ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
2: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು ಮಾಧ್ಯಮ ಸುದ್ದಿಯ ಹೊತ್ತು. ಸ್ಟುಡಿಯೋದಲ್ಲಿ ನಾನಿದ್ದೇನೆ ರೋಷನ್ ಕುಲಶೇಖರ, ತಮ್ಮ ಬಾನುಲಿ ಸ್ನೇಹಿತ. ಇವತ್ತಿನ ಸುದ್ದಿ ಮಾಧ್ಯಮಗಳು ಹೇಳಿರುವ ವರದಿಗಳನ್ನು ನೋಡೋಣ. ಮೊದಲಿಗೆ ಕೆಲವೊಂದು ಮುಖ್ಯ ಅಂಶಗಳು. ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟ, ಆಗಸ್ಟ್ 18 ಅರ್ಜಿ ಸಲ್ಲಿಕೆ, ಆಗಸ್ಟ್ 8 ಪರೀಕ್ಷೆ. ರಾಜ್ಯಾದ್ಯಂತ ಸಂಜೀವಿನಿ ಆರ್ಥಿಕ ವಹಿವಾಟು ನಿಗಮಕ್ಕೆ ಸಮಿತಿ ರಚನೆ. ನೀಟ್ ಚರ್ಚೆಗೆ ಅಮಿತ್ ಶಾ ಸಿದ್ಧ. ಕಾಮನ್ವೆಲ್ತ್ ಫೆನ್ಸಿಂಗ್ ಭಾರತಕ್ಕೆ ಮತ್ತು 5 ಪದಕ. ಭಾರತ ವಿರುದ್ಧದ ಟೆಸ್ಟ್ ಸರಣಿ 3 ವರ್ಷ ಬಳಿಕ ಮರಳಿದ ಡಿಕ್ವೆಲ್ಲಾ. ಬನ್ನಿ ಈಗ ಸುದ್ದಿಗಳ ವಿವರ. ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟ, ಆಗಸ್ಟ್ 18 ಅರ್ಜಿ ಸಲ್ಲಿಕೆ, ಅಕ್ಟೋಬರ್ 8 ಪರೀಕ್ಷೆ. ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಖಾಲಿ ಇರುವ ಪದವೀಧರ ಶಿಕ್ಷಕರು ಸಹಿತವಾಗಿ ವಿವಿಧ ವಿಷಯದ ಶಿಕ್ಷಕರ ಹುದ್ದೆಗೆ ಅರ್ಜಿ ಆಹ್ವಾನಿಸಲಾಗಿದೆ. ಆಗಸ್ಟ್ 18 ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಆರಂಭವಾಗಲಿದ್ದು ಅಕ್ಟೋಬರ್ 8 ಪರೀಕ್ಷೆ ನಡೆಯಲಿದೆ. ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಸುಮಾರು 15,000 ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿ ಸರ್ಕಾರವು ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕೆಲವು ಬೋಧನಾ ಹುದ್ದೆಗಳಿಗೆ ನೇಮಕಾತಿ ವಿಶೇಷ ನಿಯಮಗಳನ್ನು ಅಂತಿಮಗೊಳಿಸಿ ಅಧಿಸೂಚನೆ ಹೊರಡಿಸಿದ ಬೆನ್ನಲ್ಲೇ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನ ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಹುದ್ದೆಗಳ ಲಭ್ಯತೆ ವಿವರಗಳನ್ನು ಪ್ರಕಟಿಸಿದೆ. ರಾಜ್ಯಾದ್ಯಂತ ಸುಮಾರು 15,000 ಹುದ್ದೆಗಳಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 141 ಹಾಗೂ ಉಡುಪಿ ಜಿಲ್ಲೆಯಲ್ಲಿ 196 ಹುದ್ದೆಗಳಿವೆ. ವಿಷಯವಾರು ಹುದ್ದೆಗಳನ್ನು ವಿಂಗಡಿಸಿ ಜಿಲ್ಲಾವಾರ ಅಗತ್ಯಕ್ಕೆ ಒಂದು ಸರಿಯಾಗಿ ನಿಗದಿಪಡಿಸಲಾಗಿದೆ. ಆಗಸ್ಟ್ 18 ಅರ್ಜಿ ಸಲ್ಲಿಕೆ ಆರಂಭ. ಸೆಪ್ಟೆಂಬರ್ 7 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಶುಲ್ಕ ಸೆಪ್ಟೆಂಬರ್ 9 ಶುಲ್ಕ ಖಚಿತಪಡಿಸಿಕೊಳ್ಳಲು ಕೊನೆಯ ದಿನ. ಪರೀಕ್ಷೆ ಅಕ್ಟೋಬರ್ 8 ಬೆಳಗ್ಗೆ 10 ಬೆಳಗ್ಗೆ 12 ಪತ್ರಿಕೆ 1 ಸಾಮಾನ್ಯ, ಮಧ್ಯಾಹ್ನ 2:30 4:30 ಪತ್ರಿಕೆ 2 ಗಣಕಯಂತ್ರ ವಿಜ್ಞಾನ. ಅಕ್ಟೋಬರ್ 9 ಬೆಳಗ್ಗೆ 1 ಸಮಾಜ ವಿಜ್ಞಾನ ಮತ್ತು ಜೀವ ವಿಜ್ಞಾನ. ಅಕ್ಟೋಬರ್ 2:30 ಅಕ್ಟೋಬರ್ 10 ಬೆಳಗ್ಗೆ 10 ಮಧ್ಯಾಹ್ನ ಪತ್ರಿಕೆ ಕನ್ನಡ ಇಂಗ್ಲಿಷ್ ಮತ್ತು ಪತ್ರಿಕೆ 1 ಪತ್ರಿಕೆ 2 ತಲಾ 100 ಅಂಕಗಳದಾಗುತ್ತದೆ. ಸೊ ಎಲ್ಲ ವಿಚಾರಗಳನ್ನು ಪತ್ರಿಕೆಗಳು ಪ್ರಕಟಿಸಿವೆ. ಜೊತೆಗೆ ಪಾನ್ ಮಸಾಲ ಗುಟ್ಕಾ ನಿಷೇಧ. ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ಮತ್ತು ಇತರ ನಿಷೇಧಿತ ಉತ್ಪನ್ನಗಳ ಸಂಗ್ರಹ, ಸಾಗಣೆ, ವಿವರಣೆ, ವಿತರಣೆ ಇತರ ವಿಚಾರಗಳಿಗೆ ಸಂಬಂಧಿಸಿದಂತೆ 1 ವರ್ಷದ ಅವಧಿಗೆ ಸಂಪೂರ್ಣವಾಗಿ ನಿಷೇಧಿಸಿ ಆಹಾರ ಸುರಕ್ಷೆ ಮತ್ತು ಔಷಧ ಆಡಳಿತ ಇಲಾಖೆ ಆದೇಶ ಹೊರಡಿಸಿದೆ. ರಾಜ್ಯಾದ್ಯಂತ ಸಂಜೀವಿನಿ ಆರ್ಥಿಕ ವಹಿವಾಟು ನಿಗಮಕ್ಕೆ ಸಮಿತಿ ರಚನೆಯಾಗಿದೆ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅಡಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂಜೀವಿನಿ ಒಕ್ಕೂಟಗಳಿಗೆ ಬಿಡುಗಡೆಯಾಗಿರುವ ಸಮುದಾಯ ಬಂಡವಾಳ ನಿಧಿಯ ನಿರ್ವಹಣೆ ಮತ್ತು ಬಳಕೆಯ ಮೇಲೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ನಿಗಾ ವಹಿಸಲು ಮುಂದಾಗಿದೆ.

0: ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡಬೇಕಾದ್ರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಅತೃಪ್ತ ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ ಖಾತೆ ಬದಲಾಗಿದೆ ಎಂದು ಕೂಡ ವರದಿ ಹೇಳಿದೆ. ಸಂಪುಟ ಎರಡು ಅಸ್ತಿತ್ವಕ್ಕೆ ಬಂದ 10 ದಿನಗಳ ಬಳಿಕ ಖಾತೆ ಹಂಚಿಕೆಯಾಗಿದೆ. ಮುಖ್ಯಮಂತ್ರಿ ಬಳಿ ಹಣಕಾಸು, ಸಂಪುಟ ವ್ಯವಹಾರ, DPR, ಗುಪ್ತದಳ ಮಾಹಿತಿ, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಇಂಥ ಖಾತೆಗಳಿವೆ. ಜಮೀರ್ ಅಹಮ್ಮದ್ ವಸತಿ, ರಾಮಲಿಂಗಾರೆಡ್ಡಿ ಅರಣ್ಯ ಮತ್ತು ಜೀವಿಶಾಸ್ತ್ರ ಪರಿಸರ, ಲಕ್ಷ್ಮಣ್ ಸವಾದಿ ಸಹಕಾರ, ರುದ್ರಪ್ಪ ಲಮಾಣೆ ಸಕ್ಕರೆ ಮತ್ತು ಜವಳಿ, ಕೆಎಚ್ ಮುನಿಯಪ್ಪ ಸಮಾಜ ಕಲ್ಯಾಣ, ಶಿವರಾಜ್ ತಂಗಡಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕ್ಯುಟಿಕಾದರ ಅಲ್ಪಸಂಖ್ಯಾತರ ಆಹಾರ ಕಲ್ಯಾಣ, ಹಜ್ ಮತ್ತು ವಕ್, ಅದೇ ರೀತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಟಿ ರಘುಮೂರ್ತಿ ಪರಿಶಿಷ್ಟ ಪಂಗಡ ಕಲ್ಯಾಣ, ಡಾಕ್ಟರ್ ಅಜಯ್ ಸಿಂಗ್ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ, ಬಸವರಾಜ ರಾಯರೆಡ್ಡಿ ಉನ್ನತ ಶಿಕ್ಷಣ, ಶಿವಲಿಂಗ ಗೌಡ ಅಬಕಾರಿ, ಪುಟ್ಟರಂಗಶೆಟ್ಟಿ ಪಶುಸಂಗೋಪನೆ ಮತ್ತು ರೇಷ್ಮೆ, ವಿಜಯಾನಂದ ಕಾಶಪ್ಪನವರ್ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮ, ಸಂತೋಷ್ ಲಾಡ್ ಕಾರ್ಮಿಕ ಮತ್ತು ಉದ್ಯೋಗ, KS ಬಸವಂತಪ್ಪ ಮುಜರಾಯಿ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ, SS ಮಲ್ಲಿಕಾರ್ಜುನ ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ, ರಿಜ್ವಾನ್ ಅರ್ಷದ್ ಆಹಾರ ಮತ್ತು ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರಗಳು, ನರೇಂದ್ರ ಸ್ವಾಮಿ ಕೃಷಿ, SC ಬಾಲಕೃಷ್ಣ ಪೌರಾಡಳಿತ, ಬಿ ನಾಗೇಂದ್ರ ಯೋಜನೆ ಮತ್ತು ಸಂಖ್ಯೆ, ಚೆಲುವರಾಯ ಸ್ವಾಮಿ ಜಲಸಂಪನ್ಮೂಲ. ಈ ರೀತಿ ಸಂಪುಟದಲ್ಲಿ ಖಾತೆಗಳು ಹಂಚಿಕೆಯಾಗಿವೆ. ಚಿನ್ನಧಾರಣೆ 14,195 ರೂಪಾಯಿ ಪ್ರತಿ ಗ್ರಾಮ್ಗೆ, 95 ರೂಪಾಯಿಷ್ಟು ಏರಿಕೆಯಾಗಿದೆ. KG ಬೆಳ್ಳಿಗೆ 500 ರೂಪಾಯಿಷ್ಟು ಇಳಿಕೆಯಾಗಿದೆ, 241,700 ರೂಪಾಯಿ. ಮಲ್ಲಿಗೆ 430, ಜಾಜಿ ಅಟ್ಟೆಗೆ 120 ರೂಪಾಯಿ. ಇವತ್ತಿನಿಂದ ಟೆಸ್ಟ್ ಪರ್ವ ಇಂದಿದೆ ಆರಂಭ. ಆಸ್ಟ್ರೇಲಿಯಾ ಮತ್ತು ಬಾಂಗ್ಲಾದೇಶ ನಡುವಿನ ಟೆಸ್ಟ್ ಆರಂಭಗೊಂಡಿದೆ ಡಾರ್ವಿನ್ನಲ್ಲಿ. ಸದ್ಯದ ವರದಿ ಬಂದಾಗ ಆಸ್ಟ್ರೇಲಿಯಾ 20.33 ಓವರ್ನಲ್ಲಿ 68 ರನ್ನಿಗೆ 3 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ನಾಳೆಯಿಂದ ಅಂದರೆ ಶನಿವಾರದಿಂದ ಭಾರತ ಶ್ರೀಲಂಕಾ ಸರಣಿ, ಆಗಸ್ಟ್ 19 ಇಂಗ್ಲೆಂಡ್ ಪಾಕಿಸ್ತಾನ ಸರಣಿ ಎಲ್ಲವೂ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಭಾಗಗಳಾಗಿವೆ ಎಂದು ವರದಿ ಹೇಳಿದೆ. ಈ ನಡುವೆ ಭಾರತದ ಸರಣಿಗೆ ನಿರೂಶನ್ ಡಿಕ್ವೆಲ್ಲ 3 ವರ್ಷದ ಬಳಿಕ ಮರಳಿದ್ದಾರೆ. ಕಾಮನ್ವೆಲ್ತ್ ಫೆನ್ಸಿಂಗ್ನಲ್ಲಿ ಭಾರತಕ್ಕೆ ಮತ್ತೆ 5 ಪದಕಗಳು ಸಿಕ್ಕಿವೆ ಎಂದು ವರದಿ ಹೇಳಿದೆ. ಆಸ್ಟ್ರೇಲಿಯಾದಲ್ಲಿ 23 ವರ್ಷಗಳ ಬಳಿಕ ಬಾಂಗ್ಲಾ ಟೆಸ್ಟ್ ಆಡ್ತಾ ಇದೆ ಎಂದು ಕೂಡ ಇವತ್ತಿನ ಪತ್ರಿಕಾ ಪ್ರಕಟಣೆಗಳು ಹೇಳಿವೆ. ಇದು ಕರ್ನಾಟಕ ಬಂದ್ ಬಹುತೇಕ ಬೆಂಬಲ ಇಲ್ಲ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ನೀಡಿರುವ ಆದೇಶ ಖಂಡಿಸಿ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಕನ್ನಡ ಪರ ಹಿರಿಯ ಹೋರಾಟಗಾರ ಮತ್ತು ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಬಂದ್ಗೆ ಕರೆ ನೀಡಲಾಗಿದೆ. ಆದರೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ. ಹೀಗಾಗಿ ಬಂದ್ ವಿಫಲವಾಗುವ ಸಾಧ್ಯತೆ ಇದೆ. ಇಂದು ನಾಳೆ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಇಂದು ಮತ್ತು ನಾಳೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಎಂದು ವರದಿ ಹೇಳಿದೆ. ಕಾಸರಗೋಡಿನಲ್ಲಿ ಡಿಸೆಂಬರ್ನಲ್ಲಿ ವಿವಾಹ ಆಗಬೇಕಾಗಿದ್ದ ಬ್ಯಾಂಕ್ ಉದ್ಯೋಗಿ ಆತ್ಮಹತ್ಯೆ. ಡಿಸೆಂಬರ್ನಲ್ಲಿ ಹಸೆಮಣೆ ಇರಬೇಕಾಗಿದ್ದ ಕಾಸರಗೋಡಿನ 25 ವರ್ಷದ ಯುವತಿಯೊಬ್ಬಳು ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ತಮ್ಮ ಬಾಡಿಗೆ ಕೊಠಡಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವ ದಿಢೀರ್ ಘಟನೆ ನಡೆದಿದ್ದು ಇದು ತೀವ್ರ ಆಘಾತಕ್ಕೆ ಒಳಗಾಗುವಂತಾಗಿದೆ. ಮೃತರನ್ನು ಕಾಸರಗೋಡು ಜಿಲ್ಲೆ ಪೂಚಕಾಡ್ ನಿವಾಸಿಯಾದ ಕಿಚಂದ್ರನ್ ಮತ್ತು ರೀನಾ ದಂಪತಿ ಪುತ್ರಿ ಅನುಶ್ರೀ ಎಂದು ಗುರುತಿಸಲಾಗಿದೆ. ಅದೇ ರೀತಿ ಅಮೆರಿಕದಲ್ಲಿ ಭೀಕರ ಬಿರುಗಾಳಿ, ಓರ್ವ ಸಾವು, ಹಲವೆಡೆ ಭಾರೀ ಹಾನಿ ಉಂಟಾಗಿದೆ ಎಂದು ವರದಿ ಹೇಳಿದೆ. ಆಗಸ್ಟ್ 13 ಈ ದಿನದಿಂದ ವಿಧಾನಮಂಡಲ ಅಧಿವೇಶನ ನಡೆಯಲಿದೆ. ಈ ನಡುವೆ ಉಡುಪಿಯಲ್ಲಿ ಡೇವಿಡ್ ಡಿಸೋಜ ಹತ್ಯೆಗೆ ನೆರವಾದ ಆರೋಪದಲ್ಲಿ ಇಬ್ಬರನ್ನು ಬಂಧಿಸಲಾಗಿದೆ ಎಂದು ವರದಿ ಹೇಳಿದೆ. ಸೊ ಈ ಮೂಲಕ ಬಂಧಿತರ ಸಂಖ್ಯೆ 5ಕ್ಕೆ ಏರಿಕೆಯಾಗಿದೆ. ಪ್ರಿನ್ಸ್ ಅಂಡ್ ಪ್ರೈಸಸ್ ಮಾಲೀಕ ಡೇವಿಡ್ ಡಿಸೋಜ ಅವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮತ್ತಿಬ್ಬರನ್ನು ಬಂಧಿಸಿದ್ದು ಹತ್ಯೆಗೆ ಹಣದ ವರ್ಗಾವಣೆಗೆ ನೆರವು ಮಾಡುವ ಮೂಲಕ ಈ ವ್ಯಕ್ತಿಗಳು ಸಹಕರಿಸಿದರು. ತೆಂಕ ನಿವಾಸಿ ಚಿರಾಗ್ ಪೂಜಾರ್ 26 ಮತ್ತು ಕಾಪು ತಾಲೂಕಿನ ಎರ್ಮಾಳ್ ಟೆಂಕ ನಿವಾಸಿ ಇರ್ಷಾದ್ 43 ಹರಿದವರು ಎಂದು ಗುರುತಿಸಲಾಗಿದೆ. ಅದೇ ರೀತಿ ಶಿರ್ವ ಪೊಲೀಸರು ಈಗಾಗಲೇ ಉನ್ನತ ಮಟ್ಟದ ತನಿಖೆಯನ್ನು ಆರಂಭಿಸಿದ್ದಾರೆ ಎಂದು ವರದಿ ಹೇಳಿದೆ. ಹಿಂಬದಿ ಕುಳಿತಿದ್ದ ವ್ಯಕ್ತಿ ಪಿಸ್ತೂಲಿನಿಂದ ಡೇವಿಡ್ ತಲೆಗೆ 7 ಆಗಸ್ಟ್ ಗುಂಡು ಹಾರಿಸಿದ್ದ ಎಂದು ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂತಹ ಒಂದು ವಿಡಿಯೋದಿಂದಲೇ ಗಮನಿಸಬಹುದು. ಉಡುಪಿಯ ಪ್ರಥಮ ಕಮರ್ಷಿಯಲ್ ಒಂದು ಮಹಿಳೆ ಈಗ ಪೈಲಟ್ ಆಗಿದ್ದಾಳೆ. ಕೌಡೂರಿನ ಶೈನಿ ಆಸ್ಮ ಸಾಲ್ಡಾನ ಇತಿಹಾಸ ನಿರ್ಮಿಸಿದ್ದಾರೆ. ಕಾರ್ಕಳ ತಾಲೂಕಿನ ಕೌಡೂರಿನ ಶೈನಿ ಆಸ್ಮ ಸಾಲ್ಡಾನ ಅವರು ಪೈಲಟ್ ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದುಕೊಳ್ಳುವ ಮೂಲಕ ಉಡುಪಿ ಜಿಲ್ಲೆಯಲ್ಲಿ ಈ ಸಾಧನೆ ಮಾಡಿದ ಪ್ರಥಮ ಮಹಿಳೆ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾಳೆ. ರಂಗನ ಪಲ್ಕೆ ಕೌಡೂರಿನ ಅಶೋಕ್ ಜಾಕೋಬ್ ಸಾಲ್ಡಾನ ಮತ್ತು ಮರಿಯ ಗ್ರಿಟ್ ಸಾಲ್ಡಾನ ದಂಪತಿಯ ಪುತ್ರಿಯಾಗಿರುವ ಶೈನಿ ಶಾಲಾ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಕಾರ್ಕಳ ಕ್ರೈಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ ಪೂರ್ಣಗೊಳಿಸಿ ಪೈಲಟ್ ಆಗಬೇಕೆಂಬ ತಮ್ಮ ಬಾಲ್ಯದ ಕನಸನ್ನು ನನಸು ಮಾಡಿಕೊಳ್ಳುವ ದೃಢ ನಿರ್ಧಾರದಿಂದ ಬೆಂಗಳೂರಿನಲ್ಲಿ ನಡೆದ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ಉಡಾನ್ ಅಕಾಡೆಮಿ ಪ್ರವೇಶ ಮಾಡಿಸಿ ಯಶಸ್ವಿಯಾಗಿ ತೇರ್ಗಡೆ ಹೊಂದಿದ್ದು ಬಳಿಕ ಉತ್ತರ ಪ್ರದೇಶದ ಪುರ್ಸದ್ಗಂಜ್ನಲ್ಲಿರುವ IGRU ಸಂಸ್ಥೆಯಲ್ಲಿ 2023 ಆಗಸ್ಟ್ನಿಂದ ವೃತ್ತಿಪರ ಪೈಲಟ್ ತರಬೇತಿ ಪಡೆದಿದ್ದಾರೆ. ಶೈನಿ ಅವರ ತರಬೇತಿ ವಿಧಾನಗಳನ್ನು ಯಶಸ್ವಿಯಾಗಿ ಕಮರ್ಷಿಯಲ್ ಪೈಲಟ್ ಲೈಸೆನ್ಸ್ ಪಡೆದಿದ್ದಾರೆ. ಈ ಮೂಲಕ ತಮ್ಮ ಕನಸನ್ನು ನನಸಾಗಿಕೊಂಡಿದ್ದಾರೆ. ಅಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕೆಂಬ ಬಯಸುವ ಉಡುಪಿಯ ಜಿಲ್ಲೆ ಯುವತಿಯರಿಗೆ ಈಕೆ ಮಾದರಿಯಾಗಿದ್ದಾರೆ ಎಂದು ಕೂಡ ನಾವು ನೋಡಬಹುದು. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ಮಂಗಳೂರಿನಲ್ಲಿ ಮನೆ ಕಳ್ಳತನದ ಮಹಾರಾಷ್ಟ್ರ ಮೂಲದ ಆರೋಪಿಯ ಬಂಧನವಾಗಿದೆ ಎಂದು ವರದಿ ಹೇಳಿದೆ. ಕಂಕನಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಜಪ್ಪಿನ ಮಗರು ಮನೆಯೊಂದರ ಕಳ್ಳತನ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರ ಮೂಲದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದು, ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಸಮಾಧಾನ ಸಹಕಾರಿ ನರಳೆ ಎಂಬತನನ್ನು ಬಂಧಿಸಲಾಗಿದೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆ ತಾಲೂಕು ಕಚೇರಿಯಲ್ಲಿ ಲೋಕಾಧಿಕಾರಿಗಳಿಂದ ಪರಿಶೀಲನೆ. ಮಂಗಳೂರು, ಪುತ್ತೂರು, ಬಂಟ್ವಾಳ, ಸುಳ್ಯ, ಕಡಬ, ಉಳ್ಳಾಲ, ಮೂಡಿಬಿದ್ರೆ, ಮುಲ್ಕಿ, ಬೆಳ್ತಂಗಡಿ ತಾಲೂಕು ಕಚೇರಿಗಳಿಗೆ ದಾಳಿ. ಸಕಲೇಶ್ಪುರ ಸುಬ್ರಹ್ಮಣ್ಯ ಘಾಟಿ ರೈಲು ಮಾರ್ಗ ವಂದೇ ಭಾರತ್ ರೈಲಿನ ಪ್ರಾಯೋಗಿಕ ಸಂಚಾರ ಆರಂಭಗೊಂಡಿದೆ. ಸಕಲೇಶ್ಪುರ ಸುಬ್ರಹ್ಮಣ್ಯ ರೋಡ್ ಘಾಟಿ ವಿಭಾಗದಲ್ಲಿ ಬೆಂಗಳೂರು ಮಂಗಳೂರು ವಂದೇ ಭಾರತ್ ಆರಂಭಗೊಂಡಿದ್ದು, ಕರಾವಳಿ ರೈಲು ಪ್ರಯಾಣಿಕರ ಬಹುದಿನದ ಬೇಡಿಕೆ ಈಡೇರುವ ಲಕ್ಷಣ ಗೋಚರಿಸಿದೆ. ಸ್ವಯಂಚಾಲಿತ ತುರ್ತು ಬ್ರೇಕ್ ವ್ಯವಸ್ಥೆ ಹೊಂದಿರುವ 20 ಬೋಗಿಗಳನ್ನೊಳಗೊಂಡ ಈ ರೈಲು ಬೆಳಗ್ಗೆ 6:42 ಸಕಲೇಶ್ಪುರದಿಂದ ಹೊರಟು 10:55 ಸುಬ್ರಹ್ಮಣ್ಯ ರೋಡ್ ನಿಲ್ದಾಣ ತಲುಪಿದೆ. ಮಾರ್ಗದ ವಿವಿಧ ಹಂತಗಳಿಂದ ರೈಲಿನ ಕಾರ್ಯಕ್ಷಮತೆಯನ್ನು ಕೂಡ ಪರಿಶೀಲಿಸಲಾಗಿದೆ. ವಿದ್ಯಾರ್ಥಿಯ ಸಮಯ ಪ್ರಜ್ಞೆ ತಪ್ಪಿದ ಅನಾಹುತ. ಶಾಲಾ ವಿದ್ಯಾರ್ಥಿಯ ಸಮಯ ಪ್ರಜ್ಞೆಯಿಂದಾಗಿ ಶಾಲೆಯ ಬಿಸಿಯೂಟದಲ್ಲಿ ಕಾರ್ಮಿಕರೊಬ್ಬರ ಅವಘಡದಿಂದ ಪಾರಾದ ಘಟನೆ ಬಂಟ್ವಾಳ ತಾಲೂಕಿನಲ್ಲಿ ಸಂಭವಿಸಿದೆ. ನರಿಕೊಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 5ನೇ ತರಗತಿಯ ಮನ್ವಿತ್ ಸಮಯ ಪ್ರಜ್ಞೆ ಮೆರೆತ ವಿದ್ಯಾರ್ಥಿ. ಶಾಲೆಯ ಅಕ್ಷರದಾಸೋತ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾಗ ಅವರ ಕೈಬೆರಳು ವಿದ್ಯುತ್ ಚಾಲಿತ ತುರಿಮನೆ ಬಳಿ ಆಕಸ್ಮಿಕವಾಗಿ ಸಿಲುಕಿಕೊಂಡಿತ್ತು. ಸಿಬ್ಬಂದಿ ಕಿರು ಶಾಲಾಂಗಳದಲ್ಲಿ ಆಟವಾಡುತ್ತ ಮನ್ವಿತ್ ತಕ್ಷಣ ಓಡಿ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿ ಮತ್ತಷ್ಟು ಅನಾಹುತ ತಪ್ಪಿಸಿದ್ದಾನೆ. ಶಾಲಾ ಬಾಲಕನ ಸಮಯ ಪ್ರಜ್ಞೆಯನ್ನು ಶಾಲಾ ಶಿಕ್ಷಕ ವೃಂದ, ಶಾಲಾಭಿವೃದ್ಧಿ ಸಮಿತಿ ಮತ್ತು ಇತರರು ಶ್ಲಾಘಿಸಿದ್ದಾರೆ ಎಂದು ವರದಿ ಹೇಳಿದೆ. ಮಟ್ಟು ಬೀಚ್ ಮುಂದುವರೆದ ಕಡಲ್ ಕೊರೆತ ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡೋದಾದರೆ, ನಿನ್ನೆ ವಿವಿಧೆಡೆ ಆಟಿ ಅಮಾವಾಸ್ಯೆ ಆಚರಣೆ. ಸೋಣಂಗೇರಿ ಸುತ್ತಮುತ್ತ ಕಾಡಾನೆಗಳ ಹಾವಳಿ ಎಂದಿದೆ ಮತ್ತೊಂದು ಸುದ್ದಿ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡೋದಾದರೆ, ಬಸ್ ಚಾಲಕರ ಮೇಲೆ ಕೇಸು ದಾಖಲಾಗಿದೆ. ಬಸ್ಸಿನ ಫುಟ್ಬೋರ್ಡ್ನಲ್ಲಿ ಪ್ರಯಾಣಿಕರನ್ನು ತುಂಬಿಸಿ ದುಡುಕುತನ ಮತ್ತು ನಿರ್ಲಕ್ಷ್ಯದಿಂದ ಮಾನವ ಪ್ರಾಣಕ್ಕೆ ಅಪಾಯಕಾರಿಯಾಗುವ ರೀತಿಯಲ್ಲಿ ಉಡುಪಿ ಮಣಿಪಾಲ ರಸ್ತೆಯ ಕುಂಜಿಬೆಟ್ಟು ಭಾಗದಲ್ಲಿ August 11 ಬಸ್ ಚಾಲನೆ ಮಾಡಿರುವ ಘಟನೆಗೆ ಸಂಬಂಧಿಸಿ 2 ಖಾಸಗಿ ಬಸ್ ಚಾಲಕರ ಮೇಲೆ ಉಡುಪಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೊ ಕೇಳುಗರೆ, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತು ಪ್ರಸಾರಗೊಳ್ಳುವ ಕೆಲವೊಂದು ಕಾರ್ಯಕ್ರಮಗಳು, ಇನ್ನು ಕೆಲವೇ ಹೊತ್ತಲ್ಲಿ ಅಡುಗೆ ಮನೆ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, ಮಾತುಕತೆ ಅನಿತಾ ಡಿಸೋಜ ಜೊತೆ. 9:00 ಮೊಯ್ಲಾಂಚಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮ ಮೂಡಿಬರಲಿದೆ. 10:00 ತುಳು ಉಚಾವಡಿ ನೇರ ಪ್ರಸಾರ. 11:00 ಯಕ್ಷಗಾನ ಮೂಡಿಬರಲಿದೆ. ಇವತ್ತಿನ ಯಕ್ಷಗಾನ ಕೌರವ ಪೌರುಷಕ್ ಅಂತ ಇದು. ತುಳು ಕಾರ್ಯಕ್ರಮ ಆಟಿದ ಪೊಲಬು 11:30, ತುಳು ಹಾಡುಗಳು 12:00, ಬಾವಲಾರಿ 12:30, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಸಮಾಜಮುಖಿ ಕಾರ್ಯಕ್ರಮ, 5:00 ಡಾಕ್ಟರ್ ಗುರುರಾಜ್ ಕರ್ಜಿಗೆ ಅವರ ಮಾತುಗಳು, 6:00 ರೇಡಿಯೋ ಸಂಜೆ. ಇವಿಷ್ಟು ಇವತ್ತು ಮೂಡಿಬರುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ, ಶುಭ ದಿನ.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
6: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
7: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
8: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
9: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ RJ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಕಳೆದ ವಾರದ 2 ಸಂಚಿಕೆಯಲ್ಲಿ ನಾವು ಒಂದಿಷ್ಟು ತಂಬುಳಿ ಬಗ್ಗೆ, ಹಾಗಿನ ಮಸಾಲ ಹುಡಿಗಳು ಹೇಗಿರಬೇಕು, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇವತ್ತು ನಾವು ಮಶ್ರೂಮ್ ಅಂದರೆ ಅಣಬೆಗೆ ಸಂಬಂಧಪಟ್ಟ ಹಾಗೆ ಅದರ ಆಯ್ಕೆ, ಅದರ ಉಪಯೋಗ ಮತ್ತು ಅದನ್ನು ಬೆಳೆಸುವಂತಹ ವಿಧಾನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಲಿಕ್ಕಿದ್ದೇವೆ. ಈ ಮಶ್ರೂಮ್ ಅನ್ನು ನಮ್ಮ ಹಿರಿಯರು ಹಿಂದಿನ ಕಾಲದಿಂದ ಕೂಡ ಬಳಸ್ತಾ ಇದ್ರು. ಈ ಪ್ರಾಕೃತಿಕವಾಗಿ ಸಿಗುವಂತಹ ಅಣಬೆಗಳಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಇದೆ. ಮಶ್ರೂಮ್ನಿಂದ ತಯಾರಿಸಿರುವಂತಹ ಖಾದ್ಯಗಳು ಯಾರಿಗಿಷ್ಟಿಲ್ಲ ಅಂತ ಹೇಳಿ. ಈ ಮಶ್ರೂಮ್ ಕರಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ ಸೇರಿದಂತೆ ಅಣಬೆಯಿಂದ ತಯಾರಿಸುವಂತಹ ವಿಶೇಷ ಖಾದ್ಯಗಳು ಬಾಯಲ್ಲಂತೂ ನೀರೂರುವಂತೆ ಮಾಡುವುದು ಸಹಜನೇ. ಹೋಟೆಲ್ಗೆ ಹೋಗಿ ಮೆನು ನೋಡಿದ್ರೆ ನಿಮಗೆ ಮಶ್ರೂಮ್ನಿಂದ ಸಿಗಬಹುದಾದ ಖಾದ್ಯಗಳ ಪಟ್ಟಿಯೇ ಇರುವುದು. ಮಶ್ರೂಮ್ ಕೇವಲ ಖಾದ್ಯಗಳ ರುಚಿ ಹೆಚ್ಚಿಸುವುದು ಮಾತ್ರ ಅಲ್ಲ, ಇದು ಆರೋಗ್ಯಕ್ಕೆ ತುಂಬಾನೇ ಉತ್ತಮ. ಮಶ್ರೂಮ್ ಅಂದ್ರೆ ಕನ್ನಡದಲ್ಲಿ ಅಣಬೆ ಅಂತ ಕರಿತೀವಿ. ಇದರಿಂದ ಹಲವಾರು ರೀತಿಯ ಲಾಭಗಳು ದೇಹಕ್ಕೆ ಸಿಗುವುದು ಅಂತ ಹೇಳಲಾಗುತ್ತೆ. ವಿವಿಧ ಗಾತ್ರ, ಆಕಾರ ಮತ್ತು ಬಣ್ಣಗಳಲ್ಲಿ ಕಂಡುಬರುವಂತಹ ಅಣಬೆಗಳನ್ನ ಸಾವಿರಾರು ವರ್ಷಗಳಿಂದ ಆಹಾರ ಪದ್ಧತಿಯಲ್ಲಿ ಕೂಡ ಬಳಸ್ತಾ ಬಂದಿದ್ದಾರೆ. ಸೊ ಇದೀಗ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಣಬೆಗೆ ಸಂಬಂಧಪಟ್ಟು ನಮ್ಮ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಆಹಾರ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಜೋವಿಟಾ ಕ್ಯಾರಲ್ ಸಾನ್ಸ್, ಇವರು ನಮ್ಮ ಜೊತೆಗೆ ಈ ಅಣಬೆಯ ಆಯ್ಕೆ ಹೇಗಿರಬೇಕು, ಅದನ್ನು ಬೆಳೆಸುವಂತಹ ವಿಧಾನ ಯಾವ ರೀತಿಯಲ್ಲಿರಬೇಕು ಮತ್ತು ಅದರ ಉಪಯೋಗ ಹೇಗೆ, ಅದನ್ನು ನಮ್ಮ ಜೊತೆಗೆ ಇದೀಗ ತಿಳಿಸ್ತಾ ಇದ್ದಾರೆ.
10: ನಾವು ಮಶ್ರೂಮ್ ಅಂತ ಹೇಳೋ ಯೂಶಲಿ ಕನ್ನಡದಲ್ಲಿ ಅಣಬೆ ಅಂತ ಕರಿತೇವೆ. ಸೊ ಅದರಲ್ಲಿ ಹೆಚ್ಚಿನ ಜನರು ಅದನ್ನ ತಿನ್ನಕ್ಕೆ ಹೆದರ್ತಾರೆ, ಯಾಕಂತೇಳಿದ್ರೆ ಅದರಲ್ಲಿ ಪಾಯ್ಸನಸ್ ಮತ್ತೆ ನಾನ್ ಪಾಯ್ಸನಸ್ ಅಂತ ಇರುತ್ತೆ. ಸೊ ಮೊದಲಿನ ಕಾಲದವರಿಗೆ, ನಮ್ಮ ಹಿರಿಯರಿಗೆಲ್ಲ ಅದನ್ನ ನೋಡಿದ ತಕ್ಷಣವೇ ಅವರಿಗೆ ಗೊತ್ತಾಗ್ತಿತ್ತು, ಅಂದ್ರೆ ಮಳೆಗಾಲದಲ್ಲಿ ಅದು ಜಾಸ್ತಿ ಬೆಳೆಯುವಂಥದ್ದು ಮಶ್ರೂಮ್. ಸೊ ಅವರಿಗೆ ನೋಡಿದ ತಕ್ಷಣ ಅವರು ಹೇಳ್ತಾ ಇದ್ರು ಯಾವುದು ಪಾಯ್ಸನಸ್ ಯಾವ್ದು ನಾನ್ ಪಾಯ್ಸನಸ್. ಬಟ್ ಈಗ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿಯಾಗಿ ಅದನ್ನ ಬೆಳೆಯುವಂತದ್ದನ್ನ ಬೆಳೆಯುವಂತ ಒಂದು ಕಲ್ಚರ್ ಅನ್ನ ನಾವು ನೋಡಬಹುದು. ಅನೇಕ ಕಡೆಗಳಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ಓಪನ್ ಆಗಿದೆ ಇದರ ಬಗ್ಗೆ. ಸೊ ನಾವು ನೋಡುವಾಗ ಅದರಲ್ಲಿ ಮೇನ್ ಆಗಿ ಎರಡು ವೆರೈಟಿ ಇದೆ, ಒಂದು ಪಾಯ್ಸನಸ್, ಒಂದು ನಾನ್ ಪಾಯ್ಸನಸ್, ವಿಷಕಾರಿ ಮತ್ತೆ ಇನ್ನೊಂದು ವಿಷಕಾರಿ ಅಲ್ಲದ್ದು. ಸೊ ಈ ವಿಷಕಾರಿ ಅಂತ ಹೇಳುವಾಗ ಯೂಶಲಿ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಈ ನಾನ್ ಪಾಯ್ಸನಸ್ ನಿಮ್ಗೆ ನೋಡುವಾಗ ಅದನ್ನೊಂದು ಒಂದು ಪ್ಲೆಸೆಂಟ್ ಆಗಿರ್ತದೆ ನೋಡ್ಲಿಕ್ಕೆ, ಮತ್ತೆ ನಾನ್ ಪಾಯ್ಸನಸ್ ಅಲ್ಲಿ ಒಂದು ಸ್ಮೆಲ್ ಇರಲ್ಲ. ಬಟ್ ಇದ್ರಲ್ಲಿ ಪಾಯ್ಸನಸ್ ನೋಡುವಾಗ ಅದರ ಒಂದು ವಾಸನೆ ಆಗಿರ್ಬೋದು, ಅದನ್ನು ನೋಡುವಾಗ ನಿಮಗೆ ಅದರದ್ದು ತಿಳುವಳಿಕೆ ಅಂದ್ರೆ ಅದೊಂದು ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಮತ್ತೆ ಈಗ ನಾವು ನೋಡೋದಾದ್ರೆ ಜಾಸ್ತಿಯಾಗಿ ನೋಡೋದಾದ್ರೆ ಈ ಬಟನ್ ಮಶ್ರೂಮ್ ಏನಿರ್ತದೆ, ಮತ್ತೆ ನಮ್ಮ ಶಿಟಾಕೆ ಮಶ್ರೂಮ್, ಮತ್ತೆ ಆಯ್ಸ್ಟರ್ ಮಶ್ರೂಮ್, ಇದು ಮೂರು ಹೆಚ್ಚಿನದಾಗಿ ಅವರು ನಮ್ಮ ಕಮರ್ಷಿಯಲೈಸ್ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಬೆಳೆಯುವುದನ್ನು ನಾವು ನೋಡ್ಬೋದು. ನಮ್ಗೆ ಹೆಚ್ಚಾಗಿ ನೋಡುದು ಒಂದು ಬಟನ್ ಮಶ್ರೂಮ್, ಅದು ಬೆಳ್ಳಗೆ ಆಗಿ ರೌಂಡ್ ಶೇಪಲ್ಲಿ ಇರುತ್ತೆ, ಮತ್ತೆ ಇನ್ನೊಂದು ಆಯ್ಸ್ಟರ್ ಮಶ್ರೂಮ್. ಆಯ್ಸ್ಟರ್ ಮಶ್ರೂಮ್ ನಿಮ್ಗೆ ಯೂಶಲಿ ಮಳೆಗಾಲದಲ್ಲಿ ನಮ್ಗೆ ಈ ಒಂದು ಮರದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಒಂದು ತೆಂಗಿನ ಮರ, ಬಿದ್ದ ತೆಂಗಿನ ಮರ ಅಲ್ಲಿ ಇದ್ದಿರೋದಾದ್ರೆ ಅದರ ಮೇಲೆ ಬೆಳೆಯುವಂಥದ್ದಂತ ಕೂಡ ನಾವು ನೋಡ್ಬೋದು. ಸೊ ಈ ದಕ್ಷಿಣ ಕನ್ನಡ ಇದರಲ್ಲಿ ಈ ಏರಿಯಾದಲ್ಲಿ ಈ ಎರಡು ವೆರೈಟಿ ಜಾಸ್ತಿಯಾಗಿ ಸಿಗುತ್ತೆ. ಮತ್ತೆ ಈವನ್ ಫ್ಯಾಕ್ಟ್ರೀಸಲ್ಲಿ ಬಟನ್ ಮಶ್ರೂಮ್ ಜಾಸ್ತಿಯಾಗಿ ಬೆಳೀತಾರೆ. ನಮ್ಮ ಈ ಒಂದು ವಿಜ್ಞಾನ ಲೋಕದಲ್ಲಿ ಅದನ್ನು ಫೋರ್ಟಿಫಿಕೇಶನ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಈಗ ನಾವು ಹಾಲೆಲ್ಲ ನೋಡೋದಾದರೆ ಹಾಲಿಗೆ ನಾವು ಈಗ ವೈಟಮಿನ್ ಡಿ ಅನ್ನು ಸೇರಿಸ್ತೇವೆ, ಅದನ್ನು ಫೋರ್ಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಅದನ್ನೊಂದು ಪೌಡರ್ ಫಾರ್ಮಲ್ಲಿ ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಯಾವುದೇ ಒಂದು ಹಾಲಿಗೆ ಇಲ್ಲರ ಜ್ಯೂಸಿಗೆ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ತೇವೆ. ಸೊ ಈ ಮಶ್ರೂಮಿಗೆ ಬಯೋಫೋರ್ಟಿಫಿಕೇಶನ್ ಅಥವಾ ಒಂದು ಸ್ವಾಭಾವಿಕವಾಗಿ ಒಂದು ವೈಟಮಿನ್ ಡಿ ಅನ್ನು ಅದರಲ್ಲಿ ಸೇರಿಸುವಂಥದ್ದನ್ನು ನಾವು ನೋಡ್ಬೋದು. ಬೆಳೆಯುವಂಥ ಸಮಯದಲ್ಲೇ ಯು ವಿ ರೇಡಿಯೇಷನ್ ಇದೆಲ್ಲ, ಅದನ್ನು ಒಂದು ಹಾಕಿ ಬಯೋಫೋರ್ಟಿಫೈ ಮಾಡೋದು, ಆ ವೈಟಮಿನ್ ಡಿ ಏನಿದೆ ಅದರಲ್ಲಿ ಅದನ್ನು ಜಾಸ್ತಿ ಮಾಡುವಂಥದ್ದು. ಸೊ ಆ ರೀತಿಯಾಗಿ ಸೇವನೆ ಮಾಡಲಾಗ್ತದೆ. ಅಂದರೆ ಅದನ್ನು ನಾವು ಆಹಾರದೊಟ್ಟಿಗೆ ಸೇವನೆ ಮಾಡುವಾಗ ಆಬ್ವಿಯಸ್ಲಿ ನಮ್ಮ ದೇಹಕ್ಕೆ ಬೇಕಾದ ವೈಟಮಿನ್ ಸಿಗುತ್ತದೆ. ಅದರ ಒಟ್ಟಿಗೆ ನಮಗೆ ನೋಡ್ಬೋದಾದರೆ ಅದು ಲೋ ಕ್ಯಾಲರಿ, ಬಾಕಿ ಎಲ್ಲ ನಮ್ಮ ಏನು ಫುಡ್ ಐಟಮ್ಸ್ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ಮಶ್ರೂಮ್ ಏನಿದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮತ್ತು ಖನಿಜ ಲವಣಾಂಶಗಳು ಕೂಡ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಸೊ ಓವರ್ಆಲ್ ನೋಡೋದಾದರೆ ಹೆಲ್ತಿಗೆ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ನಾವು ಪ್ರಾಪರ್ಟಿ ಏನಂತ ಹೇಳ್ತೇವೆ, ನಮ್ಮ ಕ್ಯಾನ್ಸರ್ ಎಗೇನ್ಸ್ಟ್ ಆಗಿ ಫೈಟ್ ಮಾಡಲಿಕ್ಕೆ. ಸೊ ಆ ಎಲ್ಲ ಗುಣಗಳು ಮಶ್ರೂಮಲ್ಲಿದೆ.
9: ಈ ಅಣಬೆ ಆರೋಗ್ಯಕರ ಅಂತಂದ್ರು ಕೆಲವರಿಗಿದ ಆಗಲ್ಲ. ದೇಹದಲ್ಲಿ ಕೆಲವು ಸಮಸ್ಯೆ ಇರೋರು ಅಣಬೆ ತಿಂದ್ರೆ ಒಂದಿಷ್ಟು ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬೋದು. ಮಲಬದ್ಧತೆ, ಚರ್ಮದ ಸಮಸ್ಯೆ, ಅಲರ್ಜಿ ಇದ್ರೆ, ಗರ್ಭಿಣಿಯರು ಇವರು ಸ್ವಲ್ಪ ಅಣಬೆ ತಿನ್ನುವುದನ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ.
10: ಹೆಚ್ಚಾಗಿ ನೋಡ್ಲಿಕ್ಕೆ ಹೋದ್ರೆ ಖಾದ್ಯವಾಗಿ ಅದನ್ನ ಜಾಸ್ತಿಯಾಗಿ ಬಳಸುದು ಮಶ್ರೂಮ್ ಅನ್ನು. ವೆರೈಟಿ ಆಫ್ ರೆಸಿಪೀಸ್, ನಮ್ಮ ಇಂಡಿಯನ್ ಸ್ಟೈಲ್ ಅಥವಾ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಕೂಡ ಮಾಡ್ತಾರೆ, ಅಥವಾ ಚೈನೀಸ್ ಸ್ಟೈಲಲ್ಲಿ ಆ ಥರ ರೆಸಿಪಿ ಕೂಡ ಮಾಡ್ತಾರೆ. ಯೂಶಲಿ ತಿನ್ನುವುದಕ್ಕೆ ಈ ಮಶ್ರೂಮನ್ನು ಬೆಳೆಸ್ತಾರೆ. ಯೂಶಲಿ ತಿನ್ನಬಾರ್ದು ಅಂತ ಕೆಲವರಿಗೆ ಏನು ಹೇಳ್ತೇವೆ ನಾವು, ಈಗ ಒಂದು ಕೆಲವೊಂದು ಟಾಲರೆನ್ಸ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹಾಲು ಕುಡಿಯೋರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ, ಅದೇ ರೀತಿ ಕೆಲವೊಬ್ಬರಿಗೆ ಆ ಒಂದು ಅಲರ್ಜಿಕ್ ರಿಯಾಕ್ಷನ್ ಕ್ರಿಯೇಟ್ ಆಗುತ್ತೆ ಅದು ತಿಂದ ತಕ್ಷಣ. ಸೊ ಅಂಥವ್ರು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು.
9: ಈ ಅಣಬೆಯನ್ನು ತಿನ್ನುವ ಮೊದಲು ಅದನ್ನು ಸರಿಯಾಗಿ ಬೇಯಿಸಬೇಕಾಗುತ್ತೆ, ಇಲ್ಲದಿದ್ರೆ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅಣಬೆಗಳನ್ನು ಬೇಯಿಸುವಾಗ ಕೊಳೆಯುವ ಹಂತದಲ್ಲಿರುವ ಅಣಬೆಗಳನ್ನು ಖಂಡಿತವಾಗಿಯೂ ಕೂಡ ಬಳಸಬೇಡಿ, ಯಾಕಂದರೆ ಅವುಗಳು ಬ್ಯಾಕ್ಟೀರಿಯವನ್ನು ಹೊಂದಿರುತ್ತೆ. ಹಾಗಾಗಿ ಅಂತಹ ಅಣಬೆಗಳನ್ನು ತಿನ್ನದೇ ಇರುವುದು ಸೂಕ್ತ. ಇತ್ತೀಚಿನ

0: ಮಾರ್ಕೆಟ್ಗೆ ಬಿಡ್ತಾರೆ. ಆದ್ರೆ ಅದನ್ನು ಒಂದು ಜಾಗ್ರತೆ ವಹಿಸ್ಬೇಕು. ಅದನ್ನ ಕಟ್ ಮಾಡಿದ್ಮೇಲೆ ಉಪ್ಪು ನೀರಿನಲ್ಲಿ ಅಥವಾ ಯೂಶಲಿ ಸಿಟ್ರಿಕ್ ಆಸಿಡ್ ಅಂತ ಹೇಳ್ತೇವೆ ಮನೆಯಲ್ಲಿ, ಆದ್ರೆ ನಮ್ಮ ಲಿಂಬೆ ರಸ ನೀರಿಗೆ ಹಿಂಡಿ ಅದರಲ್ಲಿ ನಾವು ಅದನ್ನ ವಾಶ್ ಮಾಡಿಸುವಂತದ್ದು, ತೊಳೆಯುವಂತದ್ದು, ಅದು ಮುಖ್ಯ. ಇನ್ನೊಂದು ಹೇಳಿದ್ರೆ ಈಗ ನಾವು ಫ್ಯಾಕ್ಟ್ರಿಯಲ್ಲಿ ನೋಡೋದಾದ್ರೆ ಅಲ್ಲಿ ಅವರು ಖಾಲಿ ಬೈಹುಲ್ಲನ್ನು ಯೂಸ್ ಮಾಡಲ್ಲ, ಅವರು ಅದಕ್ಕೆ ಯೂರಿಯಾ ಆಗಿರ್ಬೋದು ಅಥವಾ ಗೊಬ್ಬರವನ್ನ ಮಿಕ್ಸ್ ಮಾಡ್ತಾರೆ ಹುಲ್ಲಿನ ಒಟ್ಟಿಗೆ. ಹಾರ್ವೆಸ್ಟ್ ಮಾಡುವಾಗ ಅದರ ಒಟ್ಟಿಗೆ ಅದರ ಒಂದು ಗೊಬ್ಬರದ ಅಂಶಗಳು ಕೂಡ ಇರುತ್ತೆ. ಸೊ ನಾವು ಪದಾರ್ಥಕ್ಕೆ ಉಪಯೋಗಿಸುವ ಮೊದಲು ಅದನ್ನ ತೊಳೆದುಕೊಳ್ಳುವಂಥದ್ದು.
1: ಈ ಹೋಟೆಲ್ ಅಡುಗೆ ಅಂದ್ರೆ ಹಲವರು ತುಂಬಾ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ಗಳಲ್ಲಿ ನಾಲಿಗೆ ಚಪ್ಪರಿಸಿ ತಿನ್ನುವ ಬದಲಾಗಿ ನಾವೇ ಮನೆಯಲ್ಲಿಯೇ ಆರೋಗ್ಯಕರವಾದ ಆಹಾರವನ್ನು ತಯಾರಿಸಿ ಸೇವಿಸಬಹುದು. ಈ ಮಶ್ರೂಮ್ ಮಸಾಲ ಅಥವಾ ಮಶ್ರೂಮ್ ಸೂಪ್ ಮಾಡಿದ್ರೆ ಮನೆ ಮಂದಿಯ ಜೊತೆಗೆ ಕುಳಿತು ಕೂಡ ಸೇವಿಸಬಹುದು.
0: ಮಾರ್ಕೆಟ್ ಅಲ್ಲಿ ನಾವೀಗ ಜಾಸ್ತಿ ನೋಡಿದರೆ ಒಂದು ಸೂಪ್, ಅದನ್ನ ನಾವು ಮನೆಯಲ್ಲಿ ಕೂಡ ತಯಾರು ಮಾಡಬಹುದು. ಅಥವಾ ಯೂಶಲಿ ಏನ್ ಮಾಡ್ತಾರೆ, ಅದನ್ನ ಒಣಗಿಸಿ ಅದನ್ನ ಪೌಡರ್ ತರ ಮಾಡಿ ಅದಕ್ಕೆ ಬೇಕಾದಂತಹ ಈಗ ಬೆಳ್ಳುಳ್ಳಿ ಆಗಿರ್ಬೋದು, ನೀರುಳ್ಳಿ, ಅದನ್ನೆಲ್ಲ ಎಲ್ಲ ಇಂಗ್ರೀಡಿಯಂಟ್ಸ್ ಯಾವ್ದೆಲ್ಲ ಸಾಮಗ್ರಿಗಳಿದೆ ಅದನ್ನ ಒಣಗಿಸಿ ಮತ್ತೆ ಅದನ್ನ ಪೌಡರ್ ಮಾಡಿ ಒಂದು ಸೂಪ್ ಫಾರ್ಮ್ ಅಲ್ಲಿ ಅದನ್ನ ಮಾಡುವಂತದನ್ನ ನಾವು ನೋಡ್ತೇವೆ. ಮತ್ತೆ ಇನ್ನೊಂದು ಮನೆಯಲ್ಲೇ ಮಾಡಬಹುದಾದದ್ದು ಈ ಮಶ್ರೂಮ್ ಏನಿದೆ ಅದನ್ನು ನಾವು ಈ ಬೆಣ್ಣೆಯೊಂದಿಗೆ ಅದನ್ನ ಫ್ರೈ ಮಾಡಿ ಕಾಯಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನ ಸೇರಿಸಿ ಅದರನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ನಮಗೆ ಸೂಪ್ ಬೇಸ್ ಆಗಿ ಕೂಡ ಯೂಸ್ ಮಾಡ್ಬೋದು. ಅಥವಾ ನಮ್ಮ ಈ ಪಾಸ್ತಾ ಅಥವಾ ಏನಾದ್ರು ನೂಡಲ್ಸ್ ಅಥವಾ ರೈಸಿಗೆ ಅದನ್ನು ಒಂದು ಸಾಸ್ ಥರ ಅದನ್ನು ಯೂಸ್ ಮಾಡ್ಬೋದು. ಮತ್ತು ನಾರ್ಮಲ್ ನಮ್ಮ ಪನ್ನೀರ್ ಯಾವ ರೀತಿ ನಾವು ತಯಾರಿಸ್ತೇವೆ, ಈ ಚಿಲ್ಲಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ನಾರ್ಮಲ್ ರೆಸಿಪೀಸ್. ಸೊ ಅದರ ಇನ್ಸ್ಟೆಡ್ ಪನ್ನೀರ್ ಬದಲಿಗೆ ನಾವು ಮಶ್ರೂಮ್ ಅನ್ನ ಯೂಸ್ ಮಾಡಿ ಕೂಡ ಮಾಡಬಹುದು. ಸಿಂಪಲ್ ರೆಸಿಪಿ ಹೇಳೋದಾದ್ರೆ ಬಟರ್ ಮಶ್ರೂಮ್ ಅಂತ ಹೇಳ್ತೇವೆ. ಬಟರ್ ಮಶ್ರೂಮ್ ಅಂದ್ರೆ ಖಾಲಿ ನಮ್ಮ ಬೆಣ್ಣೆ ಮತ್ತೆ ಪೆಪ್ಪರ್ ಮತ್ತೆ ಸಾಲ್ಟ್, ಈ ಮೂರು ಇಂಗ್ರೀಡಿಯಂಟ್ ಅನ್ನ ಅದರೊಟ್ಟಿಗೆ ಚಾಪ್ ಸಣ್ಣದಾಗಿ ಕತ್ತರಿಸಿದ ಈ ಮಶ್ರೂಮ್ ಅನ್ನ ನಾವು ಹಾಕಿ ನಾವು ತಯಾರು ಮಾಡಬಹುದು. ಸೊ ಅದು ತುಂಬಾ ರುಚಿಕರವಾಗಿದೆ.
1: ಅಣಬೆಯನ್ನ ಸ್ವಚ್ಛಗೊಳಿಸುವುದು ಕೂಡ ತುಂಬಾ ಮುಖ್ಯ. ಮೊದಲಿಗೆ ಪಾತ್ರೆಯೊಂದರಲ್ಲಿ ಅಣಬೆ ಹಾಕಬೇಕು. ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಪುಡಿ ಸೇರಿಸಿ ಎಲ್ಲ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಬೇಕು. ಇದರಿಂದ ಅಣಬೆ ಮೇಲಿರುವ ಕೊಳೆ ಸುಲಭದಲ್ಲಿ ಹೋಗಿಬಿಡುತ್ತೆ. ಮೃದುವಾಗಿ ಉಜ್ಜಿದ ಬಳಿಕ ಮಶ್ರೂಮ್ ಅನ್ನು ನೀರಿನಲ್ಲಿ ತೊಳೆಯಬೇಕು. ಹೀಗೆ ಮಾಡಿದರೆ ಅಣಬೆ ಸ್ವಚ್ಛವಾಗುತ್ತೆ. ಅಣಬೆಯನ್ನು ಸರಿಯಾದ ಕ್ರಮದಲ್ಲಿ ಶುಚಿಗೊಳಿಸದೇ ಇದ್ರೆ ಅದರಿಂದ ಅಡುಗೆಯ ರುಚಿ ಕೂಡ ಕೆಡಬಹುದು, ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗಬಹುದು. ಹಾಗಾಗಿ ಅಣಬೆಯನ್ನು ಕ್ಲೀನ್ ಮಾಡುವುದು ಕೂಡ ತುಂಬ ಮುಖ್ಯ. ಅಣಬೆಯ ಸಣ್ಣ ಕೃಷಿ ಮಾಡಬೇಕು ಅಂತ ಹೇಳಿದರೂ ಕೂಡ ಅಣಬೆಗೆ ಸಂಬಂಧಪಟ್ಟಂತ ಒಂದು ಕೋರ್ಸ್ ಕೂಡ ಇದೆ, ಅದು ಸಂತ ಅಲೋಶಿಯಸ್ ಕಾಲೇಜಿನಲ್ಲೂ ಕೂಡ ಈ ಕೋರ್ಸ್ ಲಭ್ಯ ಇದೆ.
0: ನಮ್ಮ ಇಲ್ಲಿ ಅಲೋಶಿಯಸ್, ನಮ್ಮ ಸಂತ ಅಲೋಶಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ, ಇಲ್ಲಿ ಕೂಡ ನಾವು ಮಶ್ರೂಮ್ ಅನ್ನು ಯಾವ ರೀತಿ ಬೆಳೆಸಬಹುದೆನ್ನುವಂತಹ ಒಂದು ತರಬೇತಿಯನ್ನು ನಾವು ಕೊಡ್ತೇವೆ. ಸೊ ಇದರಲ್ಲಿ ಇದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ನಾವು ಅದನ್ನು ರನ್ ಮಾಡ್ತಿದ್ದೇವೆ. ಇದರಲ್ಲಿ ಥಿಯರಿ ಜೊತೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ, ಯಾವ ವೆರೈಟಿ ಆಫ್ ಮಶ್ರೂಮ್ ಇದೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು, ಸೊ ಅದರಿಂದ ಹಿಡಿದು ಯಾವ ರೀತಿ ಬೆಳೆಯಬಹುದು ಮಶ್ರೂಮನ್ನು, ಅವೆಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದಲ್ಲದೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ, ಈ ಇದನ್ನು ಹೇಗೆ ನಾವು ಕಲ್ಟಿವೇಟ್ ಮಾಡ್ಬೋದು, ಯಾವ ರೀತಿ ನಾವು ಬೆಳೆಸ್ಬೋದು ಎನ್ನುವಂತಹ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ಒಂದು 30 ಜನರಿಗೆ ವರ್ಕ್ಶಾಪ್ ಥರ ಮಾಡಿದ್ವಿ. ಅದನ್ನು ಮಶ್ರೂಮನ್ನು ಯಾವ ರೀತಿ ಬೆಳೆಸ್ಬೋದು, ಎಸ್ಪೆಷಲಿ ಆಯಿಸ್ಟರ್ ಮಶ್ರೂಮ್ ಏನಿದೆ ಅದು ಈಸಿಯಾಗಿ ಬೆಳೆಯಬಹುದಂಥದ್ದು. 1-2 ತಿಂಗಳ ಕಾಲ ಈ ಕೋರ್ಸ್ ತರಬೇತಿ ನಡೀತದೆ.
1: ಇದು ಅಣಬೆಯ ಆಯ್ಕೆ, ಒಂದಿಷ್ಟು ಉಪಯೋಗ, ಮಶ್ರೂಮ್ನಿಂದ ಸೂಪ್ ತಯಾರಿಕೆ. ಸೊ ಇದಕ್ಕೆ ಸಂಬಂಧಪಟ್ಟು ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಜೋವಿಟಾ ಕ್ಯಾರಲ್ ಸಾನ್ಸ್ ಇವರು ಈ ಮಾಹಿತಿಯನ್ನು ನೀಡಿದವರು. ಕೇಳುಗರೆ, ಇದು ಇಂದಿನ ಕಾರ್ಯಕ್ರಮದಲ್ಲಿ ಅಣಬೆಗೆ ಸಂಬಂಧಪಟ್ಟು. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಾನು ನಿಮ್ಮ ಆರ್ಜೆ ಸೈಫುಲ್ಲಕುತ್ತಾರ್, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅದೇನು ಬಾತ್ರೂಮ್ ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ, ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರ್ಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೆ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪ್ ಅನ್ನ ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನ ದಯೆ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.

ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ದಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: रेडियो सारंग 107.8 FM
1: साहित्य सम्मेलनद ಮೊದಲ ವಿಶೇಷ ಉಪನ್ಯಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
2: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ ಕಗ್ಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಇವೇದಿಕೆಂದು ಮಾಡೋಣ. ಪೂಜ್ಯ ಡಿ ವಿ ಜಿಯವರು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು, ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಶ್ರೀಮಂತವನ್ನಾಗಿಸಿದಂತಹ ಅನೇಕ ಮಹಾಮಹಿಮರಲ್ಲಿ ಡಿ ವಿ ಜಿ ಅವರಿಗೆ ಮೇಲ್ಪಂಕ್ತಿಯ ಸ್ಥಾನ ಇದೆ ಅನ್ನುವಂಥದ್ದನ್ನು ನಾವೆಲ್ಲ ಒಪ್ಪಿಕೊಂಡಿದ್ದೇವೆ. ಅವರ ಅನೇಕ ಕೃತಿಗಳಲ್ಲಿ ಜನಮಾನಸದಲ್ಲಿ ಅತ್ಯಂತ ಮೇಲ್ಸ್ಥಾನದಲ್ಲಿರುವಂತಹ ಕೃತಿ ಮಂಕುತಿಮ್ಮನ ಕಗ್ಗ, ಆದರೆ ಇನ್ನೊಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಜೀವನ ಧರ್ಮಯೋಗ, ಹಾಗೆ ಇನ್ನು ಅನೇಕ ಕೃತಿಗಳನ್ನು ಅವರು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯು ತಲಿಹನು ಕೇಕೆ ಹಾಕುತ್ತಲೆ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯುವ ತಲಿಹನು ಕೇಕೆ ಹಾಕುತ್ತಲೆ, ಸುತ್ತಿಪದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆಯುವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹೊಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು, ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸೆ ಶೋಣಿತವ ನೆರೆ ಇವರು ಬಾಷ್ಪ ಸಲುವುದಿರೆ, ಏನು ಹೊಗೆ ಏನು ಧಗೆ ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿ ಜಿ ಅಲ್ಲಿ ಕೇಳಿದ್ದಾರೆ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು, ಧರಣಿಗನು ದಿನವು ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ, ಪರಿಮಳವ ಸೂಸುವುದೇ ಮಂಕುತಿಮ್ಮ. ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪ ಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಳ ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಸಂಪ್ರಾರ್ಥಿಸ್ತಾ ಶ್ರೀ

ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳೋದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ. ಸಂದೇಹವೀ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿಜಿಯವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿಜಿಯವರು 82-83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರು ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ, ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮನಡಿ ಇಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ

ನೆನೆ ನೆನೆಯು ತಂದೊಂದು ಪದ್ಯವನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಕಗ್ಗದ ಸಾಲುಗಳು ಒಂದು ಬಾರಿ ಓದಿದಾಗ ಒಂದು ರೀತಿಯ ಅರ್ಥ ಕೊಟ್ರೆ, ಮತ್ತೊಮ್ಮೆ ಓದಿದಾಗ ಅದರ ಅರ್ಥ ವೈಶಾಲ್ಯ ಮತ್ತಷ್ಟು ಎತ್ತರಕ್ಕೆ ಇರ್ತದೆ. ಹತ್ತಾರು ಬಾರಿ ಓದಿದಾಗ ನಮಗೆ ಕೊಡುವಂತಹ ಅರ್ಥವೇ ಅದು ಮತ್ತೂ ಮೇಲ್ಮಟ್ಟದ್ದಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ವಿಜ್ಞಾಪನೆ ಮಾಡ್ತಾರೆ, ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ. ಹಾಗಲ್ಲ, ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು ಹತ್ತಾರು ಬಾರಿ ಓದ್ತಾ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ ನುಸುರಿ ಕೊಳೆತನ್ನ

ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ ಹಸ್ತ

ಮುಕುತಿಮ್ಮ ಮುಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ ಶಾಲಾ ಮಾಧ್ಯಮದಲ್ಲಿ, ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರು, ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು ಅಂತ ಕೇಳಿದರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ, ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ? ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು, ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ

ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದ್ರೆ ಅಲ್ಲಾಡ್ಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆ ಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರ ದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದ್ರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ. ಕೇಳಿದ್ದು ಕೊಡಲಿಲ್ಲ ಅಂತಾದ್ರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂತಹದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿಯಂದವನೆನ್ನುವುದವಳಿರದೊಡಿರದು, ಸುಕೃತವೆನಿಸುವುದವಳೆ ನಿಂಬಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ, ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು? ಪ್ರಕೃತಿ ಎಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ, ಪ್ರಕೃತಿಯಿಂದ ಹೊರಗಿರ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಏನು ಪ್ರಕೃತಿಯಲ್ಲಿದೆ ಅದು ಇಲ್ಲಿರುವಂಥದ್ದು, ಇಲ್ಲಿ ಏನಿದೆ ಅದು ಪ್ರಕೃತಿ.

ಹೊರಗೆ ಇದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆ ಯಂತ್ರಗಳೊಳೆಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು ಡಿ ಬಿ ಜಿ ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು? ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ಡಿ ವಿ ಜಿಯವರ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ ಯಥಾಮತಿ ನಾವೇನು ಅಧ್ಯಯನ ಮಾಡುವಾಗ ದಕ್ಕಿಸಿಕೊಂಡಿದ್ದೇವೆ ಅಷ್ಟು ಮಾತ್ರ ಹೇಳ್ಬೋದೇ, ಬಿಟ್ಟರೆ ಅದಕ್ಕಿಂತ ಆಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟರ್ಥದಲ್ಲಿ ಕಗ್ಗು ನಮಗೆ ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ನಾವು ಹೇಗೆ ಬದುಕಬೇಕು, ಮನುಷ್ಯನ ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ, ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಶಮವನಿಂಗಳಿಸಲಿ ನಾಲ್ಕು ತಪಗಳೇ ಸಾಕು, ಭ್ರಮೆಯೊಮ್ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಕಗ್ಗದ ಸಾಲು ನಮಗೇನು ಕಲಿಸಿಕೊಡ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಜೀವನದಲ್ಲಿ ನೀನು ಹೇಗಿರಬೇಕು ಅಂತ ಸಂದೇಹ ಬಂದ್ರೆ ಹೀಗಿರಪ್ಪ, ಕ್ಷಮೆ ದೋಷಿಗಳಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಕ್ಷಮೆ ಕೊಟ್ಟು ಬಿಡು, ಕೆಚ್ಚದೆ ವಿಧೇಯ ಬಿರೋಬಿನಲ್ಲಿ ಧೈರ್ಯವಾಗಿ ಬದುಕನ್ನು ಎದುರಿಸಪ್ಪ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟ ಬಂದರೂ, ಉದ್ಧರೇ

ಉದ್ಧಾರ ಅದು ನಿನ್ನ ಕೈಯಲ್ಲಿದೆ ಅಂತ ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಏನು ಹೇಳಿದ್ನೋ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಚ್ಚದೆ ವಿಧಿಯ ಬೇರೋಬೇನಲ್ಲಿ ಹೋರು ಧೀರತೆಯಿಂದ ಮೊಂಡುದನದಿಂಬೇಡ, ಎಂಥ ಮೌಲ್ಯಗಳನ್ನು ಹೇಳಿಕೊಡ್ತಾರೆ. ವೈರ

0: ಅಮ್ಮ ಉದಾತ್ತ ಭಾವನೆಯಿಂದ ಜೀವನದಲ್ಲಿ ಹೋರಾಟ ಮಾಡಪ್ಪ. ಕೆಚ್ಚದೆ ವಿಧಿಯ ಬಿರುಬಿದಲ್ಲಿ ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ ಸೋಲ್ಗೆಲುವುಗಳು ಬಂದಾಗ ಯಥಾಮತಿ ಅದನ್ನು ಸ್ವೀಕಾರ ಮಾಡಿಬಿಡ್ಬೇಕಾ, ಅದು ಜೀವನ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಪೂಜ್ಯ ಡಿ ವಿ ಜಿಯವರು. ಡಿ ವಿ ಜಿಯವರ ಬದುಕು ಅನ್ನುವಂಥದ್ದು ಅವರು ಹೇಗೆ ಬದುಕಿದ್ದಾರೋ ಆ ಬದುಕನ್ನು ಅಕ್ಷರ ರೂಪಕ್ಕೆ ಇಳಿಸಿದಂತಹ ಮಹಾನ್ ದಿವ್ಯ ಚೇತನ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಡಿ ವಿ ಜಿಯವರನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾರೆ. ಒಬ್ಬ ಬರವಣಿಗೆ ಆತ ಬರದಂತೆ ಬದುಕಬೇಕಾ ಅಥವಾ ಬದುಕು ಮತ್ತು ಬರವಣಿಗೆ ಬೇರೆ ಬೇರೆಯಾ, ಇದನ್ನು ವಿಶ್ಲೇಷಣೆ ಮಾಡಿದಾಗ ಪೂಜ್ಯ ಡಿ ವಿ ಜಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಬರವಣಿಗೆ ಹಾಗೆ ಬದುಕು ಬೇಕಾ ಅಥವಾ ಬೇರೆ ರೀತಿಯಲ್ಲೂ ಬದುಕಬಹುದಾ ಅಂತ. ಡಿ ವಿ ಜಿಯವರು ಬರವಣಿಗೆ ಹಾಗೆ ಬದುಕಿದಂತಹ ಮಹಾನ್ ವ್ಯಕ್ತಿತ್ವ. ತನ್ನ ಇಡೀ ಜೀವನದಲ್ಲಿ ಅನೇಕ ಆದರ್ಶಗಳನ್ನು ತಪಸ್ಸನ್ನಾಗಿ ಆಚರಿಸಿದಂತಹ ಮಹಾನ್ ಚೇತನ. 1970 ಇಸವಿಯಲ್ಲಿ ಯಾವಾಗ ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೆಯುತ್ತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ ತಿಂಗಳ 18 ತಾರೀಕಿಗೆ ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆಯಾಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ, ಹಾಗೆ ಗೋಖಲೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ. ಘಟನೆ ನೆನಪಿಸಬೇಕು. ಮರುದಿನ ಅವರ ಮನೆಯ ಪಕ್ಕದಲ್ಲಿರುವಂತಹ ಒಂದು ಅಂಗಡಿ ಬಳಿಯಲ್ಲಿ ಆ ಸಂದರ್ಭದಲ್ಲಿ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಇ.ಆರ್. ಸೀತಾರಾಮ್ ಅವರು ಆ ಅಂಗಡಿಯ ಹೊರಭಾಗದಲ್ಲಿ ಕೂಳ್ತಿದ್ರಂತೆ. ಧೂಮಪ್ಪನ ಸೇತ ಸ್ನೇಹಿತರವರಿಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗೆ ಡಿ ವಿ ಜಿಯವರ ಮನೆಯ ಕೆಲಸದ ಆಳು ಬಂದು ಒಂದು ಚೀಟಿ ಕೊಡ್ತಾರಂತೆ. ಕುತೂಹಲ ಆಯಿತು ಸೀತಾರಾಮರವ್ರು ಸೇತುರಾಮರವರಿಗೆ. ಆ ಚೀಟಿಯಲ್ಲಿ ಏನಿದೆ ಅಂತ ನೋಡ್ತಾರೆ ಪಕ್ಕನೆ ಬಗ್ಗಿ. ಆ ಚೀಟಿಯಲ್ಲಿ 2 ಬರೆದಿತ್ತು, ಆಕಸ್ಮಿಕವಾಗಿ ಮನೆಗೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ, ಕಾಪಿ ಪುಡಿ ಸಕ್ಕರೆ ಇಲ್ಲ, ನಿಮ್ಮ ಅಂಗಡಿಯಿಂದ ಉದ್ದರಿಯಾಗಿ ಕಾಪಿ ಪುಡಿ ಸಕ್ಕರೆ ಕೊಟ್ಟಲ್ಲಿ ನಾಳೆ ದಿನ ಬಂದು ಲೆಕ್ಕ ಚುಕ್ತಾ ಮಾಡ್ತೇನೆ ಅಂತ. ಇ.ಆರ್. ಸಿತಾರ ಸೇತುರಾಮ್ ಹೇಳ್ತಾರಂತೆ, ನಿನ್ನೆ ದಿನ 1 ತನಗೆ ಸಿಕ್ಕಿದ್ದು ಇದು ತನ್ನದಲ್ಲ ಅಂತ ಹೇಳುವ ಭಾವದಿಂದ ಸಮರ್ಪಣೆ ಮಾಡ್ತಾರಲ್ಲ, ಈ ವ್ಯಕ್ತಿಗೆ 3 ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ನಿಸ್ಪೃಹ ಭಾವದಲ್ಲಿ ಬದುಕುವಂತಹದ್ದು ಇದೆಯಲ್ಲ, ಇದು ಶ್ರೇಷ್ಠತೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನ ಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ ಆರದೋ ಜಗವೆಂದು ಭೇದವೆಣಿಸದಿರು, ಓರವದೆ ಜೀವನ ಸಮೃದ್ಧಿ ಗೋಸುಗೆ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಜೀವನವನ್ನು ಗೌರವಿಸು, ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ ಕೆಲಸ ಮಾಡು ಹಾಗೆ, ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಹಸುವಾಗು ನಿಮ್ಮನದಿ ಶಿಶುವಾಗು ಸಸಿಯಾಗು ಕಸಬರಕೆಯಾಗಿಳಗೆ. ಮನೆಯಲ್ಲಿ ಕಸಬರಕೆ ಇಲ್ಲದೇ ಇದ್ರೆ ಮಾತ್ರ ಗೊತ್ತಾಗ್ತದೆ, ಕಸಬರಕೆ ಮನೆಯಲ್ಲಿ ಇದ್ರೆ ಆ ಕಸಬರಕೆ ತಾನು ಇದೆ ಅಂತ ತೋರಿಸಿಕೊಡುವುದಿಲ್ಲ, ಮನ ಸ್ವಚ್ಛವಾಗಿದ್ರೆ ಕಸಬರಕೆ ಇದೆ ಅಂತ ಅರ್ಥ, ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ, ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಚನ್ನಪ್ಪಗೌಡರು ಹೇಳಿದಾಗೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಂತಹ ಕಗ್ಗಗಳ ಸಾಲುಗಳನ್ನು ಸರ್ಕಾರ ಇನ್ನು ಮುಂದೆಯಾದರೂ ತಿಳಿಯಕೊಡಿಸುವಂತಹ ಪ್ರಯತ್ನ ಮಾಡಿದರೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣಕ್ಕೆ ಪೂಜ್ಯ ಡಿ ವಿ ಜಿಯವರ ಆಶೆ ಏನಿತ್ತು ಅದು ಸಾಕಾರಗೊಳ್ಳುವಲ್ಲಿ ಖಂಡಿತವಾಗಿ ಸಾಧ್ಯವಾದೀತು ಅಂತ ಹೇಳ್ತಾ, ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನ ಬಸುಮವೆನಿ ಪ್ರಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾ ಧನ್ಯವಾದಗಳ ವ್ಯವಸ್ಥೆಯಲ್ಲಿ ಬಂದರು.
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್ ಕಗ್ಗದ ಏನು ರಸಧಾರೆ ಉಂಟ ಅದನ್ನು ತಿಳಿಯಪಡಿಸಿದ ಮುಖಾಂತರ ನೀವು ಅದನ್ನು ತೋರ್ಪಡಿಸಿದ್ದೀರಿ, ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದೀರಿ ಸರ್.
2: ಈ ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು, ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ, ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
3: ನಮಸ್ಕಾರ, ನಾನು ಭೋಜರಾಜ ಮಂಜೂರು ಮಾತಾಡ್ತೀನಿ. ಸಾರಂಗ್ ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳುವಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳುವಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಪೊರ್ತು ಸರಿಯಾದ 10:02 ನಿಗಳಿಕೆಯನ್ನೊಂದುಪ್ಪನೇ ರೇಡಿಯೋ ಸಾರಂಗ 107.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಎನಿತ ಈ ತುಳುಚಾವಡಿ ಕಾರ್ಯಕ್ರಮಗೂ ನಿಕ್ಲಿಗ ಮಾತಿರೆಗ್ಲ ಮೋಕಿ ತಿಂಜಿ ಸೊಲ್ಮೇಲು ಯಾ ನಿಕ್ಲನ ಮೋಕಿದ ಆರ್ಜೆ ಬಿಂದ್ಯಾ ಕುಲಾಲ್ ಇನಿತ ಈ ಕಾರ್ಯಕ್ರಮದ ಪಾತ್ರನೊಪ್ಪನಿ ತುಳುಚಾವಡಿ ಪನ್ನಗ ನಮ್ಮ ತುಳುನಾಡದ ಆಚಾರ ವಿಚಾರ ಸಂಸ್ಕೃತಿ ಪರಪೋಕದ ನೆಂಪುಲು ಇಂಚ ಬೇತೆ ಬೇತೆ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನೊಪ್ಪು ಕರಿನ ತುಳುಚಾವಡಿ ನಮ್ಮ ಆಟಿದ ತೆನಸದ ಬಗ್ಗೆ ಪಾತ್ರದಿ ತಂಡ ಇನಿತ ತುಳುಚಾವಡ್ಡು ವಾ ವಿಷಯದ ಬಗ್ಗೆ ಪಾತ್ರರಪ್ಪ ಪನ್ಪನಂಚಿನ ಎಲ್ಲೆ ಮಟ್ಟದ ಉಮೇದ ನಿಕಳ ಖಂಡಿತ ಒಪ್ಪು ಇನಿದ ಈ ಕಾರ್ಯಕ್ರಮದ ಪಾತ್ರ ಉಪನಂಚಿನ ವಿಷಯದಾದ ಪಂಡ ಪರ್ಬೊಲು ಸಾಲ್ ಸಾಲಾದ ಬರೋನುಂಡು ಎಲ್ಲಂಜಿದ ಸ್ವಾತಂತ್ರ್ಯ ಉಚ್ಚಯದ ಬತ್ತಿನ ಬೇತೆ ಬೇತೆ ರೀತಿಯ ಪರ್ಬೊಲು ಸಾಲ್ ಸಾಲಾದ ನನ್ನ ಶುರುವಾಯರುಂಡು ಉಚ್ಚಯಲು ಪರ್ಬೊಲು ಪೂರಲ ಸ್ವಾತಂತ್ರ್ಯ ಬರ್ಪುಂಡು ಐದು ಬೊಕ್ಕ ನಾಗರ ಪಂಚಮಿ ಪರ್ಬೊಂಡು ಐದು ಬೊಕ್ಕ ವರಮಹಾಲಕ್ಷ್ಮಿ ಪರ್ಬೊಂಡು ಅಂಚನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಪರ್ಬ ಚೌತಿ ಪರ್ಬ ಒಂದು ಪೂರಲ ಬರೋಂದು ಉಪನಂಚಿನ ಪೊರ್ತು ದೀಪಾವಳಿ ಪರ್ಬ ಅಂಚ ಸಾಲ್ ಸಾಲಾದ ನನ್ನ ಶುರುವಾಪುಂಡು ಪರ್ಬೊಲು ಇತ್ತ ಆಟಿ ತಿಂಗಳು ನಮ್ಮ ಉಲ್ಲ ನನ್ನ ಎಲ್ಲಂಜದ ದಿನ ಆಟಿ ತಿಂಗಳ ಮುಗಿಯುಂಡು ಐದು ಬೊಕ್ಕ ಆಟಿ ತಿಂಗಳು ಮುಗಿಪುನ ಆ ದಿನ ತಾನಿ ಸಂಕ್ರಾಂತಿ ದಾನಿ ನಾಗರ ಪಂಚಮಿ ಪರ್ಬಲ ಉಪ್ಪುನಂಚಿನ ಇನಿ ವಾ ವಿಷಯದ ಬಗ್ಗೆ ಆ ಪಾತ್ರನು ಲೇಪಂಡ ಪರ್ಬದ ಬಗ್ಗೆ ದಾಯ ಪಾತ್ರನು ಲೇಪಂಡ ಈ ಸರ್ತಿದ ಒಂಜಿ ಪರ್ಬ ಪನ್ಪು ನಾವು ಪ್ರತಿ ವರ್ಷ ನಮ್ಮ ಈ ಒಂಜಿ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರನುಪ್ಪ ಈ ವರ್ಷದ ಪರ್ಬ ಪನ್ಪು ನಾವು ಪ್ರಕೃತಿಗೆ ಒಂಜಿ ಕೈ ತರಾಯಿನ ರೀತಿಡು ಪಡು ಪಂಡ ಪ್ರಕೃತಿ ಸ್ನೇಹ ಪರಿಸರ ಸ್ನೇಹಿ ಪರ್ಬ ನಮ್ಮ ಪನ್ಪ ಆ ರೀತಿದ ಒಂಜಿ ವಿಚಾರನ ಪರಿಕಲ್ಪನೆ ದೀವೊನ್ಗ ಪನ್ಪನಂಚಿನ ವಿಷಯ ಈ ಕಾರ್ಯಕ್ರಮದ ಪಾತ್ರನಲ್ಲ ಇತ್ತೆ ಈ ಸಾಲ್ ಪರ್ಬದಾದ ಬರೋನುಂಡ ಅವು ಪೂರಲ ಪರಿಸರಕ್ಕೆ ಒಂಜಿ ಮಾಲಿನ್ಯ ಮುಕ್ತಿಯಾದ ಉಪ್ಪೋಡು ಅತಂಡ ಪರಿಸರಕ್ಕೆ ಒಂಜಿ ಎಡ್ಡೆ ರೀತಿಡ ಅವೇನು ನಮ್ಮ ಕೊಡುಗೆ ಕೊರಡು ಪನ್ಪನಂಚಿನ ಒಂಜಿ ವಿಚಾರ ನಮ್ಮ ಒಂಜಿ ನಾಗರ ಪಂಚಮಿ ಪರ್ಬರೇ ನಮ್ಮ ದೊತ್ತೊನ್ಗ ನಾಗರ ಪಂಚಮಿ ಪರ್ಬ ಪನ್ನಂಡ ನಾಗಾರಾಧನದ ಒಟ್ಟುಗು ಪ್ರಕೃತಿದ ಆರಾಧನೆಲ್ಲ ಒಟ್ಟಿಗೆ ಸೇರ್ದುಂಡು ದುಮುಪುರ ಎಂಚ ಇತ್ತಿನ ಪನ್ನಂಡ ಬನಕುಲು ಇತ್ತಿನಂಚಿನ ಒಂಜಿ ಬನಕುಲೆಡು ನಮ್ಮ ನಾಗ ಅಂದೇನು ಪೇರ್ಮೈಪುನಂಚಿನ ಒಂಜಿ ಪದ್ಧತಿನ ದೀವೊಂದಿತ್ತ ಪಂಡ ಸುತ್ತಲ ಬನ ಮಸ್ತು ದೈ ಮರಕುಲು ಪೂರ ಇತ್ತದ ನಡುಟು ನಾಗನ ಬನ ಉಪ್ಪುನು ಅಂಚಿನವು ಅಲ್ಪ ಪೋದು ಪೇರ್ಮೈತದ ಬರ್ಪುನ ಅಂಚಿನ ಕ್ರಮ ಇತ್ತನು ಇತ್ತ ತೂಲೆ ಇತ್ತ ಅಂಚಿನ ಓಲ ತೀಯರತಿಕೊಂಡು ತೀಯರತಿಕಂಡ ಭಾರಿ ಅಪರೂಪ ಒಂಜಿ ಎಡ್ಡೆ ವಿಶೇಷ ಅಲ್ಲವು ನಿಜವತ್ತು ಉಂಡ ಇತ್ತೆಗಿಲಾಕ ಲಂಚನೆ ಇನ್ನು ದುಂಬರಿ ತೊಂದು ಪೋನುಲ್ಲೇರು ಪಂದ ಅಂಡ ನಮಕ ತೂಯರತಿ ಕುಜಿ ಬನಕುಲು ಖಂಡಿತ ಇಜ್ಜಿ ಓಲ್ಲ ಕಾಂಕ್ರೀಟ್ ಕಟ್ಟುವ ನಡ ನಮ್ಮ ಕಾಂಕ್ರೀಟ್ ಸ್ಲ್ಯಾಪ್ನು ಪುರ ಮಲ್ತದ ಅವೆಟ್ಟು ನಮ್ಮ ನಾಗನ ಕುಲ್ಲಾದ ಆರಾಧನೆ ಮಲ್ತೊಂದಿಲ್ಲ ಒಂದು ಒಂಜಿ ನಮ್ಮ ನಾಗಾರಾಧನೆ ತೋಪಿನ ಈ ಸತಿ ಏನು ಪೂರ ಒಂಜಿ ಪ್ಲಾಸ್ಟಿಕ್ ರಹಿತವಾಯಿನಂಚಿನ ಒಂಜಿ ನಾಗಾರಾಧನೆ ನಾವು ಮಲ್ಪುಗ ಅತ್ತಂಡ ಪ್ಲಾಸ್ಟಿಕ್ ತ್ಯಾಜ ಅಂದ ಒಂದೊಂಜಿ ಇಜ್ಜಂದೆ ಉತ್ಸವನ ಅತ್ತನ ಉಚ್ಚಯನ ಅತ್ತನ ಪರ್ಬುನು ಮಲ್ಪುಗ ಪನ್ಪನಂಚಿನ ವಿಷಯನ ಸಂಬಂಧಪಟ್ಟದ್ದು ಪಾತ್ರನಲ್ಲ ಇನಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ನಿಖಿಲ್ನ ಒಂದು ಆತ ಅನಿಸಿಕೆ ಅಭಿಪ್ರಾಯತನ ಖಂಡಿತ ಪನೋಲಿ ಎಂಚ ನಿಖಿಲ್ ಈ ಸರ್ತಿದ ಒಂದು ಪರ್ಬನ ಆಚರಣೆ ಮಲ್ಪುವರು ನಮ್ಮ ನಾಗಕ್ಕೆ ತನುಮೈ ಪರೆ ಪೋನಾಗ ಪ್ಲಾಸ್ಟಿಕ್ ಡಿತ್ತಿನ ಪುರ ಪತೊಂದು ಪೋಪ ಅತ್ತಂಡ ನಾಗಕ್ಕೆ ಪೇರ್ ಮೈ ಪರೆ ಅಂದ ಪತೊಂದು ಪೋಪನ ಪೇರ್ಲ ಪ್ಲಾಸ್ಟಿಕ್ದ ಕುಪ್ಪಿಡು ಪತೊಂದು ಪೋಪ ಆ ಪ್ಲಾಸ್ಟಿಕ್ದ ಕುಪ್ಪಿಯು ನಮ್ಮ ನೆಂಚಿನ ನಾ ಜ್ಯೂಸ್ ಪರ ಪರ್ದು ದಕ್ಕನಂಚಿನ ಕುಪ್ಪಿಡು ಪತೊಂದು ಪೋಪ ನಂಚಿನವು ಅತ್ತಂಡ ಅಲ್ಪ ಕೊನದಾಯಿ ಬೊಕ್ಕ ಒಂಜಾತ್ ಪ್ಲಾಸ್ಟಿಕ್ ಇಡೆ ಪತೊಂದು ಪೋಪನ ತೊಟ್ಟಿಲದಾದ ಉಂಡ ಪ್ಲಾಸ್ಟಿಕ್ ಕವರ್ ದಾದ ಉಂಡ ಆಯ್ನ ಅಲ್ಪನೇ ನಮ್ಮ ದಕ್ಕದ ನಮ್ಮ ಆನಿದ ದಿನ ಮುಗಿತದ ರಟ್ ವನಸ್ ಮಂತದ ಬರ್ಪ ಐದು ಬೊಕ್ಕ ಕ್ಲೀನ್ ಮನ್ಪುನಲ್ಲ ಇಜ್ಜಿ ಅವಲ್ಪನೆ ಉಪ್ಪುನಂಚಿನವು ಅತ್ತಂಡ ಅವು ಮಣ್ಣಿಗೆ ಸೇರಿದ ಆಪುನಂಚಿನ ಒಂಜಾತ ಮಾಲಿನ್ಯಲು ಒಂದು ಒಂಜಿ ಉದಾಹರಣೆ ನಾಗರ ಪಂಚಮಿ ಅದರ ನಾಗರ ಆರಾಧನೆ ಉಪ್ಪುನ ಒಂಚಿ ಉದಾಹರಣೆ ಆದಿತ್ತಿನ ಇಂಚಿನ ಅವೇತೋ ಉಚ್ಚಯಲು ಉಂಡು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟದಲ್ಲ ಅಂಚನೆ ಅವೇಟ್ಲ ಅಂಚನೆ ಒಂಜಾತ್ ಆ ದಿನಕ್ಕೂ ಪ್ಲಾಸ್ಟಿಕ್ ಇಜ್ಜಂದ ನಮ್ಮ ಎಂಚ ಕರಿ ಮನ್ಪೊಲಿ ಇನಿತ ಈ ವರ್ಷದ ಒಂಜಿ ಉಚ್ಚಯನ ಬಂದು ನಿಖಿಲ್ಲ ನಿಖಿಲ್ ಒಂಜಾತ ಅನಿಸಿಕೆ ಅಭಿಪ್ರಾಯನ ಪನ್ಲಿ ಆಜಿ ಮುಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ವರ್ಬ ಈ ಒಂಜಿ ಸಂಖ್ಯೆಗ ಪರ್ಬ ಉಚ್ಚಯಲು ಪುರ ಪರಿಸರ ಸ್ನೇಹಿಯಾದ ಉಪ್ಪಡು ಪನ್ಪನಂಚಿನ ವಿಚಾರ ಪ್ಲಾಸ್ಟಿಕ್ ಇಜ್ಜಂದ ಎಂಚ ಈ ಪರ್ಬುಲೇನು ಪುರ ಆಚರಣೆ ಮಲ್ಪೊಲಿ ಐಕ್ ಪರ್ಯಾಯವಾದ ವೈನು ಪುರ ಗಳಸೊಲಿ ಪನ್ಪನಂಚಿನ ವಿಷಯಕ್ಕೆ ಸಂಬಂಧಪಟ್ಟದ ಪಾತ್ರಗ ಲೆಪ್ಪು ಕೊರ್ಲೆ ಪಾತಿರ್ಲೆ ಆಜಿ ಮೂಜಿ ಆಜಿ ನಾಲ್ ರೆಡ್ಡು ಸೊನ್ನೆ ನಾಲ್ವರ್ಬ ಈ ಒಂಜಿ ಸಂಖ್ಯೆಗ ಅಂಜನೆ ಸ್ವಾತಂತ್ರ್ಯ ಉಚ್ಚಯಲ ಬರೋನುಂಡು ಅವಕ್ಕೆ ಸಂಬಂಧಪಟ್ಟದ ಒಂಜಾತ್ ಪದಕುಲೇಲ್ನ ಅಂಚನೆ ನಾಗರಾಧನೆಗೆ ಸಂಬಂಧಪಟ್ಟ ಒಂಜಾತ ಪದಕುಲೇಲ್ನ ಇನಿತ ಕಾರ್ಯಕ್ರಮಕ್ಕೆ ಏನೊಂದು ಬರ್ಕ ಒಂದು ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕು.

0: ಬರೀ ಪೊರ್ಲ ದೊಂಜಿ ದೇಶಭಕ್ತಿ ಗೀತೆ ಏನೊಂದು ಬತ್ತಾರೆ ಒಂದು ರೇಡಿಯೋ ಸಾರಂಗನಾಟ್ 7.8 FM ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಪಾತ್ರನುಪ್ಪನಂಚಿನ ವಿಷಯದಾದ ಪಣ್ಣ ಈ ಸತ್ಯದ ಪರ್ಬೊಲು ಉಚ್ಚಯಲು ಪೂರ ಒಂದು ಪರಿಸರ ಸ್ನೇಹಿ ಆದ ಉಪ್ಪಡ ಪನ್ಪನಂಚಿನ ವಿಷಯಕ್ಕೆ ಸಂಬಂಧಪಟ್ಟದ್ದು ಪಾತ್ರನಲ್ಲ ಈ ಒಂಜಿ ಸ್ವಾತಂತ್ರ್ಯ ಉಚ್ಚಯಲ ಅಂಚನೆ ದುಮಪುರ ಸ್ವಾತಂತ್ರ್ಯ ಉಚ್ಚಯಗ್ ಗಳಸುನಂಚಿನ ಧ್ವಜದಾದ ಉಂಡ ಅದನ್ನ ಒಂಜಿ ಬಾವುಟದಾದ ಉಂಡ ಉಪ್ಪುರ ಹೆಚ್ಚಾದ್ರು ಪ್ಲಾಸ್ಟಿಕ್ದ ಬಾವುಟ ಆದಿತ್ತನು ಇತ್ತ ಒಂಜಾತ ಬದಲಾವಣೆ ಆದ ಇತ್ತೆ ಪ್ಲಾಸ್ಟಿಕ್ ಧ್ವಜದ ಒಂಜಿ ಗಳಸುನಂಚಿನವು ಮಸ್ತ್ ಕಮ್ಮಿ ಆತಿನ ಬಾರಿ ಎಡ್ಡೆ ವಿಚಾರ ಆಂಡಲ ಒಂಜಾತ್ ತಿಕ್ಕಡು ಪ್ಲಾಸ್ಟಿಕ್ ಧ್ವಜಪುರ ತೋಜರ ತಿಕ್ಕುಣು ಅವಿತ ಬಗ್ಗೆ ಪನ್ ಪ್ಯಾಂಡ್ ಅವಿಗೆ ದುಮ್ಮೊಂಜಿ ಬಿನ್ನೆರುಲ್ಲ ರೇರ್ ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಸುಶೀಲಕ್ಕ ಕಾರ್ಯಕ್ರಮ ಎದುಕೊಂಡಿಲ್ಲ
1: ಚಂಬುಡು
2: ಅವು ಸ್ವಾತಂತ್ರ್ಯ ಬಾವುಟ ಮನ್ಬೋದು ತುಂಬ ಮಕ್ಕ ಅಂಚೆ ಇತ್ತೆ
1: ಅಂದ್
2: ಅವು ಗುಂಡಿ ಮಜಾ ಕಲ್ಲಾಡ್ಕ ಕಡತ್ತು ಬೋಡು ಅಲ್ಪ ಸುತ್ತ ಮರ ಮೇಡಮ್ ಎಂಕಲ್ನ ಬಾರಿ ಸೋಕೊಂಡು ಕಟ್ಟೆ ಬುಕ್ಕೊಂಡು ಉಳ್ಳೆ ಬುಕ್ಕ ತೋಜಿನ ಇಂದೇ ತೋಜಿನ ಮರಾಣ ಸುತ್ತ ಮರ ಅಂಚ ನಾವು ಪೊರ್ಲುದ ನಾವು ಮಂತ್ರಿ ಉಂಡತ್ತೆ ಪರಿಸರ ಪೊರ್ಲು ಮನ ಮೇಡಮ್ ಈರೊಂಜಿ ಕೊನಕ್ಕೆ ಈರೊಂಜಿ ನಡಪು ನಾವು ಮಸ್ತ ಇರೇ ಧನ್ಯವಾದ
1: ಇಂದು ಸುಶೀಲಕ್ಕ ಪನ್ಪನಂಚಿನ ಒಂಜಾತ ವಿಚಾರಲು ದಾದ ಪಣ್ಣ ನಮ್ಮ ಪೂ ಪುರ ಪತ್ತೊಂದು ಪೋಪು ನಾಗರ ಪಂಚಮಿದ ನಿಬೆತೆ ಬೇಚ ರೀತಿದ ಪೂ ಮುಖ್ಯವಾದ ಕೇದಗೆ ಪೂ ಪುರ ಬಾರಿ ಇಷ್ಟಗೆ ನಾಗದೇವಿಯರಿಗೆ ಪನ್ಪೆರು ಅಂಡ್ ಬೇತೆ ಬೇತೆ ರೀತಿದ ಇತ್ತ ಮಾರ್ಕೆಟ್ ಇರೋದು ಪತ್ತೊಂದು ಪೋಪ ಪೂನು ಒಂದು ಒಂಜಾತ ಬದಲಾವಣೆ ತುಲೆ ಮಾರ್ಕೆಟ್ ಇರೋದು ಪತ್ತೊಂದು ಪೋಪ ನಂಚಿನ ಅಂಡ ಇಲ್ಲಿ ಚಿಲ್ಲರದ ನಿಗ್ಲ ಪೂ ಪತ್ತೊಂದು ಪೋಪರ ಬಂದಿದ್ದಂಡ ಒಂಜಾತ ಇರೇಟು ಪುರ ಪತ್ತೊಂದು ಪೋಪ ನಾವು ಬಾರಿ ಎಡ್ಡೆ ಅವಿದ ಒಟ್ಟುಗೂ ಪೇರೆ ಪತ್ತೊಂದು ಪೋಪರ್ ನಿಂತಂಡ ಸ್ಟೀಲ್ದ ಚೆಂಬುಪುರದಾದ ಬರ್ಪಣ ಅದನ್ನ ಸ್ಟೀಲ್ದ ಪಾತ್ರಲು ದಾದ ಬರ್ಪುಣ ಅವಿಟ್ಟು ಪತ್ತೊಂದು ಪೋಣ ಬಾರಿ ಎಡ್ಡೆ ಪನ್ಪುನಂಚಿನ ವಿಷಯ ಪಂಡರೆ ಅಂಚನೆ ಧ್ವಜದ ಬಗ್ಗೆ ಅಲ್ಲ ಪ್ಲಾಸ್ಟಿಕ್ ಧ್ವಜದ ಬದಲಿಗೆ ಕುಂಟುದ ಧ್ವಜನ ಪುರ ಗಳಸಿಂಡ ಬಾರಿ ಎಡ್ಡೆ ಇತ್ತ ಅಂಚ ಆವೊಂದುಂಡು ತೂವರ್ನಿಗ್ಲು ಹೆಚ್ಚಿನ ತಿಗ್ಗಡು ಪ್ಲಾಸ್ಟಿಕ್ದ ಬದಲು ಕುಂಟುದ ಧ್ವಜನ ಪುರ ಗಳಸಾವಿರ ಆಂಡಲ್ಲ ಕೆಲವೊಂದು ತಿಗ್ಗಡು ಈ ಒಂದು ಮಾರ್ಕೆಟ್ ಪುರ ಪ್ಲಾಸ್ಟಿಕ್ ಧ್ವಜ ಅಥನ ಪೋಸ್ಟರ್ ಸ್ಟಿಕ್ಕರ್ ಅನ್ನು ಪುರ ತೋಜರ ತಿಕ್ಕುಣು ಅಂದ ಬಗ್ಗೆ ಎಲ್ಲ ಒಂಜಿ ಆಡಳಿತ ಒಂಜಿ ಕಠಿಣ ಕ್ರಮ ತೊಂಡ ಎಡ್ಡೆ ಪನ್ಪುನಂಚಿನ ವಿಚಾರ ಕೇಂದ್ರ ಬರ್ಪುನಂಚಿನ ಪಾತ್ರ ಅಂಚನ ತುಂಬದ ಬಿನ್ನರು ರೇರ ಪಂತೂಕ ಹಲೋ ನಮಸ್ತೆ ನಮಸ್ತೆ ನಮಸ್ತೆ ಅಶೋಕಣ್ಣ ಕಾರ್ಯಕ್ರಮ ಗೆದ್ದುಕೊಂಡಿಲ್ಲ ಪಲ್ಲ ಅಶೋಕಣ್ಣ
3: ಜಪ್ಪುಡು ಅಂಬಮೇಶ್ವರಿ ಟ್ರಸ್ಟ್ ಉಂಡು ಮೂರು ನೀಸಟ್ಟಿ ಮಾಸ ಬಿಟ್ಟು
1: ಪಂಟಿರ್ತು
3: ಒಟ್ಟಿಗೆ ಅದು ಪ್ಲಾಸ್ಟಿಕ್ ತೊಟ್ಟೆಲ್ಲಿ ನಿಷೇಧ ಮಾಡ್ಕೊಂಡು ಕೆಲವು ಇಲ್ಲ ಪುರ ಪೋತಿರು ಓಲ್ಪುರ ಸಾವನ ಉಂಡು ಓಲ್ಪುರ ನಾಗನ ಕಟ್ಟೆ ಉಂಡು ಓಲ್ಪುರ ಪೋದು ಪುರ ಪಂಡಿತ ಪುರ ಬೈದಿರು ಕುಂಟದ ಚೀರಪುರ ಮಂತ ಕೊಡ್ದು ಪಂಡ ನಮ್ಮ ಪಂಡ ಮೇನ್ ನಂಕ ಸದ್ಯಕ್ಕೆ ಬಂದ್ ಮಂತ್ರ
1: ಸಾಧ್ಯ
3: ಪಂಡಗಾಲ ನಮ್ಮ ಐತ ಬುಡನೆ ಗಟ್ಟಿಪ್ಪನಾಗ ಬಕ್ಕ ಬಾಕಿದಾಲ ಅಂತರ ಬುಡನೆ ಅಂತ ಗಟ್ಟಿ ಲೂಸ್ ಮಲ್ತಂಡ ಪುರ ಸರಿ ಅವರು ನಾಗದೇವಿಯರು ನಮ್ಮ ಕಣ್ಣು ತೋಜನ ದೇವಿ ಅಂಚಿನ ಒಂಜಿ ದಿಕ್ಕ ಒಂಜಿ ಆತನೆ ಪಂತೆ ಒಂಜಿ ಸಾಲಡ್ ಸಾಲಡ್ ನಾಳೆ ಮಧ್ಯಾಹ್ನ ಕೊಡ್ತು ಜೋಕು ಪೂರ ಅಂಚಿನ ತಿರುಗಿ ಅವ್ಲೆ ಮಧ್ಯಾಹ್ನ ಒಂದು ಒಂದು ಗಂಟೆ ಕೊಡ್ತು ಕೆಲವು ಜೋಕು ಹೋದ ಕುಕ್ಕು ಕಲ್ಲಕ್ಕೆ ಒಂದು ಗುಡ್ಡೆಗೆ ಹೋದ್ರು ಕುಕ್ಕು ಕಾಲದ ಕುಕ್ಕು ಪೆಜ್ಜಿದ ಪೆಜ್ಜಿದ ಬರ್ತೀವಿ ಅಂತ ಕಾಲ ಸಾಲ ಸುರಾಡು ಸಾಲ ಸುರಾದ ಅಡ್ಮಿಷನ್ ಅಂಚಿನ ತೂನಾಗ ಕಂಡಿಡು ಹುಚ್ಚು ಬದ ಕುಲ್ದು ಜೋಕ್ಯ ಪೂರ್ವ ಕೂಡಿಗ ಅಂತ ಅಂತ ಬರ್ತು ಅಂತ ಸಿದ ಪೂರ್ಣ ಬಯ್ಯ ಗುಡ್ಡನ ಮುಟ್ಟದ ಬಾಕಿಲ್ದ ಹುಚ್ಚು ಬತ್ತು ಅಂತ ಅಂತ ಬತ್ತು ಅಂತ ಸಿದ ಪೂರ್ಣ ಮನದಲ್ಲಿ ಮುಕ್ಕಲು ಸಾಲ ಓಪನ್ ಕೈತಲ್ಲ ಬತ್ತು ಅಂತ ಮಕ್ಕಳು ಕಲ್ದಕ್ಕಿನ ಜಾಗೆಟ ಅವಳು ಕಲ್ಲುಟ್ಟಿನ ಸಾಣಲ್ಲಿ ತಂದು ನಾಗನ
1: ಪುಂಚಲ
3: ಪುಂಚಲ ಅಂಚಬಾಕ್ಲು ಭಟ್ರಿಗೆ ಫೋನ್ ಮಂತು ಭಟ್ರ ತರ್ಪದು ಅವ್ಳು ಮಾಪ ನಟ್ಟದು ಐಕೆ ಕಾಣಿಕೆ ಇಂದು ಬ್ರಾಯಿನ ವಿಷಯ ಇಲ್ಲಲ್ಪ ಅಂಚ ಅವ ನಾಗದೇವರ ನಿತ್ಯ ನಾಗ ನಾಗರ ಮುಂಚೆ ಪೂರೆಲ್ಲ ಆಚರಣೆ ಮಾಡ್ತೇವೆ ಹಿಂದೂ ಆಚರಣೆ ಪೇರು ಮುಸ್ಲಿಂ ಆಚರಣೆ ಪೇರು ಮುಸ್ಲಿಂ ಆಚರಣೆ ಮುಂಚೆ ಅವ್ಳ ಪೇರು ಬ್ರಕಂತ
1: ಕೊಡ್ತೇವೆ
3: ಅಂದ ದುಂಬುಪುರ ಎಂಕ್ಲು ತೊಂಬುಡು ಪುರ ಪೇನು ಅಂತ ನಂದಿನ ತೊಟ್ಟೆ ಎಂಕುರ ಅಂದ ನಂದಿನ ಯಾಮನ್ ನಂದಿನ ತೊಟ್ಟೆ ಕೊನು ವಚ್ಚಿ ನಿಪ್ಲಿಗೆ ಪೀರ್ ನಂಡಿ ಬೊಂಡ ಒಂದು ಮೈಪ್ಲ
1: ಅವು
3: ನಮ್ಮ ನಮ್ಮ ಮಲ್ತನ ಪೂರ ಅವು ನಮ್ಮನೇ ಪ್ಲಾಸ್ಟಿಕ್ ಉಂಡ ಜೋಕ್ಲ ಪ್ಲಾಸ್ಟಿಕ್ ಉಂಡ ಪಾತ್ರ ಉಂಡ ಮಸ್ತ್
1: ಉಂಡು ಅದೇ ಅಶೋಕ ಅಣ್ಣೆ ಪನ್ಪನಂಚಿನ ಒಂಜಾತ ಉದಾಹರಣೆ ಲೋಪುರ ಎಂಚ ಪಂದು ಪಂಡ ನಾಗಗ್ ಸಂಬಂಧಪಟ್ಟ ವಿಷಯ ಪಂಡೆರೆ ನಮ್ಮ ಏರೆಗೆ ಪೋಡ್ತು ಚಿನ್ನಲ್ಲ ನಾಗಗ್ ಪೋಡಿ ಪೋಗೆ ಪಂಡ ಪ್ರಕೃತಿದ ಒಟ್ಟಿಗೆ ಉಪ್ಪುನಂಚಿನ ಒಂಜಿ ಆರಾಧನೆ ಪಂಡ ನಾಗಾರಾಧನೆ ಅವೇ ರೀತಿ ಈತ ಬದಲಾತನು ನಮ್ಮ ದುಮುಪುರ ಇಲ್ಲದ್ದು ಇಲ್ಲಲ್ದು ಪೇರು ಬೊರಿದು ಕೊನೋನಿತ್ತಿನಂಚಿನ ಕಾಲ ಅಣ್ಣ ಇತ್ತೆಂಚಾತನು ಪಂಡ ನಮ್ಮ ನಂದಿನಿ ಪೇರ್ನು ಪತೊಂದು ಬೋಂದಿಲ್ಲ ಪಂಡ ತೊಟ್ಟದ ಪೇರನ್ನು ಹೊನ್ನದಿನ ತೊಟ್ಟದ ಪೇರ್ನು ಪುರ ಪತೊಂದು ಪೋಪನಂಚಿನ ಕಾಲ ಉಂಡು ಐತ ಬದಲ್ಗೆ ಆ ತೊಟ್ಟದ ಪೇರ್ನು ಪತೊಂದು ಪೋಪನ ಇಡ್ತಲ್ಲ ಒಂದು ಬೊಂಡ ಪತೊಂದು ಪುರ ಪೋಂಡ ಭಾರಿ ಎಡ್ಡೆ ಅಂತ ಐಟ್ಲ ಇತ ತೊಟ್ಟದ ಪೇರು ದಾಯಗೋಸ್ಕರ ಪಂಡ ಐಟು ಖಾಲಿ ಪೆತ್ತದ ಪೇರನ್ನು ಉಪ್ಪುಜಿ ಬೆತ್ತೆ ಬೇತ ರೀತಿಯ ಇನ್ನು ಪೇರನ್ನು ಪುರ ಮಲ್ಪಿರು ಪಂಡ ಮಾತಾದ ಪೇರ್ಲು ಉಪ್ಪು ನಂಚ ಅದು ಉಪ್ಪನಾಗ ಐಟ್ದು ನಮಗೆ ಸಾಧ್ಯ ಅಂಡ ಇಲ್ಲದ್ದು ಇಲ್ಲಲ್ಲಿ ಪೆತ್ತ ಎತ್ತನ್ನ ಬರಿದುಕೊನು ನಂಚಿನ ಎಡ್ಡೆ ಅತ್ತಂಡ ಒಂದು ಬೊಂಡ ನಾಡಲ್ಲ ಪತ್ತನ ಪೋಪನ ಎಡ್ಡೆ ಆತಲ ಕೊನೋಡು ಪಂದಿತ್ತನ್ನ ಇಚ್ಚಿನ ಒಂಜಾತಿಂಚ ಮನ್ ಪೋಲಿ ಪಂದ ನಿಖಿಲ್ಲ ಲೆಪ್ಪುಕೊರ್ಲೆ ಪಾತಿರ್ಲೆ ಈ ಸರ್ತಿದ ಒಂಜಾತ ಪರ್ಬೋಲು ನಾಗಾರಾಧನೆ ಆದಿಪ್ಪು ನಾಗರ ಪಂಚಮಿ ಆದಿಪ್ಪು ಅತಂಡ ಈ ಸ್ವಾತಂತ್ರ್ಯ ಉಚ್ಚಯ ಆದಿಪ್ಪು ಅತನ ಬೇತೆ ಬೇತೆ ರೀತಿಯ ಇತ್ತೆ ಪರ್ಬ ಸಾಲ ಸಾಲ ಬರೋನುಂಡತೆ ಅಂಚಿನ ಪರ್ಬಲು ಪ್ಲಾಸ್ಟಿಕ್ ಮುಕ್ತವಾದ ಉಪ್ಪೋಡು ಅತನ ಪ್ಲಾಸ್ಟಿಕ್ ಇಜ್ಜಂದ ನಾವಿನ ಆಚರಣೆ ಮಲ್ಪೋಡು ಪಂದಿದ್ದನ ಎಂಚ ಆಚರಣೆ ಮಲ್ಪೋಲಿ ಪಂದು ನಾವು ಇನ್ನಿತ್ತೆ ಈ ಕಾರ್ಯಕ್ರಮದ ಒಂಜಾತ ವಿಷಯ ನಿಖಿಲ್ಲ ಲೆಪ್ಪುಕೊರ್ದು ಪಾತಿರ್ಲೆ ಆಜಿ ಮೂಜಿ ಆಜಿ ನಾಲ್ಕು ರೆಡ್ಡು ಸೊನ್ನೆ ನಾಲ್ಕು ಒಂಬ ಈ ಒಂದು ಸಂಖ್ಯೆಗೆ ತುಂಬ ಕೊಂಚ ಬೊರ್ಲ ಕಂಠಿತ ಪದ ಬರೋನುಂಡು ಕೇನೊಂದು ಬಲ್ಲಿ ಒಂದು ರೇಡಿಯೋ ಸಾರಂಗ 107.8 FM ರಂಗ ರಂಗದ ಬದುಕು.

0: ನಿಖಿಲ್ಕಿಯನ್ನು ನುಪ್ಪಿನಿ ರೇಡಿಯೋ ಸಾರಂಗ್ ನಾಟ್ 7.8 FM ಒಂದು ತುಳುಚಾವಡಿ ನೇರ ಪ್ರಸಾರದ ಕಾರ್ಯಕ್ರಮ ಕೇನೊಂದುಲ್ಲರೆ ಪಾತ್ರ ನುಪ್ಪಿನಂಚಿನ ವಿಷಯದಾದ ಪಂಡ ಪ್ಲಾಸ್ಟಿಕ್ ಮುಕ್ತವಾದ ಉಪ್ಪಡು ಪ್ಲಾಸ್ಟಿಕ್ ರಹಿತವಾದ ಉಪ್ಪಡು ಈ ಸತ್ಯದ ಪರ್ಬೋಲು ಪನ್ಪುನಂಚಿನ ವಿಷಯಕ್ಕೆ ಸಂಬಂಧಪಟ್ಟ ಪಾತ್ರ ಒಂದಲ್ಲೇ ದುಂಬದ ಬಿನ್ನೆರುಳ್ಳರೆ ಏರ್ಪನ್ ತೂಕ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ಸತೀಶನ್, ಈ ಕಾರ್ಯಕ್ರಮಕ್ಕೆ ದುಃಖನೊಂದಿಲ್ಲ ಪನ್ನೆ ಸತೀಶನ್ನ.
1: ಪ್ಲಾಸ್ಟಿಕ್ ನಿಷೇಧ ಮಾಡ್ಬೋದು, ಅದೇ ರೀತಿ ನಮ್ಮ ಜಾತಿ ಸಮಾಜ ಎಲ್ಲ ಪಣಿಸ್ತದೆ ಪ್ಲಾಸ್ಟಿಕ್ ನಿಷೇಧ ಮಾಡ್ಬೋದು. ಪ್ಲಾಸ್ಟಿಕ್ ಆಪಣ ಹಣವು ಹಿಂಚಿನ ಮಾಡ್ಕೊಂಡು ಪ್ರತಿ ಉದ್ಯೋಗ ಗೊತ್ತಂದು ಆಂಡಲ್ಲ ನಿಜವಾದ ಇನ್ಕಿಲ್ಲ ಒರಿದೇ ಉಂಟು. ಬಜಿ ಪಾತ್ರ ಪಾತ್ರನೇ ಆದ್ರೆ ಪ್ಲಾಸ್ಟಿಕ್ ನಿಷೇಧ ಬಜಿ ಕಣನೇ ಆದ್ರೆ ನಮ್ಮ ಸತ್ಯ ಪರಿಸರ ಬಂತು ನಾವು ಒಂದು ಬಜಿ ಕಣ ಮಾತ್ರ ಅದು ಒರಿದ್ರೆ ನಾವು ಪ್ರಯತ್ನ ಮಾಡ್ಕೊಳಕ್ಲೆ ಎತ್ತಲ ಮಾಡ್ಕೊಳ್ಳಿ. ಒಂದೇ ನಮ್ಮ ಸಿರಿಗೆ ಪಾತ್ರನೇ ಕಂಪ್ಲೀಟ್ ಅಂದ್ರೆ ಅಂಗಡಿಗೆ ನಮ್ಮ ಸಂಬಂಧಿಸಿದ ಒಂದು ಅಥವಾ ಸಾಮಾನುಗಳಿದೆ ನಮ್ಮ ಕ್ಲಾವಿಕ್ ಪ್ಲಾಸ್ಟಿಕ್ ನಾವೊಂದು ಪ್ಯಾಕೆಟ್ ಅದು ಬರ್ತೀನಿ. ಅದಾಗ ಅವಳು ನಮಸ್ಕಾರ ಅದೇ ಮಾಡ್ಕೊಳ್ಬೇಕಂದ್ರೆ ಒಂದೇ ನಮ್ಮ ಒಂದು ಅಟ್ಟು ಕುಂಟು ರುಚಿಯಲ್ಲಿ ನಮ್ಮ ಉಪಯೋಗ ನಮ್ಗೆ ತಿಳಿದು ಅವು ಎಂತ ನಮ್ದು ಬಂದ ನಮ್ಮ ಸರಕಾರನೇ ದೂರದ ಗುಣ ಇದ್ದಿ ಸಮಾಜ ನಮ್ಮ ಸಮಾಜ ಒಂದೇ ಅದು ಮಾತೆಲ್ಲ ಒಟ್ಟಿಗಾದ್ರು ಸರಕಾರ ನಮ್ಮ ಅಂಗಡಿಗೆ ಹೆಂಚಿನ ಉಂಡ ಅಂಗಡಿಗೆ ನಮ್ಮ ರೇಟೊಂದಂಚಿನ ಹೋಗಿ ನಮ್ಮ ಸಾಧ ಪಡಿ ಅದಿತ್ತು ಪ್ರತಿಯೊಂದು ಇಟ್ಲ ನಮ್ಮ ಕುಂಟದವೇ ಚೀಲ ಉಪಯೋಗ ಅನ್ಕೊಂಡಿದ್ದೆ. ಅವು ಅಂತ ಒಂದು ಪ್ರಯತ್ನ ಮಾಡ್ಕೊಳ್ಳು ಅವತ್ತೊಂದು ಸಮಯ ಬಾಕಿ ಜನಕ್ಕೆಲ್ಲ ಒಂದು ಅಷ್ಟು ಇಂಚಿನ ಕುಂಟದ ಚೀಲ ತಯಾರು ಮಾಡ್ತದೆ ಅಂಗಡಿಗೆ ಕೊಂಡು ಕೊಡ್ತಾನೆ ಅಂಚಿನ ಆದಿಪು ಇಂಚಿನ ಒಂದು ಮಂತ್ ಮಾಡ ಭಾರಿ ಇದೆ ಒಂದು ಅಷ್ಟು ನಮ್ಮ ಪ್ಲಾಸ್ಟಿಕ್ ಕವರ್ ಪಾರ್ದು ಕೊಡ್ತಾನೆ ಕುಂಟದ ಚೀಲ ಐಕೊಂಡ್

ನಾಗಾರಾಧನೆ ಬೊಕ್ಕ ತುಳುವೆರೆ ನಾಗಿ. ದಕ್ಷಿಣ ಭಾರತದ ಹೆಚ್ಚಿನ ಕಡೆಕ್ಲೆಡು ನಾಗನ ನಂಬಿಕೆ ಪೂಜೆ ಭಾರಿ ಪ್ರಚಾರಡುಂಡು. ಐಟಿಲ ಪಶ್ಚಿಮ ಘಟ್ಟಡದ ಕಡಲ ಬರಿತ ಕರಾವಳಿ ಪ್ರದೇಶ ಮುಟ್ಟ ಪಂಡ ಪರಶುರಾಮ ಸೃಷ್ಟಿದ ತುಳುನಾಡಿನ ನಾಗಾರಾಧನೆದ ಮೂಲಭೂಮಿ ಪಂಡದು ಪನೊಲಿ. ದಕ್ಷಿಣ ಕನ್ನಡದ ಪ್ರಸಿದ್ಧ ವಿದ್ವಾಂಸರಾಯಿನ ಮಂಜೇಶ್ವರ ಗೋವಿಂದ ಪೈಕೊಲು ಈ ಪ್ರದೇಶವು ನಾಗರ ಕಂಡ ಪನ್ಪಿ ಪುದರಡಲೈದೇರು. ಮುಲ್ಪ ನಾಗೇರಿ ಪನ್ಪಿನ ಆದಿವಾಸಿಲು ಇತ್ತೇರು. ಅಕಲ್ನ ಕುಲಲಾಂಚನ ಸರ್ಪೆ ಆದಿತ್ತಡು. ಈ ಜನಾಂಗುಡು ಸರ್ಪಾರಾಧನೆ ಒಂಜಿ ಮತಾಚರಣೆ ಆದ ಬತ್ತದುಪ್ಪುಡು ಪನ್ಪಿನ ಅಭಿಪ್ರಾಯ ವಿದ್ವಾಂಸರೆನ. ಅಂಚ ಕರಾವಳಿ ಕರ್ನಾಟಕದ ತುಳುನಾಡು ಅಂಚೆನೆ ಕನ್ನಡ ಪ್ರದೇಶೊಲೆಡು ನಾಗೆ ಭಾರೀ ಜನಪ್ರಿಯ ಆಯಿನ ಆರಾಧ್ಯ ದೈವ. ತುಳು ನೆಲತ್ತ ಆಲಡೆ ಬೆರ್ಮೆರೆ ಗುಂಡೊಲೆಡು ಬೆರ್ಮೆರು ಆದಿಮೂಲ ದೈವ. ಸಂತಾನದ ಅಭಿವೃದ್ಧಿ ದೇವತೆ ಪಂಡದು ಉನೇನು ಪನೊಲಿ. ಮುಲ್ಪನೆ ತುಳುವೆರು ತನುಕುಲ ಹಿರಿಯರೆನ ಪಿತೃಪೂಜೆ ಮಲ್ಪುವೆರು. ತುಳುವೆರೆ ನಾಗಬ್ರಹ್ಮೆ ಅವು ತ್ರಿಮೂರ್ತಿಲೆಡು ಬರ್ಪಿನ ಚತುರ್ಮುಖ ಬ್ರಹ್ಮೆ ಅತ್ತು. ಬೆರ್ಮೆರು ತುಳುವೆರ್ನ ಮೂಲ ದೈವ, ವನದೇವತೆ, ಪ್ರಕೃತಿ ದೇವತೆ, ಸಂತಾನದ ಅಧಿದೇವತೆ. ಬೆರ್ಮೆರೆ ನೆಲೆ ಕಾಡು. ಮಾತಾದೇವರಿಗೆ ಪುಣ್ಯ ಜಾಗೇಡು ಮೈಲೆ ಆಯಿಸಾತಗೆ ಅಲ್ಪ ನಾಗೆ ತೋಜುನು. ವಿದೇಶಿ ವಿದ್ವಾಂಸರಾಯಿನ ಪೀಟರ್ ಜೆ ಕ್ಲಾಸ್ಮೆರ್ನ ಅಧ್ಯಯನದ ಪ್ರಕಾರ ತುಳುನಾಡದ ಎತೋ ನಾಗಬನೊಕ್ಕುಲೆಡು ವೈದಿಕ ಆರಾಧನಾ ಪದ್ಧತಿ ಇತ್ತುಚಿ. ಕಾಲಕ್ರಮೇಣ ಆಲಡೆ ಬೊಕ್ಕ ಬ್ರಹ್ಮಸ್ಥಾನೋಲು ವೈದಿಕ ಆಚರಣೆಗೆ ಒಳಗಾಂಡು. ನಾಗಬನ ತುಳುನಾಡಿಡು ತೋಜಿದು ಬರ್ಪಿನ ವಿಶಿಷ್ಟ ನಾಗಬನೊಕ್ಕುಲು, ನಾಗಕಲ್ಲುಲು, ನಾಗಶಿಲೆಕ್ಕುಲು, ಮುಲ್ಪದ ನಾಗ ನಂಬಿಕೆದ ತರ್ಕೇನು ನಮ್ಮ ದುಂಬು ದೀಪುಂಡು. ಮರಮಟ್ಟು ದಿಂಜಿದಿತ್ತಿನ ಜಾಗೆಡು ನಾಗಶಿಲೆನು ಪ್ರತಿಷ್ಠಾಪನೆ ಮಲ್ತದು ನಂಬುವೆರು. ತುಳುವೆರೆ ಮೂಲ ನಾಗಮೂಲ ದಾಯಗಾಂಡು ನಾಗೆಯೇರು ಪನ್ಪಿನ ಪ್ರಶ್ನೆ ಬನ್ನಗ ನಂಕ ತೋಜುಂಡು. ನಮ ಏತೋ ಪ್ರಾಣಿಲೇನು ತಾಂಕುವ ಅವು ಸೈತಂಡ ದಕ್ಕುವ ಅತ್ತಡ ಕೋಂಪುವ ಆಂಡ ಒಂಜಿ ಸರ್ಪೆ ಸೈತಿನ ತುಂಡ ಅವೆನು ಬುಡ್ದು ಪೋಪುಜ. ಐಕ್ ದೊಡ್ಡು ಪಾಡುವ, ಕೈ ಮುಗ್ಗುವ, ವಿಧಿ ಪ್ರಕಾರ ಐತ ಪುನನು ಸಂಸ್ಕಾರ ಮಲ್ಪುವ, ಕ್ರಿಯೆ ಪತ್ತುವ, ಮಡಿಟ್ಟು ಕುಲ್ಲುವ, ಮೀನು ಮಾಸ ತಿನಂದೆ ಪದಿಮೂಜನೆ ದಿನೊಟ್ಟು ವೃತೊಟ್ಟು ಕುಲುದು ಬುಜ್ಜ ಮಲ್ಪುವ ದಾಯಗು. ನಮ್ಮ ನೆತ್ತಿರು ಕೂಟ ಅಮ್ಮೆ ಅಪ್ಪೆ ಸೈತಂಡ ಮಾತ್ರ ನಮ ಕ್ರಿಯೆ ಪತ್ತುವ. ಅಂಚಾಂಡ ನಾಗೆ ನಮ್ಮ ಹಿರಿಯ ಅದುಪ್ಪೊಡು. ಉದಲು ಕಠಿಣ ಪುಂಚೊಡು ನಾಗೆ ಕುಲ್ಲುಂಡು. ನಾಗನ ಪುಂಚೊಡು ಪೂಜೆ ಮಲ್ಪುನು ಅಂಚೆನೆ ಕಲ್ಲಿಡು ಕೆತ್ತಿನ ಮೂರ್ತಿಡು ಪೂಜೆ ಮಲ್ಪುನು ನಮ್ಮ ಪದ್ಧತಿ. ಬೆತಬೇತೆ ಪುದರಡು ನಮ್ಮೊಂದುಪ್ಪುನ ದೈವಲೆನ ಮೂಲಸ್ಥಾನ ಪುಂಚನೆ ಆದಿತ್ತಣೆ. ನಾಗರ ಪಂಚಮಿದಾನಿ ತುಳುವೆರು ಪುಂಚೊಗು ಪೇರು ಮೈತದು ತನು ಮೈತದು ಪೂಜೆ ಮಲ್ಪುನವು. ಬನೊಕ್ಕು ಪೋದು ಕಲ್ಲುಗು ಪೇರು ಮೈತದು ಪೂಜೆ ಮಲ್ಪುನವು ಪದ್ಧತಿ. ಜೋಕುಲಾವಂದಿನ ಕುಲು ನಾಗಗು ಅಶ್ಲೇಷ ಬಲಿ ನಾಗಮಂಡಲ ಸೇವೆ ಕೊರ್ಪಿನ ಸಂಪ್ರದಾಯ ಬುಲೇದು ಬೈದಣೆ. ನಾಗಮಂಡಲ ಡಕ್ಕೆ ಬಲಿ ಸರ್ಪಂಕಳ ಕಾಡ್ಯನಾಟ ಇಂಚಿತ್ತಿನ ಆರಾಧನೆ ಆಚರಣೆಲು ನಾಗಾರಾಧನೆದ ವೈವಿಧ್ಯಲು. ನಾಗಮಂಡಲ ಕರಾವಳಿ ಕರ್ನಾಟಕಡು ಉರಿದುಪ್ಪುನ ಪಿರಾಕಿಡ್ದು ನಡತು ಬೈದಿನ ಒಂಜಿ ಭಾರೀ ಪೊರ್ಲುದ ಕಲಾತ್ಮಕ ನೃತ್ಯ ಪ್ರಕಾರೊಲೆಡು ಒಂಜಿ. ಆರಾಧನಾ ಪ್ರಕಾರೊಲೆಡ್ಲ ಒಂಜಿ. ಸರ್ಪ ಜಾತಿಲೆಡು ಒಂಜಾಯಿನ ನಾಗಗು ನಡಪುನ ಉಪಚಾರ. ಈ ಆಚರಣೆನು ನಡಪಾದು ಕೊರ್ಪಿನ ಕೊಲು ಪಂಡ ನೆತ್ತ ಪಾತ್ರಿತ್ವ ವಯಸ್ಸೊನ್ನಕುಲು ವೈದಿಕ ವಿಧಿನ ಮಲ್ಪುನಕುಲು ಬ್ರಾಹ್ಮಣೆರು ಪಂಡ ವೈದ್ಯರು. ನಾಗಮಂಡಲದ ಈ ವಿಧಿಕ್ರಮನು ಮಂಡಲ ಸೇವೆ ಮಂಡಲ ಭೋಗ ಪೊಡಿ ಸೇವೆ ಪಂಡದು ಲೆಪ್ಪುವಿರು. ಪಂಚೊಳಿ ವರ್ಣದ ಪೊರ್ಲ ಮಂಡಲದ ಚಿತ್ರದ ಸುತ್ತ ಈ ಆಚರಣೆ ನಡಪುಂಡು. ಇನಿ ನಾಗಮಂಡಲ ಒಂಜಿ ವೈದಿಕ ಮತಾಚಾರ ಆದುಂಡು. ನಾಗಪಾತ್ರಿ ಬ್ರಾಹ್ಮಣ ವರ್ಗೂಗೂ ಸೇರಿನ ಪಂಡ ನಾಗವೈದ್ಯ. ಆರಾಧನಾ ವಿಧಿ ಕರಿಪರೆ ವೈದಿಕ ಬ್ರಾಹ್ಮಣೆರು. ಅಂಚೆನೆ ನಾಗನರ್ಥಕ್ಕೆ ಆದ ಬುಲ್ಯ ಪಂಬದೇರಿ ಪಂಪಿನ ಕಲಾವಿದರ್ನ ವರ್ಗ ಈ ಮೂಜಿ ವರ್ಗದ ಕಲ್ನ ಸೇರಿಗೇಡು ಈ ವಿಧಿ ಕ್ರಮ ನಡಪುಣು. ನಾಗಮಂಡಲದ ಪೂಜಾ ವಿಧಾನ ಏಪ ಶುರು ಆಂಡು ಎಂದು ಪನರಾಪುಚಿ. ಕ್ರಿಸ್ತಶಕ 452 ಇಸವಿದ ಬಾರ್ಕೂರು ಶಾಸನೋಡು ಡಕ್ಕೆ ಬಲಿತ ಉಲ್ಲೇಖ ಬರ್ಪುಂಡು. 13ನೇ ಶತಮಾನೋಗು ಸೇರಿನ ನಾಗಮಂಡಲದ ಶಿಲ್ಪ ನಂದಳಿಕೆಡು ತಿಕ್ಕದಂಡು. 400 ರಡ್ಡೆತ್ತ ಬಾರ್ಕೂರುದ ಶಾಸನೋಡು ಮಂಡಲ ಭಂಡಾರಿ ಪನ್ಪಿನ ಪದ ಬರ್ಪುಂಡು.
ಪಂಡ ವೈದಿಕ ವಿಧಾನದ ನಾಗಮಂಡಲ 13ನೇ ಶತಮಾನೊಡೆದು ಇಂಚಿ ಬತ್ತದುಪ್ಪುಡು. ಸಂತಾನ ಬಯಕೆ ಕುಷ್ಠರೋಗದಂಚಿನ ಚರ್ಮ ರೋಗೊಲೆನ ನಿವಾರಣೆಗೆ ನಾಗಮಂಡಲ ಮಲ್ಪುವೇರು ಎಂದು ಮಾನವ ಶಾಸ್ತ್ರಜ್ಞರು ಪನ್ಪೇರು. ನಾಗಮಂಡಲ ಒಂಜಿ ಫಲವಂತಿಕೆದ ಆಚರಣೆ. ನಾಗವೈದ್ಯರಿನ ಹೇಳಿಕೆದ ಪ್ರಕಾರ ನಾಗಮಂಡಲೊಡು ಆರಾಧನೆ ಮಲ್ಪುನವು ಯಕ್ಷಿರೂಪದನಾಗಿ. ನಾಗಪಾತ್ರಿನ ಮೇಟ್ಟು ಬರ್ಪಿನವು ನಾಗಯಕ್ಷಿ ನಾಗಿ ಅತ್ತು. ನಾಗಮಂಡಲೊಡು ಬುಡುಪಾವುನ ತರೆತ್ತ ಚಿತ್ರ ಅವು ಬ್ರಹ್ಮಯಕ್ಷಿ. ಈ ಬ್ರಹ್ಮೆ ವೈದಿಕೇರ್ನ ಚತುರ್ಮುಖ ಬ್ರಹ್ಮೆ ಅತ್ತು. ಅವು ತುಳುವೆರ್ನ ಬೆರ್ಮೆರು ಉಂದೇನೇ ನಮ ನಾಗಬೆರ್ಮೆರು ಪನ್ಪ. ನಾಗಮಂಡಲದ ವೇದಿಕೆಡು ನಡಪುನ ವೈದಿಕ ವಿಧಾನದ ಜಬದಾರಿ ಬ್ರಾಹ್ಮಣೆರೆನ. ಪರಕ್ಯದ ರೂಪಡು ನಾಗಮಂಡಲ ಮಾತಾ ಜಾತಿದ ಕುಲ್ಲ ಮಲ್ಪವುಲಿ. ವಾದ್ಯ ಕಲಾವಿದೆರು ಭಕ್ತೆರು ಮಾತಾ ಜಾತಿ ಧರ್ಮದ ಕುಲು ಪ್ರೇಕ್ಷಕರಾದ ಭಕ್ತೆರಾದ ಪಾಲು ಪಡೆವುಲಿ. ನಾಗಮಂಡಲದ ದಿನತ್ತಾನಿ ಮಧ್ಯಾಹ್ನ ಮಲ್ಲ ಅನ್ನ ಸಂತರ್ಪಣೆ ನಡಪೋಡು. ಮಲ್ಲ ಜಾಗಿಡು ಕಂಡೊಡು ಎತ್ತರದ ಚಪ್ಪರ ಪಾಡುವೆರು. ನಾಗಮಂಡಲದ ಪ್ರಮಾಣಗು ಅನುಗುಣವಾದ ಚಪ್ಪರದ ಅಳತೆ ಉಪ್ಪುಂಡು. ಇಡೀ ಮಂಡಲ ಪಂಡ ಪದ್ನಾಜಿ ಪವಿತ್ರ. ಅರ್ಧ ಮಂಡಲ ಆಂಡ ಎಡಮ ಪವಿತ್ರ. ಕಾಲು ಮಂಡಲ ಆಂಡ ನಾಲು ಪವಿತ್ರ ಪಂಡದು ಪನ್ಪೇರು. ಪೂರ್ಣ ಮಂಡಲಗು ಪದ್ನಾಲು ಜಿಡೆತ್ತ ಅರ್ಧ ಮಂಡಲ ಆಂಡ ಏಳು ಜಿಡೆತ್ತ ನಾಗನ ಕಾಲು ಮಂಡಲ ಆಂಡ ಐನು ಜಿಡೆತ್ತ ನಾಗನ ಚಿತ್ರ ಬುಡುಪಾವಿರು. ಮಂಡಲದ ಸುತ್ತ ಮಂಜುಲು ಬಣ್ಣದ ಪೊಡಿಟ್ಟು ಆಧಾರ ರೇಖೆಯನ್ನು ಬುಡುಪಾವಿರು. ಅಂಚೆನೆ ಕೆಂಪು ಕಪ್ಪು ಮಂಜುಲು ಬೊಲ್ದು ಬೊಕ್ಕ ಪಚ್ಚವರ್ಣದ ಪೊಡಿಟ್ಟು ಏಳು ಜಿಡೆತ್ತ ಸರ್ಪದ ಚಿತ್ರ ಬುಡುಪಾವಿರು. ಉಚ್ಚುದ ರೂಪೊಡು ಮಂಜುಲು ಬಣ್ಣೋಡು ಬುಡುಪಾದು ಕಣ್ಣಿಗೆ ಕೆಂಪು ಬಣ್ಣ ಪಾಡುವಿರು. ಮಂಡಲದ ಕೈತಲು ಬೊಂಡದ ರಾಶಿ ಪಿಂಗಾರದ ರಾಶಿ ಬಜ್ಜೆಯಿ ಬಚ್ಚಿರೆ ಪೂ ಪರಂದದ ರಾಶಿ ಪಾಡುವಿರು. ಮಂಡಲದ ಸುತ್ತ ಚೌಕೊಡು ಪದ್ನಾಜಿ ಕಾಲು ದೀಪ ಪೊತ್ತಾದ ದೀಪೆರು. ಅನ್ನ ಸಂತರ್ಪಣೆ ನಾಗಮಂಡಲದ ಮಲ್ಲ ಸೇವೆ. ಅನ್ನ ಪ್ರಸಾದನೇ ಮಲ್ಲ ಪ್ರಸಾದ. ತುಳು ಜಾನಪದ ವಿದ್ವಾಂಸೆರಾಯಿನ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಮೇರ್ನ ನಾಗಬೆರ್ಮೆ ಪನ್ಪಿನ ಬೂಕುಡು ನಾಗಾರಾಧನೆದ ವಿಷಯಡು ವಿಶೇಷ ಅಧ್ಯಯನ ಉಂಡು. ತುಳುನಾಡಿಗೆ ವೈದಿಕ ಸಂಸ್ಕೃತಿ ಪೊಗ್ಗುನ ದುಂಬೆ ಮೂಲು ನಾಗಾರಾಧನೆ ನಡತೊಂದಿತ್ತಡು ಎಂದು ವಿದ್ವಾಂಸರು ಪನ್ಪೇರು. ತುಳುನಾಡಿಡು ಏಪ ಜನಕುಲು ಕೃಷಿ ಮಲ್ತದು ಬೆಂದು ತಿನರೆ ಶುರು ಮಲ್ತೇರ ಆನಿಗೆ ನಾಗಾರಾಧನೆ ಶುರು ಆದುಪ್ಪುಡು. ಮುಲ್ತ ದೇವಸ್ಥಾನೊಲೆನ ಸುತ್ತು ಮದುಲಿಡು ಅಶ್ವತ್ಥ ಕಟ್ಟೆದ ಮುದೇಳ್ಡು ಕಂಡದ ಬರಿಕ್ಲೇಡು ನಾಗಾರಾಧನೆ ನಡಪುಡು. ನಾಗಗ ಕುಲ್ಲರೆಂದೇ ಮುಲ್ತ ಜನಕುಲು ಬನೊಕ್ಕುಲೇನು ಕಾಡುಲೇನು ಬುಲೆಪಾದಿರು ಪನ್ಪಿನಲ ಸತ್ಯ. ತುಳುನಾಡಿನ ಪರಶುರಾಮ ಸೃಷ್ಟಿಯಿಂದಲೆಪ್ಪುವೇರು. ಕೇರಳೋತ್ಪತ್ತಿ ಪನ್ಪಿನ ಮಲಯಾಳ ಗ್ರಂಥೋಡು ಪನ್ಪುಡು ಪರಶುರಾಮೆ ಸಮುದ್ರ ರಾಜಡ ಭೂಮಿ ಕೇಂಡೆ ಉಡರಿದಕ್ಕಿಯೇ ಆತ ಭೂಮಿನ ತಾನು ಮಲ್ತೊಂಡೆ ಅವೇನು ಬ್ರಾಣೆರೆಗೆ ಉಂಬೊಳಿ ಕೊರಿಯೇ. ಶಂಭಾ ಜೋಶಿ ಪನ್ಪಿನ ವಿದ್ವಾಂಸರು ಪನ್ಪಿನಂಚ ತುಳುವೆರೆಡು ಜಲ ಸಂಸ್ಕೃತಿದ ಮೂಲದ ಮಾತೃ ಮೂಲ ಪದ್ಧತಿದ ನಾಗಾರಾಧ ಕೇರಿಯುತ್ತೇರು. ಉತ್ತರೊಡ್ದು ಬೈದಿನ ಪರಶುರಾಮೆ ವೈದಿಕ ಸಂಸ್ಕೃತಿನ ಪ್ರಚಾರ ಮಲ್ಪರೆತುಯೇ. ಆಂಡ ಪರಶುರಾಮನ ಕಡೆಟ್ಟು ಕರ್ಬದ ಕುಡರಿಯುತ್ತಂಡು ಅಂಚ ಅಕಳ್ಡ ಲಡೈ ಮಲ್ಪರೆ ತೀರಂದೆ ಯಜ್ಞ ಯಾಗ ಮಲ್ಪುನ ಅಗ್ನಿ ಸಂಸ್ಕೃತಿದ ಜನಕುಲ್ಡ ಜಲ ಸಂಸ್ಕೃತಿದ ಜನಕುಲಾಯಿನ ತುಳುವೆರು ಸೋತುದುಪ್ಪೊಡು. ಕೇರಳೋತ್ಪತ್ತಿ ಗ್ರಂಥೋಡು ಪನ್ಪಿನಂಚ ಪರಶುರಾಮೆ ಕೇರಳ ಬೊಕ್ಕ ತುಳುನಾಡದ 24 ಗ್ರಾಮೊಲೇನು ಮುಲ್ತ ಮೂಲ ನಿವಾಸಿಲೆಡ್ದು ಬುಡುಪಾದು ಬ್ರಾಣೆರಿಗೆ ದಾನ ಕೊರಿಯೆಗೆ. ಈ ಮೂಲ ನಿವಾಸಿಲು ತುಳುನಾಡದ ತರವಾಡು ಸಂಸ್ಕೃತಿದ ಕುಲು ಮಾತೃ ಮೂಲದ ಕುಲು ಅಕುಲು ನಾಗಾರಾಧಕಿರು. ಮಾಮಲ್ಲ ಇತಿಹಾಸಕಾರೇ ಡಾಕ್ಟರ್ ಕೆವಿ ರಮೇಶ್ ಪನ್ಪೆರು ಪರಶುರಾಮೆ ಕರ್ಬಯುಗತ್ತ ಸಂಕೇತವಾದ ತುಳುನಾಡಿಗೆ ಬತ್ತಿ ತನ್ನ ಜನಕುಲೇನು ಮುಲ್ಪ ನೆಲೆ ಮಲ್ಪರೆಗಾದ ಕರ್ಬದ ಕುಡರಿಡು ಕಾಡು ಕಡ್ತದು ಜಾಗ ಮಲ್ತು ಕೊರಿಯೇ. ಆಂಡ ಮುಲ್ಪದ ಜನಕುಲು ವಿರೋಧ ಮಲ್ತೇರು. ಅಂಚ ವರ ಪಿರಪೋಯಿನ ಪರಶುರಾಮೆ ಕುಡರ ಬತ್ತದು ಮುಲ್ಪದ ಮೂಲ ನಿವಾಸಿಲ್ಡ ಒಪ್ಪಂದ ಮಲ್ತೊಂದು ವೈದಿಕ ಸಂಸ್ಕೃತಿ ನಿಬುಲೆಪಾಯೇ. ವೈದಿಕೆರೆಗೆ ಪಂಡೆ ನಿಕುಲು ಮುಲ್ತ ಜನಕುಲ್ಡ ಲಡೈ ಮಲ್ಪಂದೆ ಬದುಕೊಡು ಅಕಲ್ನಂಚೆನೆ ನಾಗನ ಆರಾಧನೆ ಮಲ್ಪೊಡು. ನಾಗನ ಮನೆ ದೇವೆರಾದ ಪೂಜೆ ಮಲ್ಪೊಡು. ಬ್ರಹ್ಮಾದಾಯದ ಒಂಜಿ ಪಾಲನ ಸರ್ಪ ಪೂಜೆಗೆ ದಿವೋಡು. ಈ ಸೂತ್ರದ ನಿಲೆಟ್ಟು ತುಳುನಾಡಿಡು ನಾಗಾರಾಧನೆಗೆ ವೈದಿಕ ಧರ್ಮದ ಪ್ರಭಾವ ಬತ್ತಂಡು. ಇನಿ ತುಳುವೆರ್ನ ದೈವಾರಾಧನೆ ನಾಗಾರಾಧನೆ ಒಂದು ಪೂರ
ದ್ರಾವಿಡ ಮೂಲದ ಕ್ರಮೊಕ್ಕುಲೆನು ಬುಡ್ದು ವೈದಿಕ ಮೂಲದಂಚಿ ಪೋವೊಂದುಂಡು. ಇನಿ ನಮ್ಮ ಪರಶುರಾಮನ ಕುಡರಿನ ದೂರುನ ಸರಿಯತ್ ನಮ್ಮ ನಮ್ಮ ಸ್ವಾಭಿಮಾನದ ಕುಡರಿನ ಪರ್ತೆ ಮಲ್ತೋ ನೋಡು ದಾಯಕೇನು ವರ ನಾಗಿಯೇ ನಮ್ಮಾಯಿ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ 5ನೇ ಕಂತು.
1: ಓ ಪಡವಿ ಪಾಲಕ
2: ಸಂಜಯ,
1: ರಿಪುಗಳ ಬಡಿವೆನೆಂಬ ಅಚಲ ಅಡಗಿತೆ ಅಂತ ಅಡಿಯನ್ನು ನೋಡುವುದಕ್ಕೆ ತೊಡಗಿದ್ರೆ ಹೀಗಿತ್ತೋ ಪ್ರಭು ನಿನ್ನ ಅಡಿ. ಆನೆ ಸಾಗತಾ ಹೋದದ್ದು ದಾರಿಯಾಗಿ ಮತ್ತು ಉಳಿದವರಿಗೆ ಕಾಣಿಸಿಕೊಳ್ತದಂತೆ. ದಂತಿಪುರದ ಪ್ರತಿ ರಾಜ ದಂತಿ ಪ್ರಭು ನೀನು. ನೀ ಸಾಗಿದ ದಾರಿಯಲ್ಲಿ ನಿನ್ನ ಅನುಜರನ್ನು ಸೇರಿಸಿಕೊಂಡು ನಿನ್ನ ಅನ್ವಯವೇ ಸಾಗಿ ಬರಬಹುದಾದಂತಹ ಸ್ಥಾನದಲ್ಲಿದ್ದವ ಪ್ರಭು.
2: ದಂತಿಪುರದ ಅರಗುವರನಾಗಿ ನನಗೆ ಕಾಣುವುದು, ನಡೆಯುವ ಮೊದಲು ನಡೆಯಬಹುದಾದ ದಾರಿ ಕಾಣುವುದು ಆನೆಗೆ ಮಾತ್ರ
1: ಅಲ್ವೋ.
2: ಆನೆ ನಡೆದ ಮೇಲೆ ಲೋಕಕ್ಕೆ ಕಾಣುತ್ತದೆ ಇದು ದಾರಿ
1: ಅಲ್ವೋ. ಕಾಣದೇ ಹೋದಂತಹ ದಾರಿ, ಕಾಣಬಹುದಾದ ಲಕ್ಷ್ಯ, ಗಮ್ಯವನ್ನು ಅನುಲಕ್ಷಿಸಿ ದಾರಿ ತನಗೆ ಮಾತ್ರ ಕಾಣಿಸ್ತಾ ಸಾಗತಾ ಹೋಗುತ್ತದೆ ದಂತಿ. ಲಕ್ಷ್ಯವೂ ತಿಳಿದಿರುವುದಿಲ್ಲ, ದಾರಿಯೂ ಕಾಣಿಸುವುದಿಲ್ಲ, ಉಳಿದವರಿಗದು ಪ್ರಶ್ನೆಯಾಗಿ ಕಾಣಿಸ್ತದೆ ಪ್ರಭು. ಆರ್ಯಾವರ್ತದ ಮಂಡಲಾಧಿಪರಿಸಿಕೊಂಡವರ ಮಂಡೆಯಿಂದ, ಅವರ ಮುಕುಟದಿಂದ ಪಾದಕ್ಕೆ ಮಂಗಳ ನೀರಾಜನವನ್ನು ಬೆಳಗಿಸಿಕೊಂಡಂತಹ ಪಾದ ಅದು. ಅಗರು ಚಂದನ ಗಂಧ ಕಸ್ತೂರಿ ಮೊದಲಾದಂತಹ ಸುಲೇಪನದಿಂದ ಸುವಾಸಿತವಾಗಿ, ಹಾಸಿದ ರತ್ನಗಂಬಳಿಯ ಮೇಲೆ ಚೆಲ್ಲಿದ ಮಲ್ಲಿಕಾದಿ ಪುಷ್ಪಗಳ ಮೇಲೆ ಹೆಜ್ಜೆಯನ್ನಿಡುತ್ತಾ ಅಡಿಯನ್ನಿಡುತ್ತಾ ಪ್ರತಿ ದಂತಿಯಂತೆ ದಂತಿಪುರದ ಸಮ್ರಾಟನಾಗಿ ನೀ ಸಭಾವಲಯವನ್ನು ಪ್ರವೇಶ ಮಾಡುತ್ತಾ ಇದ್ದ ಬಗೆ. ಕಪ್ಪ ಒಪ್ಪಿಸುವುದಕ್ಕೆ ನಿಂತಂತಹ ಸಾಮಂತರಲ್ಲಿದ್ದಂತಹ ಧನ್ಯತಾ ಭಾವ, ಅವರು ಬಾಗಿದ ಕಾಲಕ್ಕೆ ನಿನ್ನ ಅಡಿ ಬೆಳಗುತ್ತಿದ್ದಂತಹ ಪ್ರಭಾವಳಿಯನ್ನು ಕಂಡು ಪುಳಕಿತರಾಗುತ್ತಾ ಇದ್ದಂತಹ ನಾನು ನನ್ನಂತಹ ಅನೇಕರು ಪ್ರಭು. ಈ ಕಾಲಕ್ಕೆ ಕಾಲ್ಗೆರಗಿ ಕೈ ಮುಗಿದು ನೋಡುತ್ತಾ ಇದ್ದೇನೆ. ಮಜ್ಜೆ ಮಾಂಸಗಳಿಂದ ರಕ್ತದಿಂದ ತೊಯ್ದು ತೆಯ್ದು ರುದಿರಮಯವಾದಂತಹ ಪಾದಗಳು, ನಿನಗಾಗಿ ಪ್ರಾಣವನ್ನು ತೆತ್ತವರ ಕಳೇವರದ ಮೇಲೆ ಅಡಿಯನ್ನಿರುತ್ತ, ನಿನಗೊದಗಿದ ಬವಣೆಗಳಿಗೆ ನಾವು ಉತ್ತರಿಸ್ತೇವೆ ಅಂತ ಆಡಿದವರ ಹೆಣದ ಬಣವೆಯನ್ನು ಉತ್ತರಿಸ್ತ, ಅವರೆಲ್ಲರ ಮುಖದಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರವಾಗಿ ಉತ್ತರಿಸ್ತೇನೆ ಅಂತ ಇಂದ್ರದಿಶಾಗಮನನಾಗಿ ಉತ್ತರವನ್ನೇ ಉತ್ತರಿಸುವುದಕ್ಕೆ ಬೇಕಾಗಿ ಸಾಗತಾ ಸಾಗತಾ ಸಾಗತಾ ಇರುವಂತಹ ನಿನ್ನದು. ಈ ಸ್ಥಿತಿಯಲ್ಲಿ ಕಾಣುತ್ತೇನೆ ಅಂತ ಯೋಚಿಸಿಲ್ಲದೆ ಇದ್ದದ್ರಿಂದ ಆಘಾತವಾಗಿ ಗೋಚರಿಸುವುದು ಪ್ರಭು. ಯಾಕೆ ನಿನ್ನ ಈ ವರ್ತನೆ ನನಗೆ ಅರ್ಥವಾಗುತ್ತಾ ಇಲ್ಲ. ಸದಾ ಕಾಲವು ನಿನ್ನ ಹಿಂದೆ ಘೋಷಣಾ ವಾಕ್ಯವನ್ನು ಕೂಗುತ್ತಾ ನಿನ್ನ ಸಾಧನೆಯನ್ನು ಮತ್ತೆ ಮತ್ತೆ ಮತ್ತೆ ಮತ್ತೆ ಪ್ರಚುರಪಡಿಸ್ತಾ ಸಾಗಬಹುದಾದಂತಹ ಬಟ್ಟಂಗಿಗಳೆಷ್ಟು ಮಂದಿ, ಛತ್ರ ಚಾಮರಗಳನ್ನು ಹಿಡಿದು ಬೀಸುತ್ತಾ ಬರುತ್ತಾ ಇದ್ದಂತಹ ನಿನ್ನ ಮುಂದೆ ಹಗಲಿನಲ್ಲಿಯೂ ಸೂರ್ಯ ಸದೃಶವಾಗಿ ಬೆಳಗಬಹುದಾದಂತಹ ನಿನ್ನ ಮುಖಮಂಡಲಕ್ಕೆ ಪ್ರತ್ಯೇಕವಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡುತ್ತಾ ಸಾಗಿದಂತಹ ದೀವಟಿಗೆಯನ್ನು ಹಿಡಿದು ಸಾಗಿದಂತಹ ಮಂದಿಗಳೆಷ್ಟು. ಒಬ್ಬ ಅರಸನ ಆಗಮನವಾಗುವ ಮೊದಲೇ ಅವ ಬರುತ್ತಾನೆ ಎಂಬ ಸೂಚನೆ ತರುವಾಯ ಅವನನ್ನು ಕರೆತರುವುದಕ್ಕೆ ಬೇಕಾದಂತಹ ಮಂದಿ ಮಾಗದರು ಪ್ರಭು. ಬಳಗ ಸಹಿತವೇ ಸಾಗುತ್ತಾ ಸಾಗುತ್ತಾ ಸಾಗುತ್ತಾ ಬಳಗವನ್ನೇ ಕೂಡಿಕೊಂಡು ಬಳಗವನ್ನು ಉತ್ತರಿಸುವುದಕ್ಕೆ ನಾವು ಉತ್ತರಾಧಿಕಾರಿ ಅಂತ ಆಡಿದಂತಹ ನೀನು ಓರ್ವನೇ ಸಾಗುತ್ತಾ ಇರುವಂತಹ ಸ್ಥಿತಿ. ನಿನ್ನ ಇಕ್ಕೆಲಗಳಲ್ಲಿ ಯಾರೂ ಇಲ್ಲ, ಪಥದರ್ಶನವನ್ನು ಮಾಡಿಸುವುದಕ್ಕೆ ಮುಂದೆ ಯಾರೂ ಇಲ್ಲ. ನೀ ಸಾಗಿದ್ದ ನಿನ್ನನ್ನು ಅನುಸರಿಸಿ ನಾವು ನಿನ್ನೊಂದಿಗೆ ಬರುತ್ತೇವೆ ಅಂತ ಹೇಳುವುದಕ್ಕೆ ನಿನ್ನ ಹಿನ್ನೆಲೆಯಲ್ಲಿ ಯಾರೂ ಇಲ್ಲ. ಏಕಾಂಗಿಯಾಗಿ ಸಾಗತಾ ಇದ್ದೆ, ಒಬ್ಬನೇ ಸಾಗಬಹುದಾದ ದುಸ್ಥಿತಿ ಅಂತ ನನಗೆ ಕಾಣಿಸ್ತಾ ಇರುವುದು. ಈ ಸ್ಥಿತಿಯನ್ನು ನೀ ಹೊಂದುವುದಕ್ಕೆ ಕಾರಣ ಏನು ಅಂತಾದ್ರೂ ಒಮ್ಮೆ ಯೋಚಿಸಿ ನೋಡಿದ್ದೆ?
2: ಅರ್ಥ ಆದರೆ ನೀ ಕೇಳುವುದಕ್ಕಿಲ್ಲ, ಕೇಳಿದ್ದೀಂತಂದ್ರೆ ಅರ್ಥ ಆಗದೆ ಕೇಳ್ತಿ ಅಂತ ನಾ ತಿಳಿಯಲ.
1: ಇಂದಿನ ನಿನ್ನ ಈ ಸ್ಥಿತಿಗೆ ನಾ ಆಡಲೋ ಬಾಯ್ತಿರೋದು ಪ್ರಭು.
2: ಹೇಳು.

0: ಚಕ್ರೇಶ್ವರ ಚಲದಂಕನಾಗಿ ಬಟಿವೆ ರಿಪುಗಳನೆಂಬ ಚಲವನ್ನು ಹಿಡಿದು ಅಟಿಗಡಿಗೂ ಅದನ್ನೇ ಪ್ರತಿಷ್ಠಾಪಿಸ್ತಾ ಸಾಗಿದಂತಹ ನೀವೇ ಓರ್ವನಾಗಿ ಏಕಾಂಗಿಯಾಗಿ ನೀ ಗದಾದಂಡವನ್ನು ಧರಿಸಿ ಸಾಗುತ್ತಾ ಇರುವ ಬಗೆಯನ್ನು ಕಂಡ್ರೆ ಒಮ್ಮೆ ಪ್ರಪಂಚಕ್ಕೆ ಕಾಣಿಸಬಹುದು ಪ್ರಭು. ಇದನ್ನು ಕೇಳಿದವರೋ ಕಂಡವರೋ ಇದ್ರೆ ಭಾವಿಸಿ ಯಾರು ರಣಕ್ಕೆ ಬೆದರಿ ಸಾಗುತ್ತಾ ಇದ್ದಾನೆ ಕೌರವ ಅಂತ. ನನಗಾಗಿ ಕಾಣಿಸುವುದಕ್ಕಿಲ್ಲ ಪ್ರಭು. ಈಗಲೂ ಕನಕಲತಾಂಕಿತವಾದಂತಹ ಗದಾದಂಡನಿನ ಹೆಗಲ ಮೇಲಿದೆ ಅಂತಾದ್ರೆ ರಣವಿಮುಖನಾದವನಲ್ಲ ಎಂಬುದೇ ಕಲ್ಪನೆ. ಆದರೆ ಪ್ರಭು, ಬಡಿವೆ ರಿಪುಗಳನೆಂಬ ಚಲವನ್ನು ಧರಿಸಿದಂತಹ ಗದಾದಂಡ ಭೂತ ಬೇತಾಳವನ್ನು ಕಾಕ ಗೂಕಗಳನ್ನು ಓಡಿಸುವುದಕ್ಕೆ ಬೇಕಾಗಿ ಗದಾದಂಡವನ್ನು ಜಳಪಿಸಬೇಕಾದ ಸ್ಥಿತಿ. ಅದಲ್ಲ, ಹೆಣದ ಬಣವೆಗಳನ್ನೇ ಸರಿಸಿ ಪಥವನ್ನೇ ಮಾಡಿಕೊಳ್ಳುತ್ತಾ ಪಥವನ್ನು ತೋರಿಸಬೇಕಾದ ನೀ ಪಥವನ್ನು ಅನುಸರಿಸಿ ಸಾಗಬೇಕಾದ ದುಸ್ಥಿತಿ. ನಾನು ಆಡಬಾರದು ಮಗು, ಸಲುಗೆಯಿಂದ ನಾ ಶಬ್ದವನ್ನು ಪ್ರಯೋಗಿಸಿದ್ರೂ ಸನ್ನಿಧಾನಕ್ಕೆ ಅಪಚಾರವಾದೀತು ಎಂಬ ಕಲ್ಪನೆ ಇರುತ್ತಾ ಆಡ್ತಾ ಇದ್ದೇನೆ. ಕಳಕೊಂಡೇ ಇಲ್ಲ ಮಗು, ಇಂದು ವಂಶದ ಇಂದುವೆನಿಸಿಕೊಂಡವ ನೀನು, ಮಂದಮತಿಯನ್ನು ತೋರಿಸಿದೆಯೋ ಅಂತ ಕಾಣಿಸ್ತದೆ ಮಗು. ಅದಲ್ಲದೆ ಹೋದ್ರೆ ನಿನ್ನ ಪಕ್ಷೀಯರಾಗಿ ನಿನ್ನ ಇಕ್ಕೆಲದಲ್ಲಿ ನಿನಗೆ ಬಲವಾಗಿ ಬೆಂಬಲವಾಗಿ ನಿಂತವರು ಎಂತೆಂತವರು ಮನ್ನ ಎಲ್ಲರನ್ನೂ ಕಳಕೊಂಡೆ, ಸಂದರೆಲ್ಲರೂ ಉಳಿದೆ ಓರ್ವನೆ. ಕಳಕೊಂಡದ್ರ ಮೌಲ್ಯ ನಿನಗೆ ಅರಿವಿಲ್ಲ ಅಂತಲ್ಲ ಮಗು, ನಾ ತಿಳಿದ ಕಾರಣ ಅದನ್ನು ಸ್ಫುಟವಾಗಿ ಆಡುತ್ತಾ ಇದ್ದೇನೆ. 800 ವರ್ಷದ ಸುದೀರ್ಘ ಜೀವನವನ್ನು ಕಂಡ ಆಚಾರ್ಯ ಭೀಷ್ಮರು ಬದುಕಿನುದ್ದಕ್ಕೂ ನೋವನ್ನುಂಡದ್ದೇ ಹೆಚ್ಚು ನಲಿವಿಗಿಂತ, ಹೊಂದಬೇಕಾದ್ದನ್ನು ಹೊಂದುವುದಕ್ಕಿಂತ ತ್ಯಾಗ ಮಾಡುತ್ತಾ ಸಾಗಿದ ಬದುಕಿನ ಬಗ್ಗೆ. 800 ವರ್ಷದಲ್ಲಿ ಎಂತೆಂಥದ್ದನ್ನು ತ್ಯಾಗ ಮಾಡಿದ್ರೂ ಪ್ರಾಣ ತ್ಯಾಗ ಮಾಡಬೇಕು ಎಂಬ ಭಾವ ಅವರಲ್ಲಿ ಹುಟ್ಟಿರಲಿಲ್ಲ ಮಗು. ನಿನ್ನ ಸೇನಾಧಿಪತಿಯಾಗಿ ನಿನ್ನ ದಂಡಾಧಿಕಾರಿ ಎನಿಸಿ ಕುರುಕ್ಷೇತ್ರದ ದಾರುಣಿಯಲ್ಲಿ ಯುದ್ಧಮುಖರಾದ ಕಾಲಕ್ಕೆ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಅಂತ 10ನೇ ದಿವಸಕ್ಕೆ ಅವರಿಗೆ ಕಾಣಿಸ್ತದೆ. ಮರಣವನ್ನು ಇಚ್ಛೆಯಾಗಿಸಿಕೊಂಡವರಿಗೆ ಮರಣವೇ ಬೇಕೆಂಬ ಇಚ್ಛೆ ಮೂಡಿಸಿದಂತಹ ಕಾರ್ಯ ಕಾರಣ ನಿನ್ನಿಂದ ಆಗಿದೆ ಮಗು. ಕಳಕೊಂಡೆ ಭೀಷ್ಮರನ್ನು, ದೂರ್ಜಟಿಯ ಪ್ರತಿಯಾಗಿ ನಿತ್ತರೂ ಅವರನ್ನು ಮುಖಾಮುಖಿಯಾಗಿ ಎದುರಿಸುವ ಮುಖೇನವಾಗಿ ವಿಜಯವನ್ನು ಸಾಧಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದಂತಹ ಆಚಾರ್ಯ ದ್ರೋಣರು, ಒಡಲಲ್ಲಿ ಹುಟ್ಟಿದಂತಹ ಮಗುವಿಗೆ ಹಿಟ್ಟನ್ನೇ ಕಲಸಿ ಅರೆದು ಹಾಲು ಅಂತ ಉಣಿಸಬಹುದಾದ ದಾರಿದ್ರ್ಯದ ತುತ್ತ ತುದಿಯಲ್ಲಿದ್ದವರಿಗೂ ಸಾವು ಬೇಡ ಅಂತ ಕಾಣಿಸಿಕೊಂಡಿತ್ತು, ಬದುಕಬೇಕೆಂಬ ಛಲವಿತ್ತು. ಆದರೆ ಸೇನಾಧಿಪತಿಯಾಗಿದ್ದ ಕಾಲಕ್ಕೆ ಜಮದಗ್ನಿಯೋ ವಿಶ್ವಾಮಿತ್ರರಂತವರು ಅಂಬರ ಪಥದಲ್ಲಿ ನಿಂತು ದ್ರೋಣ ನೀ ತುಳಿದ ಮಾರ್ಗ ತಪ್ಪು ಅಂತ ಆಡಿದ್ರು. ಆ ಕಾಲಕ್ಕೆ ತನಗೀ ಬದುಕು ಸಾಕು ಅಂತ ಅವರಿಗೂ ಕಂಡಿತು. ಬದುಕಬೇಕೆಂಬ ಬದುಕಿನ ಮುಂದಿನ ಬದುಕೆ ಸಾಕೆಂಬ ಭಾವ ಹುಟ್ಟುವ ಹಾಗೆ ಕಳಕೊಂಡೆ ಮಗು ದ್ರೋಣರನ್ನು. ಊಟವೋ ಆಟವೋ ಕೂಟವೋ ನೋಟವೋ ಸರ್ವವೋ ಕೌರವನ ಕೂಡೆ ಅಂತ ಆಡಿದ ಕರ್ಣನನ್ನು ಕಳಕೊಂಡೆ ಮಗು. ಮಾವ ಶಕುನಿಯನ್ನು ಕಳಕೊಂಡೆ. ಮಂಡಲಾದೀಶ್ವರರಾಗಿ ಬಂದಂತಹ ಕಾಂಬೋಜ ನರೇಶನನ್ನು ಬಾಹ್ಲೀಕನನ್ನು ಹೆಸರಿಸ್ತಾ ಹೋದ್ರೆ ಅಸಂಖ್ಯಾತ ಮಂದಿಗಳನ್ನು ಅಕ್ಷೋಹಿಣಿ ಸಂಖ್ಯೆಯ ಸೇನಾಜಾಲವನ್ನು ಕಳಕೊಂಡೆ ಮಗು. ಏಕಾಂಗಿಯಾಗಿ ಉಳಿದೆ, ಅಳಿದವರ ನಡುವೆ ಉಳಿದು ಈಗಲೂ ಗದಾದಂಡವನ್ನು ಹಿಡಿದು ಯಾಕೋ ಕುರುಕ್ಷೇತ್ರದಿಂದ ಅಭಿಮುಖನಾಗಿ ಸಾಗುತ್ತಾ ಇದ್ದೆ ಮಗು. ಕುರುವಂಶದಲ್ಲಿ ಆಗಿ ಹೋದ ಅಸಂಖ್ಯಾತ ಮಂದಿಗಳಿಗೆ ಸಿಕ್ಕದೇ ಇದ್ದ ಹೆಸರು ನಿನಗೆ ಲಭ್ಯವಾಗಿದೆ. ಕೌರವ ಅಂತ ಚರಿತ್ರೆಯಲ್ಲಿ ಹೆಸರಿಸಬಹುದಾದ ವ್ಯಕ್ತಿತ್ವವಿದ್ರೆ ಸುಯೋಧನನಿಗೆ ಮಾತ್ರ. ಕುರುವಂಶೀಯರಾದ ಎಲ್ಲರೂ ಕೌರವರೇ. ಆದರೆ ಕೌರವನಾಗಿ ಒಂದು ಸಾಧನೆಯನ್ನು, ಕೌರವನಾಗಿ ಒಂದು ಅಗ್ರಸ್ಥಾನವನ್ನು ಚರಿತ್ರೆಯ ಪುಟದಲ್ಲಿ ಸೇರಿಸುವುದಕ್ಕೆ ಹೊರಟಂತಹ ಧೀಮಂತ ವ್ಯಕ್ತಿ ಮಗು. ವಿಮುಖನಾದರ ಕಾರಣವನ್ನು ಸ್ಪಷ್ಟವಾಗಿ ನಿನ್ನ ಮುಂದೆ ಕೇಳುವುದಕ್ಕಿಂತ ಪೂರ್ವದಲ್ಲಿ ನನಗೆ ಕಾಣಿಸುವುದೇನು ಗೊತ್ತೋ? ನಿನ್ನಂತಹ ಒಬ್ಬ ನರೇಶನ ಆಡಳಿತದಲ್ಲಿ, ನಿನ್ನಂತಹ ಚಕ್ರವರ್ತಿಯ ಜೊತೆಯಲ್ಲಿ ಮಗುವಾಗಿ ಮಡಿಲೇರಿದ ಮಗುವೇ ಸಮ್ರಾಟನಾಗಿ ಆರ್ಯಾವರ್ತವನ್ನು ವಿಜೃಂಭಿಸುವ ಕಾಲದಲ್ಲಿ ಅದನ್ನು ಕಾಣುವ ಸುಯೋಗದಿಂದ ವಂಚಿತರಾದ ನಾವು ಮಂದಭಾಗ್ಯರು ಮಗು. ನಮ್ಮ ಪುಣ್ಯ ಫಲವೇ ಇಷ್ಟು ಅಂತ ಕಾಣಿಸ್ತದೆ. ಬೆಳಗೊಡೆಯ ಅಡಿಯಲ್ಲಿ ನಿನ್ನನ್ನು ಕಾಣಬೇಕು ಅಂತ ಹಂಬಲಿಸಿದ ಕಣ್ಣಿಗೆ ರಣಾಭಿಮುಖನಾಗಿ ಸಾಗುತ್ತಾ ಇರುವ, ರಣಕ್ಕೊಮ್ಮೆ ಬೆನ್ನು ಹಾಕಿದ ಹಾಗೆ ಕಾಣಿಸ್ತಾ ಇರುವ ಕೌರವನನ್ನು ಕಾಣುವ ದುರ್ಯೋಗ, ಇದು ನಮ್ಮ ಮಂದಭಾಗ್ಯ. ಹೇಳು ಮಗು, ಜಾನಾಮಿ ಧರ್ಮ ಅಂತ ಆಡಿದಂತಹ ನೀನೇ ಧರ್ಮ ಜನ ಧರ್ಮದ ನಿಲುವಿಗೆ ಹೆದರಿದೆಯೋ? ಗಾಂಡೀವಾಹುತಿಯಿಂದ ಆಹವದಲ್ಲಿ ಸರ್ವರನ್ನು ಸೂರ್ಯಗೊಳ್ಳುತ್ತೇನೆ ಅಂತ ಆಡಿದ ಕೋದಂಡ ಸದೃಶವಾದ ಪಾರ್ಥನ ಗಾಂಡೀವಕ್ಕೆ ಅಂಜಿದೆಯೋ? ಹೃದಿರೋದ್ಗಾರಿ ಗದೆಯನ್ನೇ ಜಳಪಿಸ್ತಾ ಸುಯೋಧನನ ಶಿರವನ್ನೇ ಚಂಡಾಡುತ್ತೇನೆ ಅಂತ ಆಡಿದ ಮರುತಾತ್ಮಜನಾದ ಭೀಮನಿಗೆ ಬೆದರಿದೆಯೋ? ಕುಶಾಗ್ರಮತಿ ಎನಿಸಿದ ನಕುಲನ ಬುದ್ಧಿಗೆ ಹೆದರಿದೆಯೋ? ಭವಿಷ್ಯ ಜ್ಞಾನವನ್ನು ಹೊಂದಿದ ಸಹದೇವನ ಜಾಣ್ಮೆಗೆ ಅಂಜಿದೆಯೋ? ಅದಲ್ಲ, ಪಂಚಪಾಂಡವರನ್ನು ಪ್ರಾಣದೋಪಾದಿಯಲ್ಲಿ ಸಾರಥ್ಯದಿಂದ ನಡೆಸ್ತೇನೆ ಅಂತ ಹೊರಟು ನಿಂತ ಕೃಷ್ಣನಿಗೆ ಹೆದರಿದೆಯೋ? ಇದಲ್ಲ, ಈ ಆರನ್ನೂ ಮೀರಿದ ಮತ್ತೊಂದಕ್ಕಾಗಿ ನೀ ಸಾಗತಾ ಇದೆಯೋ? ಹೇಳು ಮಗು, ನಿನ್ನ ಬಗೆ ಏನು? ಹೇಳು ಮಗು, ನೀ ಹೊರಟ ಕಾರಣ ಏನು? ಹೇಳು ಮಗು, ನಿನ್ನ ನಿಲುವೇನು?
1: ಸಂಜಯ, ಭೂತ ವೇತಾಳಗಳ ಶಾಕಿನಿ ಡಾಕಿನಿಯರ
0: ಹೌದು
1: ನಾಯಿನರಿಗಳು ಆಹಾರಕ್ಕಾಗಿಯೇ ಅಪೇಕ್ಷಿಸಿ ಹೆಣಗಳ ರಾಶಿಯೇ ಬಿದ್ದಿರುವ ರಣಮಂಡಲದಲ್ಲಿ ಸುತ್ತು ಬರ್ತಾ ಇರಬಹುದು,
0: ಕಾಣುತ್ತಾ ಉಂಟು.
1: ಅವುಗಳಿಗೆ ಅದು ಸಹಜವು. ಬಿದ್ದ ಹೆಣಗಳೇ ಆವರಿಸಿದಂತಹ ರಣಮಂಡಲದಲ್ಲಿ ಒಬ್ಬಾತ ಎದ್ದು ನಡೆಯುವಾಗ ಅವನ ಮೇಲೂ ಮೇಲಿನಿಂದ ಹದ್ದೋ ಕೆಳಗಿನಿಂದ ನರಿನಾಯಿಗಳು ಹೆಣ ಅಂತಲೇ ಭಾವಿಸಿ ಮುಗಿ ಬೀಳಬಹುದು, ಅದು ಅವುಗಳಿಗೆ ಸಹಜ ಇರಬಹುದು.
0: ಸರಿ,
1: ಆದರೆ ಜೀವ ಉಂಟು ಎಂಬ ಒಂದೇ ಒಂದು ಕಾರಣಕ್ಕೆ ಸತ್ತು ಬಿದ್ದವುಗಳು ತಮ್ಮನ್ನೊಪ್ಪಿಸಿದಂತೆ ಈತ ಒಪ್ಪಿಸಿಕೊಳ್ಳುವಂತಿಲ್ಲ, ನಿವಾರಿಸಬೇಕಾಗುತ್ತದೆ. ಅವರನ್ನು ನಿವಾರಿಸ್ತಾ ಬರುವಾಗ ಎದುರಾಗಿ ನೀ ಬಂದೆ ಸಂಜಯ. ಆಡಿದ ಮಾತು, ಕುಕ್ಕಿದ ವಿಧಾನ ನನಗೆ ಅರ್ಥ ಆಗ್ತದೆ. ಆದರೆ

0: ಬೇಕಾದದ್ದನ್ನು ಕೆದಕಿದರೆ ಮೂಲ ಸಿಗ್ತದಪ್ಪ.
1: ಸುಕೃತ ವಿಷ
0: ಕಾರಣ ಏನು ಅಂತ ಅರಿವಿಗೆ ಬರಬೇಕಾದ್ರೆ ತೊಡಗಿದಲ್ಲಿಂದಲೇ ನಾವು ತೊಡಗಬೇಕು.

അപേക്ഷിത ആദയവധു ജംഗുളവ ജാരിതലേ ഇളിസിതൽവപ്പ ജാരി ഹോദത്ത്.

0: ಹೇಳ್ತಾರೆ.
1: ಆದರೆ
0: ಮಾತಿನಿಂದ ಚಿಂತನೆಯಿಂದ ಕುಕ್ಕುತ್ತಾ ಇದ್ದರು. ರೊಚ್ಚಿಗೆ ಹೇಳುವ ಪ್ರಚೋದನೆ ನಿನ್ನ ಮಾತಿನಿಂದ ಲಭ್ಯವಾಗುತ್ತಾ ಇದ್ದರು. ಒಂದು ಹಂತದ ನಿರುದ್ವಿಗ್ನ ಭಾವದಿಂದಲೇ ನಿನ್ನ ಅಷ್ಟೂ ಮಾತುಗಳಿಗೆ ಕಿವಿಯಾದದ್ದು ಯಾಕೆ ಬಲ್ಲಯ್ಯ?
1: ಸೋಜಿಗವಾಯಿತು ಪ್ರಭು.
0: ನೀ ಬರುವ ಕಾಲದಲ್ಲಿ, ಕಾಣಿಸಿಕೊಂಡ ಕಾಲದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತೋ ಅದು ಅದೇ ನಿಮಿತ್ತವಾಗಿ ನಿನ್ನಲ್ಲಿ ನಾ ಪ್ರಚೋದಿತನಾಗಲಿಲ್ಲ, ಉದ್ರಿಕ್ತನಾಗಿ ಖಂಡಿಸಲಿಲ್ಲ.
1: ಅಂದ್ರೆ
0: ಹೇಳಬೇಡ, ಮಾತಾಡಬೇಡ, ನಡೆ ಆಚೆ ಅಂತ ಆಡ್ಲಿಲ್ಲ. ಪ್ರತಿಯೊಬ್ಬರು ಮಾಡುವುದಕ್ಕೂ ಆಡುವುದಕ್ಕೂ ಸ್ವೇಚ್ಛೆಗೆ ವಿರುದ್ಧವಾಗಿ ಅವರನ್ನು ನಿರ್ಬಂಧಿಸುವ ಅಂಶಗಳು ಬದುಕಿನಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಇರುವುದು ಸಾಧ್ಯ ಅಂತ ಸ್ವಾನುಭವದಿಂದ ಅವಗತವಾಗಿಸಿಕೊಂಡ ಮೇಲೆ, ಸಹಾನುಭೂತಿಯಿಂದ ಪ್ರತಿಯೊಬ್ಬರನ್ನು ಕಾಣುವುದಕ್ಕಾಗುತ್ತದೆ ಅಂತ ಬದುಕಿನ ಪಾಠವನ್ನು ರಣವನ್ನೇ ಗುರುವಾಗಿಸಿಕೊಂಡು ಕಲಿತ ಸುಯೋಧನನಿಗೆ ಕಾಣಿಸಿಕೊಂಡ ಭೃತ್ಯ ಸಂಜಯ ಅಂತಂದರೆ.
1: ಓಹೋ,
0: ಆದ್ದರಿಂದಲೇ ನೀನು ಏನು ಆಡು ಇಷ್ಟಲ್ಲ, ಸರ್ವನಾಶಕ್ಕೆ ಹೇತುವಾದವನು ಅಂತ ನಿಂದ್ಯವಾದದ್ದನ್ನು ತುಚ್ಛವಾಗಿಯೇ ಹೇಳಿದರು ರೊಚ್ಚಿಗೇಳುವುದಿಲ್ಲ. ವ್ಯಾಸ ಶಿಷ್ಯ,
1: ಹೌದು ಪ್ರಭು,
0: ನನ್ನಪ್ಪನಿಗೆ ಕಣ್ಣಿನ ದೃಷ್ಟಿಯಾಗಿ ಒದಗಿದವನು, ಒಂದರ್ಥದಲ್ಲಿ ವಿಧಿಯನ್ನು ವಿಸ್ತರಿಸಿಕೊಟ್ಟವನು ಹಸ್ತಿನೆಯ ಪಾಲಿಗೆ ನೀನು. ಜನ್ಮಾಂಧನಾಗುವುದು ನನ್ನ ಅಪ್ಪನಿಗೆ ವಿಧಿ, ಆದರೆ ಒಂದರ್ಥದಲ್ಲಿ ಅದನ್ನು ಸಡಿಲಗೊಳಿಸಿ ವಿಸ್ತಾರಗೊಳಿಸಿ ವ್ಯಾಸಾನುಗ್ರಹ ನಿನ್ನ ರೂಪದಿಂದ ಲಭ್ಯವಾದದ್ದರಿಂದಲೇ ಕಾಣದ್ದನ್ನರಿಯುವಂತಾಯ್ತವರು. ಅಂತಸ್ಥವಾದ ಭಾವವನ್ನು ಗ್ರಹಿಸದೆ ಸಂಕಲ್ಪಕ್ಕೆ ಪ್ರತಿಬಂಧವನ್ನು ಒದಗಿಸ್ತಾ ಇದ್ದ ಅಪ್ಪನನ್ನು ವಂಚಿಸಿದ್ದೇನೆ ಸಂಜಯ. ಅಮ್ಮ ಪ್ರತಿರೋಧದ ವಚನಗಳನ್ನು ಆಡ್ತಾ ಇದ್ದರೆ ತಲೆ ಕೆಳಗಾಗಿ ಮುಂದೆ ಹೋಗಿದ್ದೇನೆ.
1: ಹೌದು,
0: ಸಭಾ ಮಧ್ಯಕ್ಕೆ ಬಂದು ಆನತಮಸ್ತಕಳಾಗಿ ಸೆರೆಗೊಟ್ಟಿ ಅಂಗಲಾಚಿದ ಸತಿಯನ್ನು ಧಿಕ್ಕರಿಸಿ ಮುಂದೆ ಹೋಗಿದ್ದೇನೆ.
1: ಮಾಡಿದ್ದೆ,
0: ಈ ಬಾರಿಲ್ಲ. ಸಂಕಲ್ಪ ಸಾಧಿಸುವಲ್ಲಿ ಯಾರನ್ನು ವಿರೋಧಿಸಿದ್ರು, ಯಾರನ್ನು ವಿವಂಚನೆಗೊಳಪಡಿಸಿದ್ರು, ಯಾವ ವ್ಯಾಸ ಸಂಕಲ್ಪದಿಂದ ಈ ಸುಯೋಧನ ಲೋಕದ ಬೆಳಕನ್ನು ಕಾಣುವಂತಾಯಿತೋ ಅವರಿಂದ ನೀ ಬೆಳಕಾಗು ಅಂತ ನಿರ್ದೇಶಿಸಲ್ಪಟ್ಟ ಸಂಜಯನಿಗೆ ನಾನು ವಂಚನೆ ಮಾಡುವುದಕ್ಕಿಲ್ಲ.
1: ಧನ್ಯ ಅಂತ ತಿಳಿಯುತ್ತೇನೆ.
0: ಪೌರುಷವೇ.
1: ಹೌದು,
0: ವಿಧಿಗೆ ಶರಣಾದಿಯೋ? ವಿಧಿಗೆ ಶರಣಾದಿಯೋ? ಒಂದು ಹಂತದಲ್ಲಿ ಹೌದು.
1: ಹೌದೇ,
0: ಯಾವುದು ವಿಧಿ? ಮನುಷ್ಯನಾಗಬೇಕೆಂಬುದು ವಿಧಿ, ಧಾರ್ತರಾಷ್ಟ್ರ ನೆನೆಸುವ ಎಂಬುದು ವಿಧಿ, ಹಸ್ತಿನಾವತಿಯಲ್ಲಿ ಭವಿಷ್ಯದ ಉತ್ತರಾಧಿಕಾರಿ ಅಂತ ಜನ್ಮದಿಂದ ಬಿಂಬಿತರಾಗುವ ಎಂಬುದು ವಿಧಿ. ನಮಗೆ ಬೇಕಾದ್ದನ್ನು ವಿಧಿ ಅಂತ ಸ್ವೀಕರಿಸಿ ನಮಗೆ ಬೇಡವಾದ್ದು ನಮ್ಮ ವಿಧಿ ಅಲ್ಲ ಅಂತ ಅದು ಹೇಗೆ? ಹುಟ್ಟಿನಿಂದ ಸಿದ್ಧವಾದದ್ದು ನನ್ನ ವಿಧಿ, ಅದೇ ಸಾಧ್ಯವಾಗುವುದಕ್ಕೆ ಶ್ರಮಿಸುವುದು ನಮಗೆ ಯುಕ್ತವಾದ ಕರ್ತವ್ಯ ಕರ್ಮ. ತೊಡಗಿಸಿಕೊಂಡೆ, ಹೇಳು, ನೋಡಿದವನಲ್ಲೋ ದುರವನ್ನು.
1: ನೋಡಿದ್ದೇನೆ.
0: ಪ್ರಯತ್ನದಲ್ಲಿ ವಿಫಲನಾಗಿಯೋ ಸುಯೋಧನ ಸೋತದ್ದು, ತನುಷ್ಠೇಕಾರ ಮಾತ್ರದಿಂದ ಗಂಧರ್ವ ಲೋಕವನ್ನು ಗಡಗುಟ್ಟಿ ನಡಗಿಸುವವ ಭೀಷ್ಮರು, ಪಾರ್ಥನಗೆ ತನ್ನ ಪ್ರಯೋಗಗಳು ಘಾತವೆಸಗದಂತೆಯೇ ಚಾತುರ್ಯದಿಂದ ಚಮ್ಮಟಿಕೆಯನ್ನು ಹಿಡಿದು ರಥವನ್ನು ಮುನ್ನಡೆಸಬಲ್ಲ ಕೃಷ್ಣನಿಗೆ ಹೊಡೆಯಬಲ್ಲ ಭೀಷ್ಮರು, ಪೆಟ್ಟು ತಿಂದು ಮಲಗಿದ ಸ್ಥಿತಿಯಲ್ಲಿದ್ದಾರಲ್ಲ,
1: ಕಾಣುತ್ತಾ ಉಂಟು.
0: ಯಾವ ತಂತ್ರದ, ಸುಯೋಧನ ತಂತ್ರದ ವೈಫಲ್ಯದಿಂದ ಆದದ್ದು ಹೇಳು.
1: ಪಾರ್ಥ ನಂಬಿಕೆ ನೊಂದೆ ನಕಟ ಅಂತ ಆಡಿದ್ರು.
0: ಈಗ ನನ್ನ ವೈಫಲ್ಯ ಎಂಥದ್ದು? ಪೌರುಷ ಪ್ರತಿಪಾದನೆಯಲ್ಲಿ ಸುಯೋಧನನ ವೈಫಲ್ಯ ಎಂಥ?

0: ಘಾತವನ್ನು ಮೇಲೆತ್ತುತ್ತಾ ಇರುವಾಗ ಹಿಂದಿನಿಂದ ಘಾತವಾಗ್ತದೆ. ಏನು ಪೌರುಷವಾದಿ ಬೆನ್ನಿಗೆ ಕೈ ಕಟ್ಟಿಕೊಡ್ಬೇಕಿತ್ತು? ಆರ್ತಾಯನಿಗಳೆನಿಸಿದಂತಹ ಶಲ್ಯರು ಅವರಿಗೆ ಬೇಕಾದ ಸರ್ವ ಸಂಪನ್ನತೆಯನ್ನು ಒದಗಿಸಿಕೊಟ್ಟ ಮೇಲೆ ಹೋದು ಎತ್ತದಲ್ಲೇನಾದರೂ ಕೊರತೆ ಆಯ್ತು, ಬೇಡ ನನ್ನ ಸಂಕಲ್ಪವನ್ನು ಸಮರ್ಥಿಸುವುದಕ್ಕಾಗಿ ತೊಡಗಿದ ಯುದ್ಧದಲ್ಲಿ ಅವರಿಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಅವರನ್ನು ತೊಡಗಿಸಿಕೊಂಡು ಅವರವರಿರುವ ಸ್ಥಾನಮಾನಕ್ಕನುಗುಣವಾಗಿ ಬಳಸಿಕೊಂಡ್ರೂ ನನಗೆ ದಕ್ಕದೇ ಹೋದದ್ದು ಬೇಡ, ಬದಿಗಿಡು, ಹಸ್ತಿನಾವತಿ ವಿಭಜಿತವಾಗಬಾರದೆಂಬ ಆ ಏಕಮೇವ ಅದ್ವಿತೀಯವಾದ ಆಶಯದಿಂದ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿ ಸಿಂಹಾಸನ ತ್ಯಾಗ ಮಾಡಿದವರು ರಾಜ್ಯ ವಿಭಜನೆ ಮಾಡಿ ಅಂತ ಹೇಳುವ ಸ್ಥಿತಿ ಬಂತಲ್ಲ. ಕೌರವ ಏನು ಬೇಕಾದರೂ ಮಾಡಿರಲಿ, ಕೌರವನದನ್ನು ಬದಿಗಿಡುವ ಮಧುರೇಣ ಇವ ರಾಜ್ಯ ಸತೇಶಾಮ್ ಅರ್ಧಂ ಪ್ರದೀಯತಾಂ, ಅರ್ಧ ಅರ್ಧ ಮಾಡಿ ಮಾಧುರ್ಯ ಪೂರ್ಣವಾಗಿ ಕೌರವರಿಗೆ ಅರ್ಧ ಪಾಂಡವರಿಗೆ ಅರ್ಧ ಕೊಡಲ್ಪಡಲಿ ಅಂತ ಹೇಳಿದ್ರಲ್ಲ,
1: ಹೌದು
0: ಹಾಗೆ ಏಕಛತ್ರದಡಿಯಲ್ಲಿ ಹಸ್ತಿನೇಯ ಸಿಂಹಾಸನ ಇರಬೇಕು ಅಂತ ಸಂಕಲ್ಪಿಸಿದ ಭೀಷ್ಮರ ಬಾಯಿಯಿಂದ ಮಾತು ಹೊರಡಿಸಿದ್ದು ಯಾವ ಶಕ್ತಿ? ಏಕಲವ್ಯನಿಗಾಗುವಾಗ ಹೇಳ್ತಾರೆ ಕಲ್ತದ್ದು ಯಾವುದಕ್ಕೆ ಅಂತ ಕಲಿಯುವಾಗ ಸ್ಪಷ್ಟ ಇರಬೇಕು. ಬೇಟೆಯಾಡುವ ನೀನು ಮಂತ್ರಾಸ್ತ್ರಗಳನ್ನು ವಶೀಕರಿಸುವುದಕ್ಕೆ ಹೊರಟದ್ದು ಅಸಮಂಜಸವಾದದ್ದರಿಂದ ಹೆಬ್ಬೆರಳು ಗುರುದಕ್ಷಿಣೆಯಾಗುತ್ತದೆ ಮಗು. ಅದರ ಸಂದೇಶ ಏನು? ನೀನು ಏನು ಮಾಡುವುದಕ್ಕಿದ್ಯೋ ಅದಕ್ಕೆ ಬೇಕಾದದ್ದನ್ನು ಕಲಿ, ಕಲಿತದ್ದನ್ನು ಬಳಸಿ ನೀ ಮಾಡಬಾರದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಬೆರಳು ಹೋಗುತ್ತದೆ ಅಂತ,
1: ಮೀರಿದ್ರೆ ಕೊರಳು ಹೋಗುತ್ತದೆ.
0: ಹೋಯ್ತಲ್ಲ, ಕಲಿಸುವುದಕ್ಕೆ ಹೊರಟವರು ಕಲಿತದ್ದನ್ನು ಪ್ರದರ್ಶಿಸುವಂತಹದ್ದು ನನ್ನಿಂದಲೋ? ದ್ರೋಣ ಪಾಂಚಾಲರ ವಿರೋಧ ಪ್ರವೃತ್ತವಾದದ್ದು ಒಬ್ಬ ಸುಯೋಧನನಿಂದಲೋ? ಆ ವಿರೋಧವೇ ನಿಮಿತ್ತವಾಗಿ ಪಾಂಚಾಲ ದೃಪತಿಯೋ ಅವರ ಮಕ್ಕಳು ಪಾಂಡವ ಪಾಳೆಯದಿಂದ ಬಂದಾಗ ತಾನು ಧನುಷ್ಪಾಣಿಯಾಗಿ ಭೀಷ್ಮನನ್ನು ಅನುಸರಿಸುವವರು ಅಂತ ತೋರಿಸಿಕೊಳ್ಳುತ್ತಾ ದುರಂಗ ಪ್ರವೃತ್ತರಾದದ್ದು ನನ್ನಿಂದಲಾಗಿಯೋ? ಬಳಸಿಕೊಂಡ ಕೌರವನಲ್ಲಿ ತಪ್ಪು ಹೇಳಿ, ಬಳಸಿಕೊಳ್ಳುವಂತ ಒದಗಿ ಬಂದದ್ದು ಯಾರ ವಿಧಿ? ಹುಟ್ಟಿದ ತಾಯಿಯಲ್ಲಿ ತ್ಯಾಗ ಮಾಡಿ ಅಂತ ಹೇಳಿದ್ದು ನಾನಲ್ಲ, ತೇಲಿ ಬಂದು ಅಧಿರಥನಿಗೆ ಸಿಕ್ಕುವಂತೆ ಮಾಡಿದ್ದು ನಾನಲ್ಲ, ಹಸ್ತಿನೇ ರಾಜಾಂಗಣದಲ್ಲೇ ರಾಜಾಂಗಣವನ್ನೇ ಆಡಂಬಲವಾಗಿಸಿ ಬೆಳೆದು ನಿಲ್ಲಿಸಿದ್ದು ನಾನಲ್ಲ ಕರ್ಣನನ್ನು, ದ್ರೋಣರೇ ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ಹೇಳಿಕೊಡಿ ಅಂತ ಹೇಳಿದ್ದು ನಾನಲ್ಲ ಅವರಾಗಿ ಹೇಳಿಕೊಟ್ಟದ್ದು. ನಿರಾಕರಿಸುವುದಕ್ಕೆ ಪ್ರಚೋದನೆಯು ಕೌರವನದ್ದಿಲ್ಲ. ಛಲದಿಂದ ಹೋಗಿ ಸಿಕ್ಕಲ್ಲಿಂದ ವಿದ್ಯೆ ಕಲಿತು ಆರ್ಯಾವರ್ತದಲ್ಲಿ ಪಾರ್ಥ ಏವ ಧನುರ್ಧರ ಎಂಬ ಘೋಷಣೆಗೆ ಪ್ರತಿಯಾಗಿ ಎದ್ದು ನಿನ್ನು ಅಂತಾದದ್ದು ಕೌರವನಿಂದಲೂ ಅಲ್ಲ, ಎದ್ದು ನಿಂತವನನ್ನು ಬಳಸಿಕೊಂಡದ್ದು ನಾನು. ಏನು ಬೇಕು ಅಂತ ಕೇಳಿದಾಗ ಯಾವುದನ್ನಾದರೂ ಕೇಳಬಹುದಾದವನು. ನಿನ್ನ ಜೊತೆಗಿನ ಅಬಾಧಿತವಾದ ಸಖ್ಯವು ಪಾರ್ಥನ ಜೊತೆಗಿನ ದ್ವಂದ್ವವು. ಕೌರವನಿಗೆ ಪಾರ್ಥನ ಜೊತೆಗೆ ಯುದ್ಧ ಉಂಟು ಅಂತ ನಿರ್ಣಯ ಆಗದ ಕಾಲದಲ್ಲಿ ಕರ್ಣನ ಬಾಯಿಯಿಂದ ಆ ಮಾತು ಹೇಳಿಸಿದ್ದು ಯಾವ ವಿಧಿ? ಕೌರವನನ್ನು ಕರ್ತೃವಾಗಿಸುವುದಕ್ಕೆ ಸುಲಭ, ಕಾಣಬಲ್ಲ ದೃಷ್ಟಿಕೋನ ಉಂಟು, ಅದಕ್ಕೆ ಬೆಳಕುಂಟು, ಋಷಿ ಸಂಕಲ್ಪ ವ್ಯಾಸ ಸಂಕಲ್ಪ ಅದರ ಹಿಂದೆ ಉಂಟು ಎಂಬುದರಿಂದ ಕೌರವನಿಗೆ ಹೇಳ್ತಾ ಇರುವುದು. ತಪ್ಪು ನನ್ನದಾಗಿದ್ರೆ ನನ್ನದೇ.
2: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ

0: ಮತ್ತೆ ಆಟಿಡು ನಿಕುಲು ಆಟಿದ ಆಚರಣೆ ಎಂದು ಪನ್ಪಾರ್. ಆಟಿಡು ಮುಖ್ಯವಾದ ಒಂಜಿ ಆಟಿದ ಅಮಾಸೆ ನಮ್ಮ ಆಚರಣೆ ಮಲ್ಪುವ, ಆನೆ ನಮ್ಮ ಪಿತೃಪೂಜೆನ ಆಚರಣೆ ಮಲ್ಪುವ, ನಮ್ಮ ಹಿರಿಯರಿಗೆ ಅಗೇಲು ಬಲಸುವ. ಗೊತ್ತಾಪಡತ್ತ ನಿಕಲೆ, ಅರ್ಥ ಪಡತ್ತ? ಹಿರಿಯರಿಗೆ ಅಗೇಲು ಬಲಸುವ. ಆಟಿಡು ಬಲಿಚಕ್ರವರ್ತಿನ ಅಪ್ಪೆ ತುಳುನಾಡಿಗೆ ಬತ್ತದು ಪೋಪೋಲು ಪನ್ಪಿನಂಚಿನ ನಂಬಿಕೆ ಉಂಡು. ಆಟಿದ ದೊಂಬುಡು ಆನೆದ ಬೆರಿಪುಡ ಉಂಡು. ಆಟಿದ ದೊಂಬುದ ಗುಟ್ಟು ಚರ್ಮ ನುಂಗಾವುನ ಸಮಗಾರಗೆ ಗೊತ್ತು ಒಂದು ಪನ್ಪಿನಂಚಿನ ಗಾದೆಲು ಉಂಡು. ಆಟಿದ ಬಾಲೆ ತುಲುವೆ ಪೆಲೆ ಕೈದ ಬೋಲೆ ಎಂದು ಪನ್ಪೇರಿ. ಆಟಿ ಆಡೊಂದು ಬರ್ಪುಂಡು ಸೋಣ ಓಡೊಂದು ಪೋಪುಂಡು ಒಂದು ಪನ್ಪೇರಿ. ಆಟಿಡು ಇಲ್ಲದ ಮರ್ಮಲೇನು ಅಪ್ಪೆಲ್ಲಡೆ ಕಡಪುಡ್ನಂಚಿನ ಒಂಜಿ ಪದ್ಧತಿ ಉಂಡು. ಆಟಿ ಪಿದೈಪಾಡು ನಂಚಿನ ಪದ್ಧತಿ ಉಂಡು. ಒಂದು ಮಾತ ನೆಕ್ ಪ್ರತಿ ಒಂಜಿಕ್ಕಲ ವೈಜ್ಞಾನಿಕ ಕಾರಣ ಉಂಡು. ನಿಕಲು ತೈಕ್ ನಿಕಳ್ ಒಂಜಿ ನೂದು ಪ್ರಶ್ನೆ ಬತ್ತಂಡ ಆ ನೂದು ಪ್ರಶ್ನೆಗೆ ಉತ್ತರ ಏನಡುಂಡು. ಯಾನ್ ನಿಕಳ್ಡ ಕೇನು ಒಂದು ಪನ್ನಾಗ ಯಾನ್ ಆಟಿಡು ವಿಜ್ಞಾನ ಉಂಡು ಒಂದು ಪಂಡೆ. ಆಟಿಡು ತುಳುವೇರಿನ ಆಚರಣೆಡು ವಿಜ್ಞಾನ ಉಂಡು ಒಂದು ಪಂಡೆ. ಒವ್ವೇ ಒಂಜಿ ರೀತಿದ ಅಕಲು ಆಸ್ಪತ್ರೆ ದಾಂತಿನಂಚಿನ ಕಾಲೋಡು, ಒವ್ವೇ ಒಂಜಿ ಡಾಕ್ಟರ್ ದಾಂತಿನಂಚಿನ ಕಾಲೋಡು, ಖಾಲಿ ಭೂಮಿಡು ಬುಲೆವುನಂಚಿನ ತೊಪ್ಪು ತೊಜಂಕ್ ತುಳಸಿದಂಚಿನ ತಿಮರೆದಂಚಿನ ಆ ಇರೆಕ್ಕಲೇನು ಪತೊಂದಾಕುಲು ಎಂಚ ಬದುಕದೇರಿ. ಇನಿ ಒಂಜಿ ಪೆದ್ದೋಡು ಅಂಡ ಒಂಜಿ ಬಾಲ ಪೆದ್ದೋಡು ಅಂಡ ಒಂಜಿ ವರ್ಮ ತಿಂಗಳು ಒಂಜಿ ಪತ್ತು ಸರ್ತಿ ಅಂಡಲ ಚೆಕ್ಕಪ್ಪುಗು ಪೋಪೇರು. ಮುಲ್ಪ ವೇದ ದಿನಾಕುಲು ಕೆಲವರು ಉಪ್ಪೇರು. ವರ್ಮ ತಿಂಗಳು ಒಂಜಿ ಪತ್ತು ಸರ್ತಿ ಅಂಡಲ ಚೆಕ್ಕಪ್ಪು ಪೋಪೇರು. ಅವ್ಳು ಚೆಕ್ಕಪ್ಪು ಪೋನ ಡಾಕ್ಟರ್ ದಾದ ಬಂದ್ಪೇರು ಆಲ್ವಿಂಡೇ ಸರ. ಹಾ ಉಂದೋ ಗರ್ಭ ಉಂತದುಂಡು ಪಂದರೆ ಬಲ್ಲಿ ನನ ಪಂದರೆ ಬಲ್ಲಿ ಒಂಜಿ ಚೊಂಬು ನೀರು ದರ್ಪರೆ ಬಲ್ಲಿ ಬೆಡ್ ರೆಸ್ಟ್ ನನ್ನ ಬೆಡ್ ರೆಸ್ಟ್ ಎಂದು ಬಂದ್ಪೇರು. ಕಂಡನೆ ಲಗಾಡಿ ಪೋಯಿ ಪೂರ ಅಟಿಲ್ ಬೇಲೆ ಪೂರ ಬೊಕ್ಕ ಆಯನೆ ಮಲ್ಪು ಆಂಡ ತುಲೆ ಯೋಚನೆ ಮಲ್ಪಲೆ ನಿಕುಲು. ದುಂಬುದ ಕಾಲುಡು ಒಂಜಿ ಅಜ್ಜಿ ಸಾಧಾರಣ 5 ವರ್ಷ ಮುಟ್ಟ ಒಂಜಿ ಪದ್ನಾಜಿ ಪೆದ ದಿನ ಅಜ್ಜಿಯಲ್ಲೇನೆ ಅಂತೂತೆ. ಪದ್ನಾಜಿ ಬಾಲ್ಯದ ಅಪ್ಪೆ ಎಂಚ ತಾಂಗ್ ಕೊಡ ಅಕಲು ತುಲೆ ಎಂಚ ಪೆದ್ದೋಡು ವರ್ಷ ಬಂಜಿ ವರ್ಷಗೊಂಜಿ ಪೆದ್ದನು ವರ್ಷಗೊಂಜಿ ಪೆದ್ದನು ವರ್ಷಗೊಂಜಿ ಪೆದ್ದು ನಾಯ್ಕಿ ನಿಧಿ ಲೆಕ್ಕ ಆಂಡಲ ಅಕಲು ತಾಂಗ್ ಹೊಂದಿತ್ತೇರಿ. ಅತ್ತಡ ಅಕಲಿಗೆ ಡಾಕ್ಟ್ರು ಬಡ್ಚಿ ಅಕಲು ಆತ ಶೋಕುಡು ಪೆದೊಂದಿತ್ತೇರಿ. ದಾಯಗಿಂದು ಬಂದಾಗ ಅಕಲು ಬೇಲೆ ಮಲ್ತೊಂದಿತ್ತೇರಿ. ಎನ್ನ ಅಮ್ಮ ಪನೆಟ್ಟು ನೀರು ಎಂಗಲೇ ಮೂಜಿ ಪಣೆ ಎತ್ತಂಡು ಪಣೆ ಪಂಡೆ ಇಂಚಿನ ಆ ಕಂಡೋಗು ನೀರು ಬಿಟ್ರೆ ಪಂಪುದ ಬದಲಿಗೆ ದುಂಬು ಪಣೆ ಇತ್ತಂಡು ಪಣೆ ಇತ್ತಂಡು ಪಣೆ ಬಣ್ಣಾಗ ಒಂಜಿ ಅವು ನೀರು ಮಗಪ್ಪು ನಂತೀನಿ ನಿಕಲೇನು ತೊಜಪ್ಪಡೆ ಅವು ಪಣ್ಣಂಡ ಅರ್ಥ ಬಂದು ಆ ಪಣೆ ಬಣ್ಣ ಬ್ಯಾಲೆನ್ಸ್ ಅವು ವಿಜ್ಞಾನ ಪನೆತ್ತಾತ ಮಲ್ಲ ವಿಜ್ಞಾನ ಬೊಕ್ಕೊಂಜಿಚ್ಚಿ ಕಡ್ಪುನ ಕೊಟ್ಟುಗುಲ ಒಂಜಿ ಪಣೆ ಉಂಡು. ಎರ್ಲೇನು ಕಟ್ಟು ನಂಚಿನ ನುಗ ದೀಪಿನೆಕ್ಕಲ ಒಂಜಿ ಪನೆ ಉಂಡು ಅವಳ ಒಂಜಿ ವಿಜ್ಞಾನ ಪೊಕ್ಕಡ್ಯಾಪುಜಿ ಒಂಜೇ ಒಂಜಿ ಮಿಷಿನರಿದಂತೆ ಯಂತ್ರದಂತೆ ಅಕುಲೋ ನೂದು ಬುಡಿ ಕಂಡ ಸಾಗೋಳಿ ಮಲ್ತೊಂದಿತ್ತೇರಿ. ಫ್ರಿಜ್ಜಿದಂತೆ ಆತು ಪೊರ್ಲುಡು ಮಣ್ಣದ ಬಾಜನುಡು ಮಲ್ತದ ತಿನ್ನೊಂದಿತ್ತೇರಿ. ಅಕಲಿಗಪ್ಪಗ ಆರೋಗ್ಯ ಇತ್ತಂಡು ಅಕಲಿಗಪ್ಪಗ ಆರೋಗ್ಯ ಇತ್ತಂಡು ಅಂಚ ಆತ ಜೋಕುಲೇನು ಅಕಲು ಎಂಚ ಪೆದೊಂದಿತ್ತೇರಿ ಎಂದು ಕೇಂಡ. ಎನ್ನ ಅಮ್ಮ ಪನೆಟ್ಟು ನೀರು ಹೋಯ್ತದ ಬತ್ತದ ಎನ್ನ ಮೆಗ್ದಿನ ಪೆದುದೇರಿ. ಪನೆಟ್ಟು ನೀರು ಹೋಯ್ತು ಬೇದಿರಿ. ಲಾಸ್ಟ್ ಮೂಮೆಂಟ್ ಮುಟ್ಟ ವರ್ಮ ತಿಂಗಳು ವರ್ಮ ದಿನ ವರ್ಮ ಗಳಿಗೆ ಇನಿತ್ತ ಕಲೆಗೆ ಇಜ್ಜವು ಗಳಿಗೆ ತತ್ತದ ಅಗಲೆ ಗುಳಿಗೆ ಆತ ನಾವು ದಾಯಿಗೆ ಹಾ ಜನವರಿ 1ಗೆ ಕುತ್ತದು ದೆಪ್ಪುನು ಬಾಲಿನ ಆಪರೇಷನ್ ಮಲ್ಪುನು ಡಾಕ್ಟರ್ನ ಕಲೆಗೆ ಕಾಸು ಕೊಡ್ದು ಇಂಚ ಪೂರ ಮಲ್ಪುನಂಚಿನ ಕಾಲ ಏನಿ ಬೈದಿನ ಅಪ್ಪಗ ಅಂಚತ್ತು ನಾರ್ಮಲ್ ಡೆಲಿವರಿ. ಆ ಬೇಲೆ ಮಲ್ತೊಂದು ಇತ್ತಂಡ ದಾದ ಅಂದು ಕೇಂಡ ನಾರ್ಮಲ್ ಡೆಲಿವರಿ ಆ ಒಂದು ಇತ್ತಂಡು. ಆ ತುಳು ಬದುಕದ ಉಲಾಯಿ ಅಡುಪಿಲ್ಲು ತುಲೆ ಅಡುಪಿಲ್ಲು ನಿಕಲ್ನ ಕಿಚನ್ ಇನಿತ್ತ ಕಿಚನ್ ಹತ್ತು ಇನಿತ್ತ ಕಿಚನ್ ಸರ್ತ ಬೋಪಿನ್ ಸರ್ತ ಬರ್ಪಿನ್ ಸರ್ತ ಬೋಪಿನ್ ಸರ್ತ ಬರ್ಪಿನ್ ಅಪ್ಪಗದ ಕಿಚನ್ ಅಂಚತ್ ಮಿತ್ತು ಅಕಲು ಪುಗೆ ಪಲಾಯಿಗೆ ಕೈಪಾಡೋಡು ದಿಕ್ಕೆಲ್ಲಿಡ್ದು ಕರನ್ ದೆತ್ತದ ಇಂಚ ಮಿತ್ತದಿ ಓಡು ಏತುಮಲ್ಲ ಕರ ಇನಿತ್ತ ಪೊಂಜುವೆಲೆಗೆ ಅವನ ದೆತ್ತೇರಿಂದ ಅಣ್ಣ ಮೂಲು ಡಿಸ್ಕ್ ತತ್ತದ ಬೋವು ಆತುಮಲ್ಲ ಕರನ್ ದೆತ್ತದ ಅಕಲು ತಿರ್ತು ಮಿತ್ತು ದಿವೊಂದಿತ್ತೇರಿ ಗಂಜಿ ಕಬಡೊಂದಿತ್ತೇರಿ ಬೊಕ್ಕ ಹಿಂಗೆ ನೆರವೇರಕಲು ಆ ಕಬಿಡೊಂದಿತ್ತೇರಿ. ಅಪ್ಪಗ ಅಕಲು ಅಕಲ್ನ ಜೀವನ ಪದ್ಧತಿ ದಾದ ಎತ್ತನೆ ಎಂದು ಪನ್ನಾಗ ಒಂಜಿ ರೀತಿದ ವಿಜ್ಞಾನ ಇತ್ತಂಡು ಆ ಜನಪದ ಇತ್ತಂಡು ನಂಬಿಕೆ ಇತ್ತಂಡು ಯೋಗ ಇತ್ತಂಡು ವ್ಯಾಯಾಮ ಐಟ ಕಲೆಗೆ ವ್ಯಾಯಾಮ ತಿಕೊಂದಿತ್ತಂಡು ಅಕಲ್ ಮಲ್ಪುನ ಬೇಲೆಡ ಕಲೆಗೆ ವ್ಯಾಯಾಮ ತಿಕೊಂದಿತ್ತಂಡು. ಇನಿ ಓಡೆ ಮುಟ್ಟ ಅಂದು ಪನ್ನಾಗ ಈ ನಮ್ಮ ಪ್ರಕೃತಿ ವಿಕೃತಿ ಆಪಿನೆತ್ತ ಒಂಜಿ ರೂಪ ಒಂದು ಆನಿದ ಸ್ವಚ್ಛಂದ ಬದುಕು ಇನಿ ಇಜ್ಜಿ ಅಪಗದ ತುಳು ಬದುಕು ಎಂಚೆತ್ತನೆಂದು ಕೇಂಡ ಮುಕ್ತವಾದಿತ್ತಂಡು. ಯಾನಿಕಲ್ ಇನ್ನೊಂದು ಅರ್ಥ ಮಲ್ಪಾದು ಪನರ ಆತ ಬಂಗಂಡು ದಯಬಂಡ ಇನಿ ನಮ್ಮ ಆತ ಮಿತ್ತು ಬತ್ತದ ಆತನು ಆತ ಮಿತ್ತು ಬತ್ತದ ಆತನು ದುಮ್ಮದ ಕಾಲೋಡು ಆಟಿ ತಿಂಗಳು ಇಲ್ಲಡೆ ಪನೊಂದಿತ್ತೇರಿ ಕೀರಿ ಕಟ್ಟಿ ಬರ್ಸದಾನೆ ಕೂರಿ ಕುಟ್ಟಿ ಪನ್ಪುಂಡು ಸೈತಿನ ಕಲೆ ತಿಂಗೊಲೊಂಜಿ ಆಟಿದಾನೆ ಪನ್ಪುಂಡು ಕಿರಿ ಕಟಿ ಬರ್ಸದಾನೆ ಕೂರಿ ಕುಟ್ಟಿ ಪನ್ಪುಂಡು ಸೈತಿನ ಕಲೆ ತಿಂಗೊಲೊಂಜಿ ಆಟಿದಾನೆ ಪನ್ಪುಂಡು ಮೂಜಿ ಕಾರ್ದ ಅಜ್ಜೆರೆ ಮುಕ್ಕಲಿಗೆಡು ಕುಲ್ದೆರೆ ಅಜ್ಜಿ ಗಜ್ಜಿ ಕಿರ್ಂಬುವೆರೆ ಞರ ಞರ ಪನ್ಪೆರೆ ಆ ಕಿರಿ ಕಟಿ ಬರ್ಸದಾನೆ ಕೂರಿ ಕುಟ್ಟಿ ಪನ್ಪುಂಡು ಸೈತಿನ ಕಲೆ ತಿಂಗೊಲೊಂಜಿ ಆಟಿದಾನೆ ಪನ್ಪುಂಡು ಒಂದು ಬಂಜಿಗ ದಾಂತಿನಂಚಿನ ಪುರ್ತುಗು ಇಲ್ಲಡಕಲು ಪಾಡ್ದನ ಪನ್ಪಿನಿ ಆತ ಬರ್ಸ ಬರೋಂದುಂಡು ಪುನರಸು ಒಂದೇ ಬರ್ಸನ್ನು ಲೆಕ್ಕ ತುಂಡ ದುಮ್ಮದ ಕಾಲೋಡು ಪಿದಾಯಿ ಬರಂದಿನಂಚಿನ ಬರ್ಸ ಇಲ್ಲಿ ಪೂರ ತೋರುಂಡು ಇಲ್ಲಡು ಪರಬೇರಿತ್ತೇರಿಂದಕುಲು ಸೈಪಿನಿ ಆಟಿ ಸೈತಿನ ಕಲೆ ತಿಂಗಳು ಒಂದು ಆಯ ಪಂತೇರಿಂದ ಕೇಂಡ ಆಟಿಡು ಬಂಜಿಗದ ಅಂತ ಸೈದಿನ ಕಾಲ ಇತ್ತಂಡು ಚಳಿಪತದ ಸೈದಿನ ಕಾಲ ಇತ್ತಂಡು ಇನಿ ಆಟಿವು ಸೋಣವು ನನಕ ಗೊತ್ತಾಂದಿನಂಚಿನ ಕಾಲ ಇನಿ ಅಂಡ ಅವಿನ ನೆಂಪು ಮಲ್ಪು ನೆಟ್ಟು ದಾಲ ತಪ್ಪು ಜೀನಿ ನಾವೇನು ನಮ್ಮ ನೆಂಪು ಮಲ್ಪುಡು ಇತ್ತೆ ಇನಿ ಸೇರ್ದಿನ ಮುಲ್ಪದ ಒಂಜಿ ಅಜಿಪ್ಪ ಜನ ಜೋಕುಲು ನಿಕುಲು ಮುಲು ಮಡಲ್ ಕಟಿಂಡ ಯಾವಂದು ತಟ್ಟಿ ಗುಡುಪು ಕಟಿಂಡ ಯಾವಂದು ಒಂಜಿ ದಿನ ಅಣ್ಣ ನಿಜವಾದ ದುಂಬುದಕುಲು ಒಂಜಿ ತುಳಸಿನ ದಾಯಗೆ ಉಪಯೋಗ ಮಲ್ತೊಂದಿತ್ತೇರಿ ತೇವನು ದಾಯ ತಿನ್ನೊಂದಿತ್ತೇರಿ ಪಾಲೆದ ಕೆತ್ತದ ಮರ್ದ ದಾಯ ಪರೊಂದಿತ್ತೇರಿ ಪಾಲೆದ ಕೆತ್ತದ ಮರ್ದ ಕನಾರೆ ಪೋನಾಗ ದಾಯಗೆ ಬತ್ತಲೆ ಪೋಡು ಪುರ ವಿಚಿತ್ರ ದುಮ್ಮದ ಕೆಲವು ಆಚರಣೆಯಲ್ಲಿ ಬಾರಿ ವಿಚಿತ್ರ ಉಂಡು ಆಟಿ ಕಳಂಜಿ ದಾಯ ಬರೊಂದಿತ್ತೆ ಇನಿ ನಮ್ಮ ಕಾಲೇಜಿಡ ಕೆಲವು ಕೌನ್ಸಿಲರ್ನ ಕೊಲುಲೇರು ಅಂದ ಚೂರು ಮಂಡೆ ಹಾಳಾತಿನ ಜೋಕ್ಲಿನ ಸರಿ ಮಲ್ಪರೆ ಕೌನ್ಸಿಲರ್ನ ಕೊಲ್ಬೋಡಿನಿ ಮನೋರೋಗ ತಜ್ಞರು ಬೋಡು ಅಂಡ ದುಂಬು ತೂಲೆಗೆ ದುಂಬು ಅಂಚಿನ ವ್ಯವಸ್ಥೆನೆ ಇತ್ತೀಜಿ ದಾಯಗೆ ಇಲ್ಲಲೆಡೆ ಕೌನ್ಸಿಲಿಂಗ್ ಆವೊಂದಿತ್ತುಂಡು ದುಂಬು ದುಂಬು ಇಲ್ಲಲೆಡೆ ಕೌನ್ಸಿಲಿಂಗ್ ಆವೊಂದಿತ್ತುಂಡು ಅಮ್ಮೇರ್ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ತಮ್ಮಲೆ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಜ್ಜೇರು ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಮಾಮಿ ಅಪ್ಪೆ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಕಲೆಗ ಒಂಜಿ ಪೊಣ್ಣು ಮದುಮಲ ಅನಗ ಇಲ್ಲದ ಹಿರಿಯರು ಅಲೆಗೊಂಜಿ ಜವಾಬ್ದಾರಿಯನ್ನು ಪಂಡುಗೊರ್ಪಿನಂಚಿನ ಬೇಲೆಯನ್ನು ಮಲ್ತೊಂದಿತ್ತೇರು ಒಂದು ದಾದಾಂದು ಪನ್ನಾಗ ಅಕಲೆಗ ಅವಳು ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಂಡ ಇನಿ ನಮ್ಮ ಅರ್ಥ ಮಲ್ತು ನೋಡು ನಮತ್ತೆ ಇನಿ ಮುಲ್ಪನಿಕುಲು ಸೇರ್ದಾರೆ ಹಿರಿಯರೇನು ಪೂರ ಸೇರಾದರೆ ಆ ಆಟಿದ ಆಚರಣೆದ ಮಹತ್ವದಾದ ಪನ್ಪಿನೇನು ತೆರಿಯರನ್ನಾಂಡ ದುಂಬುದ ಮರ್ದಲೇನು ನಮ್ಮ ತಿನ್ಪಿನಂಚಿನ ವ್ಯವಸ್ಥೆ ಮಲ್ತನಾಂಡ ನಂಕ ಆರೋಗ್ಯ ತಿಕ್ಕು ನಂಕ ಆರೋಗ್ಯ ತಿಕ್ಕುಂಡು ಆನಿದ ಕಲೆಗೆ 100 ವರ್ಷ ಅಕಲು ದಾಯ ಬದುಕೊಂದಿತ್ತೇರಿ ಎಂದು ಪನ್ನಾಗ ಅಕಲು ಅಂಚಿತ್ತಿನ ಫುಡ್ಡು ದೆತೊನೊಂದಿತ್ತೇರಿ ಅಂಚಿತ್ತಿನ ಕೆಲಸ ಮಲ್ತೊಂದಿತ್ತೇರಿ ಇನಿ ನಂಕ ಆ ಕೆಲಸ ಮಲ್ಪುನ ವ್ಯವಸ್ಥೆ ಅಜ್ಜಿ ಇನಿ ನಮ್ಮ ಎಸಿ ರೂಮುಡು ಕೊಲ್ಲುವ ಎಸಿ ರೂಮುಡು ಕೊಲ್ಲುವ ಪೂರ ಫಾಸ್ಟ್ ಫುಡ್ಡು ತಿನ್ಪ ಫಾಸ್ಟ್ ತೈಪ ನಮ ಆತೆ ನಂಕ ಆಯುಷ್ಯ ಕಮ್ಮಿ ಆತಣಿನಿ ಔಷ ಕಮ್ಮಿ ಆತಂಡ ಭವಿಷ್ಯನೇ ಇಜ್ಜ ಆತಂಡ ದುಂಬು ಆಟಿ ತಿಂಗಳು ನಂಕ ಆಯುಷ್ಯ ಕೊರ್ತುಂಡು ಭವಿಷ್ಯ ಕೊರ್ತುಂಡು ಆಟಿ ಕಳಂಜಿ ಅಪಗ ಬರೊಂದಿತ್ತೆ ಮಾಂತ್ರಿಕ ಶಕ್ತಿಯಾದ ಆಟಿ ಕಳಂಜಿ ಬರೊಂದಿತ್ತೆ ಅಪಗ ದಾಗೆ ಊರುದ ಮಾರಿನ ಕಳೆವರೆ ಬೋಡಾದ ಆಟಿ ಕಳಂಜಿ ಬರೊಂದಿತ್ತೆ ಆಟಿ ಕಳಂಜಿ ಎಂಚ ಬರೊಂದಿತ್ತೆ ದುಂಬು ಇಲ್ಲಡೆ ಆಟಿ ತಿಂಗಳು ಪೇನ್ ತೊಯ್ತೊಂದಿತ್ತೇರಿ ಅವಿನೊಂಜಿ ಪಂಡದ್ಯಾನ ಉಂತವೆ ದಾಯಿಗೆ ಪೇನ್ ತೊಯ್ತೊಂದಿತ್ತೇರಿ ಎಂದು ಕೇಂಡ ಪೇನ್ ತೊಯ್ಪು ನೆಂಚಿನ ಹೇನು ಹೆಕ್ಕುದು ಊರನೆಡು ಪೇನ್ ತೊಯ್ತೊಂದಿತ್ತೇರಿ ಆ ಪೇನ್ ತೊಯ್ಪುನಾಗ ಆಕಲೊಂಜಿ ಪದ ಪನೊಂದಿತ್ತೇರಿ ಎಂಚ ಪನೊಂದಿತ್ತೇರಿ ಓ ಮಿತ್ತಲ್ಲಾಡೆ ಕೊರೆಯಡ್ತೇರೆ ತಿರ್ತಲ್ಲಾಡೆ ಕೊರಂಗಡ್ತೇರೆ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಬದುಕು ಬೊಕ್ಕ ಅಕಲ್ನ ಪದಕ್ಕೂ ಸಂಬಂಧ ಉಂಡು ಓ ನಡಿಲ್ಲಾಡೆ ಚೆನ್ನೆಗೊಬ್ಬುಂಡೋ ಅಡಿಲ್ಲಾಡೆ ಬೊಣ್ಣಗೊಬ್ಬುಂಡೋ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಓ ತಟ್ಟಿಸಲೆಡೆ ಅಟ್ಟಿದಡ್ಡೆ ದಿಕ್ಕೆದ ಮಿತ್ ಗೆಂಡದಡ್ಡೆ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಪನೊಂದಿತ್ತೇರಿ ಪಂಡ ಪೇನ್ ತೊಯ್ಪು ನಗಲ ಅಕಲು ಪದ ಪನೊಂದಿತ್ತೇರಿ ಪಂಡ ಅಕಲ್ನ ಸಂತೋಷ ಒಲ್ಪೆತ್ತನೆಂದು ಕೇಂಡ ಇಲ್ಲದ ಉಲಯೇ ಬಂಜಿಗಿಜ್ಜಿಡಲ ಮಾತೆರ್ನ ಒಟ್ಟುಗೋ ಆ ಕುಟುಂಬ ಸಂಸಾರ ಒಟ್ಟುಗೋ ಅಕಲು ಬದುಕೊಂದಿತ್ತಿನೆಟ್ಟ ಹತ್ರ ಉಂಡು ಇನಿ ಅಂಚತ್ ಇನಿ ಒಂಜಿ ಬುಡದಿ ಒಂಜಿ ಬಾಲೆ ಕಂಡನೆ ಈತೆ ಅಕಲ್ನ ಲೈಫ್ ಆತಂಡ ಅಂಚಿತ್ತಿನ ಕಾಲೋಡು ನಮ್ಮ ತಾಂತ್ರಿಕ ಬದುಕಿಡ್ದು ವಿಜ್ಞಾನದ ಬದುಕಿಡ್ದು ಹತ್ರ ನಮ್ಮ ಬದುಕು ಎಲ್ಲಿ ಆಗೊಂದು ಬೈದಂಡು ಐಕು ಬೋಡಾದು ನಮ್ಮ ಹಿರಿಯರನ್ನ ತುಳುತ್ತ ಬದುಕು ನಮ್ಮ ನೆನಪು ಮಲ್ಪುಗ ಅಂದು ಪಂಡೊಂದೋ ಏನೀ ಪೊರ್ತುಡು ಬತದು ಆಟಿದ ಕೂಟದ ಪೊಲಬು ಮಲ್ಪಾರೆ ಅನುಮಲ್ತು ಕೋರಿನಂಚಿನ ನಮ್ಮ ಫಾದರ್ ಬೊಕ್ಕ ನಮ್ಮ ಕುಲಸಚಿವರು ಕುಲಪತಿಲು ಅಂಚೆನೆ ಮಾತ ಶಿಕ್ಷಕ ಬಂಧುಲೆಗೆ ಜೋಕುಲೆಗೆ ಜವನೇರಿಗೆ ಇನ್ನೀ ಜವನೇರಿಗೆ ಬೆತೆ ಬೆತ್ತೆ ಕಡೆಟ್ಟು ಆ ರೇಡಿಯೋ ಸಾರಂಗಡೆ ಎನ್ನ ತುಳುತ್ತ ಆಟಿದ ಆ ಭಾಷಣ ಬೋಡ್ತಿನಾತ ಉಂಡು ಅವಿನೊಂಚೂರು ಕೇನ್ಲೆ ಮೂಲು ಪಾತೇರ್ನ ಪೊರ್ತತ್ ಪನ್ಪಿನೇನು ಪಂಡೊಂದು ದುಮ್ಮದ ಕಾಲೋಡು ಆಟಿ ಕಳಂಜೆ ಬರೊಂದಿತ್ತೆ ಎಂಚ ಬರೊಂದಿತ್ತೆ ಕಳಂಜ ಕಳಂಜಂದ ಕಳಂಜೆ ಕಳಂಜ ಬೆರುಮೇರೆ ಕಳಂಜಗ ಅಪ್ಪೆ ಬೆರುಮೇರೆ ಕಳಂಜಗ ಅಮ್ಮೆ ಬೆರುಮೇರೆ ಓ ಆಚಿಡು ಬತ್ತೇನ ಕಳಂಜೆ ಮಾರಿ ಕಳೆಪ್ಪೇನ ಸೋನುಡು ಬತ್ತೇನ ಕಳಂಜೆ ಸೋಲು ಕಳೆಪ್ಪೇನ ಬಾಕಿಲು ಬಾಕಿಲು ಒಪ್ಪೆನೆ ಕಳಂಜೆ ಮಾರಿ ಕಳೆಪ್ಪೇನ ನಾಯಿದ ಕುತ್ತಾಂಡ ಕಳಂಜೆ ಬೊಂಜೊಡುದೆತ್ತೇನ ಪುಚ್ಚದ ಕುತ್ತಾಂಡ ಕಳಂಜೆ ಪೇರಿಡುದೆತ್ತೇನ ಓ ಕಳಂಜೆ ಕಳಂಜಂದ ಕಳಂಜೆ ಕಳಂಜ ಬೆರುಮೇರು ಕಳಂಜಗ ಅಪ್ಪೆ ಬೆರುಮೇರು ಕಳಂಜಗ ಅಮ್ಮೆ ಬೆರುಮೇರು ನಮಸ್ಕಾರ.
1: ಈತನೇಟ ಇಂಚಿಪ್ಪ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮುಲ್ಪ ತುಳುಕೂಟ ಅಟ್ಟಣೆ ಮಲ್ತಿನ ಆಟಿದ ಪೊಲಬು ಈ ಲೇಸಿಡ್ ಪಾತಿರ್ನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರು ಅರ್ನ ಪಾತಿರನ ಕೇನೊಂದು ಬತ್ತರು ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ, ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
3: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
4: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
3: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್, ಯಾನ್ ಗುರು ಕಿರಣ್ ಪಾತ್ರ. ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಭಾವಲಹರಿ ಕಾರ್ಯಕ್ರಮದಲ್ಲಿ ಡಿಎಸ್ ಕರ್ಕಿ ಇವರ ರಚನೆಯ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದ ಹಚ್ಚೇವು ಕನ್ನಡದ ದೀಪ, ಹಾಡಿದ್ದಾರೆ ರವಿ ಮೂರೂರು, ವಿನಯ್ ಕುಮಾರ್, ಉದಯ್ ಅಂಕೋಲಾ, ಸುಪ್ರಿಯಾ ಆಚಾರ್ಯ, ಮಂಗಳಾ ರವಿ.

ಮುಂದಿನ ಹಾಡು ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಇವರ ರಚನೆಯ, ವಿವಿ ಶ್ರೀನಿವಾಸ್ ಇವರ ಸಂಗೀತ ನಿರ್ದೇಶನದ, ಎಂಡಿ ಪಲ್ಲವಿ ಇವರು ಹಾಡಿರುವ ಎಲ್ಲ ನಿನ್ನ ಲೀಲೆ.

ಮುಂದಿನ ಹಾಡು ಬಿಎಂ ಶ್ರೀ ಇವರ ರಚನೆಯ, ಮೈಸೂರು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ರತ್ನಮಾಲಾ ಪ್ರಕಾಶ್ ಅವರು ಹಾಡಿರುವ ಕರುನಾಳು ಬಾಬೆಳಕೆ.

ಮುಂದಿನ ಹಾಡು ಡಾಕ್ಟರ್ ಎಚ್ಎಸ್ ವೆಂಕಟೇಶಮೂರ್ತಿ ಅವರ ರಚನೆಯ, ಸಿ ಅಶ್ವಥ್ ಇವರ ಸಂಗೀತ ನಿರ್ದೇಶನದ ನೀ ಬಳಿ ಬಂದಾಗ. ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರತ್ನಮಾಲಾ ಪ್ರಕಾಶ್.

ಮುಂದಿನ ಹಾಡು ಪ್ರಸಾದ್ ಅವರ ರಚನೆಯ, ರಾಜು ಅನಂತಸ್ವಾಮಿ ಅವರ ಸಂಗೀತ ನಿರ್ದೇಶನದ, ಎಂ ಡಿ ಪಲ್ಲವಿ ಅವರ ಗಾಯನದ ಪ್ರಾಯಕ್ಕೆ ಪ್ರೀತಿಗೆ ನಂಟು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ಜೆಪಿಸಿಗೆ ರವಾನಿಸಿದ ಲೋಕಸಭೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿಯವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ. ಹಾಗೂ ಮುಂದಿನ ತಿಂಗಳು ದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ಎಸಿಬಿ ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ವಾರ್ತೆಗಳ

0: ವಿವರ. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ ರವಾನಿಸಲು ಸಂಸತ್ತಿನ ಎರಡೂ ಸದನಗಳು ಅನುಮೋದನೆ ನೀಡಿವೆ. ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ 2010 ಮತ್ತಷ್ಟು ತಿದ್ದುಪಡಿ ಮಾಡುವ ಗುರಿಯನ್ನು ಈ ಮಸೂದೆ ಹೊಂದಿದೆ. ವಿದೇಶಿ ಕೊಡುಗೆಗಳ ಬಳಕೆಯನ್ನು ಹೆಚ್ಚು ಪಾರದರ್ಶಕ ಮತ್ತು ಜವಾಬ್ದಾರಿಯುತವಾಗಿಸುವುದು ಈ ಮಸೂದೆಯ ಉದ್ದೇಶವಾಗಿದೆ. ವಿಶಾಲ ಸಮಾಲೋಚನೆಗಾಗಿ ಉಭಯ ಸದನಗಳ ಸದಸ್ಯರನ್ನು ಒಳಗೊಂಡ ಜೆಪಿಸಿಗೆ ಮಸೂದೆಯನ್ನು ರವಾನಿಸಲು ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ಲೋಕಸಭೆಯಲ್ಲಿ ಪ್ರಸ್ತಾವನೆಯನ್ನು ಮಂಡಿಸಿದರು. ಸಮಿತಿಯು ಸ್ಪೀಕರ್ ನಾಮನಿರ್ದೇಶನ ಮಾಡಿದ ಲೋಕಸಭೆಯ 21 ಸದಸ್ಯರು ಮತ್ತು ಅಧ್ಯಕ್ಷರು, ನಾಮನಿರ್ದೇಶನ ಮಾಡಿದ ರಾಜ್ಯಸಭೆಯ 10 ಸದಸ್ಯರನ್ನು ಒಳಗೊಂಡಿರುತ್ತದೆ. ಸಮಿತಿಯು ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದೊಳಗೆ ಈ ಸದನಕ್ಕೆ ತನ್ನ ವರದಿಯನ್ನು ಸಲ್ಲಿಸುತ್ತದೆ. ಎಫ್ಸಿಆರ್ಎ ತಿದ್ದುಪಡಿ ಮಸೂದೆ 2026 ಪರಿಗಣನೆಗೆ ತನ್ನ ಕಡೆಯಿಂದ 10 ಸದಸ್ಯರನ್ನು ಜಂಟಿ ಸಮಿತಿಗೆ ನಾಮನಿರ್ದೇಶನ ಮಾಡುವ ಪ್ರಸ್ತಾವನೆಯನ್ನು ರಾಜ್ಯಸಭೆಯು ಸಹ ಅನುಮೋದಿಸಿದೆ. ಪರಿಶಿಷ್ಟ ಜಾತಿಗಳ ರಾಷ್ಟೀಯ ಆಯೋಗ ಎನ್ಸಿಎಸ್ಸಿ 2024-25 ಸಾಲಿನ ತನ್ನ ವಾರ್ಷಿಕ ವರದಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿ ಭವನದಲ್ಲಿ ಸಲ್ಲಿಸಿದೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ರಕ್ಷಣೆಗಳು ಮತ್ತು ಕಲ್ಯಾಣ ಕ್ರಮಗಳ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನಗಳನ್ನು ಬಲಪಡಿಸುವ ಮತ್ತು ಸುವ್ಯವಸ್ಥಿತಗೊಳಿಸುವ ಗುರಿಯನ್ನು ಹೊಂದಿರುವ ಕ್ರಮಗಳನ್ನು ರೂಪಿಸಲು ರಾಷ್ಟ್ರಪತಿಗಳು ಆಯೋಗಕ್ಕೆ ನಿರ್ದೇಶನ ನೀಡಿದರು. ಈ ವರದಿಯು ಪರಿಶಿಷ್ಟ ಜಾತಿಗಳಿಗೆ ಸಾಂವಿಧಾನಿಕ ನಿಬಂಧನೆಗಳ ಕಾರ್ಯನಿರ್ವಹಣೆಯ ಸಮಗ್ರ ವಿಮರ್ಶೆಯನ್ನು ಪ್ರಸ್ತುತಪಡಿಸುತ್ತದೆ. ಪರಿಶಿಷ್ಟ ಜಾತಿಗೆ ಕಲ್ಯಾಣ ಯೋಜನೆಗಳು ಮತ್ತು ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೊಂದಿಗೆ ವ್ಯಾಪಕವಾದ ವಿಮರ್ಶೆಗಳು, ಸ್ಥಳ ಭೇಟಿಗಳು ಮತ್ತು ಸಮಾಲೋಚನೆಗಳಿಂದ ನಡೆದ ಪ್ರಮುಖ ಸಂಶೋಧನೆಗಳನ್ನು ವರದಿ ಒಳಗೊಂಡಿದೆ ಎಂದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ತಿಳಿಸಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವ ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ಗಳು ಹಾಗೂ ಪ್ರಶಸ್ತಿಗಳನ್ನು 115 ಹೆಚ್ಚು ಕಲಾವಿದರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಮತ್ತು ಸಂಸ್ಕೃತಿ ರಾಜ್ಯ ಸಚಿವ ರಾವ್ ಇಂದರ್ಜಿತ್ ಸಿಂಗ್ ಉಪಸ್ಥಿತರಿರಲಿದ್ದಾರೆ. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ವಿಚಾರದ ಪ್ರತಿಭಟನೆಯ ಸಮಯದಲ್ಲಿ ನಡೆದ ಹಲವು ಘಟನೆಗಳ ಕುರಿತು ವಿವರವಾದ ಚರ್ಚೆಗೆ ತಾವು ಮುಕ್ತವಾಗಿದ್ದೇವೆ ಎಂದು ಗೃಹ ಸಚಿವ ಅಮಿತ್ ಶಾ ಅವರು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಮತ್ತೊಮ್ಮೆ ಪತ್ರ ಬರೆದಿದ್ದಾರೆ ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ತಿಳಿಸಿದ್ದಾರೆ. ಸಂಸತ್ತಿನ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಸರ್ಕಾರವೇ ಚರ್ಚೆಗೆ ಸಿದ್ದವಿದ್ದು ಉತ್ತರಗಳನ್ನು ನೀಡುತ್ತದೆ ಎಂದು ಹೇಳುತ್ತಿದ್ದರೂ ಪ್ರತಿಪಕ್ಷಗಳು ಉತ್ತರಗಳನ್ನು ಕೇಳಲು ಬಯಸದೆ ಚರ್ಚೆಯಿಂದ ಹಿಂದೆ ಸರಿಯುತ್ತಿವೆ ಎಂದು ಹೇಳಿದ್ದಾರೆ.
1: ಡಿಸ್ಕಶನ್ ಚಾಹತೆ ಪಾರ್ಲಿಮೆಂಟ್ ಮೇ ಓರ್ ಒಪೋಜಿಷನ್ ಭಾಗ ರೇ ಈ ಕಲ್ಪನಾ ಕರ್ನ ಮುಷ್ಕಿಲ್ ಹೈ ಕ್ಯೂಂಕಿ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಮೇ ಒಪೋಜಿಷನ್ ಪಾರ್ಟಿ ಡಿಸ್ಕಶನ್ ಕೆ ಲಿಯೆ ಡಿಮಾಂಡ್ ಕರ್ತೆ ಹೈ ಓರ್ ಸರ್ಕಾರ ಜವಾಬ್ ದೇತೆ ಹೈ ಯಹಾಂ ತೋ ಸರ್ಕಾರ ಖುದ್ ಹಿ ಕಹ ರಹೇ ಹೈ ಕಿ ಹಮ್ ಡಿಸ್ಕಶನ್ ಕರೆಂಗೆ ಜವಾಬ್ ದೇಂಗೆ ಓರ್ ಒಪೋಜಿಷನ್ ಜವಾಬ್ ಸುನ್ನಾ ನಹೀ ಚಾಹತೆ ಓರ್ ಭಾಗ ರಹೇ ಹೈ ಐಸಾ ಪರಿಸ್ಥಿತಿ ಆಪ್ ಕಲ್ಪನಾ ಕರ್ ಸಕ್ತೆ ಹೈ ಲೋಕತಂತ್ರ ಕೆ ಲಿಯೆ ಠೀಕ್ ನಹೀ ಹೈ.
0: ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿನ್ನೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಗ್ರಾಮೀಣ ಜ್ಞಾನ ಸೇತು ಅಪ್ಲಿಕೇಶನ್ ಅನ್ನು ಲೋಕಾರ್ಪಣೆ ಮಾಡಿದರು. ಗುಜರಾತ್ನ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಗ್ರಂಥಾಲಯಗಳನ್ನು ಸಂಯೋಜಿಸಲು ಈ ಅಪ್ಲಿಕೇಶನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಾಷ್ಟೀಯ ಗ್ರಂಥಾಲಯ ದಿನವಾಗಿ ಆಚರಿಸಲಾಗುವ ಪದ್ಮಶ್ರೀ ಎಸ್ಆರ್ ರಂಗನಾಥನ್ ಅವರ ಜನ್ಮದಿನಾಚರಣೆಯಂದು ಈ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ. ಮಕ್ಕಳು ಓದಲು ಮತ್ತು ಕಲಿಯಲು ಪ್ರೋತ್ಸಾಹಿಸಲು ಪ್ರತಿ ಗ್ರಾಮದಲ್ಲಿ ಮುಖ್ಯವಾಗಿ ಶಾಲೆಗಳ ಬಳಿ ಗ್ರಂಥಾಲಯವನ್ನು ಸ್ಥಾಪಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು. ಸುಮಾರು 63 ಗ್ರಾಮ ಗ್ರಂಥಾಲಯಗಳನ್ನು ಈಗಾಗಲೇ ಸ್ಥಾಪಿಸಲಾಗಿದ್ದು 752 ಗ್ರಂಥಾಲಯಗಳನ್ನು ಈಗ ಅಪ್ಲಿಕೇಶನ್ ಮೂಲಕ ಸಂಪರ್ಕಿಸಲಾಗಿದೆ. ಸುಮಾರು 280,000 ಪುಸ್ತಕಗಳನ್ನು ಹೊಂದಿರುವ 4 ಗ್ರಂಥಾಲಯಗಳನ್ನು ಗ್ರಾಮೀಣ ಗ್ರಂಥಾಲಯಗಳೊಂದಿಗೆ ಸಂಪರ್ಕಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಂಸತ್ತು ರಾಷ್ಟೀಯ ಸಹಕಾರ ಅಭಿವೃದ್ಧಿ ನಿಗಮ ತಿದ್ದುಪಡಿ ಮಸೂದೆ 2026 ಅಂಗೀಕರಿಸಿದೆ. ಈ ಮಸೂದೆಯು ನಿಗಮಕ್ಕೆ ಕೈಗಾರಿಕಾ ಸರಕುಗಳ ಕ್ಷೇತ್ರದಲ್ಲಿ ತನ್ನ ಚಟುವಟಿಕೆಗಳನ್ನು ಕೈಗೊಳ್ಳಲು ಅನುಮತಿಸುತ್ತದೆ. ಸಹಕಾರ ಅಭಿವೃದ್ಧಿಯಲ್ಲಿ ತೊಡಗಿರುವ ಯಾವುದೇ ಸಂಸ್ಥೆಗೆ ನಿಗಮದಿಂದ ಧನಸಹಾಯವನ್ನು ವಿಸ್ತರಿಸಲು ಈ ಶಾಸನವು ರಾಜ್ಯ ಸರ್ಕಾರಗಳಿಗೆ ಅನುಮತಿ ನೀಡುತ್ತದೆ. ಸಂಸತ್ತು ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಸಹ ಅಂಗೀಕರಿಸಿದೆ. ಸಂವಿಧಾನದ ಮೊದಲ ಪರಿಚ್ಛೇದದಲ್ಲಿ ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಈ ಮಸೂದೆಯು ಪ್ರಸ್ತಾಪಿಸುತ್ತದೆ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಸಚಿವಾಲಯದ ಹಿರಿಯ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ಸ್ಕಾಲರ್ಶಿಪ್ ಯೋಜನೆಯನ್ನು 2026-27 2030-31 ಮುಂದುವರಿಸುವ ಪ್ರಸ್ತಾವನೆಯನ್ನು ಚರ್ಚಿಸಲು ಸಭೆಯನ್ನು ಕರೆಯಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಸಭೆಯಲ್ಲಿ ಯೋಜನೆಯ ಪ್ರಮುಖ ಅಂಶಗಳು ಮತ್ತು ದೇಶಾದ್ಯಂತ ವಿದ್ಯಾರ್ಥಿಗಳನ್ನು ಬೆಂಬಲಿಸಲು ಅದರ ನಿರಂತರ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ನಡೆದವು. ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇ 12ನೇ ತರಗತಿಯ ಪೂರಕ ಪರೀಕ್ಷೆಯ 2026 ಫಲಿತಾಂಶಗಳನ್ನು ಪ್ರಕಟಿಸಿದೆ. ವಿದ್ಯಾರ್ಥಿಗಳು ತಮ್ಮ ಫಲಿತಾಂಶವನ್ನು ಡಿಜಿಲಾಕರ್ ಫಲಿತಾಂಶ ಪೋರ್ಟಲ್ ಮೂಲಕ results.digilocker.gov.in ಪರಿಶೀಲಿಸಬಹುದು. ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐ ಮತ್ತು ಆಫ್ಘಾನಿಸ್ತಾನ ಕ್ರಿಕೆಟ್ ಮಂಡಳಿ ಮುಂದಿನ ತಿಂಗಳು 13-17 ದೆಹಲಿಯ ಅರುಣ್ ಜೇಟ್ಲಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಅಂತಾರಾಷ್ಟೀಯ ಸರಣಿಯನ್ನು ಆಯೋಜಿಸಲಿವೆ. ಈ ಸರಣಿಯು ಆಫ್ಘಾನಿಸ್ತಾನದ ಭವಿಷ್ಯದ ಪ್ರವಾಸದ ಕಾರ್ಯಕ್ರಮದ ಭಾಗವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕ್ರಿಕೆಟ್ ಬೆಳವಣಿಗೆಯನ್ನು ಬೆಂಬಲಿಸಲು ಮತ್ತು ತನ್ನ ಆಟಗಾರರಿಗೆ ಉನ್ನತ ಮಟ್ಟದಲ್ಲಿ ಸ್ಪರ್ಧಿಸಲು ಅವಕಾಶಗಳನ್ನು ಒದಗಿಸಲು ಬಿಸಿಸಿಐ ಬದ್ಧವಾಗಿದೆ ಎಂದು ಬಿಸಿಸಿಐ ಅಧ್ಯಕ್ಷ ಮಿಥುನ್ ಮನ್ಹಾಸ್ ಹೇಳಿದ್ದಾರೆ. ಕೆನಡಿಯನ್ ಓಪನ್ ಟೆನಿಸ್ನಲ್ಲಿ ಪುರುಷರ ಮತ್ತು ಮಹಿಳೆಯರ ಸೆಮಿಫೈನಲ್ ಪಂದ್ಯಗಳ ಪಟ್ಟಿ ಅಧಿಕೃತವಾಗಿ ಅಂತಿಮಗೊಂಡಿದೆ. ಮಹಿಳೆಯರ ಸಿಂಗಲ್ಸ್ನಲ್ಲಿ ಫೈನಲ್ನಲ್ಲಿ ಸ್ಥಾನ ಪಡೆಯಲು ಟೊರೆಂಟೋದಲ್ಲಿ ನಡೆಯುವ ಪಂದ್ಯದಲ್ಲಿ ಪೋಲೆಂಡ್ನ 7ನೇ ಶ್ರೇಯಾಂಕದ ಇಗಾ ಶ್ವಿಯಾಂಟೆಕ್ ಉಕ್ರೇನ್ನ 9ನೇ ಶ್ರೇಯಾಂಕದ ಎಲಿನಾ ಸ್ವಿಟೋಲಿನಾ ಅವರನ್ನು ಎದುರಿಸಲಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಶ್ವಿಯಾಂಟೆಕ್ ಅವರು 15ನೇ ಶ್ರೇಯಾಂಕದ ಡಯಾನಾ ಸ್ನೈಡರ್ ಅವರನ್ನು 6-2, 6-1 ಸೆಟ್ಗಳಿಂದ ಸೋಲಿಸಿದರೆ ಸ್ವಿಟೋಲಿನಾ ಅವರು ರಷ್ಯಾದ ಎಕಟೆರಿನಾ ಅಲೆಕ್ಸಾಂಡ್ರೋವಾ ಅವರನ್ನು 3-6, 6-0, 6-3 ಸೆಟ್ಗಳಿಂದ ಪರಾಭವಗೊಳಿಸಿದರು. ಬಂಗಾಳಕೊಲ್ಲಿಯ ಉತ್ತರ ಭಾಗದಲ್ಲಿ ಕಡಿಮೆ ಒತ್ತಡದ ಪ್ರದೇಶ ನಿರ್ಮಾಣವಾಗಿದೆ. ಇದರ ಪರಿಣಾಮವಾಗಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳದ ಗಂಗಾನದಿಯಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ತಿಳಿಸಿದೆ. ಕರ್ನಾಟಕ, ಪೂರ್ವ ಉತ್ತರ ಪ್ರದೇಶ, ಗುಜರಾತ್, ತಮಿಳುನಾಡು, ಕಾರೈಕಲ್, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಕೇರಳ, ಗೋವಾ ಮತ್ತು ರಾಜಸ್ಥಾನಗಳಲ್ಲಿ ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹಿಮಾಚಲ ಪ್ರದೇಶ, ಜಾರ್ಖಂಡ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಮಧ್ಯ ಮಹಾರಾಷ್ಟ, ಉತ್ತರಾಖಂಡ ಮತ್ತು ಭಾರತದ ಈಶಾನ್ಯ ಭಾಗಗಳಲ್ಲಿ ಈ ತಿಂಗಳ 15ರವರೆಗೆ ಇದೇ ರೀತಿಯ ಹವಾಮಾನ ಪರಿಸ್ಥಿತಿ ಇರಲಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಪಂಜಾಬ್ನಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿ ಪ್ರಕ್ರಿಯೆಗೆ ಮುಂದಿನ ತಿಂಗಳ 17ನೇ ತಾರೀಖಿನವರೆಗೆ ವಿಚಾರಣೆಗೆ ತಡೆ ನೀಡಿದೆ. ಕಳೆದ ತಿಂಗಳು 19ರಂದು ಪಂಜಾಬ್ನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ 454 ಫಾರ್ಮಸಿ ಅಧಿಕಾರಿಗಳ ನೇಮಕಾತಿಗಾಗಿ ನಡೆಸಲಾದ ಲಿಖಿತ ಪರೀಕ್ಷೆಯನ್ನು ರದ್ದುಗೊಳಿಸುವಂತೆ ಕೋರಿ ಕೇಶವ್ ಕಾಂಬೋಜ್ ಮತ್ತು ಇತರರು ಸಲ್ಲಿಸಿದ್ದ ಅರ್ಜಿಯ ಮೇರೆಗೆ ನ್ಯಾಯಮೂರ್ತಿ ಸಂದೀಪ್ ಮೌದ್ಗಿಲ್ ಈ ತಡೆಯಾಜ್ಞೆ ನೀಡಿದ್ದಾರೆ. ಈ ಪರೀಕ್ಷೆಯು ಸುಸಂಘಟಿತ ವಂಚನೆ ಜಾಲದಿಂದ ಕಲುಷಿತಗೊಂಡಿದೆ ಎಂದು ಅರ್ಜಿಯಲ್ಲಿ ವಾದಿಸಲಾಗಿತ್ತು. ಕಳೆದ ತಿಂಗಳ 28ರಂದು ಹೊರಡಿಸಿದ ಮಧ್ಯಂತರ ಆದೇಶದಲ್ಲಿ ಮುಂದಿನ ಆಯ್ಕೆ ಪ್ರಕ್ರಿಯೆಯು ಈ ಪ್ರಸ್ತುತ ಅರ್ಜಿಯ ಅಂತಿಮ ತೀರ್ಪಿಗೆ ಒಳಪಟ್ಟಿರುತ್ತದೆ ಎಂದು ನ್ಯಾಯಾಲಯ ಆದೇಶಿಸಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ 2026 ಹೆಚ್ಚಿನ ಪರಿಶೀಲನೆಗಾಗಿ ಜಂಟಿ ಸಂಸದೀಯ ಸಮಿತಿಗೆ JPCಗೆ ರವಾನಿಸಿದ ಲೋಕಸಭೆ. ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದಿಂದ ರಾಷ್ಟ್ರಪತಿಯವರಿಗೆ 2024-25 ಸಾಲಿನ ವಾರ್ಷಿಕ ವರದಿ ಸಲ್ಲಿಕೆ. ಕೇಂದ್ರ ಗೃಹ ಸಚಿವರಿಂದ ಗ್ರಾಮೀಣ ಜ್ಞಾನ ಸೇತು ಆಪ್ ಲೋಕಾರ್ಪಣೆ ಹಾಗೂ ಮುಂದಿನ ತಿಂಗಳು ದೆಹಲಿಯಲ್ಲಿ ಭಾರತ ಆಫ್ಘಾನಿಸ್ತಾನ ಟಿ20 ಸರಣಿ. ಬಿಸಿಸಿಐ ಹಾಗೂ ACB ಕ್ರಿಕೆಟ್ ಮಂಡಳಿಗಳ ಅಧಿಕೃತ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
4: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ, ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
5: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
4: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
6: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.85 ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಸೈಫುಲ್ಲಾ ಕುತ್ತಾರ್. ಕೇಳುಗರೆ, ಪ್ರತಿ ಗುರುವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಇದೇ ಸಮಯಕ್ಕೆ 8:15 ಮತ್ತು ಮರುಪ್ರಸಾರದಲ್ಲಿ 1:30 ಈ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬರುತ್ತೆ. ವಿಶೇಷ ಆಹಾರ ಖಾದ್ಯಗಳ ಬಗ್ಗೆ, ಆಹಾರ ವೈವಿಧ್ಯದ ಬಗ್ಗೆ, ಸಾಂಪ್ರದಾಯಿಕ ಅಡಿಗೆಗಳು ಇದಕ್ಕೆ ಸಂಬಂಧಪಟ್ಟು ಮತ್ತು ಅಡುಗೆ ಟಿಪ್ಸ್ಗಳೊಂದಿಗೆ ಈ ಒಂದು ಕಾರ್ಯಕ್ರಮ ಮೂಡಿಬರುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು, ನಿಮ್ಮ ವಿಶೇಷ ಆಹಾರ ಖಾದ್ಯದ ಬಗ್ಗೆ ನಮ್ಮ ಜೊತೆಗೆ ಕೂಡ ಹಂಚಿಕೊಳ್ಳಬಹುದು. ಕೇಳುಗರೆ, ಕಳೆದ ವಾರದ 2 ಸಂಚಿಕೆಯಲ್ಲಿ ನಾವು ಒಂದಿಷ್ಟು ತಂಬುಳಿ ಬಗ್ಗೆ, ಹಾಗಿನ ಮಸಾಲಾ ಹುಡಿಗಳು ಹೇಗಿರಬೇಕು, ಇದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಸೊ ಇವತ್ತು ನಾವು ಮಶ್ರೂಮ್ ಅಂದರೆ ಅಣಬೆಗೆ ಸಂಬಂಧಪಟ್ಟ ಹಾಗೆ ಅದರ ಆಯ್ಕೆ, ಅದರ ಉಪಯೋಗ ಮತ್ತು ಅದನ್ನು ಬೆಳೆಸುವಂತಹ ವಿಧಾನ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾತನಾಡಲಿಕ್ಕಿದ್ದೇವೆ. ಈ ಮಶ್ರೂಮ್ ಅನ್ನ ನಮ್ಮ ಹಿರಿಯರು ಹಿಂದಿನ ಕಾಲದಿಂದ ಕೂಡ ಬಳಸ್ತಾ ಇದ್ರು. ಈ ಪ್ರಾಕೃತಿಕವಾಗಿ ಸಿಗುವಂತಹ ಅಣಬೆಗಳಿಂದ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ ಇದೆ. ಮಶ್ರೂಮ್ ನಿಂದ ತಯಾರಿಸಿರುವಂತಹ ಖಾದ್ಯಗಳು ಯಾರಿಗಿಷ್ಟಿಲ್ಲ ಅಂತ ಹೇಳಿ. ಈ ಮಶ್ರೂಮ್ ಕರಿ, ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ ಸೇರಿದಂತೆ ಅಣಬೆಯಿಂದ ತಯಾರಿಸುವಂತಹ ವಿಶೇಷ ಖಾದ್ಯಗಳು ಬಾಯಲ್ಲಂತೂ ನೀರೂರುವಂತೆ ಮಾಡುವುದು ಸಹಜನೇ. ಹೋಟೆಲ್ಗೆ ಹೋಗಿ ಮೆನು ನೋಡಿದ್ರೆ ನಿಮಗೆ ಮಶ್ರೂಮ್ ನಿಂದ ಸಿಗಬಹುದಾದ ಖಾದ್ಯಗಳ ಪಟ್ಟಿಯೇ ಇರುವುದು. ಮಶ್ರೂಮ್ ಕೇವಲ ಖಾದ್ಯಗಳ ರುಚಿ ಹೆಚ್ಚಿಸುವುದು ಮಾತ್ರ ಅಲ್ಲ, ಇದು ಆರೋಗ್ಯಕ್ಕೆ ತುಂಬಾನೇ ಉತ್ತಮ. ಮಶ್ರೂಮ್ ಅಂದ್ರೆ ಕನ್ನಡದಲ್ಲಿ ಅಣಬೆ ಅಂತ ಕರಿತೀವಿ. ಇದರಿಂದ ಹಲವಾರು ರೀತಿಯ ಲಾಭಗಳು ದೇಹಕ್ಕೆ ಸಿಗುವುದು ಅಂತ ಹೇಳಲಾಗುತ್ತೆ. ವಿವಿಧ ಗಾತ್ರ, ಆಕಾರ ಮತ್ತು ಬಣ್ಣಗಳಲ್ಲಿ ಕಂಡುಬರುವಂತಹ ಅಣಬೆಗಳನ್ನ ಸಾವಿರಾರು ವರ್ಷಗಳಿಂದ ಆಹಾರ ಪದ್ಧತಿಯಲ್ಲಿ ಕೂಡ ಬಳಸ್ತಾ ಬಂದಿದ್ದಾರೆ. ಸೊ ಇದೀಗ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಣಬೆಗೆ ಸಂಬಂಧಪಟ್ಟು ನಮ್ಮ ಮಂಗಳೂರಿನ ಸಂತ ಅಲೋಶಿಯಸ್ ಕಾಲೇಜಿನ ಆಹಾರ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಜೋವಿಟಾ ಕ್ಯಾರಲ್ ಸಾನ್ಸ್ ಇವರು ನಮ್ಮ ಜೊತೆಗೆ ಈ ಅಣಬೆಯ ಆಯ್ಕೆ ಹೇಗಿರಬೇಕು, ಅದನ್ನು ಬೆಳೆಸುವಂತಹ ವಿಧಾನ ಯಾವ ರೀತಿಯಲ್ಲಿರಬೇಕು ಮತ್ತು ಅದರ ಉಪಯೋಗ ಹೇಗೆ, ಅದನ್ನು ನಮ್ಮ ಜೊತೆಗೆ ಇದೀಗ ತಿಳಿಸ್ತಾ ಇದ್ದಾರೆ.
7: ಮಶ್ರೂಮ್ ಅಂತ ಹೇಳೋ ಯೂಶಲಿ ಕನ್ನಡದಲ್ಲಿ ಅಣಬೆ ಅಂತ ಕರಿತೇವೆ. ಸೊ ಅದರಲ್ಲಿ ಹೆಚ್ಚಿನ ಜನರು ಅದನ್ನ ತಿನ್ನಕ್ಕೆ ಹೆದರ್ತಾರೆ, ಯಾಕಂತ ಹೇಳಿದ್ರೆ ಅದರಲ್ಲಿ ಪಾಯ್ಸನಸ್ ಮತ್ತೆ ನಾನ್ ಪಾಯ್ಸನಸ್ ಅಂತ ಇರುತ್ತೆ. ಸೊ ಮೊದಲನ ಕಾಲದವರಿಗೆ, ನಮ್ಮ ಹಿರಿಯರಿಗೆಲ್ಲ ಅದನ್ನ ನೋಡಿದ ತಕ್ಷಣವೇ ಅವರಿಗೆ ಗೊತ್ತಾಗ್ತಿತ್ತು, ಅಂದ್ರೆ ಮಳೆಗಾಲದಲ್ಲಿ ಅದು ಜಾಸ್ತಿ ಬೆಳೆಯುವಂಥದ್ದು ಮಶ್ರೂಮ್. ಸೊ ಅವರಿಗೆ ನೋಡಿದ ತಕ್ಷಣ ಅವರು ಹೇಳ್ತಾ ಇದ್ರು ಯಾವ್ದು ಪಾಯ್ಸನಸ್ ಯಾವ್ದು ನಾನ್ ಪಾಯ್ಸನಸ್. ಬಟ್ ಈಗ ನೋಡ್ಲಿಕ್ಕೆ ಹೋದ್ರೆ ಜಾಸ್ತಿಯಾಗಿ ಅದನ್ನು ಬೆಳೆಯುವಂತದ್ದನ್ನ ಬೆಳೆಯುವಂತ ಒಂದು ಕಲ್ಚರ್ ಅನ್ನ ನಾವು ನೋಡಬಹುದು. ಅನೇಕ ಕಡೆಗಳಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ಓಪನ್ ಆಗಿದೆ ಇದರ ಬಗ್ಗೆ. ಸೊ ನಾವು ನೋಡುವಾಗ ಅದರಲ್ಲಿ ಮೇನ್ ಆಗಿ 2 ವೆರೈಟಿ ಇದೆ, ಒಂದು ಪಾಯ್ಸನಸ್, ಒಂದು ನಾನ್ ಪಾಯ್ಸನಸ್, ವಿಷಕಾರಿ ಮತ್ತೆ ಇನ್ನೊಂದು ವಿಷಕಾರಿ ಅಲ್ಲದ್ದು. ಸೊ ಈ ವಿಷಕಾರಿ ಅಂತ ಹೇಳುವಾಗ ಯೂಶಲಿ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡಬಹುದು ಅಂತ ಹೇಳಿದ್ರೆ, ಒಂದು ಈ ನಾನ್ ಪಾಯ್ಸನಸ್ ನಿಮ್ಗೆ ನೋಡುವಾಗ ಅದನ್ನೊಂದು ಒಂದು ಪ್ಲೆಸೆಂಟ್ ಆಗಿರ್ತದೆ ನೋಡ್ಲಿಕ್ಕೆ, ಮತ್ತೆ ನಾನ್ ಪಾಯ್ಸನಸ್ ಅಲ್ಲಿ ಒಂದು ಸ್ಮೆಲ್ ಇರಲ್ಲ. ಬಟ್ ಇದರ ಪಾಯ್ಸನಸ್ ನೋಡುವಾಗ ಅದರ ಒಂದು ವಾಸನೆ ಆಗಿರ್ಬೋದು, ಅದನ್ನ ನೋಡುವಾಗ ನಿಮಗೆ ಅದರದ್ದು ತಿಳುವಳಿಕೆ ಅಂದ್ರೆ ಅದೊಂದು ಗೊತ್ತಾಗುತ್ತೆ ಯಾವ ರೀತಿ ಅಂತ ಹೇಳಿ. ಮತ್ತೆ ಈಗ ನಾವು ನೋಡುದಾದ್ರೆ, ಜಾಸ್ತಿಯಾಗಿ ನೋಡುದಾದ್ರೆ ಈ ಬಟನ್ ಮಶ್ರೂಮ್ ಏನಿರ್ತದೆ, ಮತ್ತೆ ನಮ್ಮ ಶಿಟಾಕೆ ಮಶ್ರೂಮ್, ಮತ್ತೆ ಆಯ್ಸ್ಟರ್ ಮಶ್ರೂಮ್, ಇದು ಮೂರು ಹೆಚ್ಚಿನದಾಗಿ ಅವರು ನಮ್ಮ ಕಮರ್ಷಿಯಲೈಸ್ ಅಥವಾ ಫ್ಯಾಕ್ಟ್ರಿಗಳಲ್ಲಿ ಬೆಳೆಯುವುದನ್ನು ನಾವು ನೋಡ್ಬೋದು. ನಮ್ಗೆ ಹೆಚ್ಚಾಗಿ ನೋಡುದು ಒಂದು ಬಟನ್ ಮಶ್ರೂಮ್, ಅದು ಬೆಳ್ಳಗೆ ಆಗಿ ರೌಂಡ್ ಶೇಪ್ ಅಲ್ಲಿ ಇರುತ್ತೆ, ಮತ್ತೆ ಇನ್ನೊಂದು ಆಯ್ಸ್ಟರ್ ಮಶ್ರೂಮ್. ಆಯ್ಸ್ಟರ್ ಮಶ್ರೂಮ್ ನಿಮ್ಗೆ ಯೂಶಲಿ ಮಳೆಗಾಲದಲ್ಲಿ ನಮ್ಗೆ ಈ ಒಂದು ಮರದ ಮೇಲೆ, ಈಗ ಫಾರ್ ಎಕ್ಸಾಂಪಲ್ ಒಂದು ತೆಂಗಿನ ಮರ ಬಿದ್ದ ತೆಂಗಿನ ಮರ ಅಲ್ಲಿ ಇದ್ದಿರೋದಾದ್ರೆ ಅದರ ಮೇಲೆ ಬೆಳೆಯುವಂಥದ್ದಂತ ಕೂಡ ನಾವು ನೋಡ್ಬೋದು. ಸೊ ಈ ದಕ್ಷಿಣ ಕನ್ನಡ ಇದರಲ್ಲಿ ಈ ಏರಿಯಾದಲ್ಲಿ ಈ 2 ವೆರೈಟಿ ಜಾಸ್ತಿಯಾಗಿ ಸಿಗುತ್ತೆ. ಮತ್ತೆ ಈವನ್ ಫ್ಯಾಕ್ಟ್ರೀಸ್ ಅಲ್ಲಿ ಬಟನ್ ಮಶ್ರೂಮ್ ಜಾಸ್ತಿಯಾಗಿ ಬೆಳೀತಾರೆ. ನಮ್ಮ ಈ ಒಂದು ವಿಜ್ಞಾನ ಲೋಕದಲ್ಲಿ ಅದನ್ನ ಫೋರ್ಟಿಫಿಕೇಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ ನಾವು ಹಾಲೆಲ್ಲ ನೋಡುದಾದ್ರೆ, ಹಾಲಿಗೆ ನಾವು ಈಗ ವೈಟಮಿನ್ ಡಿ ಅನ್ನು ಸೇರಿಸ್ತೇವೆ. ಅದನ್ನು ಫೋರ್ಟಿಫಿಕೇಶನ್ ಅಂತ ಹೇಳ್ತೇವೆ. ಸೊ ಅದನ್ನೊಂದು ಪೌಡರ್ ಫಾರ್ಮಲ್ಲಿ ಅಥವಾ ಲಿಕ್ವಿಡ್ ಫಾರ್ಮಲ್ಲಿ ಯಾವುದೇ ಒಂದು ಹಾಲಿಗೆ ಇಲ್ಲ ಜ್ಯೂಸಿಗೆ ನಾವು ಅದನ್ನು ಇನ್ಕಾಪರೇಟ್ ಮಾಡ್ತೇವೆ. ಸೊ ಈ ಮಶ್ರೂಮಿಗೆ ಬಯೋಫೋರ್ಟಿಫಿಕೇಶನ್ ಅಥವಾ ಒಂದು ಸ್ವಾಭಾವಿಕವಾಗಿ ಒಂದು ವೈಟಮಿನ್ ಡಿಯನ್ನು ಅದರಲ್ಲಿ ಸೇರಿಸುವಂಥದ್ದನ್ನು ನಾವು ನೋಡ್ಬೋದು. ಬೆಳೆಯುವಂಥ ಸಮಯದಲ್ಲೇ ಯು ವಿ ರೇಡಿಯೇಷನ್ ಇದೆ ಅಲ್ಲ, ಅದನ್ನು ಒಂದು ಹಾಕಿ ಬಯೋಫೋರ್ಟಿಫೈ ಮಾಡೋದು, ಆ ವೈಟಮಿನ್ ಡಿ ಏನಿದೆ ಅದರಲ್ಲಿ ಅದನ್ನು ಜಾಸ್ತಿ ಮಾಡುವಂಥದ್ದು. ಸೊ ಆ ರೀತಿಯಾಗಿ ಸೇವನೆ ಮಾಡಲಾಗ್ತದೆ. ಅಂದರೆ ಅದನ್ನು ನಾವು ಆಹಾರದೊಟ್ಟಿಗೆ ಸೇವನೆ ಮಾಡುವಾಗ ಆಬ್ವಿಯಸ್ಲಿ ನಮ್ಮ ದೇಹಕ್ಕೆ ಬೇಕಾದ ವೈಟಮಿನ್ ಸಿಗುತ್ತದೆ. ಅದರ ಒಟ್ಟಿಗೆ ನಮಗೆ ನೋಡ್ಬೋದಾದರೆ ಅದು ಲೋ ಕ್ಯಾಲರಿ, ಬಾಕಿ ಎಲ್ಲ ನಮ್ಮ ಏನು ಫುಡ್ ಐಟಮ್ಸ್ ಇದೆ. ಸೊ ಅದಕ್ಕೆ ಕಂಪೇರ್ ಮಾಡಿದರೆ ಈ ಮಶ್ರೂಮ್ ಏನಿದೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ, ಮತ್ತು ಖನಿಜ ಲವಣಾಂಶಗಳು ಕೂಡ ಜಾಸ್ತಿ ಇರುತ್ತೆ, ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇದೆ. ಸೊ ಓವರ್ಆಲ್ ನೋಡೋದಾದರೆ ಹೆಲ್ತಿಗೆ ಒಳ್ಳೆಯದು. ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ನಾವು ಪ್ರಾಪರ್ಟಿ ಏನಂತ ಹೇಳ್ತೇವೆ, ನಮ್ಮ ಕ್ಯಾನ್ಸರ್ ಎಗೇನ್ಸ್ಟ್ ಆಗಿ ಫೈಟ್ ಮಾಡಲಿಕ್ಕೆ. ಸೊ ಆ ಎಲ್ಲ ಗುಣಗಳು ಮಶ್ರೂಮಲ್ಲಿದೆ.
6: ಈ ಅಣಬೆ ಆರೋಗ್ಯಕರ ಅಂತಂದ್ರೂ ಕೆಲವರಿಗಿದ ಆಗಲ್ಲ. ದೇಹದಲ್ಲಿ ಕೆಲವು ಸಮಸ್ಯೆ ಇರೋರು ಅಣಬೆ ತಿಂದರೆ ಒಂದಿಷ್ಟು ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ಬೋದು. ಮಲಬದ್ಧತೆ, ಚರ್ಮದ ಸಮಸ್ಯೆ, ಅಲರ್ಜಿ ಇದ್ರೆ, ಗರ್ಭಿಣಿಯರು ಇವರು ಸ್ವಲ್ಪ ಅಣಬೆ ತಿನ್ನುವುದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ.
7: ಹೆಚ್ಚಾಗಿ ನೋಡ್ಲಿಕ್ಕೆ ಹೋದ್ರೆ ಖಾದ್ಯವಾಗಿ ಅದನ್ನು ಜಾಸ್ತಿಯಾಗಿ ಬಳಸೋದು ಮಶ್ರೂಮ್ ಅನ್ನು. ವೆರೈಟಿ ಆಫ್ ರೆಸಿಪೀಸ್, ನಮ್ಮ ಇಂಡಿಯನ್ ಸ್ಟೈಲ್ ಅಥವಾ ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ರೆಸಿಪಿ ಕೂಡ ಮಾಡ್ತಾರೆ, ಅಥವಾ ಚೈನೀಸ್ ಸ್ಟೈಲಲ್ಲಿ ಆ ಥರ ರೆಸಿಪಿ ಕೂಡ ಮಾಡ್ತಾರೆ. ಯೂಶ್ವಲಿ ತಿನ್ನುವುದಕ್ಕೆ ಈ ಮಶ್ರೂಮ್ ಅನ್ನು ಬೆಳೆಸ್ತಾರೆ. ಯೂಶ್ವಲಿ ತಿನ್ನಬಾರ್ದು ಅಂತ ಕೆಲವರಿಗೆ ಏನು ಹೇಳ್ತೇವೆ ನಾವು, ಈಗೊಂದು ಒಂದು ಕೆಲವೊಂದು ಟಾಲರೆನ್ಸ್ ಕಮ್ಮಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಹಾಲು ಕುಡಿಯೋರಿಗೆ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ, ಅದೇ ರೀತಿ ಕೆಲವೊಬ್ಬರಿಗೆ ಆ ಒಂದು ಅಲರ್ಜಿಕ್ ರಿಯಾಕ್ಷನ್ ಕ್ರಿಯೇಟ್ ಆಗುತ್ತೆ ಅದು ತಿಂದ ತಕ್ಷಣ. ಸೊ ಅಂಥವ್ರು ಅದನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು.
6: ಈ ಅಣಬೆಯನ್ನು ತಿನ್ನುವ ಮೊದಲು ಅದನ್ನು ಸರಿಯಾಗಿ ಬೇಯಿಸಬೇಕಾಗುತ್ತೆ, ಇಲ್ಲದಿದ್ದರೆ ಆರೋಗ್ಯ ಸಮಸ್ಯೆಗಳು ಕೂಡ ಎದುರಾಗಬಹುದು. ಅಣಬೆಗಳನ್ನು ಬೇಯಿಸುವಾಗ ಕೊಳೆಯುವ ಹಂತದಲ್ಲಿರುವ ಅಣಬೆಗಳನ್ನು ಖಂಡಿತವಾಗಿಯೂ ಕೂಡ ಬಳಸಬೇಡಿ, ಯಾಕಂದರೆ ಅವುಗಳು ಬ್ಯಾಕ್ಟೀರಿಯಾವನ್ನು ಹೊಂದಿರುತ್ತೆ. ಹಾಗಾಗಿ ಅಂತಹ ಅಣಬೆಗಳನ್ನು ತಿನ್ನದೇ ಇರುವುದು ಸೂಕ್ತ. ಇತ್ತೀಚಿನ ದಿನಗಳಲ್ಲಿ ಇದನ್ನು ಮಾರ್ಕೆಟ್ನಲ್ಲಿ ಸುಲಭವಾಗಿ ಪಡೆಯಬಹುದು, ಇದರಿಂದ ರುಚಿ ರುಚಿಯಾದ ಅಡುಗೆ ಮಾಡಿ ಕೂಡ ಸವಿಯಬಹುದು. ಆದರೆ ಮಾರ್ಕೆಟಿಂದ ತಂದ ಮೇಲೆ ನಾವು ಅದನ್ನು ಯಾವ ರೀತಿಯಲ್ಲಿ ಕ್ಲೀನ್ ಮಾಡಬೇಕೆಂಬುದನ್ನು ತಿಳಿಸ್ತಾ ಇದ್ದಾರೆ.
7: ಸೊ ನಾವೀಗ ಮಾರ್ಕೆಟಿಂದ ತಂದ ತಕ್ಷಣ ಯೂಶ್ವಲಿ ನಾವು ನೋಡ್ತೇವೆ ಅದನ್ನು ಆಗಿಂದಾಗಿ ಬಳಸುವಂಥದ್ದು ಸೂಕ್ತವಾಗಿರ್ತದೆ. ಯಾಕಂತ ಹೇಳಿದ್ರೆ ಅದರ ನೆಕ್ಸ್ಟ್ ನಾವೇನು ಯೂಸ್ ಮಾಡ್ಲಿಕ್ಕೆ ಹೋಗ್ತೇವೆ ಅದು ಆಕ್ಸಿಡೇಷನ್ ಪ್ರಾಸೆಸ್ಗೆ ಅದು ಹೋಗಿ ಅದನ್ನು ಕಲರ್ ಅದರ ಬದಲಾವಣೆಯನ್ನು ನಾವು ನೋಡ್ಬೋದು. ಅದರ ಕಲರ್ ಚೇಂಜಸ್ ಏನಿದೆ ಅಥವಾ ಅದರಲ್ಲಿ ಒಂಥರ ಸ್ಲೈಮಿ ಅಥವಾ ಒಂದು ಅಂಟು ಥರ ಏನು ಲೇಯರ್ ಥರ ಏನೋ ಬಂದಿರುತ್ತೆ. ಸೊ ಅದನ್ನು ನಾವು ವೀಕ್ಷಣೆ ಮಾಡಿ ನಾವು ಅದನ್ನು ತೊಗೊಂಡು ಬರುವಂಥದ್ದು ಒಳ್ಳೆಯದು. ಯೂಶ್ವಲಿ ಅದೇ ಹಾರ್ವೆಸ್ಟ್ ಆದ ನೆಕ್ಸ್ಟ್ ಡೇ ಅವರು ಒಂದು ದಿನದಲ್ಲಿ ಅವರು ಮಾರ್ಕೆಟಿಗೆ ಬಿಡ್ತಾರೆ, ಆದರೆ ಅದನ್ನು ಒಂದು ಜಾಗ್ರತೆ ವಹಿಸ್ಬೇಕು. ಅದನ್ನು ಕಟ್ ಮಾಡಿದ ಮೇಲೆ ಉಪ್ಪು ನೀರಿನಲ್ಲಿ ಅಥವಾ ಯೂಶ್ವಲಿ ಸಿಟ್ರಿಕ್ ಆಸಿಡ್ ಅಂತ ಹೇಳ್ತೇವೆ ಮನೆಯಲ್ಲಿ, ಆದರೆ ನಮ್ಮ ಲಿಂಬೆ ರಸ ನೀರಿಗೆ ಹಿಂಡಿ ಅದರಲ್ಲಿ ನಾವು ಅದನ್ನು ವಾಶ್ ಮಾಡಿಸುವಂಥದ್ದು ತೊಳೆಯುವಂಥದ್ದು ಅದು ಮುಖ್ಯ. ಇನ್ನೊಂದು ಹೇಳಿದ್ರೆ ಈಗ ನಾವು ಫ್ಯಾಕ್ಟ್ರಿಯಲ್ಲಿ ನೋಡೋದಾದರೆ ಅಲ್ಲಿ ಅವರು ಖಾಲಿ ಬೈಹುಲ್ಲನ್ನು ಯೂಸ್ ಮಾಡಲ್ಲ, ಅವರು ಅದಕ್ಕೆ ಯೂರಿಯಾ ಆಗಿರ್ಬೋದು ಅಥವಾ ಗೊಬ್ಬರವನ್ನು ಮಿಕ್ಸ್ ಮಾಡ್ತಾರೆ ಹುಲ್ಲಿನ ಒಟ್ಟಿಗೆ. ಹಾರ್ವೆಸ್ಟ್ ಮಾಡುವಾಗ ಅದರ ಒಟ್ಟಿಗೆ ಅದರ ಒಂದು ಗೊಬ್ಬರದ ಅಂಶಗಳು ಕೂಡ ಇರುತ್ತೆ. ಸೊ ನಾವು ಪದಾರ್ಥಕ್ಕೆ ಉಪಯೋಗಿಸುವ ಮೊದಲು ಅದನ್ನು ತೊಳೆದುಕೊಳ್ಳುವಂಥದ್ದು.
6: ಈ ಹೋಟೆಲ್ ಅಡುಗೆ ಅಂದರೆ ಹಲವರು ತುಂಬ ಇಷ್ಟಪಟ್ಟು ತಿಂತಾರೆ. ಹೋಟೆಲ್ಗಳಲ್ಲಿ ನಾಲಿಗೆ ಚಪ್ಪರಿಸಿ ತಿನ್ನುವ ಬದಲಾಗಿ ನಾವೇ ಮನೆಯಲ್ಲಿಯೇ ಆರೋಗ್ಯಕರವಾದ ಆಹಾರವನ್ನು ತಯಾರಿಸಿ ಸೇವಿಸಬಹುದು. ಈ ಮಶ್ರೂಮ್ ಮಸಾಲ ಅಥವಾ ಮಶ್ರೂಮ್ ಸೂಪ್ ಮಾಡಿದರೆ ಮನೆ ಮಂದಿಯ ಜೊತೆಗೆ ಕುಳಿತು ಕೂಡ ಸೇವಿಸಬಹುದು.
7: ಮಾರ್ಕೆಟಲ್ಲಿ ನಾವೀಗ ಜಾಸ್ತಿ ನೋಡಿದರೆ ಒಂದು ಸೂಪ್, ಅದನ್ನು ನಾವು ಮನೆಯಲ್ಲಿ ಕೂಡ ತಯಾರು ಮಾಡ್ಬೋದು. ಅಥವಾ ಯೂಶ್ವಲಿ ಏನು ಮಾಡ್ತಾರೆ ಅದನ್ನು ಒಣಗಿಸಿ ಅದನ್ನು ಪೌಡರ್ ಥರ ಮಾಡಿ ಅದಕ್ಕೆ ಬೇಕಾದಂತಹ ಈಗ ಬೆಳ್ಳುಳ್ಳಿ ಆಗಿರ್ಬೋದು ನೀರುಳ್ಳಿ ಅದನ್ನೆಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಸಾಮಗ್ರಿಗಳಿದೆ ಅದನ್ನು ಒಣಗಿಸಿ ಮತ್ತೆ ಅದನ್ನು ಪೌಡರ್ ಮಾಡಿ ಒಂದು ಸೂಪ್ ಫಾರ್ಮಲ್ಲಿ ಅದನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಇನ್ನೊಂದು ಮನೆಯಲ್ಲೇ ಮಾಡ್ಬೋದಾದದ್ದು ಈ ಮಶ್ರೂಮ್ ಏನಿದೆ ಅದನ್ನು ನಾವು ಈ ಬೆಣ್ಣೆಯೊಂದಿಗೆ ಅದನ್ನು ಫ್ರೈ ಮಾಡಿ ಕಾಯಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ನೀರುಳ್ಳಿಯನ್ನು ಸೇರಿಸಿ ಅದರನ್ನು ಪೇಸ್ಟ್ ಮಾಡಿ ಅದು ಆ ಪೇಸ್ಟನ್ನು ನಮಗೆ ಸೂಪ್ ಬೇಸಾಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಈ ಪಾಸ್ತಾ ಅಥವಾ ಏನಾರು ನೂಡಲ್ಸ್ ಅಥವಾ ರೈಸಿಗೆ ಅದನ್ನು ಒಂದು ಸಾಸ್ ಥರ ಅದನ್ನು ಯೂಸ್ ಮಾಡ್ಬೋದು. ಮತ್ತು ನಾರ್ಮಲ್ ನಮ್ಮ ಪನ್ನೀರ್ ಯಾವ ರೀತಿ ನಾವು ತಯಾರಿಸ್ತೇವೆ, ಈ ಚಿಲ್ಲಿ ಆಗಿರ್ಬೋದು, ಪೆಪ್ಪರ್ ಆಗಿರ್ಬೋದು, ನಾರ್ಮಲ್ ರೆಸಿಪೀಸ್. ಸೊ ಅದರ ಇನ್ಸ್ಟೆಡ್ ಪನ್ನೀರ್ ಬದಲಿಗೆ ನಾವು ಮಶ್ರೂಮ್ ಅನ್ನ ಯೂಸ್ ಮಾಡಿ ಕೂಡ ಮಾಡ್ಬೋದು. ಸಿಂಪಲ್ ರೆಸಿಪಿ ಹೇಳೋದಾದ್ರೆ ಬಟರ್ ಮಶ್ರೂಮ್ ಅಂತ ಹೇಳ್ತೇವೆ. ಬಟರ್ ಮಶ್ರೂಮ್ ಅಂದ್ರೆ ಖಾಲಿ ನಮ್ಮ ಬೆಣ್ಣೆ ಮತ್ತೆ ಪೆಪ್ಪರ್ ಮತ್ತೆ ಸಾಲ್ಟ್, ಈ ಮೂರು ಇಂಗ್ರೀಡಿಯೆಂಟ್ ಅನ್ನ ಅದರೊಟ್ಟಿಗೆ ಚಾಪ್ ಸಣ್ಣದಾಗಿ ಕತ್ತರಿಸಿದ ಈ ಮಶ್ರೂಮ್ ಅನ್ನ ನಾವು ಹಾಕಿ ನಾವು ತಯಾರು ಮಾಡ್ಬೋದು. ಸೊ ಅದು ತುಂಬಾ ರುಚಿಕರವಾಗಿದೆ.
6: ಅಣಬೆಯನ್ನ ಸ್ವಚ್ಛಗೊಳಿಸುವುದು ಕೂಡ ತುಂಬಾ ಮುಖ್ಯ. ಮೊದಲಿಗೆ ಪಾತ್ರೆಯೊಂದರಲ್ಲಿ ಅಣಬೆ ಹಾಕಬೇಕು. ಅದಕ್ಕೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಪುಡಿ ಸೇರಿಸಿ ಎಲ್ಲ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಬೇಕು. ಇದರಿಂದ ಅಣಬೆ ಮೇಲಿರುವ ಕೊಳೆ ಸುಲಭದಲ್ಲಿ ಹೋಗಿಬಿಡುತ್ತೆ. ಮೃದುವಾಗಿ ಉಜ್ಜಿದ ಬಳಿಕ ಮಶ್ರೂಮನ್ನು ನೀರಿನಲ್ಲಿ ತೊಳೆಯಬೇಕು. ಹೀಗೆ ಮಾಡಿದರೆ ಅಣಬೆ ಸ್ವಚ್ಛವಾಗುತ್ತೆ. ಅಣಬೆಯನ್ನು ಸರಿಯಾದ ಕ್ರಮದಲ್ಲಿ ಶುಚಿಗೊಳಿಸದೇ ಇದ್ರೆ ಅದರಿಂದ ಅಡುಗೆಯ ರುಚಿ ಕೂಡ ಕೆಡಬಹುದು, ಆರೋಗ್ಯಕ್ಕೂ ಕೂಡ ಸಮಸ್ಯೆ ಆಗಬಹುದು. ಹಾಗಾಗಿ ಅಣಬೆಯನ್ನು ಕ್ಲೀನ್ ಮಾಡುವುದು ಕೂಡ ತುಂಬ ಮುಖ್ಯ. ಅಣಬೆಯ ಸಣ್ಣ ಕೃಷಿ ಮಾಡಬೇಕು ಅಂತ ಹೇಳಿದರೂ ಕೂಡ ಅಣಬೆಗೆ ಸಂಬಂಧಪಟ್ಟಂತ ಒಂದು ಕೋರ್ಸ್ ಕೂಡ ಇದೆ, ಅದು ಸಂತ ಅಲೋಶಿಯಸ್ ಕಾಲೇಜಿನಲ್ಲೂ ಕೂಡ ಈ ಕೋರ್ಸ್ ಲಭ್ಯ ಇದೆ.
7: ನಮ್ಮ ಇಲ್ಲಿ ಅಲೋಶಿಯಸ್, ನಮ್ಮ ಸಂತ ಅಲೋಶಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿ, ಇಲ್ಲಿ ಕೂಡ ನಾವು ಮಶ್ರೂಮ್ ಅನ್ನು ಯಾವ ರೀತಿ ಬೆಳೆಸಬಹುದು ಎನ್ನುವಂತಹ ಒಂದು ತರಬೇತಿಯನ್ನು ನಾವು ಕೊಡ್ತೇವೆ. ಸೊ ಇದರಲ್ಲಿ ಇದು ಸರ್ಟಿಫಿಕೇಟ್ ಕೋರ್ಸ್ ಆಗಿ ನಾವು ಅದನ್ನು ರನ್ ಮಾಡ್ತಿದ್ದೇವೆ. ಇದರಲ್ಲಿ ಥಿಯರಿ ಜೊತೆ ಅದರಲ್ಲಿ ಎಲ್ಲ ಕವರ್ ಆಗುತ್ತೆ, ಯಾವ ವೆರೈಟಿ ಆಫ್ ಮಶ್ರೂಮ್ ಇದೆ, ಅದನ್ನು ಹೇಗೆ ಐಡೆಂಟಿಫೈ ಮಾಡ್ಬೋದು, ಸೊ ಅದರಿಂದ ಹಿಡಿದು ಯಾವ ರೀತಿ ಬೆಳೆಯಬಹುದು ಮಶ್ರೂಮನ್ನು, ಅವೆಲ್ಲವೂ ಅದರಲ್ಲಿ ಇನ್ಕ್ಲೂಡ್ ಆಗಿದೆ. ಅದಲ್ಲದೆ ನಾವು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ, ಈ ಇದನ್ನು ಹೇಗೆ ನಾವು ಕಲ್ಟಿವೇಟ್ ಮಾಡ್ಬೋದು, ಯಾವ ರೀತಿ ನಾವು ಬೆಳೆಸ್ಬೋದು ಎನ್ನುವಂತಹ ಒಂದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೂಡ ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ನಾವು ಲಾಸ್ಟ್ ಟೈಮ್ ಮಾಡಿದ್ವಿ, ಒಂದು 30 ಜನರಿಗೆ ವರ್ಕ್ಶಾಪ್ ಥರ ಮಾಡಿದ್ವಿ. ಅದನ್ನು ಮಶ್ರೂಮನ್ನು ಯಾವ ರೀತಿ ಬೆಳೆಸ್ಬೋದು, ಎಸ್ಪೆಷಲಿ ಆಯಿಸ್ಟರ್ ಮಶ್ರೂಮ್ ಏನಿದೆ ಅದು ಈಸಿಯಾಗಿ ಬೆಳೆಯಬಹುದಂಥದ್ದು, 1-2 ತಿಂಗಳ ಕಾಲ ಈ ಕೋರ್ಸ್ ತರಬೇತಿ ನಡೀತದೆ.
6: ಇದು ಅಣಬೆಯ ಆಯ್ಕೆ, ಒಂದಿಷ್ಟು ಉಪಯೋಗ, ಮಶ್ರೂಮ್ನಿಂದ ಸೂಪ್ ತಯಾರಿಕೆ. ಸೊ ಇದಕ್ಕೆ ಸಂಬಂಧಪಟ್ಟು ನಮ್ಮ ಜೊತೆಗೆ ಇಷ್ಟು ಹೊತ್ತು ಮಂಗಳೂರಿನ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯದಲ್ಲಿ ಆಹಾರ ಮತ್ತು ವಿಜ್ಞಾನ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಜೋವಿಟಾ ಕ್ಯಾರಲ್ ಸಾನ್ಸ್ ಇವರು ಈ ಮಾಹಿತಿಯನ್ನು ನೀಡಿದವರು. ಕೇಳುಗರೆ, ಇದು ಇಂದಿನ ಕಾರ್ಯಕ್ರಮದಲ್ಲಿ ಅಣಬೆಗೆ ಸಂಬಂಧಪಟ್ಟು. ನಾಳಿನ ಸಂಚಿಕೆಯಲ್ಲಿ ಸಿಗೋಣ. ನಾನು ನಿಮ್ಮ ಆರ್ಜೆ ಸೈಫುಲಕುತ್ತ, ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: Boa, aprovechem, pode. Kalzak lakte za sale. Debre guru, Anita.
1: Anita, tu je classical singer, uimu. Ani ti pod angaita na, tu sir slur use karne, slur malarte variation ami muntau. Hmm. E kitak, ani sangadas te ek don tin vebegler itin tu ka gaun amka dake vet kam cha viksha kank.
2: Anga classical muntana, ami sir variation galji girls na. Jude, for example, ata. Ani suti de yako indu. ನೀನೇನೆ ನನ್ನವಳೆಂದು ಏ ಎಕ್ದಮ್ ಫಮಾದ್ ಪೋದ್ ಸಗಳಂಗ್ ಇಕಳಿತಸ ಆತ ಆಮೆ ಸಂಚೆ ಜಲ್ಯಾರ ಆತ ಸೋನು ನಿಗಮ್ ತಾಕ ಬಿಲ್ಕುಲ್ ಕ್ಲಾಸಿಕಲ್ ಗೊತ್ತಸ್ತಲೆ ತಶೆ ಮುಣೂನು ತಣೆ ಫಿಲ್ಮ್ ಸಾಂಗ್ ಕಿತ್ಲೆ ಜಾಯ್ ತಿತ್ಲೆ ಸಿಂಗ್ ಕರಿ ಆತ ಕ್ಯಾಟಗರಿ ಅಸ ಫಾರ್ ಎಕ್ಸಾಂಪಲ್ ಫೋಕ್ ಪ್ಯಾಟ್ರಿಯಾಟಿಕ್ ಇಮೋಷನಲ್ ಡಿವೋಷನಲ್ ಮುಣೂನು ಆಮೇಲೆ ಸಕ್ಕಡಿ ಮಿಕ್ಸ್ ಕರುಂಗ್ ಜಾಯ್ನ ಮಕ ಟ್ಯಾಲೆಂಟ್ ಅಸ ಅವ್ನು ಕ್ಲಾಸಿಕಲ್ ಸಿಂಗರ್ ಮುಣೂನು ಅಸಲೆ ಪೂರ ಸ್ಲರ್ಸ್ ಮಕ ಗಲುಂಗ್ ಜಾಯ್ನ ಆಮೇಲೆ ಸುಬಿ ದಿಸಾಜೆ ಜಾಲ್ಯಾರ ಏಕ್ ಡಬ್ಬ ಫುಲ್ ಪೌಡರ್ ಕಲಿ ಕೊರಂಗ್ ಜಾಯ್ನ ಕಿತ್ಲೆ ಜಾಯ್ ತಿತ್ಲೆ ತವೇ ಮೇಕಪ್ ಕೆಲ ಸುಬಿ ದಿಸ್ತ ನಜಲ ಮಸ್ತ ಆಡ್ ದಿಸ್ತ ಎ ಫ್ಯಾಕ್ಟ್ ಆತ ಅನಿಸುತ್ತಿದೆ ಅವ್ನು ಕ್ಲಾಸಿಕಲ್ ಟೈಪರ್ ಸಿಂಗ್ ಕರ್ತ ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು ತುಕ ಕಂಚೆ ಬರ ರುಸ್ಲೆ
1: ಮಕ್ಕ ಪೈಲೆ ಜನ್ ಬರೆ ದಿಸ್ಲೆ ದೂಸರೆ ಆಯ್ಕತ ಅಸ್ತಾನ ಇಲ್ಲ ಶಂಕಲಿಂಗಿ
2: ನೇ ಅವೇ ಅಳೆ
1: ದದೋಸ್ ಕೈ ಬಗುಲ್ಲ
2: ಅವೇ ದೋನಿ ಬರ್ಯಾ ರೀತಿನ ಸಿಂಗ್ ಕೇಳ ಮಜೆ ಪಿಚ್ ಸಮಾಲೆ ತಾಳ ಸಮಾಸ್ಲೆ ಪೂಣು ತು ಸಂಗ್ತಾಯ್ಸೆ ಫಸ್ಟ್ ಒನ್ ತುಕ ಬರ ಲಾಗ್ಲೆ ಏನ್ ಜಾವನ ಅಸ ಸಂಗೀತ ಆಮಿ ಕಂಚೆ ಕಿತ್ಲೆ ಜಾಯ್ತ ಇತ್ಲೇನ್ ಗಲೀಜ್ ಆತ ನಿಸ್ತ್ಯಾಕ ಮೀಟ್ ಏಕ್ ಕಿಲೋ ಅಡ್ಲಾ ಮುಂದೆ ಏಕ್ ಕಿಲೋ ಮೀಟ್ ಗಲೋಂಗ್ ಜಾಯ್ನ ಒಯ್ಗಿ
1: ಕೌನ್ ಬೆಳೆಲ ಕಳ್ತ
2: ಕಳ್ತ ತಾದಕ್ಕು ಕಿತ್ಲೆ ಜಾಯ್ತ ಇತ್ಲೇನ್ ಗಲೀಜ್
1: ತು ಆತ ಮಸ್ತು ಭಾಷಾನಿ ಗಾಯ್ತಾಯ್ ಒಯ್ಮು
2: ಭಾಷಣಾತ್ಲೆ ಸಿಂಗರ್
1: ತಶೆ ಮುಳುಗ ಜಾಯ್ ನಾ ಜಾವನ್ ದಿ
2: ಬಸ್
1: ನಾ ಸಿಂಗ ಮಸ್ತ ಬಸ್
2: ಕಳಚೆ
1: ಬಸ್ ಸಂಗೀತ ಯು ಕಶೆ ತುಜೆ ಜವಾನ್ ಜಾಲೆ ಇಸಾರಚೆ ಕಶೆ ಏಕ ತಮಿಳಾನ್ ಕಶೆ
2: ತಮಿಳಾನ್ ಜೂಡು ಉಂಗಳದ ಸಾಪಡಾಚ
1: ಉಂಗುಳು ಕಲಮಳೆ
2: ಉಂಗಳ ಮುಳಾರ ತುಂ ಕಾ ಮುಣ ರೆಸ್ಪೆಕ್ಟ್
1: ದಿಂಚೆ
2: ನಿಂಗಳದ ಮುಳಾರ ಇಲ್ಲ ಸಿಂಗ್ಯುಲರ್ ಉಂಗಳದ ಸಾಪಡಾಚ
1: ದೂಸರ ಭಾಷೆ
2: ಮಲಯಾಳಂ ಜಾಲ್ಯಾರ ಊಣು ಐಚೋ
1: ಊಣ ಐಚೋ
2: ಊಣ್ ಕೈಚೋ
1: ಊಣ್ ಕೈಚೋ
2: ಕೈಚೋ
1: ಓಕೆ
2: ತುಳು ತುಳು ಅನಸಾಂಡೆ ತುಳು ಆಕ್ಚುಲಿ ಅವ್ನು ಕೋಡಿ ಅಳಾಯಿಲ್ಲ ಅಪ್ರ ಅಂದ್ ಶಿಕ್ಲಿ ಪೈಲೆ ಮಕ್ಕಾಯಿ ಗೊತ್ತು
1: ಬೇಳ ಅನ್ಕೊಂಡು ತುಳು ಇಲ್ಲ ನಂದಿಗೆ
2: ತುಳು ಮುಣ್ ಸಂಗ್ಲಾರ ತಂಚೆ ತುಳು ಅಂಗಾಚೆ ತುಳು ಅವಶ್ಯನ ಇವನ್ ಕೊಂಗ್ಣಿ ಇದಲ್ಲ ರೀ ಮಸ್ತ್ ಡಿಫ್ರೆನ್ಸ್
1: ಫರಕಸ
2: ಫರಕಸ ತಂಚೆ ತುಳು ದೂಸರೆ
1: ಹಿಂದಿ ಇಂಗ್ಲಿಶ
2: ಸಗಡಂಗ
1: ತಾಚೆ ಉಪರಾಂತ ಹಾವೇ ಚಿಂಚೆ ಸ್ಟುಡಿಯೋ ರೆಕಾರ್ಡಿಂಗ್ ಜಾತಾ ತೇ ಸುಲಭ ಗೆ ಆತಾ ಲೈವ್ ಸ್ಟೇಜ್ ಆತಾ ಹಾವೇ ಖರಿ ಮಸ್ತು ಸೊಬೈಲ ಸಂಗೀತ ಸಂಜಾನಿ ತೇ ದಾಳ ತುಮ್ ಸಲೀಸ ಕಂಚೆ ಸಲೀಸ್ತೆ
2: ಬರೇನ್ ಸವಾಲ್ ಗೆ ಆಕ್ಚುಲಿ ಲೈವ್ ಸಿಂಗಿಂಗ್ ಮಸ್ತ್ ಟಫ್ ಮುಖ ಪ್ರೇಕ್ಷಕ ಆನಿ ಆಮಿ ಏಕ್ ಚೂರ್ ಮಿಸ್ಟೇಕ್ ಜಾಲೆ ಜಾಲ್ಯಾರ ಸಗಳೆ ಲೋಕಾಂಗ್ ಕಳ್ಟಾ ಆನಿ ಆಮ್ಕ ಕರೆಕ್ಟ್ ಕೊರುಂಗ್ ಜಾಯ್ನಾ ಬಟ್ ಸ್ಟುಡಿಯೋ ಸಿಂಗಿಂಗ್ ಮನ್ ಸಂಗ್ಲಾರ ಆತಾ ಆಮಿ ಸಿಂಗ್ ಕರ್ತಾನ ಏಕ್ ಲೈನ್ ಆಮ್ಚಿ ಮಿಸ್ಟೇಕ್ ಜಾಲಿ ಜಾಲ್ಯಾರ ಆಮಿ ತೆ ಪಟಿ ಕರೆಕ್ಟ್ ಕರಿಯತ್
0: ಮುಕ್ಲೆ ಪೋದಸ ಆನಿ ತಚ ಯಾದ್ ಕೋಳ್ ಎಂತ್ಲೆ ಹಿ ಮುಜಿ ಕಾಂಕಣ ಏಕ್ ಅಪುರ್ಬಾಯಚೆ ಉಡ್ತೆ ಪೋದ್ ಆತಾ ಆಮಿ ಸಕ್ಕಡ ತಜೆ ತೊನಾಯ್ಕೋವ್ಯಾ

0: ಲಿಗಿ
1: ಓಯ್ ಯಾದಕ ಮಗ ಬರೋ ರೆಸ್ಪಾನ್ಸ್ ಆಯ್ಲೋ ಕಲ್ಲ ಸಮಯ ಪೊರುತ್ತು ಅಬುದಾಬಿಂದ ರಿಲೀಸ್ ಕೆಲ್ಲಿ ಎದೋಳು ರೆಸ್ಪಾನ್ಸ್ ಬರೋ ಆಸಾ ಕಿತೆ ಮಳಾರ ಯ ಕಲ್ಲಜ್ ಆಲ್ಬಮ್ ಸಗಳ ಸೌತ ಅಂತ ಕೊನೆಯೇ ಏಕ್ ಎಕ್ಸ್ಪರಿಮೆಂಟ್ ಕೊರೋನ ಆಮೇ ಫಸ್ಟ್ ಟೈಮ್ ಕರ್ಚೆ ಅಂತ ಅದಕ್ಕೂ ಮಗ ಮಸ್ತು ಖುಷಿ ಆಸಾ ಮಗ ಆ್ಯಕ್ಚುಲಿ ಡ್ರೀಮ್ ಆಲ್ಲೆ ಏಕ್ 9 ಲ್ಯಾಂಗ್ವೇಜ್ ಏಕ್ ಆಲ್ಬಮ್ ಕಾಡಿಜೆ ಮನೋನು ಮುಜೆ ಡ್ರೀಮ್ ಆಸ್ ಫುಲ್ಫಿಲ್ ಝಾಲ ತ್ಯಾದಕ್ಕೂ ನಾವು ಆಜ್ ಮಸ್ತು ಖುಷಿ ಆಸಾ
0: ಅರೆ ತೂ ವೇಳಾಕ್ ಸಡ್ ಮಹತ್ವ ದಿತಾಯ ಮುಟಾ ತೂ ವೇಳಾರ್ ಕಂಚಾ ಕಾರ್ಯಕ ಪೈಲಾರಿ ವೇಳಾರ್ ಆಸ್ತಾಯ ಕೈ
1: ವೇಳ ಮಗ ಆ್ಯಕ್ಚುಲಿ ಮಸ್ತು ಪ್ರಮುಖ ಪಾತ್ರ ದಿಲ್ಲ ಮುಜ ಲೈಫ್ ಅಂತ ಅವ್ ಏ ಶಿಕಲಿ ಸಂದೇಶ ಮುಜ ಕಾಲೇಜ್ ಸಂದೇಶ ಕಾಲೇಜ್ ಆಫ್ ಫೈನ್ ಆರ್ಟ್ಸ್ ತೈ ಅವ್ ಶಿಕಲಿ ಆಮ್ಕ ಏಕ್ ಮಿನಿಟ್ ಲೇಟ್ ಝಾಲರ್ ಆಮ್ಕ ಪನಿಶ್ಮೆಂಟ್ ಆತ ಏಕ್ ತೀಸ್ ಅವ್ ಕೈ ಲೇಟ್ ಗೆಲ್ಲಿ ಮನೋನ್ ಮುಜ ಹಿಸ್ಟ್ರಿ ಅಂತ ನಾ ಮೇ ಬಿ ಕೊನೆ ಮಗ ಆಪೋನ್ ವೆಲಾರ್ ಮೇ ಬಿ ಅವ್ ಲೇಟ್ ಜಾವ್ ಪುರ ಬಟ್ ಅವ್ ಪರ್ಸನಲಿ ಕೈ ಅತ ನಾವ್ ಎದೋಳಿ ಲೇಟ್ ಜಾವ್ನ ಅನಿಕಿ ಮುಖಾರ್ ಅವ್ ಲೇಟ್ ಜಾವ್ ಓಸೋಂಗ್ ಅಪೇಕ್ಷಿನ
0: ಅನಿತ ತುಕ ಕೊಂಗ್ನಿ ಜಾವಂದಿ ಯಾ ತುಳು ಯಾ ಕನ್ನಡ ಫಿಲ್ಮ್ ಅಂತ ಗೌಂಕೆದೋಳು ಅವಕಾಶ ಮೇಳಾಗಿದ್ದು
1: ಅವ ಆ್ಯಕ್ಚುಲಿ ಕೊಂಗ್ಣಿ ಫಿಲ್ಮ್ ಅಂತ ಗಾಯ್ಲೆ ಪಾದ್ರಿ ಫಿಲ್ಮ್ ತಶನ್ ಸೆಕ್ ಟೆಲಿ ಫಿಲ್ಮ್ ಹಾಕಿ ಗಾಯ್ಲ ತುಳು
0: ಟೆಲಿಫಿಲ್ಮ್ ಓಕೆ
1: ಕನ್ನಡ ಫಿಲ್ಮ್ ಅಂತ ಮೇದೋಳು ಗಾವ್ನ ಕೋರಸನಿ ಗಾಯ್ಲ ಪುಣ ಮಕ ಆಶೆ ಆಸಾ ಗಾವ್ಕ ಪುಣ ಮಕ ಗಾಡ್ ಫಾದರ್ನ ಅನಿ ಫಾರ್ ಎಕ್ಸಾಂಪಲ್ ಮುಜಡೆ ಪುಯಿಶೆ ಏನ ಅಂತ ಮಕ ನಿಜ ಜಾವ್ನ ಏಕ ಬರ ಫಿಲ್ಮ್ ಹಾಕ ತಾಣಿ ಜಾವ್ನ ಆಪ ಇಲ್ಲಾರ ಖಂಡಿತ ಅವ ಯತ
0: ನಿಮಾಣೆ ಸವಾಲ್ ಸಂಗೀತ ಮುಳಾರ್ ಕಿತೆ
1: ಮುಜೆ ಪ್ರಕಾರ ಸಂಗೀತ ಮುಳಾರ್ ಮಧುರ ಆವಾಜ್ ಅನಿ ಆಮ್ಚ್ಯಾ ಕಾಳಜ ಅಂತ ಅಲ್ಲಿ ಬೊಗ್ಣ ತೊಡೆಪೊಡಿ ಆಮ್ಕ ಡೈರೆಕ್ಟ್ ಸಂಗೋಂಗ್ ಜಾಯ್ನಂತ ತೆ ಆಮಿ ಏಕ ಕವನ ಮುಖಾಂತರ ತಕ್ಕ ಏಕ ಟ್ಯೂನ್ ಗಲ್ನ ಆಮಿ ತೆ ಅರ್ಥ ಕನ್ ಕಾಣ್ಗೆಚ ಬಸಿನ್ ಆಮಿ ಲೋಕಾಂಗ್ ಸಂಗ್ಚೆ ತೇನ್ ಜಾವನ ಸಮಜ ಪ್ರಕಾರ ಸಂಗೀತ
0: ತುಕ ಆಮಿ ಸರ್ ಬೋರೆ ಮಗ್ತಾವ್ ಬೋರೆ ಆಶೇತಾವ್ ಅನಿ ಬೋರಿ ಬಲಾಯ್ಕಿ ಅನಿ ತುಕ ಆಶೆಲ್ಲೆ ಸರ್ ದೇವ್ ತುಕ ಫಾವ್ ಕೊರುಂದ ಮೇಡಮಿ ಆಶೇತಾವ್
1: ದೇವ್ ಬೋರೆ ಕರುಂ ಜೋಡ್ ಆಜ್ ಹಾವ್ ವೀಕ್ಷಕಾಂಗ್ ಏಕ ಸಂಗೋಂಗ್ ಅಪೇಕ್ಷಿತ ಕಿತೆಂಗಿ ಮಳಾರ ಸಂಗೀತ ಜಾವನ ಸಾ ಮೂಗ್ ಆಮಿ ಸಗಳಿ ಸಂಗೀತಗಾರ ತಶೆನ್ಸ್ ಸಗಳ ಸಂಸಾರ ಅಂತ ಲೋಕ ಆಸಾ ಆಮಿ ಸಗಳೆ ಮೊಗಾನ್ ಜಿಯೇವ್ಯಾ ಸಂಗೀತ ತಾವನು ಆಮ್ಚೆ ಜೀವನ ಜಾವಂದಿ ಆನಿ ಸಂಗೀತ ಆಮ್ಚೆ ಅಂತ್ಯ ಜಾವಂದಿ ಸೊಮೇಸ್ತಾಂಗ್ ಪ್ರಣಾಮ್.

0: 107.8 FM
1: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕಮ್ಮನೆ ಇಲ್ಲಾತೋ ಮಲ್ಲಿಗೆ ಎಡ್ಕರಂಗ ಆರ್, ಗರಿ ಇಲ್ಲಾತೋ ನವಿಲುರು ನೋಕಡಂಗ ಆರ್, ಬಣ್ಣ ಬರಾತೋ ಮೈಲಾಂಜಿ ಇಡ್ರಂಗ ಆರ್, ತಫ್ ಪಾಟ್ ಮಾಪಿಲ ಪಾಟ್ ಓಪನ ಪಾಟ್ ಬಂದಿಲ್ಲೆಂಗಿ ಬ್ಯಾರಿ ಕಾರ್ಯಕ್ರಮ ಕೇಕಡಂಗ ಆರ್. ಅದು ಗೈತೆ ನಿಂಗೆಲ್ಲಾರು ಮನಸ್ಸು ಸಂದೋಲಾಕೋಗು ಬಂದುಂಟುಂಡು ಮೈಲಾಂಜಿ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
5: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
6: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ, ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ, ಕೇಳ್ತಾ ಇರೋದು ಇದ್ರೆ ಡಿಸಾರಂಗ್ 107.85 ಬಣ್ಣ ಬಣ್ಣದ ಬದುಕು. ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಪ್ರಸಾರ ಮಾಡಬೇಕು ಅಂತ ಹೇಳಿದರೆ ನೀವು ಕರೆ ಮಾಡಬೇಕು. 6364204949 ಈ ಒಂದು ಸಂಖ್ಯೆಗೆ ನೀವು ಕರೆ ಮಾಡುವ ಮೂಲಕ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಬಹುದು ಅನ್ನೋದನ್ನು ಕೂಡ ಹೇಳುತ್ತಾ, ಅನೇಕ ಹಳೆ ಹಾಡುಗಳಾಗಿರ್ಬೋದು, ಬೇರೆ ಬೇರೆ ಭಾಷೆಗೆ ಸಂಬಂಧಪಟ್ಟಂತಹ ಹಾಡುಗಳಾಗಿರ್ಬೋದು, ಅಂದರೆ ಬೇರೆ ಭಾಷೆ ಅಂದರೆ ನಮ್ಮ ಪ್ರಾದೇಶಿಕ ಭಾಷೆ ಮಂಗಳೂರಿನ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಏನು ಹಾಡುಗಳು, ಇಷ್ಟದ್ದು ಹಾಡುಗಳಿದ್ದರೆ ಖಂಡಿತವಾಗಿಯೂ ಕೂಡ ಕೇಳ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾವತ್ತೂ ಕೂಡ SMS ಆಧಾರಿತ ಒಲವಿನ ಹಾಡಿಗೆ ಬರ್ತೇನೆ, ಸೊ ಅಪರೂಪಕ್ಕೊಮ್ಮೆ ಈ ರೀತಿ ನಿಮ್ಮ ಕಾರ್ಯಕ್ರಮದಲ್ಲಿ ಕೂಡ ಬರ್ತಾ ಇರ್ತೀನಿ. ಸೊ ಎನಿವೆ, ಮೊದಲ ಕರೆಯತ್ತ ಯಾರು ಅಂತ ಕೂಡ ನೋಡೋಣ. ಹಲೋ, ಓಕೆ, ಕರೆಯೋಕ್ಕೂ ಕಡಿತಗೊಂಡಿದೆ. ದಯವಿಟ್ಟು ಕರೆ ಮಾಡಿ. ಹಾಗೆಯೇ ನೀವು ಕರೆ ಮಾಡುವಂತಹ ನಮ್ಮ ಸಂಖ್ಯೆ 6364204949 ಈ ಒಂದು ಸಂಖ್ಯೆ ಅಂತ ಹೇಳುತ್ತಾ ಮೊದಲ ಕರೆ ಇದ್ದಾರೆ ಯಾರು ಅಂತ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತನಾಡುತ್ತಿರೋದು?
1: ವಿಜಯಪುರದಿಂದ ನವಾಜ್ ಅಂತ ಇದೆ ಸರ್.
0: ವಿಜಯಪುರದಿಂದ ನವಾಜ್, ಹೇಗಿದ್ದೀರಾ? ಹೇಗಿದ್ದೀರಾ ಸರ್? ನಾವು ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್, ನಿಮ್ಮೆಲ್ಲರ ಆಶೀರ್ವಾದ. ಊಟ ಎಲ್ಲ ಆಯ್ತು ಸರ್. ನಿಮ್ದೇನು, ಜೋಳದ ರೊಟ್ಟಿನಾ?
1: ಜೋಳದ ರೊಟ್ಟಿನೇ ಸರ್, ಜೋಳದ ರೊಟ್ಟಿ, ಚಪಾತಿ, ಇವೇ ಬದನೆಕಾಯಿ ಪಲ್ಲೆ.
0: ಬಾರಿ ತರಕಾರಿ ಹೇಗಿದೆ? ಮಳೆ ಬಿಸಿಲು
1: ಕಡಿಮೆ ಆದ್ರಿ ಸರ್, ನಮ್ ಕಡೆ ಮಳೆ ಜಾಸ್ತಿ ಇಲ್ರಿ, ಬರೀ ತುಂತುರು ಹಾನಿ ಆದ್ರಿ. ಮಳೆ ಏನ ಟ್ರಿಪ್ ಕೊಡ್ತೇನೆ ಆದ್ರಿ ಸರ್, ಬೆಳಿ ಕೊಡ್ತೇನೆ.
0: ಹೌದಾ, ಬಿಸಿಲು ಬರ್ತಾ ಇದೆಯಾ?
1: ಹೌದ್ರಿ ಸರ್, ಬಿಸಿಲ ಮೋಡ, ಬಿಸಿಲ ಗಾಳಿ ಮೋಡ ಇದೆ.
0: ಹೇಗೆ ನಿಮಗೆ ಹೇಗಾಗ್ತಾ ಇದೆ? ನೀವೆಲ್ಲರ ರೈತರಲ್ವಾ, ನಿಮಗೆ ಬಿಸಿಲು ಬೇಕಾ ಮಳೆ ಬೇಕಾ?
1: ನಮಗ ಮಳಿ ಬೇಕ್ರಿ ಸರ್, ಯಾಕಪ್ಪ ಅಂದ್ರೆ ಎರಡು ಇರ್ಬೇಕ್ರಿ, ಆದ್ರೆ ಮಳಿ ಬೇಕ್ರಿ ಮೊದಲ್ರಿ ಮೇನ್
0: ಅಲ್ವಾ?
1: ಹೌದ್ರಿ, ಯಾಕಪ್ಪ ಅಂದ್ರೆ ಬೆಳಿ ಬಿತ್ತೇವ್ರಿ ಸರ್, ತೊಗರಿ ಬಿತ್ತೇವ್ರಿ, ಮತ್ತೆ ಏನ ಸಜ್ಜಿ ಬಿತ್ತೇವ್ರಿ.
0: ಹೇಗೆ ಬೆಳೆ
1: ಆಗ್ತಾರ ಸರ್, ಸುಮ್ ಹೊಟ್ಟೆ ಅದು ಏನ ಅಂಗಳಕ್ಕೆ ನೀರ್ ಹೊಡಿತಾರಲ್ರಿ.
0: ಹೌದು ಹೌದು ಹೌದು. ಹೇಗೆ ಬೆಲೆ ಜಾಸ್ತಿ ಆಯ್ತಾ ಕಡಿಮೆ ಆಗಿದೆಯಾ?
1: ಏನ್ರಿ ಸರ್
0: ಬೆಲೆ, ಬೆಲೆ ಜಾಸ್ತಿ ಆಯ್ತಾ ಕಡಿಮೆ ಆಗಿದೆಯಾ
1: ರೇಟ್? ರೇಟ್ ಹೊಟ್ಟೆ ಆದ್ರೆ ಅದೇನ ಕಡಿಮೆ ಇಲ್ರಿ, ಜಾಸ್ತಿ ಇಲ್ರಿ, ಒಂದ್ ಲಿಮಿಟ್ ಮ್ಯಾಗೆ ಆದ್ರಿ ಸರ್.
0: ಹೌದಾ,
1: ಹೌನ್ರಿ.
0: ನೀವು ಎಲ್ಲಿಗೆ ರಫ್ತು ಇದು ಮಾಡ್ತೀರಿ, ಕೊಡ್ತೀರಿ?
1: ನಾವ್ ಅಲ್ಲೇ ವಿಜಯಪುರಕ್ರಿ ಸರ.
0: ವಿಜಯಪುರಕ್ಕೆ?
1: ಹೌನ್ರಿ, ವಿಜಯಪುರಕ್ಕೆ ಒಂದ್ 10 ಕಿಲೋಮೀಟರ್ ಆಗ್ತದ್ರಿ, ನಮ್ಮ ಅದೇ ಒಂದ್ ಹಳ್ಳಿ ಆದ್ರಿ ಅಲ್ಲೇ.
0: ಹೌದಾ,
1: ಹಿಂಗ ಹಿಂಗ ಅಲ್ಲೇ ಸಮೀಪ ಆದ್ರಿ, ಅಲ್ಲೇ ಹೋಗುದು ಬರುದು ಲೋಕಲ್ ರೀ.
0: ಯಾವೆಲ್ಲ ಬೆಳೆ ಬೆಳೀತಾ ಇದ್ದೀರಾ ತಾವು?
1: ನಾವ್ ನೋಡ್ರಿ ಸರ, ತೊಗರಿ ಬೆಳಿತೇವ್ರಿ, ಮೆಕ್ಕೆಜೋಳ, ಸಜ್ಜೆ, ಶೇಂಗಾ, ತೊಗರಿ ಇಂತೆಲ್ಲ ಬೆಳಿತೇವ್ ನೋಡ್ರಿ ಸರ್, ಜೋಳ.
0: ಓಕೆ ಓಕೆ, ಖಂಡಿತ ಆ ಕಡೆ ಬಂದ್ರೆ ಒಮ್ಮೆ ಭೇಟಿ ಕೊಡ್ತೀವಿ ನಾವು. ಖಂಡಿತ ಆ ರೀತಿಯ ಬೆಳೆಯನ್ನು ನೋಡುದು ಕೂಡ ನಮಗೆ ಮಂಗಳೂರಿನವರಿಗೆ ಅಂತೂ ತುಂಬಾ ಖುಷಿ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ
1: ಬಯಲು ಪ್ರದೇಶ ಆಗ್ತದ್ರೆ, ನಿಮ್ ಕಡೆ ಬಯಲು ಪ್ರದೇಶ ಇಲ್ರಿ ಕಡೆ, ನಮ್ ಕಡೆ ಬರ್ರಿ ಬಿಜಾಪುರ ನೋಡಕತ್ರಿ, ಎಲ್ಲ ನಮ್ಮ ಹೊಲಗೊಳದವ್ರಿ.
0: ಹೌದು ಹೌದು ಹೌದು ಹೌದು ಹೌದು. ಆದ್ರೂ ಕೂಡ ಒಂದು ಕಡೆ ಬೆಳೆ ಬೆಳೀತಾ ಇದ್ರೆ ಅದಕ್ಕೆಲ್ಲ ಸಂಬಂಧಪಟ್ಟು ಒಂದು ಕಡೆ ನೀವು ಕೂತ್ಕೊಂಡು ನಮ್ಮ ರೇಡಿಯೋ ಆಲಿಸ್ತಾ ಇರ್ತೀರಿ ಅಲ್ವಾ?
1: ಹೌದು ಹೌದ್ರಿ ಸರ್, ಯಾಕಪ್ಪ ಅಂತಂದ್ರೆ ನಾವು ರೇಡಿಯೋ ಅಭಿಮಾನಿಗಳಿದ್ರಿ ಸರ್, ಯಾಕಪ್ಪ ಅಂದ್ರೆ ನಿಮ್ಮ ಆಕಾಶವಾಣಿ ಒಂದ್ರಿ, ನಮ್ಮ ಶಿವಮೊಗ್ಗ ಆಕಾಶವಾಣಿ ಒಂದ್ರಿ. ಇಂತವ್ ಕೆಲವೊಂದ್ ಆಕಾಶವಾಣಿ ಕರೆ ಮಾಡೋದು ಕೇಳೋದು ಬಹಳ ಇಂಟ್ರೆಸ್ಟ್ ರೀ ಸರ್, ಯಾಕಂದ್ರೆ ಕೆಲಸ ಮಾಡ್ಕೋತ್ ಕೇಳಿದೇವಪ್ಪ ಅಂದ್ರೆ ನಮ್ ಕೆಲಸ ಆಗ್ತದ್ರಿ ಸರ್.
0: ಹೌದು, ಆದ್ರೂ ಕೂಡ ಒಂದು ಕ್ಯೂರಿಯಾಸಿಟಿ, ಯಾಕಂದ್ರೆ ನಿಮಗೆ ಸ್ವಲ್ಪ ಸ್ಲೋ ಮಾತನಾಡಲಿಕ್ಕೆ ಆಗಿ ಆಗುದೇ ಇಲ್ವಾ ಅಂತ, ಸ್ಪೀಡ್ ಮಾತನಾಡ್ತಾ ಇರ್ಬೇಕು.
1: ರೂಢಿನೇ ಆಗಿಬಿಟ್ಟಿದ್ರಿ ಸರ್,
0: ರೂಢಿ ಆಗಿಬಿಟ್ಟಿದೆ
1: ಆಕಾಶವಾಣಿ ಆಡಿದ್ರು.
0: ಹೌದೌದು, ನಿಂತರ ಅಷ್ಟೊಂದು ಸ್ಪೀಡ್ ಆಗಿ ಮಾತನಾಡಲಿಕ್ಕೆ ಆಗಿಲ್ಲ. ಹೌದೌದು, ಅಷ್ಟೊಂದು ನಮಗೂ ಕೂಡ ಮಾತನಾಡ್ಲಿಕ್ಕೆ ಆಗಿಲ್ರಿ.
1: ಅವ್ರು ಹಿಂಗೆ ಹೇಳ್ತಾರೆ, ಏನಪ್ಪ ನವಾಜ್ ಅವ್ರು ಬಂದ್ರಪ್ಪ ಅಂದ್ರೆ ಗೋಳ ಗುಮ್ಮಟದಾಗ 7 ಸಾರಿ ಕೇಳಿಸಬೇಕು, ಹಂಗ ಮಾತಾಡ್ತಿರತ್ತಾರ ಅವ್ರು.
0: ಖಂಡಿತ ಖಂಡಿತ, ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ಯಾವ ಯಾವ ಹಾಡು ಕೊಡ್ಲಿ ಇವತ್ತು? ಹೌದು ಹೌದು ಹೌದು, ಯಾವ ಹಾಡು ಕೊಡ್ಲಿ?
1: ನಮಗ ನೋಡ್ರಿ ಸರ್, ಇವತ್ತು ಕುಟುಂಬ ಚಿತ್ರದ್ರಿ ಸರ್. ಮುಜೆ ಕುಚ್ಚು ಕುಚ್ಚು ಹೋಗಯ, ಎದೆ ಚುಚ್ಚೋ ಚುಚ್ಚೋ ವಿಷಯ, ಈ ಹಾಡ್ರಿ ಸರ್.
0: ಓಕೆ, ತುಂಬಾ ಇಷ್ಟನಾ ಈ ಹಾಡು?
1: ಹೌದ್ರಿ ಸರ್, ಯಾಕಪ್ಪ ಕೇಳಕ್ ಬಹಳ ಇಂಟ್ರೆಸ್ಟ್ ಅದ ನಮ್ಮ ಇವರು ಉಪೇಂದ್ರ ಅಭಿನಯದ ಚಿತ್ರ ಆದ್ರೆ ಅದು. ನಮ್ಮ ಹಿಂದಿ ಗಾಯಕರು ಹಾಡ್ಯಾರ್ರಿ, ಅದು ಯಾರೋ ಆದಾರೆ ಅವ್ರ ಹೆಸರು ನನಗೂ ಬರಲ್ದ್ರಿ ನೆನಪ.
0: ಓಕೆ, ಹೊಲದಲ್ಲಿ ನೀವೊಬ್ಬರೇ ಕೇಳ್ತಿದ್ದೀರಾ, ತುಂಬಾ ಮಂದಿ ಕೆಲಸಗಾರರು ಅವ್ರು ಇವರೆಲ್ಲ ಅಂತ ಇದ್ದಾರ?
1: ಏನಿಲ್ರಿ ಸರ, ನಾವೇ ಒಬ್ಬ ಕೇಳ್ತೇವ್ರಿ, ನಮ್ಮ ಹುಡುಗರು ಅಂತ ಯಾರು ಕೇಳಲ್ರಿ. ನಮ್ಗ ಅದೇ ನಮ್ಗ ಇಂಟ್ರೆಸ್ಟ್ ಬಾಳ್ರಿ ಕೇಳ್ಬೇಕು ಅನ್ನೋದು. ಕೇಳೋದ್ರಿ ಯಾರು ಕೇಳಲ್ರಿ, ನಮ್ ದೋಸ್ತರು ಕೇಳ್ತಾರ್ರಿ. ಆದ್ರೆ ನಾವ್ ರೇಡಿಯೋ ಕೇಳುಗ್ರಿ, ಅವರು ಭರತ್ ಕುಮಾರ ಕೇಳದಾರ್ರಿ, ನಮ್ಮ ಸೌದಿ ಕೇಳದಾರ್ರಿ.
0: ಓಕೆ ಓಕೆ ಓಕೆ,
1: ಇವರೆಲ್ಲ ಕೇಳ್ತಾರ ನೋಡ್ರಿ ಸರ್.
0: ಮನೆ ಹತ್ತಿರನೇ ಇದೆಯಾ? ಮನೆ ಹತ್ತಿರನೇ ಇದೆಯಾ?
1: ಹಾ ಹತ್ತಿರ, ಹೊಲ್ದಾಗೆ ಇದೆ ಸರ್, ಮನೆ ಆಗಿದೆ ಇರ್ತೇವೆ.
0: ಊಟ ಎಲ್ಲ ನೀವೇ ಹೋಗಿ ಮನೆಗೆ ಹೋಗ್ತೀರಿ? ನೀವೇ ಮನೆಗೆ
1: ಹೋಗ್ತೀರಿ ಸರ್? ಅಲ್ಲೇ ಸ್ವಲ್ಪ ಅಲ್ಲೇ ಸಮಗೆ ಹೆಂಗೆ ತಿರುಗಾಡಿದ್ರೆ, ನಿಮ್ಗೆ ಗಿಡ ಆದ್ರೆ ಅಲ್ಲಿ ನೀರ್ ಕಟ್ ಆದ್ರಿ, ಕಚ್ಚಿದ್ವಾಗ ಅಲ್ಲೇ ಊಟ ಮಾಡೋದು, ಮನ್ಯಾಗ ಕುಂಡ್ರದು ಮತ್ತೆ ಹೊಲ್ದಾಗ ಬರೋದು.
0: ಹೌದು ಹೌದು, ಓಕೆ. ನಾವು ಯಾಕಂದ್ರೆ ಮೂವಿಯಲ್ಲಿ ನೋಡ್ತಾ ಇರ್ತೀವಲ್ವಾ, ಹೆಂಡತಿ ಒಂದು ಟಿಫಿನ್ ಅಲ್ಲಿ ತಕೊಂಡು ಹೋಗುದು ಊಟ ಎಲ್ಲ ಹೊಲದ ಮೇಲೆ, ಅದೆಲ್ಲ ನಾವು ಮೂವಿಯಲ್ಲಿ ನೋಡ್ತಾ ಇರ್ತೀವಿ ಚಲನಚಿತ್ರದಲ್ಲಿ. ಸೊ ಹಾಗೆ ಅದಕ್ಕೋಸ್ಕರ ಕೇಳಿದ್ದು. ಓಕೆ, ತುಂಬಾ ಸಂತೋಷ, ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದ. ನಮಸ್ಕಾರ ನಮಸ್ಕಾರ. ಎಸ್ ಓಕೆ, ನಮ್ಮ ಮಲಿಕ್ ಇವರು ದೊಡ್ಡ ಮನೆಯಿಂದ ಕರೆ ಮಾಡಿದ್ರು. ಸೊ ಹಾಗೆ ಒಂದು ಹಾಡನ್ನು ಕೂಡ ಕೇಳಿದ್ರು, ಮುಜೆ ಕುಚ್ಚು ಕುಚ್ಚು ಹೋಗಯ. ಈ ಒಂದು ಹಾಡನ್ನ ಕುಟುಂಬ ಮೂವಿಯಿಂದ ಈ ಒಂದು ಹಾಡನ್ನ ಕೂಡ ಕೇಳಿರುವಂತದ್ದು ನಮ್ಮ ಉದಿತ್ ನಾರಾಯಣ್ ಅವರು. ತುಂಬಾ ಸೊಗಸಾಗಿಯೂ ಕೂಡ ಈ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ. ಹಾಗೆ ನಮ್ಮ ಉಪೇಂದ್ರ ಅವರು ತುಂಬ ಚೆನ್ನಾಗಿಯೂ ಕೂಡ ಈ ಒಂದು ಕಾರ್ಯಕ್ರಮ ಈ ಒಂದು ಚಲನಚಿತ್ರದಲ್ಲಿ ನಟಿಸಿದ್ದಾರೆ. ಎನಿವೆ, ಮುಂದಿನ ಕರೆಯತ್ತ ಯಾರು ಅಂತ ಕೂಡ ಕೇಳೋಣ. ಹಲೋ ಹಲೋ, ಓಕೆ, ಕರೆಯಾಕೋ ಕಡಿತಗೊಂಡಿತು. ಹಾಗೆಯೇ ಮುಂದೆ ಯಾರು ಕರೆ ಮಾಡಿದ್ದಾರೆ ಅಂತ ನೋಡೋಣ. ಹಲೋ ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರುವುದು? ಪುತ್ತೂರಿನಿಂದ ತಿಮ್ಮಪ್ಪ ಅವರು. ಇದಕ್ಕಿಂತ ಮುಂಚೆ ಕಾಲ್ ಮಾಡಿದ್ರ ಅಥವಾ ಫಸ್ಟ್ ಟೈಮ್ ಕಾಲ್ ಮಾಡ್ತಿದ್ದೀರಾ? ಮಾಡಿದ್ರಾ? ಓಕೆ ಓಕೆ. ಇದು ನಮ್ಮ ರೇಡಿಯೋ ಯಾವಾಗದಿಂದ ಕೇಳ್ತಾ ಇದ್ದೀರಿ?
2: ನಾವು ಫಸ್ಟ್ಗೆ ಹಿಂದೆ ಕೇಳ್ತಾ ಇದ್ದೇವೆ ಸರ್, ನಮ್ಮಲ್ಲಿ ನೆಟ್ ಮೊಬೈಲ್ ಇತ್ತು.
0: ಓಕೆ,
2: ಅದು ನಮಗೆ ರೇಡಿಯೋದಲ್ಲಿ ಕೇಳುದಿಲ್ಲ, ಆಪ್ ಅಲ್ಲಿ ಕೇಳ್ತಾ ಇದ್ದದು.
0: ಈಗ ಆಪ್ ಅಲ್ಲಿ ಕೇಳ್ತಿದ್ದೀರಾ, ರೇಡಿಯೋದಲ್ಲಿ ಕೇಳ್ತಿದ್ದೀರಾ?
2: ಈಗ ಆಪ್ ಅಲ್ಲಿ ಸರ್, ಅದು ರೇಡಿಯೋದಲ್ಲಿ.
0: ಹೌದೌದು, ಅದೇ ಪುತ್ತೂರ್ ಅಲ್ವಾ, ಸ್ವಲ್ಪ ಅಷ್ಟೊಂದು ಇದು ಸಿಗಲ್ಲ ನಮ್ಗೆ, ವ್ಯಾಪ್ತಿ ಬರಲ್ಲ.
2: ಮತ್ತೆ 4-5 ವರ್ಷ ನಾವು ಮಾಡ್ಲಿಲ್ಲ ಸರ್, ಅಂದ್ರೆ ನಮಗೆ ಆಪ್ ಇರ್ಲಿಲ್ಲ ವಾಪಸ್.
0: ಹೌದು ಹೌದು ಹೌದು ಹೌದು,
2: ಮೊಬೈಲ್ ಹಾಲಾಗಿ ಎಲ್ಲ ಇದಾಯ್ತು.
0: ಇವಾಗ ಆಪ್ ನಿಂದ ತುಂಬಾ ಖುಷಿ ಆಗಿದೆ, ಆಪ್ ನಿಂದ ಕಾರ್ಯಕ್ರಮ ಎಲ್ಲ ಕೇಳ್ತಿದ್ದೀರಾ,
2: ಹಾಡು ಕೇಳಲಿಕ್ಕೆ ಎಲ್ಲ ಭಾಷೆಯಲ್ಲಿ ಖುಷಿ ಆಗ್ತದೆ.
0: ಹೌದು ಹೌದು ಹೌದು ಹೌದು. ಏನ್ ಮಾಡ್ಕೊಂಡಿದ್ದೀರಾ ತಿಮ್ಮಪ್ಪ ಅವ್ರೆ?
2: ನಾನು ಕೆಲ್ಸಕ್ಕೆ ಕಾಂಟ್ರಾಕ್ಟ್ ವಹಿಸಿಕೊಂಡು ಮಾಡಿಸಿಕೊಂಡಿರುವುದು ಸರ್.
0: ಹೌದಾ, ಎಲ್ಲ ರೋಡ್ ಇದ್ದು ಡಾಮರೀಕರಣ ಅದು ಇದು ಅಂತೆಲ್ಲ ಬರುತ್ತೆ?
2: ಅದಲ್ಲ, ಈಗ ನಮ್ಮ ಇದು ದನಿ ಮಾಲೀಕರದ್ದು.
0: ಓಕೆ ಓಕೆ ಓಕೆ, ಆ ಕಾಂಟ್ರಾಕ್ಟರ್.
2: ಹೌದು
0: ಓಕೆ ಓಕೆ ಓಕೆ. ಯಾವ ಹಾಡು ಕೊಡ್ಲಿ ತಿಮ್ಮಪ್ಪ ಅವರು ನಿಮ್ಗೆ?
2: ನನಗೆ ಮುತ್ತು ಚಿತ್ರದಿಂದ ಕೋಳಿ ಮಾಸ ಅಲ್ಲ ಸಾರು ಕುದಿಸಿ ದೇವಲೆಯಲ್ಲಿ ಅಂತ ಹೇಳಿ.
0: ಈ ಹಾಡು ಬರುತ್ತಾ, ಒಂದು ಲೈನ್ ಹಾಡಬಹುದು?
2: ಹಾಡ್ತೇನೆ ಸರ್.
0: ಓಕೆ.
2: ಕೋಳಿ ಮಾತಲ್ಲ ಸಾರು ಕುದಿಸಿ ದೇವನೇಲಿ, ಬಡಿಸಿ ಇವನು ತೋರಿಕೆ ಅವಳೇ ಇಲ್ಲಪ್ಪ ಮನೇಲಿ, ಎಲ್ಲ ಆಮ್ಲತ್ತಾಗೆ ಒಂದಾಗಿದ್ದೀ, ಈಗ ಸಿಂಗಲ್ ಟೀಸ್ ಆಗಿ ಹೋದವಳಲ್ಲೋ,

0: ಕೆತ್ತಿ ದೇವರೇಳಿ ಗಡಿಸಿ ಇವನು ತೋರಿಕೆ ಅವಡೇ ಇಲ್ಲಪ್ಪ ಮನೇಲಿ ಅಂತ.
1: ಓಕೆ, ಇದು ನಮ್ಮ ಮುತ್ತು ಮೂವಿಯಿಂದನಾ?
0: ಹೌದು ಸರ್, ಮುತ್ತು ಚಿತ್ರದ.
1: ಮುತ್ತು ಚಿತ್ರದಿಂದ ಅಲ್ವಾ?
0: ರಮೇಶ್
1: ಅವರು ನಟಿಸಿದ್ದು. ಎಸ್, ಓಕೆ. ರಮೇಶ್, ಶ್ರುತಿ, ಅಂಬರೀಶ್ ಇವರೆಲ್ಲರೂ ಕೂಡ ನಟಿಸಿರುವಂತದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ಹಾಡಿರುವಂತಹ ಹಾಡು ಅಲ್ವಾ? ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್, ಓಕೆ. ನಮ್ಮ ಪುತ್ತೂರಿನಿಂದ ತಿಮ್ಮಪ್ಪರವರು ಕೂಡ ಕರೆ ಮಾಡಿದರು. ಸೊ ಹಾಗೇ ಅವರು ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಸೊ ಖಂಡಿತ ಇದೀಗ ಎರಡೂ ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ. ಮಾತಾಡ್ತಾ ಇರೋದು ನಾನು ನಿಮ್ಮ ಆರ್ ಜೆ ಸೈಫ್ ಕುತಾರ್. ಸೊ ಹಾಗೆ ಇದೀಗ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ಒಲವಿನ ಹಾಡು ಕಾರ್ಯಕ್ರಮ.

0: ಶ್ರೋತೃಗಳೇ, ಕೇಳ್ತಾ ಇರೋದು ಇದ್ರೆಡಿ ಸಾರಂ ಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆ ಮುಂದಿನ ಕರೆಯತ ಯಾರು ಅಂತ ಕೇಳೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತನಾಡ್ತಿರೋದು? ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು? ಸಿ ಟಿ ಚಂದ್ರಶೇಖರ್ ಅತ್ತಿಚೌಡೇನಹಳ್ಳಿ ಹೊಳೆ ನರಸೀಪುರ ತಾಲೂಕು ಹಾಸನ ಜಿಲ್ಲೆ. ನಿಮ್ಮ ಎಸ್ ಎಂ ಎಸ್ ಓದಿ ಓದಿ ಓದಿ ಓದಿ ನನಗೆ ಅಭ್ಯಾಸ ಆಗಿಬಿಟ್ಟಿದೆ, ರೂಢಿಯಾಗಿಬಿಟ್ಟಿದೆ. ಹೌದು, ಓಕೆ. ಮತ್ತೆ ಯಾವ ರೀತಿಯಲ್ಲಿ ಇದೆ ಸಮಾಚಾರ ಎಲ್ಲ? ಇವತ್ತಿನ ದಿನ ಹೇಗಿತ್ತು?
1: ಇವತ್ತು ಸ್ವಲ್ಪ ಬಿಸಿಲಿದೆ, ಇಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿದೆ. ಬಿಸಿಲಿದೆ ಸರ್, ಬೆಳಗ್ಗೆ
0: ವಾತಾವರಣ ಚೇಂಜ್ ಆಗ್ತಾ ಇರುತ್ತೆ. ಆದ್ರೆ ನಿಮ್ಮ ವ್ಯವಹಾರದಲ್ಲಿ ಹೇಗಿದೆ ಬದಲಾವಣೆ ಅಂತ?
1: ವ್ಯವಹಾರದಲ್ಲಿ ಮಾಮೂಲಿ ಇದು ಆರಕತ್ತಿಲ ಸಾಧಾರಣ ನಡ್ಕೊಂಡು ಹೋಗ್ತಾ ಇದೆ.
0: ಸಾಧಾರಣ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಯಾವ್ದು ನೀವು ದಿನಸಿ ಅಂಗಡಿ ಇಟ್ಕೊಂಡಿರುವಂತದ್ದು?
1: ದಿನಸಿ ಅಂಗಡಿ ಇದೆ, ಮತ್ತೆ ಈಗ ನಮ್ಮ ಇದೆಲ್ಲ ಸಪೋರ್ಟ್ ಹಾಕಿದ್ವಲ್ಲ ಸರ್, ಸಪೋರ್ಟ್ ಹಾಕಿದೆ, ಬಾಳೆ ಇದೆ,
0: ಓಕೆ, ಫ್ರೂಟ್ಸ್ ಐಟಮ್
1: ಗಿಡ ಇದೆ, ಎಲ್ಲಿಕಾಯಿ ಇದೆ, ಎಲ್ಲ ಇದೆ. ಕಾಕಡ ಹೂ ಗಿಡ ಹಾಕಿದ್ವಿ,
0: ಓಕೆ,
1: ಇದೆ, ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಸರ್.
0: ನಡ್ಕೊಂಡು ಹೋಗ್ತಾ ಇದೆ ಸಾಧಾರಣ ಅಲ್ವಾ? ಓಕೆ, ಒಳ್ಳೇದಾಗ್ಲಿ. ಓಕೆ ಓಕೆ ಓಕೆ ಓಕೆ. ಹಾಸನ ಜಿಲ್ಲೆ ಎಲ್ಲ ಹೇಗಿದೆ ಅಲ್ಲಿನ ಎಲ್ಲ ಕೆಲವೊಂದು ಏನಾದ್ರೂ ಗುಡ್ ನ್ಯೂಸ್ ಅಲ್ಲ
1: ಸರ್? ಮೂರು ಇದು ಸಕಲೇಶ್ವರ, ಮತ್ತಾಳೂರು, ಬೇಲೂರು, ಮಲೆನಾಡು ಭಾಗಗಳು. ಆಮೇಲೆ ಒಣಸಪುರ, ಚಂದ್ರಪಟ್ಟಣ, ಅತ್ತಿಕೆರೆ, ಇವು ಬಯಲುಸೀಮೆಗಳು.
0: ಓ ಹೋ ಹೋ, ಹೌದಲ್ಲ.
1: ಮತ್ತೆ ಇದು ಅರಕಲು ಕೂಡ ಅರಮಲ್ನಾಡು ಅಂತ ಬರುತ್ತೆ.
0: ಅರಮಲ್ನಾಡು,
1: ಅರ್ಧ ಮಲ್ನಾಡು ಬರುತ್ತೆ, ಅರ್ಧ ಈ ಕಡೆಗೆ ಮಲ್ನಾಡು, ಇದು ಬಯಲುಸೀಮೆ ಬರುತ್ತೆ.
0: ಹೌದು ಹೌದು ಹೌದು ಹೌದು ಹೌದು. ಓಕೆ, ಊಟ ಎಲ್ಲ ಆಯ್ತಾ ಸರ್? ನಮ್ದಾಗಿದೆ ನಮ್ದಾಗಿದೆ. ಯಾವ ಹಾಡು ಕೊಡ್ಲಿ ಇವತ್ತು?
1: ನನಗೆ ಮುತ್ತೈದ ಭಾಗ್ಯ ಅಂತ ಒಂದು ಹಳೆ ಫಿಲಂ ಹಾಡಿದೆ ಸರ್. ಮುತ್ತೈದ ಭಾಗ್ಯ ಅಂದ್ರೆ ಹಳೆ ಮುತ್ತೈದ ಭಾಗ್ಯ,
0: ಹಳೆ ಮುತ್ತೈದ ಭಾಗ್ಯ ಅಲ್ವಾ?
1: ಇದು ಪ್ರಭಾಕರ್ದಲ್ಲ, ಇನ್ನೊಂದು ಮುತ್ತೈದ ಭಾಗ್ಯ ತಡೆದಿದೆ. ಅದ್ರ ನಾಗೇಂದ್ರ ಆಡ್ರದ ಗಾಯಕ. ಅದ್ರ ನಮ್ಮೂರ ಚಂದ, ನಮ್ಮೂರ ಚಂದ, ಕನ್ನಡ ಭಾಷೆ ಬಲು ಕರ್ಣಾನಂದ ಅಂತ ಒಂದು ಹಾಡಿದ್ರು. ನಮ್ಮೂರ ಚಂದ, ನಮ್ಮೂರ ಬಂದ, ಕನ್ನಡ ಭಾಷೆ ಬಲು ಚಂದ ಅಂತ ಇದೆ.
0: ಓಕೆ, ನಮ್ಮೂರ ಚಂದ ಹಾಡು ಅಲ್ವಾ? ಮುತ್ತೈದ ಹೆಂಡತಿಯ, ಮುತ್ತೈದ ಹೆಂಡತಿ, ಮುತ್ತೈದ ಭಾಗ್ಯ,
1: ಪರಮಾನಂದ ಅಂತ ಇದೆ, ಮುತ್ತೈದ ಭಾಗ್ಯ ಅಂತ ಹಳೆದು.
0: ಓಕೆ ಓಕೆ, ಖಂಡಿತ ಖಂಡಿತ.
1: ನಾಗೇಂದ್ರ,
0: ಎಸ್ ಎಸ್, ಕಲ್ಯಾಣ್ ಕುಮಾರ್ ಅವರದು. ಹೌದು ಹೌದು ಹೌದು, ನಮ್ಮ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನ. ನಾಗೇಂದ್ರ ಅವರೇ ಹಾಡಿರುವಂತಹ ಹಾಡು ಇದು.
1: ನಾಗೇಂದ್ರ ಅದೇ ರಾಜನ್ ನಾಗೇಂದ್ರದಲ್ಲಿ ನಾಗೇಂದ್ರ ಒಬ್ಬರು ಹಾಡ್ತಿದ್ದಷ್ಟೇ, ರಾಜನ್ ಹಾಡ್ತಿರಲಿಲ್ಲ.
0: ಹೌದು ಹೌದು ಹೌದು ಹೌದು. ಮತ್ತೆ ಸ್ವಾತಂತ್ರ್ಯ
1: ಹಾಡಿರ್ಬೋದು, ಗಾಳಿ ಮಾತ್ರ ಒಂದು ಹಾಡ್ ಹಾಡಿದ್ದಾರೆ.
0: ಹೌದು ಹೌದು ಹೌದು,
1: ಕುಳ್ಳಿ ದ್ವಾರ್ಕಿಶ್ ಅದರಲ್ಲೂ ಒಂದು ಹಾಡು ಹಾಡಿದ್ದಾರೆ.
0: ಓಕೆ, ಸ್ವಾತಂತ್ರ್ಯೋತ್ಸವದಲ್ಲಿ ಹೇಗಿದೆ ಬರದ ಸಿದ್ಧತೆ ಎಲ್ಲ ನಡೀತಾ ಇದೆಯಾ? ಹೇಗೆ ಸ್ವಾತಂತ್ರ್ಯೋತ್ಸವದ್ದು ನಿಮ್ ಕಡೆ ಎಲ್ಲ?
1: ಈಗ ಶನಿವಾರ ಇದು 15 ತಾರೀಕು ನಡೀತಾ ಇದೆ, ಸ್ಕೂಲಲ್ಲಿ ಮಾಮೂಲಿ
0: ನಡೆಯುತ್ತೆ,
1: ನಮ್ಮನ್ನೆಲ್ಲ ಕರೀತಾರೆ ಹೋಗ್ಬೇಕು.
0: ಓಕೆ, ಖಂಡಿತ ಖಂಡಿತ. ನಮ್ಮಲ್ಲಿ ಕೂಡ ರೇಡಿಯೋ ಸಾರಂಗದಲ್ಲಿ ನಿರಂತರವಾಗಿ ಪ್ರಸಾರ ಆಗುತ್ತೆ. ಖಂಡಿತ ಪ್ರಸಾರ ಆಗುತ್ತೆ, ಪ್ರಸಾರ ನಿರಂತರ, ಅವತ್ತಿನ ದಿವಸ 16 ಗಂಟೆಗಳ ಕಾಲವೂ ಕೂಡ ನಿರಂತರವಾಗಿ ಪ್ರಸಾರ ಆಗುತ್ತೆ. ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ನಮ್ಮ ನಿಲಯದಲ್ಲಿ ನೇರ ಪ್ರಸಾರ ಬೆಳಗಿನ ಹೊತ್ತು ಇರಬಹುದು, ಮತ್ತೆ ನೋಡುವ, ಅದರ ಬಗ್ಗೆ ನಾವು ಹಾಕ್ತೀವಿ ಆದಷ್ಟು ಬೇಗ ಪ್ರೊಮೋವನ್ನು ಕೂಡ ನಾವು ಹಾಕ್ತೀವಿ. ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಖಂಡಿತ, ಎಸ್, ಥ್ಯಾಂಕ್ ಯು. ನಮ್ಮ ಸಿ ಟಿ ಚಂದ್ರಶೇಖರ್ ಅವರು ಕೂಡ ಕರೆ ಮಾಡಿದರು. ಸೊ ಹಾಗೆಯೇ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ, ಮುತ್ತೈದ ಭಾಗ್ಯದಿಂದ ಕನ್ನಡ ಚಂದ. ಎಸ್, ಓಕೆ, ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ ಹಲೋ, ನಮಸ್ತೆ, ಯಾರು ಮಾತನಾಡ್ತಿರೋದು? ಅಮ್ಮಣ್ಣಿ ಕಾರ್ಕಳದಿಂದ. ಕಾರ್ಕಳದ ವಿಶೇಷತೆ ಹೇಗಿದೆ ಅಮ್ಮ? ಬಿಸಿಲು ಓಕೆ. ಕಾರ್ಕಳದ ಏನಾದ್ರೊಂದು ವಿಶೇಷ ಏನಾದ್ರೊಂದು ಇದೆಯಾ, ಜಾತ್ರೆ ಅಥವಾ ಏನಾದ್ರೊಂದು ಸಮಥಿಂಗ್ ವಿಶೇಷ ಏನಾದ್ರು? ಆಟಿಡೊಂಜಿ ದಿನ. ಹೌದು ಹೌದು,
2: ವಿಶೇಷ
0: ಆಷಾಢ ತಿಂಗಳಲ್ಲಿ ಮಾಡ್ತಾರೆ. ಹೌದು ಹೌದು.
2: ಅದು ವಿಶೇಷತೆ ಅಂದ್ರೆ ಎಲ್ಲ ಓಲ್ಡ್ ತಿಂಡಿ ತಿನಿಸುಗಳು ಎಲ್ಲ ಸೊಪ್ಪು ಎಂತ ಎಲ್ಲ ಇದೆ ನೋಡಿ ಸರ್, ಈ ರೀತಿಯದ್ದು ಎಲ್ಲ
0: ಹಳೆ ಎಲ್ಲ. ಹೌದು ಹೌದು ಹೌದು ಹೌದು.
2: ಅಂತಹ ಒಂದು
0: ನೀವು ಕುಡಿದ್ರ ಆಟಿ ಕಷಾಯ? ಆಟಿ ಕಷಾಯ ನಿನ್ನೆ ಕುಡಿದ್ರ ಅಂತ? ಓಕೆ, ನಾವು ಕುಡಿದೆವು. ನಮಗಿಲ್ಲಿ ಅಭಿಷೇಕ್ ಅವರು ತಗೊಂಡು ಬಂದಿದ್ರು, ಒಂದು ಸಣ್ಣದಾಗಿ ಎಮ್ ಎಲ್ ಅಲ್ಲಿ ಕುಡಿದೆವು. ಜಾಸ್ತಿ ಕುಡಿದ್ರೆ ಮತ್ತೆ ಹೀಟ್ ಆಗುತ್ತೆ ಅಂತ ಹೇಳ್ಕೊಂಡು. ಹೌದೌದು, ಒಂದು ಬಾಟ್ಲ್ ಅಲ್ಲಿ ತಂದಿದ್ರು ಅವರು, ಪಕ್ಕದ ಮನೆ ಯಾರೋ ತೆಗೆದಿದ್ರಂತೆ. ಸೊ ಹಾಗಾಗಿ ಹೌದು ಹೌದು, ಹಿರಿಯರು ಕಂಡುಕೊಂಡಂತ ಒಂದು ಪದ್ಧತಿ ಅಲ್ವಾ ಅದು. ಹಾಗಾಗಿ ಏನಾದ್ರೂ ಒಂದು ವಿಶೇಷತೆ ಇರುತ್ತೆ ಅದರಲ್ಲಿ. ತುಂಬಾ ಹಬ್ಬಗಳಿದೆ ಅಂತೂ ಈ ಒಂದು ತಿಂಗಳಲ್ಲಿ, ಇನ್ನು ಬೇರೆ ಬೇರೆ ರೀತಿಯ ಹಬ್ಬಗಳು ಕೂಡ ಬರ್ತಾ ಇದೆ. ಸೊ ಎನಿವೇಸ್, ಎಲ್ಲ ಹಬ್ಬಗಳು ಈ ಹರಿದಿನ ಅದು ಇದಂತೆಲ್ಲ ಬರ್ತಾ ಇದೆ, ಆದರೂ ಕೂಡ ಇದರ ಮಧ್ಯದಲ್ಲಿ ಕೂಡ ಕೆಲವೊಂದಿಷ್ಟು ಪ್ರಕರಣ ಅದು ಇದಂತೆಲ್ಲ ನೋಡುವಾಗ ಬೇಸರ ಆಗಿಬಿಡುತ್ತೆ. ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಹೋಗಲಿ ಅಂತ ನಮ್ಮೆಲ್ಲರ ಒಂದು ಏನು ಹಾರೈಕೆ ಅಷ್ಟೇ. ಎಲ್ಲವೂ ಕೂಡ ಸುಸೂತ್ರವಾಗಿ, ಎಲ್ಲರ ಕಾರ್ಯವೂ ಕೂಡ ತುಂಬ ಚೆನ್ನಾಗಿ

0: ಓಕೆ, ಇಂಚರವೇ ಒಂದು ಲೈನ್ ಹಾಡ್ಬೋದಾ ಅಂತ, ನೀವು ತುಂಬಾ ಚೆನ್ನಾಗಿ ಹಾಡ್ತೀರಿ ಅಂತ ಕೇಳಿದ್ದೀನಿ. ಯಾರು ನಾನು ಹಾಡಿದ್ದ? ಓಕೆ ಓಕೆ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್,
0: ಓಕೆ ಓಕೆ ಓಕೆ, ಸರಿ ಸರಿ, ಹಾಡಿ.

ಜಗಳೂ ನೀಡುವೆಯಾ ನೀ ಸೆರವೇ.

0: ಓ
1: ಅಮ್ಮಣ್ಣಿ ಅವರೇ, ತುಂಬ ತುಂಬ ಸೊಗಸಾಗಿ ತುಂಬ ಚೆನ್ನಾಗಿ ಹಾಡಿದ್ರಿ. ನಿಮಗೆ ಒಳ್ಳೆ ಸಂಗೀತಗಾರನಾಗುವಂಥ ಎಲ್ಲ ಲಕ್ಷಣಗಳು ಇತ್ತು, ಆದರೂ ಕೂಡ ನೀವು ಟ್ರೈ ಮಾಡಿಲ್ಲ ಅಂತ ಅನಿಸುತ್ತೆ ಅಲ್ವಾ? ತುಂಬ ಚೆನ್ನಾಗಿ ಹಾಡಿದ್ರಿ, ತುಂಬ ಚೆನ್ನಾಗಿ ಹಾಡಿದ್ರಿ. ಇದು ನನ್ನ ಅಭಿಪ್ರಾಯ ಅಂತಲ್ಲ, ನಮ್ಮ ಕೇಳುಗರಿಗೂ ಕೂಡ ತುಂಬ ಖುಷಿ ಕೊಟ್ಟಿರ್ಬೋದು. ಎನಿವೆ, ಈ ರೀತಿ ಹಾಡ್ತಾ ಇರಿ. ಎಸ್, ಈ ರೀತಿ ಹಾಡ್ತಾ ಇರಿ, ತುಂಬ ಚೆನ್ನಾಗಿ ಹಾಡ್ತೀರಿ, ಟ್ರೈ ಮಾಡ್ತಾ ಇರಿ, ಹಾಡ್ತಾ ಇರಿ. ನಮ್ಮ ರೇಡಿಯೋ ಅನ್ನುವಂತಹ ಈ ಒಂದು ಅವಕಾಶಗಳನ್ನು ಯಾವತ್ತೂ ಕೂಡ ಸದುಪಯೋಗ ಮಾಡ್ತಾ ಇರಿ. ಎನಿವೆ, ತುಂಬ ಖುಷಿಯಾಯಿತು ನಿಮ್ಮ ಜೊತೆಗೆ ಮಾತನಾಡಿ. ನೀವು ಕೇಳಿರುವಂತಹ ಹಾಡನ್ನು ಕೂಡ ಇದೀಗ ಪ್ರಸಾರ ಮಾಡ್ತಾ ಇದ್ದೀನಿ. ಕರೆ ಮಾಡಿದ್ದಕ್ಕೆ, ಎಸ್, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಮೂಡಿ ಬರ್ತಾ ಇದೆ, ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಯಶೋತ್ರಗಳ ಕೇಳ್ತಾ ಇರುವುದು ಇದ್ರೇಡಿ ಸಾರಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೇನೆ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ಮೇಡಮ್. ಪುತ್ತೂರಿನಿಂದ ಸರಸ್ವತಿ ಮೇಡಮ್, ಹೇಗಿದ್ದೀರಾ?
1: ನನಗೆ ನಮ್ಮೂರ ಮಂದಾರೆ ಹೂವೆ ಚಿತ್ರದಿಂದ ಸೆರೆ ಎಲೆ ಕೋಗಿಲೇ ಹಿಂಪಾಗಲ ಎಲ್ಲೆಲ್ಲೋ ಹೊಸತನದು ಕಂಡಂತ ಆಯ್ತು. ಹಾಡಿನಲ್ಲಿ
0: ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಆದರೆ ಏನು
1: ಅಲ್ಲಿ ಮಳೆ ಬರ್ತದೆ ಸರ್?
0: ಇಲ್ಲಿ ಅಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಇವಾಗ ಸ್ವಲ್ಪ ನಿಂತಿದೆ, ವಾತಾವರಣ ಸ್ವಲ್ಪ ಚೇಂಜ್ ಆಗಿದೆ.
1: ಕೆಲವು ಕಡೆಯಲ್ಲಿ ಬರ್ತದೆ, ಕೆಲವು ಕಡೆಯಲ್ಲಿ ಸ್ವಲ್ಪ ಸ್ವಲ್ಪ ಬಂದುಕೊಂಡು ಬಿಸಿಲು.
0: ಬಿಸಿಲಿದೆಯಾ? ಓಕೆ.
1: ನಮ್ಮ ಮನೆ ಹತ್ತಿರ ಬರ್ತದೆ ಸರ್, ನಮ್ಮ ಬೇರೆ ಕಡೆ ಅಲ್ಲಿ ಬರುದಿಲ್ಲ. ಆಗ ಒಬ್ರು ಫೋನ್ ಮಾಡಿದ್ರೆ ಅವರಲ್ಲೇ ಬರುದಿಲ್ಲ ಸರ್.
0: ಹೌದು ಹೌದು ಹೌದು, ಅಂದ್ರೆ ಮಳೆ ಪ್ರಮಾಣವೂ ಕೂಡ ಕಡಿಮೆ ಆಗಿದೆ ಅಲ್ಲ ಮೇಡಮ್?
1: ಕಳೆದ ವರ್ಷದಿಂದ ಮಳೆ ಕಮ್ಮಿ ಅಲ್ಲ ಸರ್,
0: ವಾಡಿಕೆಗಿಂತ ಭಾರಿ ಕಡಿಮೆ ಆಗಿಬಿಟ್ಟಿದೆ.
1: ಮತ್ತೆ ಬರುವ ಮಳೆ ಜೂನಿನಲ್ಲಿ ಬರುವ ಮಳೆ ಬರ್ಲಿಲ್ಲ, ಮತ್ತೆ ಈಗ ಜುಲೈಯಲ್ಲಿ ಬರುವುದಲ್ಲ.
0: ಹೌದು ಹೌದು ಹೌದು, ಎಸ್ ಖಂಡಿತ ನಿಮ್ಮ ಹಾಡನ್ನ ಪ್ರಸಾರ ಮಾಡ್ತೀನಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಎಸ್ ಓಕೆ, ನಮಸ್ತೆ. ಸರಸ್ವತಿ ಇವರು ಕಡಬದಿಂದ ಪುತ್ತೂರಿನಿಂದ ಕರೆ ಮಾಡಿದ್ರು. ಸೊ ಹಾಗಿನ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ, ಹೇಳೆ ಕೋಗಿಲೆ ಈ ಒಂದು ಹಾಡನ್ನು ಕೇಳಿರುವಂಥದ್ದು. ಸೊ ಖಂಡಿತವಾಗಿಯೂ ಕೂಡ ಅವರಿಗೋಸ್ಕರ ಹಾಡನ್ನು ಪ್ರಸಾರ ಮಾಡ್ತೀನಿ. ಹಾಗಿನ ಮುಂದಿನ ಕರೆಯತ್ತ ಯಾರು ಅಂತ ಕೇಳೋಣ. ಹಲೋ,
2: ನಮಸ್ಕಾರ ಸರ್.
0: ನಮಸ್ಕಾರ ನಮಸ್ಕಾರ, ಯಾರು ಮಾತನಾಡ್ತಿರೋದು?
2: ಗೌರಿ ಬಿದ್ನೂರು, ಸುರೇಶ್ ಭಟ್.
0: ಸುರೇಶ್ ಭಟ್, ಗೌರಿ ಬಿದ್ನೂರು, ತಮ್ಮನ್ನ? ಹೌದು ಹೌದು, ಎಸ್ ಎಂ ಎಸ್ ಆಧಾರಿತದಲ್ಲಿ ನೋಡ್ತಾ ಇದ್ದೆ, ಬಟ್ ಮೊದಲನೇ ಬಾರಿ ನಾನು ನಿಮ್ಮ ಹತ್ರ ಮಾತನಾಡ್ತಿದ್ದೀನಿ ಅಂತ ಅನಿಸುತ್ತೆ. ಎಸ್ ಓಕೆ, ಸುರೇಶ್ ಅವರು ಹೇಗಿದ್ದೀರಿ ಮತ್ತೆ? ನಾವು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ ಸರ್. ನೀವು ಕೆಲವೊಂದಿಷ್ಟು ಇದೆಲ್ಲ ಮಾಡ್ತಾ ಇರ್ತೀರವಂತ, ಅಂದ್ರೆ ರೆಕಮೆಂಡ್ ಮಾಡುವಂತದ್ದು ಈ ರೀತಿಯಲ್ಲಿ ರೇಡಿಯೋ ಕೇಳಿ ಅಂತ, ಏನಾದ್ರೂ ಒಂದು ಅಭಿಯಾನ ತರ ಏನಾದ್ರು ಮಾಡ್ತಾ ಇದ್ದೀರಾ? ಹೇಗೆ?
2: ಇಲ್ಲ ಸರ್, ಅಂತದೇನಿಲ್ಲ.
0: ಇಲ್ಲಲ್ವಾ? ಓಕೆ. ಲಾಸ್ಟ್ ಟೈಮ್ ಯಾರು ನಿಮ್ ಬಗ್ಗೆ ಕೂಡ ಹೇಳಿದ್ರು? ಸಾಲಿಗ್ರಾಮ. ಎಸ್ ಎಸ್ ಎಸ್, ಅವರು. ಹೌದು ಹೌದು ಹೌದು, ಅವರಿಗೆಲ್ಲ ನಮ್ಮ ರೇಡಿಯೋ ಸಾರಂಗನ್ನು ಕೂಡ ಪರಿಚಯ ಮಾಡಿಸಿದ್ರೆ.
2: ನಂಬರ್ ಎಲ್ಲ ಕೊಟ್ಟಿದ್ದೀನಿ ಸರ್, ಮೆಸೇಜ್ ಮಾಡಿ. ಸೋಮವಾರ ಹಾಡಾಕ್ತಾರೆ, ಮಂಗಳವಾರದಿಂದ ಶುಕ್ರವಾರವರೆಗೂ ಒಲವಿನ ಹಾಡು ನಿಮ್ಗೆ ಇಷ್ಟವಾದ ಹಾಡು ಅಂತೆಲ್ಲ ನಾನು ಹೇಳಿದ್ದೀನಿ ಸರ್ ಅವ್ರಿಗೆಲ್ಲ.
0: ಓಕೆ ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಸುರೇಶ್ ಅವರೇ?
2: ಸರ್ ನಾವು ಗೌರಿ ಬಿದ್ದೂರ ಹೋಟ್ಲ್ ಇದೆ ಸರ್.
0: ಹೋಟ್ಲ?
2: ಹೌದು ಸರ್, ಹೋಟ್ಲ್ ಓನರ್.
0: ಚಿಕ್ಕಬಳ್ಳಾಪುರದಲ್ಲಿ?
2: ಚಿಕ್ಕಬಳ್ಳಾಪುರ ಜಿಲ್ಲೆ.
0: ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿ ಬಿದ್ನೂರಲ್ಲಿ ಅಲ್ವಾ?
2: ಗೌರಿ ಬಿದ್ನೂರಲ್ಲಿ ಸರ್, ಬಾರ್ಡರ್ ನಮ್ದು ಆಂಧ್ರ ಬಾರ್ಡರ್.
0: ಆಂಧ್ರ ಬಾರ್ಡರ್? ಓ ಹೋ ಹೋ ಹೋ ಹೋ. ಆಪಲ್ಲಿ ಆಪಲ್ಲಿ ಕೇಳ್ತಿರ್ತೀರಾ? ಹೋಟೆಲ್ ನಲ್ಲಿ ಎಲ್ಲರಿಗೂ ಕೇಳಿಸುವ ಹಾಗೆ ಏನಾದ್ರೂ ಮಾಡ್ಲಿಕ್ಕೆ? ಓ, ಬ್ಲೂಟೂತ್ ಕನೆಕ್ಟ್ ಮಾಡಿ. ಓಕೆ ಓಕೆ ಓಕೆ. ಅಲ್ಲಿ ಬರುವಂತ ಕಾರ್ಮಿಕರು ಅಥವಾ ಬೇರೆ ಎಲ್ಲ? ಓಕೆ, ಅಂದ್ರೆ ನಮ್ಮ ರೇಡಿಯೋ ಸಾರಂಗನ ಅಲ್ಲಿಯೂ ಕೂಡ ತಲುಪಿಸುವಂತೆ ಮಾಡಿದ್ರಿ. ಓಕೆ, ಖಂಡಿತ ತುಂಬಾ ಸಂತೋಷ ನಿಮ್ಮ ಈ ಒಂದು ಪುಟ್ಟ ಸೇವೆಗೆ. ಇದು ಪುಟ್ಟ ಸೇವೆ ಅಂತಲ್ಲ, ದೊಡ್ಡ ಸೇವೆನೆ. ಯಾಕಂತ ಹೇಳಿದ್ರೆ ರೇಡಿಯೋದಲ್ಲಿ ಬರುವಂತ ಒಂದಿಷ್ಟು ಮಾಹಿತಿ ಜನರಿಗೂ ಕೂಡ ತಲುಪಿಸುವಂತ ಪ್ರಯತ್ನ ಅಲ್ವಾ? ಹೌದು ಹೌದು ಹೌದು ಹೌದು. ಎಸ್, ಯಾವ ಹಾಡು ಕೊಡ್ಲಿ ಸುರೇಶ್ ಅವರೇ?
2: ನಮ್ಗೆ ಕಿಲಾಡಿ ಕಿಟ್ಟು. ಅದರಲ್ಲಿ

ಓಕೆ, ತುಂಬ ಚೆನ್ನಾಗಿ ಹಾಡಿದ್ದೀರಿ. ಹಾಗೆಯೇ ಆ ಹಾಡನ್ನು ಖಂಡಿತವಾಗಿಯೂ ಕೂಡ ನಿಮಗೋಸ್ಕರ ಪ್ರಸಾರ ಮಾಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ತುಂಬ ಸಂತೋಷ ಆಯಿತು ನಿಮ್ಮ ಜೊತೆಗೆ ಮಾತಾಡಿ. ಎಸ್, ಧನ್ಯವಾದಗಳು. ಎಸ್, ಓಕೆ. ನಮ್ಮ ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಕರೆ ಮಾಡಿದರು. ಸೊ ಹಾಗೆಯೇ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ, ಮಡಿಲಲ್ಲಿ ಮಗುವಾಗಿ ಈ ಒಂದು ಹಾಡನ್ನು ಕೂಡ ಕೇಳಿರುವಂಥದ್ದು. ಸೊ ಅವರಿಗೋಸ್ಕರ ಈ ಒಂದು ಹಾಡು ಕೂಡ ಇದೀಗ ಮೂಡಿ ಬರ್ತಾ ಇದೆ. ಕೇಳುಗರೆ, ನೀವು ಕೂಡ ಕರೆಯನ್ನು ಮಾಡ್ಬೋದು. 6-3-6-4-2-0-4-9-9. ಇದೀಗ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಆಗಿ ಕೇಳ್ತಾ ಬನ್ನಿ.

ಮನುಷ್ಯ ಮನುಷ್ಯನಿಗೆ ವಂಚನೆ ಮಾಡಿದ್ರೆ ಅವನ್ ಹಿಡಿಬಹುದು, ನಿಧಿನೇ ವಂಚನೆ ಮಾಡಿದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಇಟ್ ಇಸ್ ಮೈ ಬ್ಯಾಡ್ ಲಕ್.

0: ಶ್ರೋತೃಗಳೇ, ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 07.85, ಇದು ಬಣ್ಣ ಬಣ್ಣದ ಬದುಕು. ಸೊ ಹಾಗೆಯೇ ಕೊನೆಯ ಸಂದೇಶ ಅಲ್ಲ, ಇವತ್ತು ಕರೆ ಮಾಡಿದವರು ಯಾರು ಅಂತ ನೋಡೋಣ. ಕರೆಯನ್ನು ಸ್ವೀಕರಿಸ್ತಾ ಇದ್ದೀನಿ. ಹಲೋ
1: ಹಲೋ
0: ಹಲೋ, ನಮಸ್ತೆ. ಯಾರು ಮಾತನಾಡ್ತಿರೋದು? ನಮಸ್ತೆ, ವಿನಯ ಮಂಗಳದೇವಿಯಿಂದ. ಹೇಗಿದ್ದೀರಿ ಮೇಡಮ್? ಸೌಖ್ಯನಾ? ಏನೋ ವಾಯ್ಸ್ ಅಲ್ಲಿ ಸ್ವಲ್ಪ ವ್ಯತ್ಯಯ ಕಾಣ್ತಾ ಇದೆ, ಬದಲಾವಣೆ. ಹಲ್ಲು ನೋವಾ? ಓಕೆ ಓಕೆ ಓಕೆ, ಹಲ್ಲು ತೆಗ್ದಿದೆ ಹಾಗೆ ನೋವಿದೆ. ನೋವಿಲ್ಲ, ಮಾತನಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದೇ ನಾನು ನೋಡೋದು, ವಾಯ್ಸ್ ಸ್ವಲ್ಪ ಏನು ಚೇಂಜಸ್ ಕಾಣ್ತಾ ಇದೆ ಅಲ್ವಾ ಅಂತ. ಎಸ್, ಓಕೆ. ಹೇಗಿದ್ದಾರೆ ಎಲ್ಲ ನಮ್ಮ? ಎಲ್ಲ ಹುಷಾರಿದೆ. ಎಷ್ಟು ಮಂದಿ? 16 ಮಂದಿ. 16 ಮಂದಿ ಕೆಲಸಕ್ಕಿದ್ದಾರೆ ಅಲ್ವಾ? ಓಕೆ, ಎಲ್ಲರೂ ಕೂಡ ಸೌಖ್ಯ ಆಗಿದ್ದಾರೆ ಅಲ್ವಾ? ಓಕೆ ಓಕೆ ಓಕೆ. ನಮ್ಮ ರೇಡಿಯೋ ಕೇಳ್ತಾ ಇದ್ದಾರಂತಲ್ವಾ? ಕೇಳ್ತಾ ಇದ್ದೀವಿ. ಎಸ್, ಓಕೆ. ಎಲ್ರಿಗೆ ಇವತ್ತು ಈ ಯಾವ ಹಾಡನ್ನ ಕೋರಿಕೆ ಮಾಡ್ತಿದ್ದೀರಿ?
1: ಅದು ಜಮೀನ್ದಾರು ಫಿಲ್ಮಿಂದ, ಹೆತ್ತವಳು ಯಾರಮ್ಮ, ಹೊತ್ತವಳು ಯಾರಮ್ಮ, ಅದು ಹಾಡು.
0: ಹೆತ್ತವಳು ಯಾರಮ್ಮ ಈ ಒಂದು ಹಾಡು. ಆದ್ರೆ ನನಗೊಂದು ಆಶ್ಚರ್ಯ, ಈ ಹಾಡನ್ನ ಆಯ್ಕೆ ಮಾಡುವವರು ಯಾರು ನಿಮ್ಮಲ್ಲಿ? ಇವಾಗ 16 ಮಂದಿ ಇರ್ತಾರೆ, ಎಲ್ರು ಕೂಡ ಒಬ್ಬೊಬ್ಬರಿಗೂ ಒಂದೊಂದು ಹಾಡು ಇಷ್ಟ ಅಂತ ಇರತ್ತೆ, ಆದ್ರೂ ಕೂಡ ಆಯ್ಕೆ ಮಾಡುದು ಕೊನೆಗೆ ನೀವೇ, ಅದ ಕರೆ ಮಾಡುದು ಕೂಡ ನೀವೇ ಅಲ್ವಾ? ಈ ಅಭಿಪ್ರಾಯ ಏನು ಮಾಡುವುದಿಲ್ಲ, ಮೀಟಿಂಗ್ ಏನು. ಓಕೆ, ಓಕೆ. ನಾನು ಅನ್ಕೊಂಡೆ ನಿಮ್ಮಲ್ಲಿ ಮೊದಲೇ ಒಂದು ಮೀಟಿಂಗ್ ಆಗುತ್ತೆ ಯಾವುದು ಅಂತ, ಫೈನಲ್ ಆಗಿ ಮತ್ತೆ ಫೈನಲ್ ಆಗಿ ನೀವು ನಮಗೆ ಕರೆ ಮಾಡುವುದು ಅಥವಾ ಎಸ್ ಎಂ ಎಸ್ ಮಾಡುವುದು ಅಂತ ಅನ್ಕೊಂಡೆ.
1: ಓಕೆ,
0: ಓಕೆ, ಓಕೆ. ತುಂಬ ಸಂತೋಷ. ಹಾಗೆಯೇ ನಿಮ್ಮ ಸೇವೆ, ನಿಮ್ಮ ಕಾರ್ಯ, ನಿಮ್ಮ ಕೆಲಸ ಏನಿದೆ ಅದರಲ್ಲಿ ದೇವರು ಒಳ್ಳೆಯದು ಮಾಡಲಿ ಅಂತ ಕೂಡ ಬಯಸ್ತೀನಿ. ಎನಿವೇ, ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಎಸ್, ಓಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡನ್ನು ಕೂಡ ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್, ಓಕೆ. ನಮ್ಮ ವಿನಯ ಇವರು ಮಂಗಳದೇವಿಯಿಂದ ಕರೆ ಮಾಡಿದರು. ಸೊ ಹಾಗೆಯೇ ಹೆತ್ತವಳು ಯಾರಮ್ಮ ಈ ಒಂದು ಹಾಡನ್ನು ಕೂಡ ಕೇಳಿದ್ದಾರೆ. ಇದು ಕೊನೆಯ ಕರೆ ಕೂಡ ಆಗಿತ್ತು. ಹಾಗೆಯೇ ತುಂಬ ಮಂದಿ ಕರೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಕೆಲವರ ಕರೆ ಕೂಡ ಒಮ್ಮೆಲೆ ಸ್ವೀಕರಿಸಲಿಕ್ಕೆ ಕೂಡ ಸಾಧ್ಯವಾಗಿದೆ. ಯಾರೆಲ್ಲ ಕರೆ ಮಾಡಿದ್ದೀರೋ, ಕರೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀರೋ, ಕಾರ್ಯಕ್ರಮವನ್ನು ಕೂಡ ಕೇಳಿದ್ದೀರೋ, ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಇದು ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.85, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ಸಮಾಜಮುಖಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಕೂಡ ಸ್ವಾಗತ. ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸ್ತಿರುವವರು, ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಸಮಾಜಮುಖಿ ವ್ಯಕ್ತಿತ್ವಗಳನ್ನು ನಿಮಗೆ ಪರಿಚಯ ಮಾಡುವಂಥ ವಿನೂತನವಾದಂಥ ಕಾರ್ಯಕ್ರಮ ಇದು. ಅನೇಕರು ಬಂದಿದ್ದಾರೆ, ಅನೇಕ ಸಮಾಜಮುಖಿ ವ್ಯಕ್ತಿತ್ವಗಳು ಪರಿಚಯ ಆಗಿದೆ, ಅವರ ಜೀವನದ ಅನುಭವ, ಜೀವನದ ಪಯಣ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇವತ್ತು ಶ್ರೀ ಗಣೇಶ್ ಕುಲಾಲ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಪ್ರಮುಖವಾಗಿ ಈ ಅನಾಥ ಶವಗಳಿಗೆ ಗೌರವಯುತವಾದಂಥ ಅಂತ್ಯ ಸಂಸ್ಕಾರವನ್ನು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಮಂಗಳೂರಿನಾದ್ಯಂತ ಗಣೇಶಣ್ಣ ಅಂತ ಹೇಳಿದರೆ ಎಲ್ಲರೂ ಕೂಡ ಪರಿಚಯಿಸ್ತರು. ಅದನ್ನು ಬಿಟ್ಟು ಬೇರೆ ಬೇರೆ ಸಂಗತಿಗಳು ಅವ್ರ ಜೊತೆ ಮಾತಾಡಬೇಕಾಗಿದೆ. ಮೊದಲನೇದಾಗಿ ನಾನು ಅವರನ್ನು ಸ್ವಾಗತ ಮಾಡ್ತಾ ಇದ್ದೀನಿ. ಗಣೇಶ ನಮಸ್ತೆ.
1: ನಮಸ್ಕಾರ.
0: ನಮ್ಮೆಂಚ ತುಳುಟು ಪಾತೆರ್ಗನ ಕನ್ನಡ ಪಾತೆರ್ಗನ
1: ತುಳುಟೆ
0: ಪಾತೆರ್ಗದ. ಓಕೆ, ತುಳುವಲ್ಲಿ ಮಾತುಕತೆ ಮುಂದುವರಿತೆ. ನಮ್ಮ ತುಳುಟು ಪಾತೆರ್ವ. ಅದಕ್ಕಿಂತ ಮುಂಚಿತವಾಗಿ ಗಣೇಶ್ ಕುಲಾಲ್ ಅವರ ಬಗ್ಗೆನ ಒಂದು ಸಣ್ಣ ಇಂಟ್ರೋ ಇದೆ, ಕೇಳ್ತಾ ಬನ್ನಿ.
2: ಶ್ರೀ ಗಣೇಶ್ ಕುಲಾಲ್ ಮಂಗಳೂರಿನ ಉರುವ ಮಾರಿಗುಡಿ ಬಳಿಯ ನಿವಾಸಿ. ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗಿ ಜನಪರ ಸೇವೆಯನ್ನು ಸಲ್ಲಿಸಿರುವ ಶ್ರೀ ಗಣೇಶ್ ಕುಲಾಲ್ ಅವರು ವಿಶಿಷ್ಟವಾದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ. ಸಾವಿರಾರು ಅನಾಥ ಶವಗಳಿಗೆ ಗೌರವಪೂರ್ವಕವಾಗಿ ಅಂತ್ಯ ಸಂಸ್ಕಾರ ನೆರವೇರಿಸುವ ಮಾನವೀಯ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಗಣೇಶ್ ಕುಲಾಲ್ ಅವರು ಇದುವರೆಗೆ ಲೆಕ್ಕವಿಲ್ಲದಷ್ಟು ಅಧಿಕ ಶವ ಸಂಸ್ಕಾರ ಮಾಡಿದ್ದಾರೆ. ಕೊರೋನಾದಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಅಂಜದೆ 1000ಕ್ಕೂ ಅಧಿಕ ಶವ ಸಂಸ್ಕಾರ ಮಾಡಿರುತ್ತಾರೆ. ಲಾಕ್ಡೌನ್ ಸಮಯದಲ್ಲಿ ನಿರಾಶ್ರಿತ ಕಾರ್ಮಿಕರಿಗೆ ಶಿಬಿರ ನಡೆಸಿ ಆಶ್ರಯ ನೀಡಿ ಆಹಾರ ಕಿಟ್, ಔಷಧಿ ವ್ಯವಸ್ಥೆ ಮಾಡಿದ್ದಾರೆ. ತನಗೆ ಸ್ವಂತ ಮನೆ ಇಲ್ಲದಿದ್ದರೂ ನಿರ್ಗತಿಕ ಕುಟುಂಬಗಳಿಗೆ ಮನೆ ಕಟ್ಟಿಕೊಡುವ ಮಾನವೀಯತೆ, ರೋಗಿಗಳಿಗೆ ಚಿಕಿತ್ಸೆಗೆ ವ್ಯವಸ್ಥೆ ಮಾಡುವ ಗಣೇಶ್ ಕುಲಾಲ್ ಅವರ ನಿಷ್ಕಲ್ಮಶ ಸೇವೆ ಯುವ ಪೀಳಿಗೆಗೆ ಮಾದರಿಯಾಗುವಂಥದ್ದು. ಯಾವುದೇ ಪ್ರಚಾರವನ್ನು ಬಯಸದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇರುವ ಶ್ರೀ ಗಣೇಶ್ ಕುಲಾಲ್ ಅವರು ಇವತ್ತಿನ ಈ ದಿನ ರೇಡಿಯೋ ಸಾರಂಗ್ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅನ್ನೋದೇ ಸಂತೋಷದ ಸಂಗತಿ. ಬನ್ನಿ, ಶ್ರೀ ಗಣೇಶ್ ಕುಲಾಲ್ ಅವರ ಜೊತೆ ಮಾತಾಡೋಣ, ಅವರ ಜೀವನಾನುಭವಕ್ಕೆ ಕಿವಿಯಾಗೋಣ.
0: ಸೊ ಗಣೇಶ್ ಅಣ್ಣ ನಮಸ್ಕಾರ.
1: ನಮಸ್ತೆ.
0: ಎಂಚೋಲರ್
1: ಆರಾಮ
0: ಗಣೇಶನ ಓಲು ಏರಿ ಪುಟ್ಟದು ಬುಲೆತಿನಿ ಮಾತು ಉರುವಡೆನಾ?
1: ಉರುವಡೆ ಮಾರಿ ಮಾರಿಯಮ್ಮ
0: ಅಲ್ಪ
1: ದೇವಸ್ಥಾನದ ಬದಿಟೆ ಅಲ್ಪನೆ ಜಾಗ ಪುಟ್ಟದು ಬಲೆತಿನಿ.
0: ಓಕೆ ಓಕೆ. ಶಾಲೆ ಮಾತ?
1: ಶಾಲೆ ಗಾಂಧಿನಗರ ಹೈಸ್ಕೂಲ್ ಮಂತದೆ.
0: ಹೈಸ್ಕೂಲ್ ಅದೇ ಬಾರಿ ಪುರಾತನ ಶಾಲೆ.
1: ಪುರಾತನ ಶಾಲೆ.
0: 100 ವರ್ಷ ಹೆಚ್ಚಾಣ?
1: 100 ವರ್ಷ ಇಂಚಾಗು 107 ವರ್ಷ ಆಣ.
0: ಅದೇ
1: ಬಾರಿ ಪುರಾತನದ ಟೀಚರ್ ನಕುಲ ಎಂಗ್ಲೇ ಮಾತ ಬಾರಿ ಆದರ್ಶ ಆದಿತ್ಯ.
0: ಅದೇ. ಸೊ ಐದು ಬುಕ್ಕ ಗಣೇಶನ್ನ ಎತ್ತನೇ ಕ್ಲಾಸ್ ಮಟ್ಟ ಕಲ್ತಾರೆ?
1: ಅಲ್ತು ಅಕ್ಕ ಎನ್ ಮನೆ ಮಟ್ಟ ಮೈನ್ ಕೆನರಾ ಹೈಸ್ಕೂಲ್ ಒಂಜಿ ಟರ್ಮ್ ಪಾಯ ಕೆನರಾ ಹೈಸ್ಕೂಲ್ ಅಲ್ತು ಮುಗಿದೆ. ಅನ್ನ ಮುಖಂತ ಕಷ್ಟದ ಜೀವನ ಇತ್ತಾನೆ ಇಲ್ಲಾಡು ಕೂಡ ಮೆಗ್ದಿಗೆ ಒಂಜಿ ಮಾಧ್ಯಮ ಪುರ ಲಕ್ಕಣ್ಣಿ ಅಂಚಿನ ಟೈಮ್ ಬಿಡು ಬಂಗಾಪುರ ಅನ್ನಾಗ ಚೂರು ಬೇಲೆ ಮನ್ ಪೇರೆ ಸುರು ಅಂತ ಬೇಲೆ ಮಂತೊಂದು ಇತ್ತು ನಿಂಚನೆ ಕೂಲಿ ಬೇಲೆ ಕೂಲಿ ಬೇಲೆ ಪುರ ಮಂತೊಂದಿತ್ತೆ ಕಲ್ಲು ತುಂಬನ ಇಲ್ಲಿ ಕಟ್ಟನ ಸಾಮಾನು ಕೊರಪಿನ ಮತ ರೋಡ್ ಮತ
0: ಇಜ್ಜಾಣತಿ
1: ಓನ್ ಇಡು ಮತ ಅಂಚಿನ ಮಂತೊಂದು ಮಂತೊಂದು ಅಂತ ಸಂಪಾದನೆ ಬರೋ ಮಂತೊಂದು ಇತ್ತೆ ಕಾ ನೆಟ್ಟು ಅಂತ ಬೆಂದದ ಅಂತ ಕಾಸ್ತಾರೆ ಒಂದು ಆಡ್ಲಿ ಅಲ್ತು ಬಕ್ಕ ರಿಕ್ಷಾದ ಎತ್ತೆ ಅಂಜಿ
0: ರಿಕ್ಷಾ
1: ಬಕ್ಕ ಆಯ್ತು ಬಕ್ಕ ಅಂತ ಅದಿ ರಿಕ್ಷಾ ಪುರ ಮಂತೆ ಅಂಜಿ ರಿಕ್ಷಾ ಹೊಡ್ ಬೇನೊಂದು ಬೇನೊಂದು ಸ್ಕೂಲ್ ಟ್ರಿಪ್ ಪುರ ಅದಿ ಚುಚೂರು ಮಿತ್ತು ಬಂದಿತ್ತೆ ಸಂದರ್ಭಕ್ಕೂ ಬಕ್ಕ ಬಕ್ಕ ಅನ್ನಾಗ ಎಂಕ್ಲೈನ ಎಂಕ್ಲ ಮಾಧ್ಯಮದ ಅಂಜಿ ಎನ್ನಲ್ಲ ಮಾಧ್ಯಮದ ಟೈಮ್ ಬರ್ತೀನಿ ಆ ಮಾಧ್ಯಮದ ಟೈಮ್ ಅಂತ ಭಂಗ ಆಯ್ತೀನಿ ಬಾರಿ ಭಂಗ ಆಯ್ತೀನಿ ಅಂಚನ ಟೈಮ್ ಮತ್ತೆ ರಿಕ್ಷಾ ಬರೋ ಅಂತ ಫೋನ್ ಅಂತೆ ಬಕ್ಕ ಬೀರ ಮಾಧ್ಯಮ ಇವಾಗ ಬೇರೆ ಬೇನರನ್ನೇ ಶುರು
0: ಮಂತೆ
1: ಕೂಲಿ ಬೆಲೆ ಬರು ಬೆಂದಿತ್ತು ಬರು ಮಂತೆ ಅಂತ ಬಕ್ಕ ಪ್ರಯತ್ನ ಬಾತು ಬಾತದ ಒಂದು ಟೆಂಪದ ಎತ್ತೀನಿ
0: ಟೆಂಪದ
1: ಆ ಟೆಂಪೋಡು ಇತ್ತ ಮುಟ್ಟಲ್ಲ
0: ಬಾಡಿಗೆ
1: ಏನೊಂದಿಲ್ಲ ಏನೊಂದು ಮತ ಇತ್ತು ಜೀವನ ಬರ
0: ನಡತೊಂದಿತ್ತು ಈ ಗಣೇಶನ ಈ ಒಂಜಿ ಸಮಾಜ ಸೇವೆ ಮನ್ಪೋಡು ಬಂಗದ ಕ್ಲಿಗ್ ದಂಡ ಸಹಾಯ ಮನ್ಪೋಡು ಒಂದು ಮತ ಮನಸ್ಸು ರೇಪ ಬರ್ತೇನೆ ಅಂತ
1: ಅವು ಎನ್ನ ಸಾಧಾರಣ 20 ವರ್ಷ ಪ್ರಾಯಡ ಎಂಜಿ ಇತ್ತನ್ ಮನ ಪೋಪಿನಿ ಸಾಧಾರಣ ಸೇವೆ ಮನ್ಪೋನು ಅಪಗ ಈ ನಮ್ಮ ಇಲ್ಲ ಇಲ್ಲಾಡೇತ ಪೂರ ದಾದಾನಲ ಮಂತನ ಮಧುಮೇಪುರ ಅಣ್ಣ ದಂಪವಾಡು ಮೇಕಾಕ್ಲೇನ ತಮ್ಮನ ಧಾನಿ ಪೋದ ಅಲ್ಪ ಸೇವೆ ಮಲ್ಪನ ಜನಪುರ ಮಲ್ತು ಮಲ್ತು ಮಲ್ತೆ ತಂಜ ಮರಣ ಅಣ್ಣ ಲಂಚನೆ ಅಲ್ಪ ಒಪ್ಪಿನ ತೂಪಿನ ದಾದವನ್ ಪೆರಾಕುಲ ಅವೇನ್ ತೂದು ಅಮ್ಮ ಕಲ್ತುನ್ ಕಲ್ತೆ ಕಲ್ತೆ ಐಕ್ ಓಡಾಪಿನ ಬಕ್ಕ ನಮ್ಮ ಕಂಜ ಮನಸ್ಸು ಆತನ್ ತೂಕ ನಮ್ಮಲ್ಲ ಮುಂದುವರಿಸಕ ನೆಕ್ತಿ ಒಂದು ಅಡ್ಡಾಪ ನಿಂಚ ಅಂಚ ಅದಾದ ಒಂಜಿ ಐಕ್ಯ ಭಯ ನೆಚ್ಚ ಮರಣ ಅಂಡ ಒಳ್ಳ ಪೋಪಿನ ತೂಪಿನ ಒಂಜಿ ವಿಧಾಲ ಇತ್ತನ ಸೇವೆ ಮಂತು ಬರ್ಪಿನಿ ಮುಂದುವರಿಸ ಮುಂದುವರಿತ ಪೂರ ಬಗೆ ಕಲ್ತೆ ಇತ್ತ ಲಾಂಚನೆ ವಾ ನೆಕ್ಕಲ ಪೋಂಡ ಒಂಜಿ ಆ ಸೇವೆ ಮಲ್ಪನ ಮೊನ್ನ ಭಾರಿ ಆಸೆ
0: ಸೊ ಇತ್ತ ಓಲಾಂಡಲಂಜಿ ಇಲ್ಲ ಮರಣ ಮಾತಾಂಡ ಐತ ಬಗ್ಗೆ ಕಟ್ಟ ಕಟ್ಟಲ ತೆರಿಗಿನಕ್ಕಲು ಭಾರಿ ಕಮ್ಮಿ ಅಂತ
1: ಕಮ್ಮಿ ಕಮ್ಮಿ ಕಂಡ ಬಟ್ಟೆ ಕಮ್ಮಿ ಅಂತ ಪಂಡ ಭಾರಿ ಕಮ್ಮಿ ಇತ್ತ ಪಂಡ ಕೂಡು ಕುಟುಂಬ ಇಜ್ಜ ಅಂದೆ ತುಂಬ ಪುರ ಕೂಡು ಕುಟುಂಬ ಒಂಜೆ ಇಲ್ಲಾಡ ಪುರ ಜೀವನದೇ ತೊಂದಾಕ್ಲೆ ಪುರ ಒರಿ ಒರಿ ಆಧಾರ ಒಂದಿತ್ತೇರು ಆ ಕೆಲಸ ಇತ್ತ ಹಾಕ್ಲಾಕ್ಲು ಬೇತೆ ಬೇತೆ ಅದಾಕ್ಲೆ ವಿಷಯ ಗೊತ್ತಾಪ ಜಂಚ ಮಂತೆ ದಾದ ಮರಣ ಆಯ್ಬೇಕು ದಾದ ಮನ್ಪೋಡು ಹಾಗೆ ಸಾಮಾನು ದಾದ ಬೋಡು ಪಂದಿ ಹೆಚ್ಚಿನಾಗ್ಲೇ ಗೊತ್ತು ಜಂಚ ಹೆಂಕ್ ಹಂಚಿ ಹೆಂಕ್ ಪೋನ್ ಮನ್ಪೇರು ನಾನು ಐಕ್ ಬೋಡ ಆಯ್ನ ಸಾಮಾನು ಪೂರ ಪತ್ತೊಂಬತ್ತು ಅವೇನು ಪೂರ ರೆಡಿ ಮಂತಿದ್ವಿ ಇಂಚ ಮಂತಿದ್ವಿ ಮರಣ ಆಯ್ಲಕ್ಕನೇ ಪೋನ್ ಮನ್ಪೇರು ಇಂಚ ಇಂಚ ಆತೇರು ತೀರ್ ಪೋಯ್ರು ನನ್ನ ಅಮ್ಮ ತೀರ್ ಪೋಯ್ರು ಅತನ ಅಮ್ಮ ಅಮ್ಮೇಲೆ ತೀರ್ ಪೋಯ್ರು ಪಂದು ಅವೇನು ಕಂತಿದ್ವಿ ಅವನು ಉತ್ತಾರ ತಾರೇಪಾರದು ಜಪ್ಪಾದ್ವಿ ಫಸ್ಟ್ ಐಕ್ ಒಂದು ತರದ ಮಿತ್ತು ಬಲ್ಪ ದೀತಿ ಬಾಕಿದ ಕಾರ್ಯಕ್ರಮ ಅಕ್ಕಳು ಕುಟುಂಬ ಇತ್ತು ಅಕ್ಕಳ ಕುಟುಂಬದ ಅಕ್ಕಳ ಪಂದು ಇಂಚ ಇಂಚ ಮನ್ಪಲೇ ಅಕ್ಕಳು ಎದುರು ಬತ್ತಿಜಿನ ಬಾಕಿ ಯಾನ ದುಂಪೋದೆ ಅವೇನೇ ಮಲ್ಪು ಈ ಪಾನ ಅವಡು ಹೆಂಚಿನ ಪೂರ ಇತ್ತು
0: ಒಂದೊಂದು ಜಾತಿನಿಗೆ ಒಂದೊಂದು ಕಟ್ಟು
1: ಒಂದೊಂದು ಕಟ್ಟು ಒಂದೊಂದು ಜಾತಿ ಅನ್ನೊಂದು ಒಂದು ಸೆಟ್ರನ್ ಅಕ್ಕಳ ಅಂತ ಕಟ್ಟು ಬೇತೆ ಈಗ ಮಕ್ಕ ಈ ಕೊಂಕ ನೇರಿನ ಅಕ್ಕಳು ಪೂರ ಹಾಕಲನ್ನ ಇತ್ತು ಅಕ್ಕಳು ಅಕ್ಕಳ ಅಕ್ಕಳ ನನ್ನ ಜಾನ ಟೀಮ್ ಉಂಡು ನಮ್ಮೆಟ್ಟು ಅಂತ ನಮ್ಮನೆಟ್ಟು ಮತ್ತೆ ಅಂತ ಜನಕ್ಕಳು ಇಜ್ಜಬೇಕು ಅಕ್ಕಳೇನ ಬೇತೆ ಅನ್ನ ನಮ್ಮೆಟ್ಟು ಒಂದು ಸೆಟ್ರನ್ ಅಕ್ಕಳ ಒಂಚೂರು ಕ್ರಮ ಬೇತೆ ಮಕ್ಕ ಇಂಚ ನಮ್ಮ ಬೇತೆ ಜಾತಿದ ಅಕ್ಕಳ ಅಂದ್ರೆ ಪೂರ ಎಲ್ಲ ಗೊತ್ತುಂಡು ಕ್ರಮ ಗೊತ್ತು ಇತ್ತ ಕೊಂಕಣೇರ ಬಂಡಲ್ಲ ಅಂಚನೆ ಏರ್ಲೈಜನ ಅವಲ್ಲ ಬೋದು ಮನ್ಪೋಯನ್ ಯಾಕೆ ಚಟ್ಟ ಕಟ್ಟು ನಾವು ದರ್ಬೆ ದೀಪಿನ ಅಂಚಿನ ಪುರ ಕ್ರಮ ಉಂಟು
0: ಕೆಲವೇನು ಕುಲ್ಲಾದಲ್ಲ ಉಂಟು
1: ಅಂಚಿನ ಇಂಕ ಪುರ ತಿಕ್ಕದಿಚ್ಚಿ ಅಂಚಿನ ದಾಲ ಇಂಕ ತಿಕ್ಕದಿಚ್ಚಿ ಇಂಚನೆ ಈ ಇಂಚಿನ ಪುರ ತಿಕ್ಕಿದ ಅವೇ ಚಟ್ಟ ಕಟ್ಟದ ಪುರ ಒಂದು ಮಲ್ಪ ನಾವು ಪುರ ಮಲ್ತದೆ ದಾಲ ಪಾಪದ ಅಕ್ಕಳೆ ಎಲ್ಲ ಬತ್ತಿಜನ ಆ ಕೆಲಸ ಪುರ ಮಂತದ ಅಕ್ಕಳೆನ ಬೋರ್ಡ್ ಹಾಪಿನ ಕ್ರಮ ಇಟ್ಟೆ ಒಂದು ಬಟನ್ ಅಕ್ಕಳು ಪುರ ಬರ್ರೆ ಅಂಡ ಅಕ್ಕಳಿ ಅಂಜಿನ ಅಕ್ಕಳೆ ಪುರ ಅದು ಲೆಪ್ಪದೆ ಆ ಕ್ರಮ ಪುರ ಮನ್ಪ ಅವನಿತ್ತೆ ಅವು ಕೊರೋನಾ ಟೈಮ್ ಕೆಲವು ಅಂಜಿನ ಪುರ ಮಂತದೆ
0: ನಿಸ್ವಾರ್ಥ
1: ದಾಲೇಜ್ ನಮ್ಮ ಬೇಲೆ ಮನ್ಪು ನಮ್ಮ ಅಲ್ಪ ಕಾಯ್ದೆ ಪೋಪಿನ ಸೀದಾ ಕಾಕುಳ್ಳ ಎತ್ತದಂಜ ಆಶೀರ್ವಾದ ಮನ್ಪೇರು ಕೇನು ಇರು ಇಂಚ ಇಂಚ ದಾಲ ಇಜ್ಜೆ ಅನ್ಪಿ ನಮ್ಮ ನಿಕ್ಲೇನ್ ಲಾಡ್ ಬರ್ತ ಸೇವೆ ಮನ್ಪುನು ಯಾವ ಫಲ ಉಂಡು ಅವು ಮತ್ತೆ ನಿಕ್ಲೇ ನಂಜ ಆಶೀರ್ವಾದ ಎತ್ತಿನ ಯಾವ ಆತೆ ಬಾಡಿಗೆ ಹೋಪಿನ ಆಕ್ಲೇನ ಪೂರ್ತಿ ಕೆಲಸ ಅದೇ ಬರ್ಪಿನ ಇಲ್ಲಾಡ್ದಿ ಮಸಾನ ಮುಟ್ಟಲ ಸ್ಮಶಾನ ಕೊಲ್ಲಿದ ಅಕ್ಕಿನೇ ಮುಟ್ಟಲ ಉಂಟು ಆಕ್ಲೇನ ಬರ ಸಮಾಧಾನ ಮಂತ ಕಡಪೂರ್ದು
0: ಆ ಪೂಜೆ ಗಣೇಶನ ಎಲ್ಲ ಒಂಚೂರು ಖರ್ಚಿಗೆ ಕಾಸು ಬೋರ್ಡ್ ಇತ್ತು ಇನ್ ನಿಕ್ಕ ಬಾಡ ಬಾರಿ ಬಂಗಾಪುಣ ಮನಸ್ಸಲ್ಲಿ ಎನ್ನು
1: ಮನಸ್ಸು ಎನ್ನೊಂದಿತ್ತು ಅಲ್ಲ ದೇವರ ಓಲ ಇನಿ ಮುಟ್ಟ ಅಂಜನ ಕಷ್ಟದಲ್ಲ ಕೊರ್ತಿಜೆ ಏರ್ಲಲ್ಲ ಸಹಾಯ ಅವನ್ ಎತ್ತನು ವೈಟ್ಲ ಇನ್ನಿಲ್ಲ ನುಪ್ಪು ಗಂಜಿದಲ್ಲ ತೊಂದರೆ ಕೊಡ್ತಿಜೆ ಎಂಚದ ಎತ್ತ ಕಷ್ಟ ಇತ್ತನಲ್ಲ ದಿನಕ್ಕೆ ಅಡ್ಡಾಡಿ ಮುಂಜಿ ಮುಂಜಿ ಮರಣಲ್ಲ ಮಂತಿನ ಉಂಡೆ ಮಂಜ ಅದು ಬಂಜಿ ಬೋಡಿ ಅದೇ ಫೋನ್ ಬರ್ಕು ಅಲ್ಪ ಮನ್ಪಾದ್ವಿ ಇಡೀ ದಿನ ಟೆಂಪ ಸಂಪಾದನೆ ಇದ್ದನಲ್ಲ ಅಂದ್ರೆ ಇಲ್ಲಾಡ್ಬೋದು ನೆಮ್ಮದಿ ಇತ್ತು ಅಕ್ಕಳ ಮನಸ್ಸು ತುನಾಗ ನಂಕು ಇಲ್ಲದ ಅಕ್ಕಳು ಮಂಜಿ ಬುಲಿಪುನ ಟೈಮ್ ಎಂಕುಲು ಬೋದ ಅವ್ಳು ಬೇಲೆ ಮನ್ಪನಾಗ ಅಕ್ಕಳು ಬುಲಿಪುನ ಉಂಟಾರ ಇಮೇನೇ ತೂಪಿಯರ್ ಅಕ್ಕಳು ಇಮ್ಮೆ ಇತ್ತು ಭಂಗ ಬರೋದು ಇಲ್ಲ ಅವನಿ ಹೆಂಗೊಂಜಿ ಖುಷಿ ಆ ಬಂಗೋಡ್ಲ ಹಾಕ್ಲೇನು ಅಂಜಿ ಒಂಜಿ ಬುಲಿಪಾವನೇನು ಉಂತಾದಿ ಖುಷಿ ಪಡೆಪ ಅಂಚನ ಹಾಕ್ಲು ಉಪ್ಪೋಡು ಇಂಚನೆ ಉಪ್ಪೋಡು ಖರೀದಿ ಬರ್ಚಿನ ಹಾಕ್ಲೇನು ದಾಲ ಮನ್ಪೇರ ಹಾಪಿಚ್ಚು ದೇವ್ರನ್ನ ಅಂಜಿ ಉಂದು ಅರ್ಲೆಪ್ಪನ ಬೋಡೆ ಅಂಚನ ಟೈಮ್ ನಮ್ಮ ಬೋದು ಹಾಕ್ಲೆ ಸಹಾಯ ಹಾಪಿನ ಆತೆ ಮಕ್ಕ ಇಟ್ಟು ಹೆಂಕ ಸಂಪಾದನೆ ಬೋಡು ಅವು ಬೋಡು ಬಂದು ಇನಿ ಮುಟ್ಟೆ ಅನ್ ಮಂತಿಚ್ಚು ಕೊರೋನಾ ಟೈಮ್ ಅಂಚನೆ ಸುಮಾರು ಜನ ಹಿಂಗೆ ಫೋನ್ ಮಂತ್ ಬಂದೆ ಅಕೌಂಟ್ ನಂಬರ್ ಬನ್ಲಿ ಇರಕ್ಕೆ ಸಹಾಯ ಹಾಪುನ ಅಂಚ ಆ ವಿಷಯ ಉಂಚಿ
0: ಈ ಮಾತೆ ನಡುಟು ಗಣೇಶನ ಕಾರ್ಪೊರೇಟರ್ ಆಪೇರು ಅಂದೆ ಸೊ ಒಂದು ಇಂಚ ಇದಕ್ಕೆ ಅವಕಾಶ ದಿಕ್ಕಿಂಡು ಅಥವಾ ಮನಸ್ಸಲ್ಲಿ ಇತ್ತನ ಒಂದಿನ ಸೇವೆ ಮನ್ಪೇರೆ ಒಂದೊಂದು ಜಡ್ಡೆ ಅವಕಾಶ ಅಂದ ಎನ್ನದ ಪೋಯಾರ ಅದು ಇಂಚ
1: ಒಂದು ಹೆಂಕೊಂದು ಜನಕ್ಕಳು ಕೊರೋನ ಆಶೀರ್ವಾದ ಒಂದು ನೈನ್ಟೀನ್ ಕಾರ್ಪೊರೇಷನ್ ಎಲೆಕ್ಷನ್
0: ಕೊರೋನಾ ಶುರು
1: ಕೊರೋನಾ ಟೈಮ್ ಒಂದು ಹೆಂಕಲು ಹೋಗಿ ಹೋಗುದ ಎರಡು ತಿಂಗಳು ಆಯ್ತು ಆ ಥರ ಅಪ್ಪ ಕೊರೋನಾ ಟೈಮ್ ಶುರು ಆನ್ ಪೂರ ಲಾಕ್ಡೌನ್ ಆನ್ ಮಾರ್ಚ್ದ ಟೈಮ್ ಅಂಚ ಜನಕ್ಕಳೇನು ಆಶೀರ್ವಾದ ಇತ್ತು ನೀರು ಈ ಕಾರ್ಪೊರೇಟರ್ ಅವ್ರು ಮಾರೆ ವೈಕಾಣಲ್ಲ ಆಪನ ಉಪಕಾರ ಆಪನ್ ನಿನ್ನ ಆರ್ತಿ ಅಂಚೆ ಅಂಚ ಜನಕ್ಕೆ ನನ್ನ ಆಶೀರ್ವಾದ ಮಂತ್ರ ನನ್ನ ಕಾಡ್ಪುಡ್ತೇರು ಎನ್ನು ವಾರ್ಡದ ಕಾರ್ಯಕರ್ತೇರು ಯಾಕೆ ಪೂರ ಹಿಂಗೊಂದು ಸಪೋರ್ಟ್ ಮಂತ್ರಿ ಆವಡಿ ವರ್ಷ
0: ಅನುಭವ
1: ಇದ್ದೆ ರಾಜಕೀಯದ ಬರ ಅನುಭವ ಇದ್ದು ಬೆನ್ನೊಂದಿತ್ತ ಆತೆ ಬೆನ್ನದ ರಾಜಕೀಯ ಬೆನ್ನೊಂದಿತ್ತ ಬಿಡ್ತ ಅನ್ನ ಈ ಸ್ಥಾನಮಾನ ಬಂಕೆ ಹಂಗ ಆಸೆ ಇದ್ದಾನೆ ಅನ್ನದಾದ ನನ್ನ ದೇವರಂಜಿ ಕಡಪುರದೇರಿ ಅನ್ನ ಸ್ಥಾನಮಾನ ಆಯ್ಬಕ್ಕ ಇತ್ತ ಮುಟ್ಟಲ್ಲ ಗೌರವಿತೋಡೆ ಅಡ್ಡ ಮರ್ಯಾದೆ ಇಡಿ ದಾಲ ಒಂದು ಇಜ್ಜಂದೆ ವಾಸೇವೆಲ್ಲ ಮನ್ಪ ರೆಡಿ
0: ಸುರುಕು ಇದಕ್ಕೆ ಐತ ಬಗ್ಗೆ ತೆರೆಯೋಣ ಬಂಗಾದು
1: ಬಂಗಾತು ಸುಮಾರು ಬಂಗಾತು ಹಂಗ ಒಂದು ಜನಕ್ಕೆ ಕಾರ್ಯಕರ್ತರು ಹಿಂಗೊಂತ ಸಪೋರ್ಟ್ ಇರ್ತೇವ್ರಿ ಇಂಚ ಪೋನ್ ಇಂಚ ಆಪುನ್ ಬಂದು ಮಹಾನಗರ ಪಾಲಿಕೆದ ಅಧಿಕಾರಿ ನಕ್ಲು ಹಂಗ ಅಂತ ಸಪೋರ್ಟ್ ಬರೋ ಅಂತಿದ್ದೇವ್ರಿ ಕಣ್ಣ ಸಾಸಕ್ಯರು ಅದೇ ಕಾಮತೇರಿ ಹಂಗ ಅಪವಾಪಗಲ್ಲ ಹತ್ತದ ಬುದ್ಧಿವಾದ ಬಂದಿತ್ತೇವ್ರಿ ಅಂಚ ಇಂಚ ಇಂಚ ಮನ್ಪಡು ಅಂಚ ಇಂಚ ಅವಳು ಚಾರಡನೇ ಪೋದೆ ಅಂತ ಬಂದೊಂದು ಇತ್ತಿಂತ ಆ ದಾಂಡಲ್ಲ ಚಾರಿಂಗ್ ಕೆಡ್ಡ ಸಪೋರ್ಟ್
0: ಮಾಡಿ ಕಾಲ್ ಇರಲಿ ಪಾತೆರ್ಗ ಏರನ್ ತೂಕ ಹಲೋ ನಮಸ್ಕಾರ
3: ಹಲೋ ನಮಸ್ತೆ
0: ನಮಸ್ತೆ ನಮಸ್ತೆ
3: ಸಂದೇಶ್ ಆಕಾಶ್ ಬೋನರ್
0: ಪಲ್ಲೆ ಸಂದೇಶ್ ಅಣ್ಣ ಪಾತೆ ಇರ್ಲಿ ನಮ್ಮ ಗಣೇಶ್ ಅಣ್ಣ ಇಲ್ಲಿ
3: ಪಾತೆ ಗಣೇಶ್
1: ನಮಸ್ಕಾರ ನಮಸ್ಕಾರ
3: ಯಾನು ಆಕಾಶ್ ಬೋನರ್ ಅದು ಇರೇ ಗುರ್ತೋ ಪಡಿ ಯಾನು ಚಿಲಿಮಿ ಬರ್ಪ ಟೈಲರ್
1: ಟೈಲರ್ ಗೊತ್ತಾ ನಾನು ಗೊತ್ತಾನ ಗೊತ್ತಾನ
3: ಅದು ಇರ್ನ ಕೆಲಸ ಒಂಜಿ ದೇವರನ ಕೆಲಸ ದೇವರ ಮೆಚ್ಚಿನ
1: ದೇವರ ಎನ್ನಡ ಮನ್ಪ ಅನ್ನು ಇಲ್ಲ
3: ಓಲು ದಾದಾಂಡಲ್ಲ ಇರುಪ್ಪರು ಮರಣದ ಅಲ್ಪ ಪೂರ ಹೆಲ್ಪ್ ಮನ್ಪುನ ಪೂರ ಆಯ್ತ ಪಂಡಾರಕ್ಕೆ ಎಡ್ಡೆ ಕೆಲಸ
0: ಇರ್ನ ದೇವರು ಶಕ್ತಿ
3: ಕೈಯಿರು ಪತ್ತಿಯರು ಇರ್ನ ಕೈಯಿನ ಜನಕ್ಕೂ ಪತ್ತಿಯರು ಕಾರ್ಪೊರೇಟರ್ ಆಯ್ಕೆ
1: ಮಂತ್ರಿ
0: ದೇವರ ಲಂಚನ ಕೈ ಪತ್ತೋಡ ಅದೇ
3: ಸಂದೇಶ ಆರು ಮಂತಿನ ಕೆಲಸ ಉಂಡತಿ ದೇವರ ಮೆಚ್ಚಿನ
0: ಮೆಚ್ಚಿನ ಕೆಲಸ ಅಂದ ಅಂದ ಅವಂದ ಅವಂದ ಅವ ಸಂದೇಶ ಬಹಳ ಸಂತೋಷ ಇರಿ ಪಾತೆ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಏರೆ ಮತ್ತೆ ಕಾಲ್ ಮನ್ಪಿರೋಂಡು ಮನ್ಪೋಲಿ ನಮ್ಮ ಗಣೇಶನ್ ನಿಕ್ಕಲು ಪಾತೆರೋಲಿ ಅವೇ ಗಣೇಶಣ್ಣ ಕಾರ್ಪೊರೇಟರ್ ಇರೇ ಅವಕಾಶ ತಿಕ್ಕಂಡು ಇರೇ ಕಾರ್ಪೊರೇಷನ್ ಉಂತಿಯಾರು ಒಡಿ ಕಾಲ್ ರೋಲ್ ಇರಿ ಏರನ್ ತೂಕ ಕೊಂಚ ಹಲೋ ನಮಸ್ಕಾರ
4: ಹಲೋ ನಮಸ್ಕಾರ
0: ನಮಸ್ತೆ ನಮಸ್ತೆ
4: ನಾನು ಗ್ರೇಸ್ ಮಿರಾ ಅಂತ
0: ಮಾತಾಡಿ ಮಾತಾಡಿ
4: ನಾನು ಇತ್ತ ತುಳುಟು ಪಾತೆರೋಡ
0: ಈ ತುಳುಟೆ ಪಾತೆರ್ಲಿ ತುಳುಟೆ ಪಾತೆರ್ಲಿ
4: ಓಯ್ತಾ
0: ತುಳುಟು ಪಾತೆರ್ಲಿ ಎಂದು
4: ಆ ತುಳುಟ ಆ ಇರೇ ನಮಸ್ಕಾರ
1: ನಮಸ್ಕಾರ ನಮಸ್ಕಾರ ಅಮ್ಮ
4: ನಾನು ಇರೇ ಗೆಂಚಿನ ಪಂಪಿಣಿ ಬಂಡ ಇತ್ತದ ಕಾಲೋಡು ಸಂಕೀರ್ಣ ಸಾರಂಗ ರೇಡಿಯೋಡು ಡಾಕ್ಟರ್ ಪೂರ ಬೈದೇರು ಅಕ್ಲು ಪಂತೇರು ನಿಕ್ಲನ ಬಾಡಿ ಡೊನೇಟ್ ಮಲ್ತಂಡ ಎಣ್ಮ ಜನಕ್ಕೆ ಪ್ರಯೋಜನ ಆಪುಂಡು ಸೈಟಿ ಬೊಕ್ಕ ಈ ಒಪ್ಪುಣ ಸೈಟಿ ಬೊಕ್ಕ ಬಾಡಿ ಡೊನೇಟ್ ಮಲ್ತಂಡ ಎಣ್ಮ ಜನಕ್ಕೆ ಕಣ್ಣು ಅವು ಇದು ಉದಾಯ ಇಚ್ಚಿನ ಪೂರ ಹೆಂಚಿನ ಎಡ್ಡೆ ಒಂದು ಅವು ನನ್ನವ್ರಿಗೆ ಬೋಡಾಯಿನ ಪ್ಲೇಟ್ ಕೊರೋದಿ ಅಂಚಪ್ಪನಾಗ ಈರ್ ಸೈತಿನಕ್ಲೇನ ಮಣ್ಣಗ್ ಬಾರ್ದ ಸುಟ್ಟು ತೂ ಕೊರ್ದು ಹಾಲ್ ಮಲ್ಪುನರ್ದು ನೀರ್ ಐತ ಅನುಭವದಾಯದ
0: ತೊಂದಿದೆ ಅವು ಗ್ರೇಸ್ ಮಿರಾಂದ ಮೇಡಮ್ ಅವು ಅಂಚತ್ ಸೈತಿ ಬೊಕ್ಕ ಐನ ಅಂಚೆ ಕೊರ್ಪಿನ ಅವು ಸುರುಕೆ ಅಕುಲು ಬರೆದು ಕೊರೋಡು ಎನ್ನ ಬಾಡಿನ ಗೌರ್ಮೆಂಟ್ ಕೊರ್ಪೆ
4: ಕುಟುಂಬದ
0: ಇನ್ನೂ ಗೊತ್ತುಂಡೆ ತುಲೆ
4: ಕಂಕನಾಡಿ ಎನ್ನ ಬಾಡಿನ ಎನ್ನ ಡಾಕ್ಟರ್ ಪ್ರದೀಪ್ ಪಿರೇರ ಹಾರ್ಟ್ ಡಾಕ್ಟರ್ ಎನ್ನ ಬಾಡಿನ ಯಾನ್ ಸೈತಿ ಬೊಕ್ಕ ಕಂಕನಾಡಿ ಆಸ್ಪತ್ರೆ ಕೊರ್ಪಿನಿ ಎನ್ನಾನ ಇಂಗ್ರೇಜಿ ಕೊನದು ಐದು ಬಕ್ಕ ದಪನ ಮಲ್ಪುನ ಪುರ ಬೊತ್ತಿ ಎನ್ನ ಪಾಲ್ಟ್ ಉಂಡತ್ತ ಎಡ್ಡೆ ಎತ್ತಿನ ಏರಗಾಂಡದ ಅಪಗಡೆ ಕೊರ್ಲೆ ಐದು ಬೊಕ್ಕ ಎನ್ನ ಇಲ್ಲಾಡ್ ಕಣಪಿನ ಬೊತ್ತಿ ಇಲ್ಲಾಡ್ ಎಂಕು ಕನದ್ದು ಸಂಸ್ಕಾರ ಅದು ಇದು ಪುರ ದಾಲ ಬರ್ತಿ ದಾಯಗವು ಆ ಕಾಸಿನ ಪೂರ ಆಶ್ರಮ ಕೊರ್ಲೆ ಆ ಕಾಸಿನ ಆಶ್ರಮ ಕೊರ್ದು ಆಶ್ರಮ ಏತೋ ಜನ ಉಂಡು
0: ಇಂಚಿನ ದೇಹ ಈ ರೀತಿ ಎಡ್ಡೆ ಅಂತ ಪಂಪಿನಿ ಆ ಪನ್ನಿ ಆಲೋಚನೆ ಎಡ್ಡೆ ಒಂಜಾತ್ ಕಾನೂನು ಕೆಲವೊಂದು
1: ಎಲ್ಲ ಒಪ್ಪು
0: ಕೆಲವರು ಅಂದ್ರೆ ಕೆಲವರು ಇತ ಅನಾಥ ಅವು ಶವ ಅಂಡಲ್ಲ ಇತ ಒಂಜಾತ್ ಪ್ರೊಸೀಜರ್ಸ್
1: ಉಂಟು.
0: ಸೊ ಇಂಚ ಉಪ್ಪುನಾಗ ಅಕುಲಾದೆ ಜೀವಡು ಉಪ್ಪುನಾಗ ಬರೆದು
1: ಅಂಚಿನ
0: ಕೆಲಸ ಎಡ್ಡೆ
1: ಅಂದ್ರೆ
0: ಮೇಡಮ್
1: ಕೆಲಸ
0: ಎಡ್ಡೆ ವಿಷಯ. ಸೊ ಥ್ಯಾಂಕ್ ಯು ಗ್ರೇಸ್ ಮಿರಾಂದ ಮೇಡಮ್. ಅಂಚೆ ಗಣೇಶನ ಏನು ಇಡಕ್ಕೆ ಕಾರ್ಪೊರೇಷನ್ ಕಾರ್ಪೊರೇಟರ್ ಆಯ್ರಿ. ಸೊ ಕಾರ್ಪೊರೇಟ್ನ ಏನಂಚಿನ ಕಾಲಘಟ್ಟ ಸಮಯ ಕೊರೋನಾ ಎಲ್ಲ ಬರ್ತಾನೆ. ಸೊ ಆ ಸಮಯ ಈರ್ ಮಲ್ದಿನ ಕೆಲಸ ಭಾರಿ ಮಲ್ಲ ಅಂತ ಏರ್ಲ ಕೈತಲ ತೆಮ್ಮಲ ತಂಡ
1: ಬಲ್ತೀನಿ ಕೊರೋನಾ ತೂಂಡಲ
0: ಎಂಚ ಅಪ್ಪ ಆ ಸಮಯ ಮಲ್ತಿನ ಕೆಲಸದ ಆದ ಮತ್ತ
1: ಆ ಸಮಯ ಫಸ್ಟ್ ಗೆ ಕೊರೋನಾ ಬಂದಾಗವೆ ಪೂರ ಲಾಕ್ಡೌನ್ ಆದ ಜನಕ್ಕೆ ಪೂರ ಬೀದಿ ಬೀದಿ ಇಡಿತೇರಿ ಓ ಲಜ್ಜಿ ಹೆಂಗೆ ಕೊಂಚ ಮಂಡೆ ಬಂಡು ಈ ಮಾರ್ಗದ ಬರಿತಿತ್ತನೇ ದಾದ ತಿನ್ಪಿನಿ ಅಕುಲು ಆ ಟೈಮ್ ಹೆಂಗೆ ಕೊಂಚ ಜನ ಬುದ್ಧಿವಾದ ಬತ್ತು ಬಂದು ಕನಿ ಸರಿ ಅನ್ನೊಂಚೂರು ಹೆಲ್ಪ್ ಮಾಡ್ಪಾಯ್ತು ಅಲ್ಲ ಇರು ಪೋದು ಹಾಕ್ಲೆ ಕೊರೆದು ಕೊರೊಂದು ಬಲೆ ಒಂದು ಜನ ಭಾರಿ ಅನ್ನ ಆತ್ಮೀಯರು ಆದ್ರೆ ಫಸ್ಟ್ ಟೈಮ್ ಹೆಂಗೆ ಕೊಂತ ಒಟ್ ಒಂದು ಇಲ್ಲಾಡು ಮನ್ಪನ ಐಟಮ್ ಅಂತ ಕಂತು ಕೊರಿಯರು ಯಾನವೇನು ಜನಕ್ಕೆ ಕೊರೆದು ಬೀದಿ ಇಡು ಪೂರ ಇತ್ತಿನಕ್ಲೆ ಅಕ್ಲೇನೊಂತೆ ತೊಗೊಂಡ್ ತೊಗೊಂಡು ಒಂದು ಬಕ್ಕ ಅಂತ ಹೆಂಕ್ಲ ಒಂಚೂರು ಆಲೋಚನೆ ಬರ್ತಾನೆ ಸಾಧಾರಣ ಮಲ್ಪಡು ಕೊರಡು ಬಂತು ಡೈಲಿ ಅವೇನು ಕೊನೊಂದು ಬರ್ತಾನೆ ಸಾಧಾರಣ ನೂತಾಯೋ ಜನಕ್ಕೆ ಮಾರುಗುಡು ಬಾದಿ ಇತ್ತಿನಕ್ಲೆ ಪೂರ ಕೊರಿಯ ಬಕ್ಕಂಜಿ ಎಂಕ್ಲನ ಉರುವಾಡು ಮಾರಿಗುಡಿ ಜಾತ್ರೆ ದಾನಿ ಬೈದಿನ ತೋರ ತೋರದ ಅಕ್ಳು ಅಕ್ಳು ಸಾಧಾರಣ ಅಲ್ಪ ಜನ ಇತ್ತೆ ಅಕ್ಳು ಅಕ್ಳು ಒಂಜಿ ಅಲ್ಪನೆ ಸ್ಟ್ಯಾಂಡ್ ಆದ ಬೇರೆ ಉಂಟು ಅಕ್ಳೆ ಕೊಯರೆಲ್ಲ ಹತ್ತು ಬರ್ರೆ ಪೂರ ಬಂದ ಅತೆ ಒಂದು ಅಂತ ಸಮಯ ಅಕ್ಳು ಜೀವನದ ಎತ್ತೇರು ಅಕ್ಳನ್ನ ಕಾಸು ಇತ್ತಿನ ಆಯ್ತು ಮತ್ತೆ ಅಕ್ಳೆ ಒಂದು ತಿಕ್ಕೊಂಡಿಜ್ಜ ಅಂತ ಕಾಸು ಇತ್ತು ತಿನ್ನರದಲ್ಲ ತಿಕ್ಕೊಂಡಿಜ್ಜ ಅಂಚ ಪೂರ ಅದೊಂದು ಅಂದ ಅಕ್ಳೆಗ್ ಲಂಚನೆ ಇಲ್ಲಾಡು ಮಂತದ್ದು ಚಪಾತಿ ಅವು ಒಂದು ಪೂರ ಮಂತದ್ದು ಅಕ್ಳೆ ಗಂಜಿ ನಲ್ಪ ಜನಕ್ಕೆ ಪೂರ ಸಾಂಕೊಂಡು ಜೋಕುಲು ಪೂರ ಇತ್ತ ಪುಡಿ ಪುಡಿ ಜೋಕುಲ್ ಇತ್ತ ಅಕ್ಳನ್ನ ಫ್ಯಾಮಿಲಿ ಅಕ್ಳು ಪೂರ ಬರ್ತಿನತೆ ಅಕ್ಳೆ ಬಂತೆ ಲಾಸ್ಟ್ ಅಕ್ಳು ಕೊರ್ನೆ ಕೊಂಡು ಲಾಸ್ಟ್ ಅಕ್ಳು ಪಂಡೇರಿ ಎಂಕ್ಲೆ ಸಾಮಾನು ಅಂತ ಕೊರು ಎಂಕುಲ್ ಮಂತ ತಿನ್ಪ ಎಂಕ್ಲೆ ಮೂಲ ಮಂತ್ ಪೇರೆ ಕೊಂಡ ಆಲ್ರೆಡಿ ಅಕ್ಳೆ ಗ್ಯಾಸ್ ಅಂಚಿನ ಮತ್ತ ಅಂಚೆ ಎಂಕ್ಲೆ ನಾ ಮೂಲು ರೇಷನ್ ಅಂಗಡಿ ಇತ್ತು ಸುಕುಮಾರ ಅನ್ನೋನು ಮನ್ನಗುಡ್ಡೆ ಹರಡಬೋದು ವ್ಯವಸ್ಥೆ ಬಂದೆ ಎಂದಲ್ಲ ಕಾಸು ಪೂರ ಇಜ್ಜಾನ ಆರೆ ಕೊಂಚೂರು ಹೆಲ್ಪ್ ಮಾಡ್ತೀರಿ ಅಲ್ಪದ ದಾಲ ಸಾಮಾನು ಇತ್ತು ಕೊರೊಂದಿತ್ತೆ ಬೊಲಂತಾರಿ ಯಾವ ಮತ್ತು ಅಂಚಕ್ಕೊಂದು ಅಕ್ಳೆ ಕೊರೊಂದು ಬರುತ್ತೆ ಇಂಚ ಬಟಾಟೆ ಅಕ್ಳೆ ಚಪಾತಿಗೆ ಬಡ ಅಂಚಿನ ಐಟಮ್ ಬರ ಕೊಡ್ದು ಅಕ್ಳೆ ನಂಜಿ ಬಕ್ಕ ಏರ್ಲ ದಾನ ಮನ್ಪುನ ಅಕ್ಳೆ ಇತ್ತು ಅಕ್ಳೆ ನಾಡೆ ಕಡ್ಪುರೋದು ಕೊರ್ಪುನ ಅಕ್ಳೆ ದಾಲ ಕೊರ್ಲೆ ಜೋಕ್ಲೆಲ್ಲ ಪಡಿ ಪಡಿ ಅಂಚ ಬಕ್ಕ ಅಂತ ಸಮಯ ನಿರಾಶ್ರಿತ ಕೇಂದ್ರ ಬಂದಿತ್ತು ನನ್ನ ಯಾನೇ ಅಂಜಿ ತೂಂದಿತ್ತಿನ ಮೂಜಿ ಬರ್ತಾಕ್ಲೆ ನಾನೇ ಮುಪ್ಪ ಮುಪ್ಪತ್ತೈದು ಜನ ಇತ್ತೆ ಅವೆಲ್ಲ ಕೊಡಿ ಶಿಫ್ಟ್ ಮಂತ್ ಇಡೇ ಪಾಡ್ದಿ ಅವೆಲ್ಲಕ್ಕೆ ಇಡೀ ಕೊರೋನಾದ ಒಂದು ಆದಿತ್ತು ಆಯ್ತಾ ಇತ್ತಿನ ಪೇಷಂಟ್ ಅಂತ ಮೂಲು ಅಂತ ಆರೋಗ್ಯ ಎತ್ತಿನಕ್ಲೆ ಯಾನ ನಿರಾಶ್ರಿತ ಕೇಂದ್ರ ಬಂದು ಹೆಂಕ್ಲಪ್ಪ ಇತ್ತು ಅಡೆಗಂತ ಪಾಡ್ದಿತ್ತೆ ಆಕ್ಲೆ ನಾನು ಮೂಜಿ ಬರ್ತು ತೂತೆ ಕಾಂಡೆ ಚಾ ಮಧ್ಯಾಹ್ನ ಒನಸು ರಾತ್ರಿ ಒನಸು ಕೊಡ್ದು
0: ಸಮಯ ಮಾತ್ರ
1: ಎಂಕೊಂದು ಫಸ್ಟ್ ಡೇ ಶಾಸಕರು ಪಂಡೇರಿ ಇಂಚ ಇಂಚ ಗಣಿ ಸರಿ ಒಂಜಿ ಬೋಲೂರ್ದ ಒಂಜಿ ಮರಣ ಆತನೆ ಕಪ್ಪಗ ಡೀಸಿಲ್ ಐತ್ತೇರಿ ಒಟ್ಟಿಗೆ ಇಂಚ ಇಂಚ ಎಂಕ್ಲೆತ್ತಿದ್ದು ಪೂರ ಪಂಡೇರಿ ಅವು ಈ ಮರಣ ಪೂರ ಮಲ್ಪೋತ ಅರೇ ಗೊತ್ತು ನನ್ನ ವಿಷಯ ಶಾಸಕರೇ ನನ್ನ ಪೂರ ಕೊಡಿಲ್ಲ ತೂಪ್ಯಾರು ಚಾರು ಬಂಡಿ ರಾವ್ ಸರ್ ಮಲ್ಪೆ ಬಂಡೆ ಮತ್ತು ಇಂಚ ಇಂಚ ಉಂಡು ಮಲ್ಪೆ ತೊಂದರೆ ತೂಕ ಅನುಭವ ಅಂಚ ಹೆಂಕ ಹೋದಿತ್ತಿನ ಧೈರ್ಯ ಮರಣ ಪೂರ ಮಂತ ಇತ್ತಿನ ಹೆಂಗೆ ಧೈರ್ಯ ಅದು ಅಂಚ ಪೋಯ ಅಪ್ಪಗ ಪೋನ ಭಾರಿ ಗಲಾಟೆ ಪೂರ ಇತ್ತು ಹಸನ ಕನರೆ ಬಲ್ಲಿ ಅವ್ಳು ಬೋಲೂರು ಫುಲ್ ರೌಂಡ್ ಅಪ್ ಆಡ್ದಿತ್ತೇರಿ ಜನಗಳು ಅವನ್ನೆಲ್ಲ ಪೊಲೀಸ್ಲ ಕ್ಲಾತ್ ಇತ್ತೆ ಅವ್ನು ಮಲ್ಲ ವಿಷಯನೇ ಪೂರ ಮತ್ತದಕ್ಕಂತ ಒಬ್ಬ ಕಮಿಷನರ್ ಬಂಡೇರು ಡಿ ಸಿ ಬಂಡೇರು ಇಂಚ ಇಂಚ ಕಿಟ್ಟು ಮಾತಾಡ ಪಾಡ್ದೀರು ಮನ್ಪುಲೇನು ಒಂದು ರೆಡ್ ಜವನೇರು ಇತ್ತೇರಿ ಆಂಬ್ಯುಲೆನ್ಸ್ ಮಕ್ಕಳು ಆಲ್ರೆಡಿ ಕಿಟ್ಟು ಪೂರ ಪಾಡ್ದಿತ್ತೇರಿ ಹೆಂಗಳು ಮೂರು ಜನಕ್ಕೊಂದು ಕನಕಪುರ ಇದು ಮಾರಣ ಅಂತ ಬರ್ತ ಇದನ್ನ ಕರೆಂಟ್ ಇಡ್ಬೋತಾ ಇರ್ತಿ ನಾವು ಅಲ್ತ ಕರೆಂಟ್ ಹಾಲ್ ಆದಿತ್ತು ಉಪಾಯ ಹಾಲ್ ಆದಿತ್ತು ಆ ನೀರು ಹಿಂದೆ ಇಜ್ಜ ಅಂಚ ಕರೆಂಟ್ ಇಡೆ ಕನಕ ಇಡೆ ಹೆಂಗ್ಳು ಬರ್ತ ಬರ್ತದೆ ಹೆಂಗ್ಳು ಬೇಲೆ ಅಂತ ರಾತ್ರಿ 11 ಗಂಟೆ ಆತನು ಆ ಮರಣ
0: ಐದು ಬಕ್ಕ ಏತು ಮಾಡ್ತಾರೆ
1: ಅಲ್ತು ಬಕ್ಕ ಹೆಂಗ್ ಬೇರೆ ಬೇರೆ ಬಕ್ಕ ಮಕ್ಕಳ ಪೇಪರ್ ಇಡ್ ಪಾಡಿಯರ್ ಎಂಜಿನ ಸಾವದಾಲ ಹೆಂಕ್ಳು ಪೋಡಿ ಹಚ್ಚಿ ಸಾವ ಇತ್ತು ಹೆಂಗ್ಳು ವ್ಯವಸ್ಥೆ ಮಲ್ಪಾಯ್ಕೆ ಬಂದು ಪೋದು ಹೆಂಗ್ ಫೋನ್ ಬರೋಂದಿತ್ತು ಸುಮಾರು 105 ಮಿತ್ತು ಕೊರೋನಾದ ಬಾಡಿ ಅನ್ನೊಂದು ಯಾನೊಂದು ಆಂಬ್ಯುಲೆನ್ಸ್ ತಾರಿತ್ತೇರಿ ಬಕ್ಕ ನಮ್ಮ ಈಶ್ವರೇಂದು ಬಾರಿ ಸಾತು ಬಜರಂಗದಲ್ಲಿ ತಪ್ಪು ಸಾಧಾರಣ ಯಾನೊಂಜಿ ಅಯ್ಯೋ ಮಲ್ತಿದ್ದಾಯ ಬಕ್ಕ ಅಕುಲ್ ಟೀಮ್ ಬರ್ತೇನೆ ಅಕ್ಳು ಕನಪೇರಿ ಎಂಡ ಕೊರ್ಪೇರಿ ಯಾನವೇನು ಬಂದು ಎರಡು ಮೂಜಿ ಟೀಮ್ ಇತ್ತು ಅಂಚೆ ಅಕ್ಳು ಬತ್ತೆ ಎಂಡ ಬಂದಿತ್ತೇರಿ ಗಣೇಶರ ಬಾಡಿ ಯಾನಕ್ಕೆ ಗೌರವಯುತವಾದ ಒಂದು ಮಾಲೆ ಬಕ್ಕ ನೀರು ಕೊರ್ಪ ನೀರು ನೀರು
0: ತುಳಸಿ ಎಣ್ಣೆ
1: ಕಡ್ಸಿದೆ
0: ಅನಾಥ ಶೋಪಂಡದಾದವು
1: ಅಂದಂಚನೆ ಬುರ್ದು ಬತ್ತಿನ ಪುರ ಆಶ್ರಮ ಪುರ ಒಪ್ಪರು ಅಕ್ಕಲು ಅಕ್ಕಲ ಡಾಕ್ಯುಮೆಂಟ್ ಪುರ ಒಪ್ಪುಂಡು ಆಧಾರ್ ಕಾರ್ಡ್ ಪುರ ಒಪ್ಪುಂಡು ಅನ್ನ ವ್ಯವಸ್ಥೆ ಅನ್ಪಿದೆ ಪಿದೆ ಇವ್ರದ್ದು ಕೊಂಚ ಫೋನ್ ಮಾಡ್ಪೀರು ಅನ್ನ ಅಂಜಿ ಅಪ್ಪೆ ನಮ್ಮ ಬಾಡಿ ಉಂಟು ಇಲ್ಲೇ ಬರೇ ರೇ ಅವನಿಚ್ಚು ಇರಾವೇನು ದಾದಾನಲ್ಲ ಮಂತ್ ಬಿಡು ಐಕೊಂಡು ಕರೆಕ್ಟ್ ಆಯ್ತು ಅಮೌಂಟ್ ಎತ್ತು ಬಾಡಲ್ಲ ಅಣ್ಣ ಅಕ್ಕ ಅಮೌಂಟ್ ಮನ ಒಂದಿದ್ದಾನೆ ಯಾವ ಆ ಸೇವೆ ಮಂತೀನಿ ಅಂಚ ಅದು ಅನತ್ತ ಅತ್ತ ಅನತ್ತ ಯಾವ ಮಂತ್ ಒಂದಿತ್ತೇವೆ ಅಕ್ಕ ಕಂತದಿ ಸೋಕಡೆ ಮೀಪಾದಿ ಹಾಂ ಸ್ವಸನ ಜಾಗ ಉಂಟು ಅವಳೆ ಮೀಪಾವೆ ಆಂಜವ್ಳು ಪುರ ಅಂದ ಪಂಜವ್ಳು ಅಂದ ಅಡಿಗೆ ಒಚ್ಚಿದ್ದು ಮತ್ತೆ ಒಂದು ಸೀರೆ ಎತ್ತನ ತುತ್ತದು ಮಕ್ಕ ಮಿತ್ತು ಕುಂಟು ಬಾರ್ದು ಈಗ ಅಂದದ ಮಾಲೆ ಬಾರ್ದು ಅಂತ ತುಳಸಿ ನೀರು ಕೊಡ್ದು ಅಕ್ಕ ಪಾದ ಮುಟ್ಟದು ಏರಮ್ಮಲ್ಪನ ಸೇವೆ ಆ ಮಂತೊಂದಿಲ್ಲ ದಾದಲ್ಲ ತಪ್ಪಿತ್ತು ಹಿಂಗ ಮಾಪ ಮಲ್ಪೋಡು ಈ ರೆಡ್ಡ ಜಾಗೆ ಸೇರೋದು ದೇವ್ರನ್ನ ಪಾದ ಸೇರೋಡು ಕೈ ಮುಗಿದೆ ಅಕ್ಕನ ಆ ಕ್ರಮ ಮಂತದ್ವಿ ಮೂಜನ್ ತಿಂತಲ್ಲ ಕ್ರಮ ಮಲ್ಪ ಬೂದಿಯಪ್ಪ ಅಕ್ಕಂಚೂರು ತಿನ್ನರೆ ಪುರ ಬಲಸದಿ ಆ ಬೂದಿನ ಜೊತೆ ದೀಪ ಮಕ್ಕ ಅಂಜಿ ಒನ ಸಂಡವೆ ಉತ್ತರಗಿರಿ ಎಲ್ಲ ಮನ್ಪ ನೀರತ್ತ ಇನ್ ಬಟ್ರೆ ಒನಸು ಕೊಡ್ದು ಕಾಸಿ ಸಣ್ಣ ಬಟ್ರು ಬರ್ಪೇರಿ ಪಾಂಡು ಬಟ್ರಿ ಅರೆ ಬಂಡ ಹೆಂಕ ರಪ್ಪ ಬರ್ಪೇರಿ ಅರೆ ಬತ್ತದ ತೂದೆ ಬರಿಟ ಆತನ ಬಿ ಸಮುದ್ರ ಮತ ಬೀಚ್ ತಣ್ಣೀರ್ ಬಾಯಿ ಬೀಚ್ ಪೂರ ಪಾಪೆಂಕುಳು ಅವ್ರು ಬೋದು ಪಿಂಡ ಬಿಡ್ತು ಅರ್ನಂಜಿ ಒಂಜಾರ ಸಾವಿರ ಎರಡು ಸಾವಿರ ರೂಪಾಯಿ ದೇತೊಂದಿರು ಅವ್ ಮಂತದ ಅಲ್ಪ ನಿಂಜಿ ಇರತ್ತೈದು ಜನಕ್ಕೆ ಮನಸ್ಸು ಕೊಡ್ತು ಅಂಚಿನ ಪೂರ ಕೆಲಸ ಎಲ್ಲ ಮಂತದೆ ನಾಲ್ಕೈದು ಜನಕ್ಕೆ ಮಂತದೆ ಅಂಜಿ ಜನಕ್ಕೆ ಒಂದು ಎನ್ಪ ಜನ ಮುಟ್ಟ ಒನಸು ಒನಸು ಮಂತ್ ಪೋತೀರ ಮನಲ್ಲ ಆತ್ಮೀಯರ ಅರೆ ಇಲ್ಲು ಬಿಡ್ದು ಬೈದೀನಿ ಅದನ್ನೆಲ್ಲ ಸೇವೆ ಪೂರ ಮಂತದೆ ಜನ ಎಲ್ಲ ಎನ್ಮ ಜನತ ಅಂಚಿನ ಅನ್ನತ್ತ ಬಂದ ಅಂಚ ಬಕ ಏರ್ಲ ಫೋನ್ ಮಂತ ನಾವು ಇನ್ನು ಯಾನೇ ವ್ಯವಸ್ಥಿತವಾದ ಮಂತ್ ಕೊರ್ಪಾಕ್ಲಿ
0: ಮತ್ತೆ ಇನ್ನೊಂದು ಖರ್ಚು
1: ಖರ್ಚು ಅಂದ ಆಯ್ತು ಖರ್ಚು ಮಲ್ಪ
0: ಅದೇ
1: ಸೂಜ್ಜಿನ ದಾಲ ಇಜ್ಜಿನ ಅಕ್ಲೈ ನಮರ್ ದಾಲ ಅಪ್ಪನ ಗಂಜಿ ಪೋಪಿನ ಸಾಧ್ಯತೆ ಪುಟ್ಟನ ಗಂಜಿ ಜೀವನ ಫೋನ ಗಂಜಿ ಜೀವನ ಬೇತೆ ಏತೋ ಜನತ ಒಂದು ಒಂದು ಪೂರ ತಿಂದು ಲಾಸ್ಟ್ ಫೋನಾಗ ಪನ್ಪೇರು ಎಡ್ಡೆ ಜನ ಪೋಯರು ಸಾಯ್ತೇ ಏತ ಆಲ್ ಮಂತನಲ್ಲ ಸೈಪಿನ ಟೈಮ್ ಡ್ಯಾನ್ ಪುಗಾರ್ವೇ ಅಪ್ಪಗ ನಮ್ಮ ಆ ಸಾಧೀನ ಅಕ್ಲೋಂಜಿ ಪೊರ್ಲುಡೇ ದೇವರನ್ನ ಪಾದ ಸೇರಡ ಬಕದಾತನ ಹೆಂಕ ದೇವರನ್ನ ಕೈಟು ಮನ್ಪಾಂದುಲ್ಲೇ ಕೆನ್ನ ಬಂದೆ ಅಂದ ಅಲ್ಲ ಮಂತ್ ತಿನ್ನತ್ತೆ
0: ತುಲೇ ಐಕ್ಲ ಮನಸ್ಸು ಕಟ್ಟಿ
1: ಮನಸ್ಸು ಬಟ್ಟೆ
0: ಮಾತ್ರ ಇಲ್ಲ ಬಾಬುಜಿ
1: ಪೋಡಿಯಂತೆ ಅವ್ವ ಮಾರ ಇಂಚ ಮುಟ್ಟಾರ
0: ಬರ್ತಾನಕ್ಕೆ ಪೋಪಿನ ಬಂದಾಗನೇ
1: ಇಲ್ಲದ ಅಕುಲೇ ಸಂತ ಆಯ್ತ ಪೋಡಿಯರು ಮುಟ್ಟಾರ ಬಿಟ್ಟು ಎತ್ತಿನಟ ಮಾತ್ರ ಅಕುಲ್ ಸಾಹಿತ್ಯ ಬೇಕಾರ ಒಂಥರ ದೂರನೇ ದೀಪೇರಿ ಕೆಲವರು ತೂತ ಅಂದಲ್ಲ ಅಂಚ ಮನ್ಪರು ಅಲ್ಲಿ ಸೈತು ಬೇಕಾಯ್ತು ಒಂದು ಅರ್ಧ ಒಂದು ಗಂಟೆ ಮಾತ್ರ ಅದಲ್ಲ ಇತ್ತನ ಕ್ರಿಮಿ ಕ್ರಮದಲ್ಲ ಇತ್ತು ಅದು ಒಟ್ಟಿಗೆ ಸೈಪು ಚೆನ್ನಾಗಿ ಇತ್ತನಲ್ಲ
0: ಮತ್ತೆ ಕಾಲ್ ಪಾತೀರ್ಗ ಗಣೇಶನ ಹಲೋ ನಮಸ್ಕಾರ ನಮಸ್ತೆ ಅಶೋಕ್ ಮಂಗಳದೇವ್ ಪಾತೀರ್ಲ ಅಶೋಕ್
5: ಕೆಲವು ತಿಂಗಳ ಜನಕ್ಕೆ
1: ತೂಪನ್ನು
5: ಪಂಡ ಒಂಜಿ ಮರಣ ಪಂಡ
1: ಭಯಂಕರ
5: ಏರಿಯಡ್ ಮೌನ ಒಂದು ಭಜನೆ ಕೇಳ ಬಾರಿ
1: ಬೇಜಾರು
5: ಗಾಡಿ ಇತ್ತೆ ಸಹಿತ ಗೊತ್ತಿಲ್ಲ ಕಾಲೇ ಸಾವಧಾನ ಮಾತ್ರ
1: ಗೊತ್ತಾವ್
5: ದೇವರಗಿರಿ ಎಡ್ಡೆ ಮನಸ್ಸು ಬರ್ತೀವಿ ಎಡ್ಡೆ ಶಕ್ತಿಯಿಂದ ಕೊಡ್ತೀರಿ
1: ಅಂಚಿನ
5: ಕೂಡ ದುಂಬಗಳಂಜಿ ಎಡ್ಡೆ ಆರೋಗ್ಯ ಶಕ್ತಿ ಕೊಡು ಕೂಡ ಅಂಚಿನ ಬೇಲ ಮಲ್ಪು ನಾವು ಅಂಜಿ ಶಕ್ತಿ
0: ಎಸ್ ಅವಳಂದ್ ಮನಸ್ಸು ಅದೇ ಬುಕ್ ಇತ್ತದ ಮರಣಿಲ್ಲ ಒಂದು ಕಾಲೊಡಿತೀನಿ ಬಾರಿ
1: ದುಮ್ಮದ ಕಾಲದ ಮರಣ ಇತ್ತ ಕಾಲ ಮರಣ
0: ಅದೇ
1: ಸಾಹಿತ್ಯ ನೆಟ್ಟ ಪೊತ್ತದ ಬಂದ್ನೆಟ್ಟ
0: ಅದೇ
1: ನೆನಪೆ ಜನಕ್ಲಿ ಒಂದು ಪದಿಮಂಜಿ ದಿನ ಆಯ್ಬೇಕ ಪತ್ತೊಂದು ದಿನ ಆಯ್ಬೇಕ ಸಾವ ಆಯ್ಬೇಕ ನಮಕ್ಕೆ ಗೊತ್ತೇ
0: ಸಾವಂಜಿ ಬಾರಿ
1: ಕೌಜಿ
0: ಬಾರಿ ಕೆಲವು ಬಗೆ ಭಕ್ಷ
1: ಭಕ್ಷ ದಿನ ದಿನಲ್ಲ ಪಾಡುವರು ಅಂಜನ ಬರ ಮನ್ಪೇರು ಇತ್ತ ಅಂಚ ಆತನ ತುಂಬ ಅಂಚೆ ಇಜ್ಜಿ ತುಂಬ ಒಂದು ವರ್ಷ ಮಟ್ಟಲ್ಲ ದುಃಖದ ಇಲ್ಲವು ದುಃಖ ಎಪ್ಪಡು ಅಂಚಿನ ಒಂದು ವ್ಯಕ್ತಿ ಏರ್ ಅನ್ನಲ್ಲ ಇಲ್ಲಾರ್ದು ಫೋನ್

0: ಕನ್ನಡ ತುಳುವಲ್ಲಿ ಮಾತಾಡ್ತಿದ್ದಾರೆ. ಒಂದು ವೇಳೆ ಕನ್ನಡದಲ್ಲಿ ನೀವು ಏನಾದರೂ ಪ್ರಶ್ನೆ ಕೇಳ್ಬೋದು, ನಿಮ್ಗೆ ಅರ್ಥ ಆಗಿರ್ಬೋದು, ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅವರು. ಆದರೆ ಅವ್ರಿಗೆ ಹೆಚ್ಚು ಕಂಫರ್ಟೇಬಲ್ ತುಳುವಲ್ಲಿ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾವು ತುಳುವಲ್ಲಿ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅಂದರೆ ಗಣೇಶ್ ಅಣ್ಣ, ಐತೆ ಒಂದು ರಾಜಕೀಯಕ್ಕೆ ಸೇರಿಂದ ಅಥವಾ ಕಾರ್ಪೊರೇಟ್ರೇ ಅಂಡ ಕೈಟ್ ಒಂದು ಮುಕ್ಕಾಲು ಉಪ್ಪೋಡು ಅಂತ ಬೇರೆ
1: ಉಪ್ಪೋಡು
0: ಇದಿಂದ ಬಾರಿ ಭಂಗ ಐತೆ ಅದ ಕಾಲು ಪಂಡ ಮಾತೆಲ್ಲ ಡೊನೇಷನ್ ಬರ್ತೇವೆ. ಅವು ಒಂದು ಮಸ್ತ್ ಉಂಡು ಸಂಗತಿ ಇತ್ತ ಬಗ್ಗೆ ಪಾತೇರಿ ಅವ್ರ ಕಾಲ್ ರೀ ರೇರ್ ಅಂತೂ. ನಮಸ್ಕಾರ.
2: ಹಲೋ, ನಮಸ್ತೆ.
0: ನಮಸ್ತೆ
2: ಸರ್. ನಮಸ್ತೆ.
1: ನಮಸ್ತೆ. ನಮಸ್ತೆ ಅಕ್ಕ.
2: ಎಡ್ಡೆ ಕೆಲಸ ಮಾಡ್ದಿಲ್ಲ ರೀ, ಕೇಂದ್ರ ಬಾರಿ ಖುಷಿ ಆಗ್ಬೇಕ. ಕೊರೋನಾದ ಟೈಮ್ ಉಳ್ಳ ಪುರ ಮಲ್ಜಿನ ಕೆಲಸ ಆಗ್ಬೇಕ, ಅಂತ್ಯ ಸಂಸ್ಕಾರ ಪುರ ಮಲ್ಜಿನ ಪುರ ಮಂಚಿನ ಕೇಂದ್ರ ಬಾರಿ ಖುಷಿ ಆಗ್ಬೇಕ. ಎಂಗ್ಲ ಸ್ಟುಡಿಯೋ ಗಿರ್ಬತ್ ಬಾತೇರ್ನ ಬಾರಿ ಖುಷಿ. ಮಲ್ಲ ಧನ್ಯವಾದ ಸರ್.
0: ರತ್ನ ಶೆಟ್ಟರ್ ಸೊಲ್ಮೇಲು ಸೊಲ್ಮೇಲು ಸೊಲ್ಮೇಲು ನೆತ್ತ ಬಗ್ಗೆ ದಾದ ಬಂದ್ಪಾರ ಒಂದು ಜಾತಿ ಖರ್ಚುಲು ಅವ್ಲು ಅವ್ಲು ಅಕ್ಲು ಮಾತೆಲ್ಲ ಅಂಜಿನ ಡೊನೇಷನ್ ಬರ್ಪಿಯರು ಕಾರ್ಪೊರೇಟ್ ದಾಲ ಕೊರಂದೆ ಕುಲ್ಲರೆ ಅಪುಜಿ ಇಂಚಿನ ಮಾತ ಪರಿಸ್ಥಿತಿ ಅನ್ಕೆಂದೆ ಗಣೇಶನ ಒಂಜಿ ಪೈಸೆ ಏರಿಡ್ದಲ್ದೆ ತೊನ್ನ ಅರತ್ ಕಾಂಟ್ರಾಕ್ಟ್ ನಕ್ಲಿಡ್ದ ಅಕ್ಲಿಡ್ದ ಮುಕ್ಲಿಡ್ದ ದಾಲ ಕಾಸು ಮಲ್ದಿನ ಅರತ್. ಸೊ ನೆತ್ತ ಬಗ್ಗೆ ದಾದ ಅಂತಾರೆ ಗಣೇಶನ.
1: ಫಸ್ಟ್ ಅವೇ ಬಾರಿ ಬಂಗ ಕಾಸು ಬೋರ್ಡ್ ಬಂದಿನಿ ಕಾರ್ಪೊರೇಟ್ ಬಂದ ಕಾಸು ದಾಲ ಬೋರ್ಡ್ ನಮ್ಮ ಮಂಚಿನ ಕ್ಲೇ ಕಾಸು ಹೆಜ್ಜಿನ ಆಪುಜಿ ದಯವಣ್ಣ ಅಕ್ಕ ಲಂಚನೆ ಸಹಜ ಒಂದು ಕಾರ್ಪೊರೇಟರ್ ತಮ್ಮರೆ ನಿಮ್ಮಲ್ಲ ಜನ ಆತ ಅಕ್ಕಳಿಗೆ ಏನ ಸಹಜ ನಮ್ಮ ಕೊರೋಡೆ ಅಕ್ಕಳಿಗೆ ಏನು ನೆಡ್ದಲ್ಲ ಅಂತ ಎಲ್ಲಿಯ ಮಟ್ಟಿಡಲ್ಲ ಕೊರೊಂದು ಅಕ್ಕಳಿಗೆ ಒಂದು ಸಮಾಧಾನ ಹಾಕು ಹೆಜ್ಜಿನ ಅಕ್ಕಳು ನಮ್ಮನ್ನು ಒಂದು ತರ ಅಂಚಾನೆ ಕೊರ್ತೆ
0: ಏತು ಕೊಡ್ತಾರೆ ಗಣೇಶ
1: ಸುಮಾರು ಒಂದು ಏಳೆಂಟು ಲಕ್ಷ ಮುಗೀತದೆ. ಕೈದೆ ಕೈದೆ
0: ಈ ಬೆಂದಿನ
1: ಬೆಂದಿನ ಒಂದು ಆಜಿ ಸಾರ ಸಂಬಳ ತಿಕೊಂಡಿತ್ತು
0: ಕಾರ್ಪೊರೇಷನ್
1: ಬಕ್ಕ ಇಂಚ ಬೆಂದಿದೆ ಬೆಂದಿದೆ ಬಕ್ಕ ಇನ್ನೊಂದು ಮೂಜಿ ಸನ್ಸ್ ಜಾಗ ಎತ್ತೀನಿ ಆ ಮೂಜಿ ಸನ್ಸ್ ಜಾಗ ಎಲ್ಲ ಮಾಡಿದೆ ಟೆಂಪೋಡಪ್ಪನಾಗ ಐದಿನ ಜಾಗ ಅನ್ನೋಸ್ಕರ ಕಚ್ಚಿ ಅಂಕೇರ್ನ ಇಲ್ಲುಂಡು ಸ್ವಂತ ಇಲ್ಲುಂಡು ಆಮೇಲೆ ಅಂಕಲು ತೆಂಪಡಪ್ಪನ ಒಂದು ಜಾಗ ಎತ್ತಿ ತೀತಿನಿ ಎಲ್ಲ ಮಟ್ಟ ರೇಟ್ ಅದನ್ನ ಮಾಡ್ದು ಪೋಲ್ಸಿತ್ತೆ ಸಮಾಧಾನ ಉಳ್ಳೆ ಅದಕ್ಕೇನು ಬೇರೆ ಸಹಜ ಅಂಕಲು ಕೊರೋಡು ಇಜನ ಎಂಕೇನು ವ್ಯಕ್ತಿತ್ವಕ್ಕೆ ಮಲ್ಲ ಪೆಟ್ಟು ಆತ ಜನ ಬೇಂದು ಎಂಕಲು ಇತ್ತು ಯಾರೇ ಹೆಲ್ಪ್ ಈಗ ನಮ್ಮಲ್ಲ ಅದು ಹೆಲ್ಪ್ ಮಾಡ್ಕೊಡತ್ತೆ ಅಂತಿನ ಮಾನವೀಯತೆ ಇರಕ್ಕೆ ಬರೋ ಕೊರೋದಿತ್ತೆ ಸುಮಾರು ಜನ ಬರ್ತಿರಲಿಲ್ಲ ಸರಿ ಜನ ಏನಕ್ಕೆಲ್ಲ ಬರೋದಿತ್ತೆ ಇಲ್ಲಿ ಇಜ್ಜಿ ಒಂದು ಇಲ್ಲಿ ಇಜ್ಜಿ ಅಂದೆ ಒಂದು ಇಲ್ಲೆಲ್ಲ ಕಟ್ಟದ ಕೊಡ್ತೆ ಈ ಅಪ್ಪೆಗೆ ಒಂದು ಮಗಲ್ ಇಪ್ಪನೇ ಇಲ್ಲ ಯಾನು ಉಂತದ್ದು ಕುದ್ದು ಉಂತದ್ದು ಇತ್ತಿನಕ್ಕೆನ ಸಹಾಯದ ತೊಂದು ಡೋನರ್ನಕ್ಕೆನ ಮತ್ತೆ ನನಗೆ ಇಲ್ಲಿ ಪೂರ ಕಟ್ತಿತ್ತು ಕೆಲವು ಜನ ಬರ್ಪೇರು ಇಜ್ಜಿ ಬಂದ ಹೆಂಕ್ ಬೇಜಾರು ಹೆಂಚಿನ ನಾನೆಲ್ಲ ಸತ್ಯನ ಮಕ್ತಿ ಮಂತದ್ದು ಕೊರೊಂದು ಕಡ್ಪುರ ಸಮಾಧಾನ ಮಂತ ಕಡ್ಪುರ ಹೆಂಚನೆ ಆಸ್ಪತ್ರೆ ಇತ್ತಿನಕ್ಕೆ ಕೆಲವರು ಅರಿ ಹುಷಾರು ಜಿಂಚಾತ ನಂಚಾತ ಅವ್ಳು ಹೋದಾಕ್ಲೇನು ಅಡ್ಮಿಟ್ ಮಾಡ್ಕೊ ಚಿನ್ನಪುರ ಅಂತ ಅಂತ ಖರ್ಚಿಗೆ ಪುರ ಫೋನ್ದಿತ್ತು ಇಂಚನೆ ಫೋನ್ದಿತ್ತು
0: ನೀನು ಟೆಂಪೋದ ನೆಟ್ಟಿ ಯಾವ ಡೈರಿಗೆ ನಿನ್ನ ಮಾತ
1: ದುಂಬು ಎನ್ನ ಅಡ್ಡ ಟೆಂಪೋ ಉಡುಪನಾಗ ಯಾವ ಅಡ್ಡ ಬೇನೊಂದಿತ್ತ ಹಿಂಗೊಂದು 2-3 ಸಾವಿರ ರೂಪಾಯಿ ದಿನಕ್ಕೂ 2 ಸಾವಿರ ರೂಪಾಯಿ ಮಟ್ಟ
0: ಬೇನೊಂದಿತ್ತು
1: ಹಿಂಗೆ ಅಡ್ಡ ಸಂಪಾದನೆ ಇತ್ತು ಬಣ್ಣ ಇಡೀ ಎನ್ನೆಲ್ಲ ತೊಂದಿತ್ತೀರಲ್ಪ ಟೆಂಪೋ ಉಣ್ಣಕ್ಕೆ ಗಣೇಶನ ಟೆಂಪನೇ ಅವಡು ಆ ದೇವಸ್ಥಾನ ಆ ದೇವಸ್ಥಾನ ಇಂಚಿನ ಕೊನಪನಲ್ಲ ಎನ್ನನೆ ಅಂಜನ ನಿರಂತರ ಬಾಡಿಗೆ ಎತ್ತನ ಇಟ್ಟೆ ಅಡ್ಡ ಬೇನೊಂದಿತ್ತ ಬೆಂದಿದ ಇವಾಗ ಇಲೆಕ್ಷನ್ ಅಂತಿವಾಗ ಫೀಲ್ಡಿನ ಬಿಡಿಯ ಟೆಂಪ ಪುರ ಉಲಯ ಅಂಡು ಉಲಯದ ಐಟು ಬೆನರ ಹಿಂಗೆ ಟೈಮ್ ತಿಕ್ಕಿಸಿ ಹಿಂಗೊಂದು ಅಂದು ಈ ಫೀಲ್ಡಿಗೆ ಅಂದು ನಾನು ಇತ್ತಲ್ಲ 7 ಗಂಟೆ 7:30 ಇಡೀ ವಾರ್ಡ್ ತಿರುಗುವೆ ವರ್ಮ ಗಂಟೆ ಮಟ್ಟ ಇಡೀ ವಾರ್ಡ್ ತಿರುಗೊಂದು ಇತ್ತಲ್ಲ 5 ವರ್ಷ ಇತ್ತೊಂದು ಎಕ್ಸ್ಟ್ರಾ 1 ವರ್ಷ ಅಂದು ವಾರ್ಡ್ ಇಡುಲ್ಲ ಅಂದು ಏರೆಗ್ಲಮ್ ಎಪ್ಪಾಗ್ಲ ತಿಕ್ಕೊಂಡು ಒಂದು ಅಭ್ಯಾಸ ಅದು ಬೋಂಡು ಟೆಂಪದ ಬೇರೆ ಬೇರೆ ಆಯ್ತು ಬಕ್ಕ ಕಂಪ್ಲೇಂಟ್ ಗಂಡ ಬಟ್ಟೆ ಕಂಪ್ಲೇಂಟ್ಸ್ ಬರ ಮಲ್ಪಡತ್ತೆ ಡ್ರೈನೇಜ್ ಅವು ಅನ್ನು ಅವು ನೀರು ಇಜ್ಜಿ ರೋಡ್ ಸರಿ ತೋಡು ಅಂಚ ಇಂಚ ನಂಚಿನ ಬರ ನೆಟ್ಟಲ ಯಾನೊಂಜಿ ಇಡೀ ವಾರ್ಡ್ನೇ ಒಂದು ಮಾದರಿ ವಾರ್ಡ್ ಮಂತದೆ
0: ಗಣೇಶ
1: ಅವು ಒಂಜಿ ಎನ್ನ ಮೆಂಟಲ್ ಇಜ್ಜ ಹಿಂಗೆ ಕಾಸದ ಒಂದು ದಾಲೆ ಹೆಂಗು ಬೇ ನೋಡು ಹೆಂಗು ಹರಿಯಾನ ಖುಷಿ ಪಡೆಯಪ್ಪ ಅವಳು ಅವಂಜಿ ಮಾತೆ ಆಸೆ ಎತ್ತೀನಿ ಹಿಂಗೆ ನಾನು ಹೋಲ್ಕೊಂಡಲ್ಲ ಅಕ್ಕಳು ಏನನ್ನಂಜಿ ಒಂದು ಪುದಾರ ಪಂಪೇರಿ ಕನೀಸೆ ಬರ್ತೇವೆ ಮರೆ ಎಡ್ಡ ಬೇಲ ಮಂತ್ ಪೋಯಿ ಅವು ಆಶೀರ್ವಾದ ಹೆಂಗೆ ಇತ್ತನು ಅಂದ್ರೆ ಕಾಸು ಮಾಡ್ಕೊಂಡು ಹೆಂಗೆ ಇನ್ನಿ ಮುಟ್ಟಲ್ಲ ಇತ್ತ ಮುಟ್ಟಲ್ಲ ಇಲ್ಲ ಅಡ್ಲ ಪಂಪೇರಿ ಅವು ಇನ್ನ ಬಡ ಜೋಕ್ಲು ಹೆಂಗೆ ಕೊಂಚ ಆಧಾರ ಇದಕ್ಕೆ ಸಪೋರ್ಟ್ ಇತ್ತಿನೆಟ ಹತ್ರ ಅನ್ನ ಈ ನಮ್ಮ ನೇರ ಹಚ್ಚಿ ಒಂದು
0: ಅವರ
1: ಪಂತ ಅಲ್ಲಿ ಕೊರೋನಾ ಆಗತ್ತೆ ಪೂರ ಇಂಚ ಇಂಚ ಅಂದ್ ದಾಲ ಆಗಿ ತೂಕ ದಾದಾಪು ಬರ್ತೇ ನಾ ಇನ್ನಿ ಮುಟ್ಟಲ್ಲ ಹೆಂಗೆ ಕೊರೋನಾ ಬೈಜಿ 3 ಜನಕ್ಕೆ ನಾನು ಬಾಡಿ ಪತ್ತದು ಬರ್ತದೆ ಇಲ್ಲಾಡೆ ಜೊತೊಂದಿತ್ತೆ ಅಂದಲ್ಲ ನಿಮ್ಮಟ್ಟೆ ಹೆಂಗ್ಲೆ ದಾಲಂದು ಆತೀಸ್ ಅಂದ್ರೆ ಸಪೋರ್ಟ್ ಮಂತಲ್ಲ ಎಡ್ಡೆ ಎಡ್ಡೆ ಸಪೋರ್ಟ್ ಮಂತಲ್ಲ ಎಣ್ಣೆ ಇಲ್ಲಾಡು ಪೂರ ಅಲೆ ಅಟಿಲ್ ಮಂತದಿ ಕೊರೊಂದು ಅನ್ನ ಫಲ ಎಲ್ಲ ಇತ್ತು ಒಟ್ಟಿಗೆ ಅಂಕಲ್ ಸೇರಿ.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಎಸ್, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಗಣೇಶ್ ಕುಲಾಲ್ ಅವರಿದ್ದಾರೆ. ಮಾತಾಡ್ತಿದ್ದೇವೆ, ಅವರ ಜೀವನದ ಬೇರೆ ಬೇರೆ ಸಂಗತಿಗಳು ನಮ್ಮ ಜೊತೆ ತೆರೆದಿರ್ತಾ ಇದ್ದಾರೆ. ನೀವು ಕೂಡ ಯಾರಿಗಾದರೂ ಕರೆಯನ್ನು ಮಾಡಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ಕಾಲ್ ಮಾಡಬಹುದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ಗಣೇಶ್ ಕುಲಾಲ್ ಅವ್ರ ಜೊತೆ ಮಾತಾಡ್ಬೋದು ಅನ್ನೋದನ್ನು ಹೇಳ್ತಾ. ನನ್ನ ಗಣೇಶನ ಈ ಒಂಜಾದ ಜನ ಸಾಂಕೊಂದುಲ್ಲದ ಪಂಪಿನ ವಿಷಯ ಅದೇ ಅನಿಕೆ ಅಂದೆ. ಸೊ ಏರೇನು ಎಂಚ ಸಾಂಕೊಂದು ಮಾತು
3: ಅನ್ನೋತ್ತ ಕುಲ್ಪಂಡ ಏರ್ ಲೈಜಾನ್ ದಿನಾಕುಲು ಇಲ್ಲ ಪ್ರಾಯದ ಕುಲ್ಬರ ಉಪ್ಪೇರು ಅಕ್ಲೇದಾಲ ಉಪ್ಪುಜ್ ಎರಡು ಮೂರು ಜನ ಉಳ್ಳೇರು, ಕೊಂಚ ಎರಡು ಜನ ಆನೂಲು ಉಳ್ಳೇರು, ಐದು ಜನ ಉಳ್ಳೇರು ಅಕ್ಲೇದಾದ ಅನಲ್ಲ ತಿಂಗಳು ತಿಂಗಳು ದಾದ ಕೊರ್ದು ಅಕ್ಲೇನು ಅಕ್ಲದ ಆರೋಗ್ಯದ ಬಗ್ಗೆ ತೂಪಿನಿ ಚಪುರಮ್ಮ ಅಂತ ಒಂದು ಅಕ್ಲೇ ಇಲ್ಲ ಅಕ್ಲು ಒಂದು ಇಲ್ಲ ಉಪ್ಪೇರು ಅಂತ ಅಕ್ಲೇ ತೂ ಒಂದು ಮತ್ತೊಂದು ಹೋಪಿನ ದಾದ ತೆರೆ ಎಂಚ ಉಳ್ಳೇರಿ ಒಂಚೂರು ದಾಲ ಅಕ್ಲೇ ಇಲ್ಲ ಮಂತಿನ ಹಿಂಗ್ಳು ಇಲ್ಲ ಎಂಚಿನ ಮಂತ ಆ ತಿಂಡಿನ ಮತ ಕೊರ್ದು ಹಾಕ್ಲೆ ಮತ್ತ ಸಾಂಕೊಂದು ಇಲ್ಲ ಮಕ್ಕ ದಾಲ ಹಾಕ್ಲು ಹೆಂಕ ದಾಲ ಹೆಚ್ಚಿಗೆ ಅಮ್ಮ ಅಂಡ ಫೋನ್ ಮಾಡ್ಪೇರು ಇಂಚ ಇಂಚ ಆಪನ ಹುಷಾರಿ ಇಜ್ಜ ಅಂಚ ಅಂಚ ಬಂದವರು ಸ್ಥಳೀಯದ ಅಲ್ಪ ಡಾಕ್ಟರ್ ಹಾಕ್ಲಿ ಲೆಪ್ಪ ಹಾಕ್ಲಿ ಟ್ರೀಟ್ಮೆಂಟ್ ಮಾಡ್ಪನ್ ಇಂಚ ಜನಪುರ
2: ಮಂತಿದ್ದಾರೆ. ನಮಸ್ಕಾರ.
4: ಹಲೋ ನಮಸ್ತೆ, ನಾನು ಕುಸುಮಾಕರ್ ಕೊಟ್ಟಾರದಿಂದ.
3: ನಮಸ್ಕಾರ ನಮಸ್ಕಾರ ಅಣ್ಣ.
4: ಈ ಸಮಾಜ ಸೇವೆ ಮಲ್ಪುನ ಸಪೋರ್ಟ್
3: ಕೊರ್ಬಿ
4: ಬೇಲೆ ಪಂಡ್ರೆಪುನುದಾಲ ಲಾಭ
3: ತಿಂದು
4: ಅಂಚಿನ ಅಲ್ಪ ಇರ್ ಅಪಗಲ ಏನ್ ಅಂತೀರ್ ಪುದಾರ್ ಕೊರೋನಾ ಅಪಗಬ್ರ ಮತ್ತೆ ಸೇವೆ ಮಲ್ತಿನ ಅಂಚಿನ ಸೇವೆ ಮಲ್ಲ ಅವಕಾಶ ಬಲ್ಲಿ ಇರಲ್ಲ ಕಷ್ಟ ಬರ್ರೆ ಬಲ್ಲಿ
3: ಯಾರು
4: ಯಾಕಡೆ ಕೇಳುವರು ಬಲ್ಲಿ ಅಕ್ಕ ಇರವೇ ನಿಮ್ಮಾಗಲ ಮೇಯರ್ ಕಾರ್ಪೊರೇಟ್ ಒಬ್ರು ಆದು ಮೇಯರ್ ಅವು ಮತ್ತೆ ಖುಷಿ ನಲ್ಲ ಅಂಚಿನ ಅವಕಾಶ ತಿಕ್ಕೊಡಿರಿ ನಲ್ಲ ಅವು ಒಂದು ಮಲ್ಪುನ ಮನಸ್ಸು ತಿನ್ನಕಲ್ಲಿ ಗುಡ್ಪುಜಿಯರು ಜನಕುಲು ದಾದಾಲ್ಪುನು ಆವಾಡು ದಾಳ
3: ಕನಸಿತ್ತು ನನ್ನ ಸಾವಡ್ ದೇವರು ಹೆಂಗಲ್ಲ ಆಶೀರ್ವಾದ.

0: ಸ್ಟಾರ್
1: ಮತ್ತೆ
0: ನಮ್ಮ ಅಂಚನಕ್ಕೆ ಬರೋ ಸಮಾಜ ಸಹ ಮಂತನ ಎಲ್ಲ ಎಲ್ಲ ಅಂಚನ ಇನ್ಸಲ್ಟ್ ಮಂತನಲ್ಲ ಒಂದು ಸಮಾಜ ಉಂಟು ಒಂದು ಅಕ್ಲೇ ಜಾನ ಅಕ್ಲೇನ ಅಕ್ಲೇನ ಇಲ್ಲಾಡೇ ಬೋದೆ ಆ ಮಂತದೆ ಅವೇ ಇಲ್ಲಾಡ್ಬೋದು ಅಕ್ಲೇ ಮಂತಿನ ಅಕ್ಲೇನ ಇಲ್ಲಾಡೇ ಬೋದೆ ಆ ಕೆಲಸ ಮಂತದೆ ಯಾನ ಅವನ ಮನಸ್ಸು ದೀಪಿಸಿ ಸಹಜ ಅಕ್ಲು ಪಂಪಿನ ಸಹಜ ಹಿಂಗಲು ಮಲ್ಲ ಮಲ್ಲ ಜನ ಅವು ಬೇಲೆ ಮಂತದಿ ಅಂತ ಪುದಾರ ಬರ್ತೀನಿ ಕಾರ್ಪೊರೇಟರ್ ಆಗ್ಬೇಕು ಹಿಂಗೆ ಪುದಾರ ಬರ್ತೀನಿ ಆಯ್ತು ದುಮ್ಮೆ ಆ ಮಂತ್ ಒಂದಿತ್ತೆ ಆ ಇಲ್ಲಾಗ್ಲ ಬೋನೆ ಆ ಮಂತ್ ಒಂದಿತ್ತೆ ಖಾಲಿ ಉಂಟು ನಾ ಜನ ಏನತ್ತು ಅಂಚ ಪೋ ಕಾರ್ಪೊರೇಟರ್ ಆಗ್ಬೇಕು ಅವನಿ ದುಮ್ ಪೋನಿತ್ತೆ ಅನ್ ಪೋದೆ ಕಂಚ ಪಕ್ಕಡೆ ಹೋಗಿ ಜೈತೆ ದಾನ ಲಾಭ ಇದಕ್ಕೆ ದಾಲತ್ತೆ ಅನ್ನೊಂದು ಮನಸ್ಥಿತಿ ಅನ್ನ ಮನಸ್ಥಿತಿಯೇ ಬೇತೆ ನಾ ಮಲ್ಪನ ಒಂದುವೇ ಬೇತೆ ಈಗ ಸುಮಾರು ಜನ ಬುದ್ಧಿವಾದ ಪುರ ಪಂಪಿರ್ ನಾನು ಆನ ಬೇಲೆನೆ ಎನ್ನ ದೈವ ದೇವರ ಕೊರ್ನ ಹಿಂಗೊಂದು ಆಶೀರ್ವಾದ ಆ ಬೇಲೆ ನನಲ್ಲ ಮೇಯರ್ ಎತ್ತಿ ಎಮ್ ಎಲ್ ಎ ತಿಕ್ಕಿನಲ್ಲ ಆ ಬೇಲೆ ನಾ ಮಂತೊಂದೇ ಪೋಪೆ ಎನ್ನ ದೇವರ ಆರೋಗ್ಯ ಕೊರಿಯಾಡ ಖಂಡಿತವಾದ್ಲು ಆ ಬೇಲೆ ತನ್ನ ಮನೆ ಹಿಂಗೆ ಕೈ ತಂದು ತಿಕ್ಕಿದ್ರು ಎಡ್ಡೆ ತಿಕ್ಕಿದ್ದೀನಿ ಎಡ್ಡೆ ಗೌರವ ತಿಕ್ಕಿದ್ರು ಎಡ್ಡೆ ಇನಿಮಿಟಲ್ಲೇನ ದೇವರ ಕೈ ಬಿಡ್ತಿದ್ರು ಆ ಕೆಲಸ ಅಲ್ಲ ಫೋನ್ ಆಗಲ್ಲ
1: ಬೊಕ್ಕ ಗಣೇಶ ನೀ ರಾಜಕಾರಣ ಪಂಡಲ ಕುಸಲ
0: ಕುಸಲ
1: ಅನುಭವ
0: ಅನುಭವ ಅವೇ ಆ ಐಕ್ಯ ಬರ್ತಿವಕ್ಕ ನಂತರ ಅನ್ನ
1: ಒಂದು ಗಟ್ಟಿಯಾರ
0: ಗಟ್ಟಿ ಆತಿಜಿ ಅನ್ನ ಒಂದೇ ಎನ್ನ ವ್ಯಕ್ತಿತ್ವ
1: ಬದಲಾವಣೆ
0: ಒಂಚೂರು ಕಲ್ತೆ
1: ಕಲ್ತಾರೆ ಪರಿಸ್ಥಿತಿ ಮಾತಲ್ಲ ಕಲ್ಪ
0: ಅಷ್ಟು ಮೂಮೆಂಟ್ ಹೆಂಗಂತ ಕೆಲವು ಜನಕ್ಕೂ ಹಿಂಗೆ ಅಡ್ವೈಸ್ ಮಾಡ್ತೀರಿ ಸುಮಾರು ಜನಕ್ಕೂ ಎನ್ನ ಆತ್ಮೀಯರ್ ಇರಿಂಚಪ್ಪೋಡು ಇನ್ನ ಲಂಚಾಯರ್ ಬಲ್ಲಿ ಸಮಾಜದ ಗೌರವ ಒಂದು ಸ್ಟ್ಯಾಂಡರ್ಡ್ ಆದ ಉಪ್ಪೋಡು ವ್ಯಕ್ತಿ ಅವೇನ ಹಿಂಗೆ ಒಂದು ಪಾಲಮ್ ಅಂತ ಮಂತ್ ಒಂದಿತ್ತೀರಿ ಜನಕ್ಕೆ ಇರು ಅವ್ರು ಅವೇನೇ ಅನ್ಬೋರಕ್ಕೇನೊಂದು ಅಂತ ಒಂದು ಮತ್ತೆ ದುಮ್ಮೆ ಅನಂಚ ಜನ ಅನ್ಕೋಪಿ ಕೊಟ್ಟಿತ್ತೆ ಕೊಟ್ಟು ತೋಡಿನ ತೋಡು ಜಾತ ಒಂದು ಬೇಲೆ ತಂದಿತ್ತೆ ಒಟ್ಟು ಜನಕ್ಕೆ ಸಮಾಧಾನ ಅವಳು ಅಂಚ
1: ನಿತ್ಯ ಬೇಲೆ ಮಲ್ಪ ಇರಲ್ಲ ಗೊತ್ತು
0: ಗೊತ್ತು
1: ಖಾಲಿ ಮಲ್ಪನು ಮಾತ್ರ ಮಲ್ಪಾವಳು
0: ಮಲ್ಪಾವಳು ಮನ್ಪಿನಂಜಿ ಕೆಲವರನ್ನ ಒಂದೇಟೆ ನನಗೆ ತೆರಿಯೋನಿ ಕರೆಕ್ಟ್ ಹಾಕಲು ಮನ್ಪಿನ ಬರ ಕರೆಕ್ಟ್ ಸತ್ ಕೆಲವು ಜನ ಹಿಂಗೆ ಸಪೋರ್ಟ್ ಆದ ನನ್ನ ಆತ್ಮೀಯರು ಕೆಲವರು ಪಂಡೇರು ಇದೊಂದು ಇನ್ನೂ ಪಡು ಇರೇ ಗೌರವ ಉಂಟು ಸಮಾಜ ಪಂಪಿ ರಾಜಪ ವಾರ್ಡ್ ವಾರ್ಡ್ ಇಲ್ಲ ಹಿರಿಯ ಅಂಜಿ ಕಾರ್ಪೊರೇಟರ್ ಅದು ಎಡ್ಡೆ ಪುದಾರಿ ತಿನ್ನಾರ ವಿಷಯ ಪಂಡ ಎಡ್ಡೆ ತನಕ ಹಾಕಲು ಪಂಪಿನಿ ಅವೇ ನಮಗೆ ಏನು ನೋಡು ಕಾರ್ಪೊರೇಟರ್ ಪಂಪಿನ ಅವು ಕಾರ್ಪೊರೇಟರ್ ಅಂದ್ರೆ ಅವು ಏನೈತೆ ಗೌರವ ಉಂಟು ಕೆಲವರು ಇಲ್ಲೇ ರೀ ಅಂಚ
1: ಆಯ್ತು ಒಟ್ಟಿಗೂ ಉರುವ ಪಂಪಿನ ಪ್ರದೇಶ ಪರಿಮಲ್ಲ ಸಂಘ ಸಂಸ್ಥೆ ಹೈಯೆಸ್ಟ್ ಟೀಮ್ಲು ಗ್ರೌಂಡ್ ಉರುವದ ಒಂಜಾತ ದೇವಸ್ಥಾನ ದೈವಸ್ಥಾನ ಅದೇ ಜವನೀರ್ನ ಮಲ್ಲ ಟೀಮ್
0: ಟೀಮ್ ಉಂಟು
1: ಸೊ ಮಾತೆಕ್ಲ ತಾರ ಯಾಕಾರೆ ಗಣೇಶ ನೆನೆಬೋದು
0: ಕ್ರಿಕೆಟ್ ಉರುವದ ಗ್ರೌಂಡ್ ಕ್ರಿಕೆಟ್ ಯಾನೇ ತಾರ ಹಾಕು ನೆಚ್ಚ ಅವ್ಲ ಹೆಂಕ ಊರಿ ಜಾವ್ ಗ್ರೌಂಡ್ ಎನ್ನ ವಾರ್ಡಿಗೆ ಬರ್ಪು ಜಾವ್ ನಿಜಾವ್ ಆಮೇಲೆ ಲೆಪ್ಪನೇನ ಹೆಲ್ಪ್ ಆ ಕ್ಲೀನಿಂಗ್ ಅವಡಿ ಐದಾಲ ಇತ್ತು ಫಸ್ಟ್ ಇನಾಗ್ರೇಷನ್ ಮ್ಯಾಚ್ ಇತ್ತು ಏನೇ ಲೆಪ್ಪಿರ್ ಅಕ್ಲೆ ಬರೋ ವ್ಯವಸ್ಥೆ ಮತ್ತು ಕೊರ್ಪ ಎನ್ನ ಅಕ್ಲನ ಬಂದು ಯಾನ್ ದೂರ ಉಂಟು ಬೇತ ವಾರ್ಡ್ ಮಾರಿ ಎನ್ನ ಜನಕ್ಕೂ ಯಾಮ್ ಬೋರ್ಡತಿ ಅಕ್ಲೆಗೆ ನಮ್ಮ ಅಕ್ಲೆ ಹೆಲ್ಪ್ ಮಲ್ಪನೊಂದು ಅದಕ್ಕೆ ಪೋಪಿನಿ ಪಕ್ಕ ಕೆಲವರು ಎನ್ನ ವಾರ್ಡ್ ಹತ್ತ ವಾರ್ಡ ಬರಲಿ ಅಂತ ಅಂಚ ಇನಿ ಮುಟ ಯಾಮ್ ಬಂತೀಚಿ
1: ಬೇತ ಒಮ್ಮತ ಅಭ್ಯಾಸ ಉಂಟು ಗಣೇಶನ ಬೇತದನ್ನೆಲ್ಲ ಒಬ್ಬನ ಮತ್ತೊಂಡ
0: ಅಭ್ಯಾಸ ಕ್ರಿಕೆಟ್ಗೆ ಒಬ್ಬಂದಿತ್ತೆ ಅಂದು
1: ಯು
0: ಎಫ್ ಸಿ ಕ್ಲಬ್ ಇತ್ತೆ ಐ ಟೈಮ್ಗೆ ಒಬ್ಬಂದಿತ್ತ ಕ್ರಿಕೆಟ್
1: ಅವೇ
0: ಆಪುಜಿ ಪುರುಷ ಪ್ರಾಯಲ ಅಂದತೆ ಅಂತ ಇತ್ತ ದುಮ್ಮದಲಾಕ ಒಂದು ಆಪುಜಿ ಬಾಡಿ ಪೂರ ಕೇಂಚಿ ಬೆನಾರ್ ಎತ್ತನೆ ಎತ್ತಲ
1: ಬಂತ
0: ವರ ನಮ್ಮ ಬ್ರಹ್ಮಗಲ ಸದಾನಿ ಪೂರ ಅಲ್ಪ ಬೇಲೆ ಮಲ್ಪನ ಎತ್ತಲ ಪೂರೇ ಕ್ಲಬ್ ಒಪ್ಪ ದೈವ ದೇವಸ್ಥಾನ ಪೂರ ಸೇವೆ ಹೆಂಚಿನ ಸೇವೆ ಎತ್ತನಲ್ಲಿ ಮನ್ಪ ರಾತ್ರಿ ಎತ್ತು ಕೊಡ್ತಾನಲ್ಲ ಎತ್ತಲ್ಲ ಹೆಂಗ ಮಾರಿಗುಡಿ ಜಾತ್ರೆ ದಾನಿ ಇಡೀ ಇಡೀ ರಾತ್ರಿ ಮಟ್ಟ ಉಂಟು ಯಾರು ಸೇವೆ ಅಂತಂದು ಚಾಕ್ಲೆಗ್ಲೈನ್ ನಮ್ಮಿಟ್ಟು ಭಾರಿ ಅಭಿಮಾನ ಹೆಂಚಿನ ಹಾಕಲು ಹೆಂಗ್ ಕಾರ್ಪೊರೇಟರ್ ಅದು ಪನ್ಪೇರ್ ಅತ್ತ ಆಡಿತ ಮುಟ್ಟೆ ಸರ್ ಇದು ಮೇಯರ್ ಅದು ಬರೋಡು ಅಂತ ಅಂಚಿನ ಬರ ಆಕ್ಲೈನ ಆಶೀರ್ವಾದ ಅತ್ತೆ ಮಂತಿನ ಹಾಕಲು ಅಂಚ ಪನ್ಪೇರ್ ಅವನಿಗೆ ಖುಷಿ ಆಪನು
1: ಸಂತೋಷ ಗಣೇಶನ ಮಸ್ತ್ ವಿಷಯ ನಮ್ಮ ಪಟ್ಟುಂಡರು ಇದೊಂದು ಪಾತ್ರ ನಾಯಕರೊಂದು ಪಾತ್ರ ಪಂಡರು ಮಾತೆರ್ಲ ಬನ್ಪೇರು ದೈವ ದೇವರನ್ನ ಆಶೀರ್ವಾದ ಇದು ಒಂದು ಸೇರ್ಪಾಯ ಆತ್ಮಲದ
0: ಆಶೀರ್ವಾದಿತ್ತು ಬಾಡಿ ಪೂರ ಕಟ್ಟದ ಕೊರಪಿನ ಡೆಪ್ಪೆರ ಒಂದು ಖಾಲಿ ವೈಟ್ ಪ್ಲಾಸ್ಟಿಕ್ ಅವನ್ ಡೆತ್ತಿದೆ.

0: நீர் பூரா குறைஞ்சிட்டு நான் தூணாங்க எங்க காத்து இருந்தாவுன்னு வாடி ஏறாண்டல் தான் நம்ம ஆண்டல் ஆத்தது அஞ்சாயிரம் ரூபாய் அக்குள்ள
1: பொக்கொஞ்சி கணேசன் நீ பிராயதக்குள்ள தீர்ப்பு ஒப்பீனி எடுத்ததா எல்லெல்ல பிராயதக்குள்ள தூணுங்க மக்குள்ள
0: பாரி துக்கா அதே துக்காப்னு வந்தகா முட்டு மண்பண்ண நீ படிச்சிருந்தா தாது விதிச்சு மல்படையா தேவர் கொடுத்து ஆயுசாத்தே ஏற்று தான் ஆ டைமில் அக்குள் போடு அப்போ நம்ம அவன் பொருளுடைய கடப்படுறது குறட்டும் கிளறே அவே பேஜராகும் ஆனாலாம் அக்களை தி அக்களை விதி விதானோட அக்களை மந்தண்டு அக்கள நெஞ்சு ஆத்மா தேவரனை பாத சேர்ணும் அனுப்பினி தும்பு அக்களை நம்பலிக்கு ஆக்கிரமட்டு அக்களை மல்போடு நீ ஜாவும் நம்ம இன்ச்சா வந்து விட்டுற வள்ளி சேர்ந்தனே நாங்கள் கொஞ்சம் திருப்தி தான் அவை பண்ணாக்கா பத்தில் போனால் கத்தலை வரலக்கணி நடுத்தொஞ்சி ஜீவனா நம்ம இன்ச்சு நம்ம போந்து தேவரே கொத்து ஆறு நடப்போம் அவன் தாதன என்ன தேவர் என்ன கைட்டு மந்தொந்து இல்லையர் என் கண்டித்தவர் நான் தும்பாகலாம் அஞ்சனை சைவத்தின்னு வேரில் எத்தனை போப்பேன்
1: கண்டித்தா கணேஷ் என்ன பாரு சந்தோஷம் உஞ்சி கண்டதை பொறுத்து நம்ம பார்த்தேரியா மஸ்தான கால் மந்தேரியா அனுபவம் பண்ணியது கிடைக்காத நம்ம கேந்து போனச்சின மாத்தா கேளு கேருதா அது இல்லையா அக்களுக்கு தாதா பண்ணுவார்
0: கண்டித்தா ஜனக்களுக்கு நம்ம அஞ்சனக்கள் போடு சமாஜோட்டு என்னன்னு தோது நான் வரைய கலத்துண்டா எங்கள் மல்ல ಒಂದು ಸಂತೋಷನೆ ದೇವಂದ ಅಂಚನ ಒಂಜಿ ಗಲ್ಲಿ ಗಲ್ಲಿಡ ಅಂಚಿನಾಕ್ಲು ಇತ್ತಡ ಈ ಕಷ್ಟದಕ್ಲೆ ಬರ ಸಹಾಯ ಅವು ಪಂಪಿನ ಅನ್ನೋ ಉದ್ದೇಶ ನಾನು ಎನ್ನೇ ಗೋಸ್ಕರ ಯಾರು ಅನ್ಕೊಂಡ ನಾನು ಎನ್ನ ಆಡ್ತೀನಿ ನಾನು ಅವರಿಗೆ ಪುಟ್ಟೋಡು ಎನ್ನಂತೂ ನಾನು ಅವರಿಗೆ ಕಲ್ಪೋಡು ಇಂಚಿ ನಾ ಓಲ್ ಕಷ್ಟ ಕಾಲವಿಲ್ಲ ಇನ್ನಂಚನೆ ಕುಲ್ಲಪೋದು ಬೆಂದ್ಯಾಡ ಆತ ಜನಕ್ಲೆಗೆ ನಮ್ಮ ಒಂದು ಯಾಬಾರಿ ಯಾದ ಉಪ್ಪು ಹಾಕ್ಲಿ ಗ್ಯಾಪಲ್ಲ ಮಕ್ಕಳಿಗೆ ಮನೆ ಕಾತೊಂದು ಉಪ್ಪಿರು ಅಂಕ್ಲೆ ಸಹಾಯ ಗೇರ್ಲಿ ಇಜ್ಜರತ್ತ ಅಂಚ ನಮ್ಮ ಒಂದು ತಯಾರಾಂಡ ಆವಡು ಪಂಪಿನ ಉದ್ದೇಶ ಯಾನೆ ಎನ್ನನೆ ಬಂದಲ್ಲತ್ತು ನಮ್ಮ ಸಮಾಜಕ್ಕೆ ನಮ್ಮ ದಾದಾಂದಲ್ಲ ಕೊರಟು ಸಮಾಜ ನಂಗೆ ಸುಮಾರು ಕೊಡ್ತು
1: ಅದೇ
0: ಅಪ್ಪಮ್ಮನ ಅಪ್ಪಮ್ಮ ಪುಟ್ಟಾದಿ ಬಾರ್ದಿನೇ ಮಲ್ಲ ನಮ್ಮ ಅಂಚಿನ ಅವನ ಕಂತಿದ್ದು ನಮ್ಮ ಕೊಂಜಿ 10-15 ವರ್ಷ ಮಟ್ಟ ಸಾಂಕುನು ಮನ್ನಾಗ ಅಕ್ಲನ ಆರು ನಲ್ಲ ಈ ಮುಖಾಂತರ ಅಕ್ಲೆ ಸಂದಾವಡು ಪಂಪಿ ನನ್ನ ಆಸೆ ಅಂಚ ಇಂಚ ಮಂತೊಂದು ಇಂಚನ ಎತ್ತನೊಂದು ನನ್ನ ಅಪ್ಪಮ್ಮಗೆ ಸಂದನಂತೆ ಎನ್ನ ಈ ಋಣ
1: ಬಾರೆಡೆ ಪಾತ್ರ ಬಂಡರು ಗಣೇಶನ ಸಂತೋಷ ಅಂಡ್ ಒಂಜಿ ಗಂಟೆದ ಪೊರ್ತು ಇಂಕಲೊಟ್ಟಿಗು ಬತ್ತದು ಈ ಒಂಜಿ ಸಮಾಜಮುಖಿ ಕಾರ್ಯಕ್ರಮ ಇದು ಪಾತ್ಯರ್ನಿಕ್ ಇದು ಎನ್ನು ದಿನ ದಾದೊಂಡು ಈ ಮಾತ ಸೇವೆ ಮನ್ಪೋಡು ಒಂದು ಇತ್ತಂಡ ಆರೋಗ್ಯ ನಮ್ಮ ರೆಡ್ಡಿ ಒಪ್ಪೋಡು ಸೊ ದೇವರಿ ಆರೋಗ್ಯನ ಕೊರಡೆ ಇದು ಎನ್ನು ದಿನ ಮಾತ ಆವಡು ಜನಕಲ್ನ ಅಭಿಲಾಷೆ ಇದನ್ನ ಅಭಿಲಾಷೆ ದಾದೊಂಡು ಅವಳ ಮಾತ ಆವಡು ಐದು ಮಾತಿರ್ದ ಮಲ್ಲ ದಾದ ಬಂಡೆ ಇದನ್ನ ಮನಸ್ಸಿತ್ತೆ ಹೆಂಚೊಂಡು ತೋಲೆ ಅಂಚನೆ ಒಪ್ಪಾಡು ಭಾರಿ ಅಗತ್ಯ ಮನ್ಪೋಡು ನಿಸ್ವಾರ್ಥವಾದ ಮನ್ಪೋಡು ಬಂದು ಮನಸ್ಸು ಉಂಡದೆ ಅವರಿಯೂನ ಭಾರಿ ಮುಖ್ಯ ಅಂಚಿನ ಶಕ್ತಿ ದೇವಿ ಕೊರಡು ಬಂದು ಹಿಂಗೆ ರೇಡಿಯೋ ಸಾರ ಅಂಗಡಿಗೆ ಹಿಂಗೆ ಆಶಯ ಹಿಂಗೆ ವಿಶ್ವಾಸ
0: ಪಾತೇರ್ ನೆಟ್ಟದ ಅಲ್ಲ ತಪ್ಪು ಪುಪ್ಪು ಪಾತೇರ್ ನಂಚಿನ ವ್ಯಕ್ತಿ ಇಲ್ಲ
1: ಗಣೇಶನ್ನ ಪಾತೇರ್ನ ಇಜ್ಜಿ ಹಿಂಗ್ ಸ್ಟೇಜ್ ತಿಕ್ಕಿ ಅಂಚ ಅಪಗನ ಎನ್ನಿ ನಿಂಚಾಣ ಬತ್ತು ಲೆತ್ತೊಂದು ಬರೋಡರಿ
0: ಅಂತ ಕೊಂಡ ನೀ ಆಗ್ತಿಡು ಅಂತದ್ದು ಕೈ ದೇಕಿದ್ ಪೋಪೆ ಪಾತೇರ್ನ ಭಾರಿ
1: ಭಾರಿ ಖುಷಿ ಅಂಡಿ ಪಾತೇರ್ನ ಖುಷಿ ಅಂಡಿ ಜಾ ಜನಕ್ಕೆ ಲೀಡ ಪಾತೇರ್ಲ ಕುಡೊಂದು ಸರ್ತಿ ರೇಡಿಯೋ ಸಾರಂಗದ ವತಿಯಿಂದ ಸ್ವಲ್ಪ ಸಂದ ಶ್ರೋತೃಗಳೇ ಇಷ್ಟೊತ್ತು ನಮ್ಮ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಿಶೇಷ ಅತಿಥಿಯಾಗಿ ಶ್ರೀ ಗಣೇಶ್ ಕುಲಾಲ್ ಅವರಿದ್ದರು. ಅವರ ಮಾತೆ ಜೀವನದ ಅವರ ದಾರಿಯನ್ನು ಅವರ ಬದುಕನ್ನು ಅಥವಾ ಅವರು ಇರುವಂಥ ರೀತಿಯನ್ನು ನಮಗೆ ತಿಳಿಸಿಕೊಡುತ್ತೆ. ಇದೆಲ್ಲವೂ ಕೂಡ ನಮಗೆ ಸ್ಫೂರ್ತಿ ಅನ್ನೋದನ್ನು ಹೇಳ್ತಾ ಇದಿವತ್ತಿನ ಸಮಾಜಮುಖಿ ಕಾರ್ಯಕ್ರಮ ಮುಂದಿನ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮತ್ತೊಂದು ವ್ಯಕ್ತಿತ್ವವನ್ನು ಪರಿಚಯ ಮಾಡ್ತಾ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10:00.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಈಗ ಮತ್ತೊಂದು ಭಾಗ್ಯ ನನಗೆ ದೊರೆತಿದೆ, ಸ್ವಾಮಿ ವಿವೇಕಾನಂದರನ್ನ ನೆನಪಿಸಿಕೊಳ್ಳುವಂಥ, ಆ ನೆನಪಿನಿಂದ ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ಳುವಂಥ, ಉತ್ಸಾಹವನ್ನು ಪಡ್ಕೊಳ್ಳುವಂಥ, ಪ್ರಚೋದನೆಯನ್ನು ಪಡ್ಕೊಳ್ಳುವಂಥ ಅವಕಾಶ ಮತ್ತೆ ಸಿಕ್ಕಿದೆ. ನಮ್ಮ ಜೀವನದಲ್ಲಿ ಎಷ್ಟೋ ಸಲ ಬೇರೆ ಬೇರೆ ಥರ ಜನ ಬರ್ತಾರೆ, ಸಂಪರ್ಕಕ್ಕೆ ಬರ್ತಾರೆ. ಕೆಲವರು ನಮ್ಮ ಜೊತೆಗೆ 10 ವರ್ಷ ಇದ್ದರೂ ನಮ್ಮ ಮೇಲೆ ಯಾವ ಪರಿಣಾಮವನ್ನು ಮಾಡೋದಿಲ್ಲ. ಕೆಲವರು ಪರಿಣಾಮ ಮಾಡ್ತಾರೆ, ಆದರೆ ಬೇರೆ ಥರದ ಪರಿಣಾಮಗಳನ್ನು ಮಾಡ್ತಾರೆ. ಇನ್ನು ಕೆಲವರು ಪಕ್ಕದಲ್ಲಿದ್ದವರು 1-2 ನಿಮಿಷ ಇದ್ದರೂ ಸಾಕು, ಮನೆ ಮನಸ್ಸನ್ನು ಪ್ರಭಾವ ಮಾಡಿ ಹೋಗ್ತಾರೆ. ಇನ್ನು ಕೆಲವು ಜನ ಇದ್ದಾರೆ, ಅವರು ಹೇಗೆ ಅಂದರೆ ಮೂಲೆಯಲ್ಲಿ ಹಚ್ಚಿಟ್ಟಂಥ ಉದ್ಬತ್ತಿ ಇದ್ದ ಹಾಗೆ ಕಣ್ಣಿಗೆ ಕಾಣಿಸ್ದೆ ಹೋದರೂ ಅದರ ಘಮಲು ಎಲ್ಲ ಕಡೆ ತುಂಬಿಕೊಂಡಿರುತ್ತೆ. ಅನಿಸುತ್ತೆ ಚೆನ್ನಾಗಿದೆಯಲ್ಲ ಅಂತ ಅನಿಸುತ್ತೆ. ಊದುಬತ್ತಿ ಆರಿ ಹೋದರೂ ಕೂಡ ಅದರ ವಾಸನೆ ಉಳ್ಕೊಂಡಿರ್ತೀವಿ. ಕೆಲವು ಜನನೂ ಹಾಗೇನೆ 1-2 ನಿಮಿಷ ಕಂಡಿರ್ತೀವಿ, ಜೀವನ ಪರ್ಯಂತ ನೆನೆಸ್ಕೊಳ್ತೀವಿ ಅವ್ರನ್ನ. ನೋಡಿ ಯಾವತ್ತು ಇದ್ರಲ್ಲ ಅವ್ರು ದೊಡ್ಡವರು, ಅವ್ರು ಮಾತಾಡಿದ್ರಲ್ಲ, ಅವ್ರು ಹೇಳಿದ್ರಲ್ಲ ನನ್ನ ಜೀವನ ಬದಲಾಯಿಸ್ತು ಅಂತ ಹೇಳುವಷ್ಟಿರ್ತಾರೆ. ಇನ್ನೊಂದು ಹೇಳ್ತೀನಿ, ಕೆಲವೊಂದು ಸಲ ಊದುಬತ್ತಿ ಎಕ್ಸಾಂಪಲ್ ಹೇಳಿದ್ದಲ್ಲ, ಹಾಗೆ ಮನೆಯಲ್ಲಿ ತಾಯಿ ಇದ್ದ ಹಾಗೆ ಕೆಲವರು ಇರ್ತಾರೆ. ತಾಯಿ ಮನೆ ಓಡಾಡಿದಾಗ ಸದ್ದಾಗಲಿಕ್ಕಿಲ್ಲ, ತಾಯಿ ಮನೆಯಲ್ಲಿ ಇದ್ದಾಳೆ ಅನ್ನುವಂಥ ಭರವಸೆ ಇದೆಯಲ್ಲ, ಆ ಪ್ರೀತಿ ಇದೆಯಲ್ಲ, ಸಂತೋಷ ಇದೆಯಲ್ಲ, ಮನಸ್ಸಿಗೆ ಮುದ ಕೊಡುವಂಥದ್ದು. ಹಾಗೆ ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮಗಳನ್ನು ಮಾಡ್ತಾರೆ. ಕೆಲವರ ಪರಿಣಾಮ ಸ್ವಲ್ಪ ಕಾಲ ಇರುತ್ತೆ, ತಾವು ಅನಿಸಿರ್ಬೇಕು ಪ್ರವಾಸ ಮಾಡಬೇಕಾದ್ರೆ, ತಾವು ದೀರ್ಘ ಪ್ರವಾಸಕ್ಕೆ ಹೋಗಿದ್ರೆ 15-20 ದಿವಸ ಹೋಗಿದ್ರೆ ಜೊತೆಗೆ ಒಂದಿಷ್ಟು ಜನ ಬಂದಿರ್ತಾರೆ, ಒಂದು 50 ಜನ ಆ ಕಂಪಾರ್ಟ್ಮೆಂಟಲ್ಲೋ ಬಸ್ಸಲ್ಲೋ ಜೊತೆಗೆ ಹೋಗ್ತಿರ್ತೀವಿ. ತುಂಬ ಪರಿಚಯ ಆಗಿಬಿಡುತ್ತೆ, ತಿಂಡಿ ಹಂಚ್ಕೊಂಡದ್ದು, ಮಾತು ಹಂಚ್ಕೊಂಡದ್ದು, ಎಲ್ಲ ಸಂಸಾರ ವಿಷಯ ಹಂಚ್ಕೋತೀವಿ. ಆದರೆ 1 ವರ್ಷ ಆದಮೇಲೆ ಅವ್ರು ಯಾರೋ ಬಂದಿದ್ರಲ್ಲ ನಮ್ಮ ಜೊತೆಗೆ, ಅವತ್ತು ತುಂಬ ಜೊತೆಗಿದ್ರಲ್ಲ ಅಂತ ಅನಿಸುತ್ತೆ. 5-6 ವರ್ಷ ಆದಮೇಲೆ ಅವ್ರು ಹೇಳ್ಕೋಬೇಕು, ನೆನಪಿದೆಯಾ ಪ್ರವಾಸಕ್ಕೆ ಹೋಗಿದ್ವಲ್ಲ ಜೊತೆಗೆ, ಓ ಹೌದಲ್ಲ ಮರೆತೇ ಬಿಟ್ಟಿದ್ದೆ ಅಂತಿರುತ್ತೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದಾಗ, ಕೆಲವರು ಇಲ್ಲದೆ ಹೋದಾಗ ಕೂಡ ಪರಿಣಾಮ ನಮ್ಮ ಮೇಲೆ ಗಾಢವಾಗಿ ಉಳ್ಕೊಂಡಿರುತ್ತೆ ಅನ್ನೋದು. ವಿವೇಕಾನಂದರು ಅಂಥವ್ರು.

0: रेडियो सारंग 107.8 FM।
1: ಸಾವಿರದ ಎಂಟುನೂರ ಅರವತ್ತ್ಮೂರನೇ ಇಸ್ವಿ ಜನವರಿ 12 ಬೆಳಗ್ಗೆ 6:33 ಹುಟ್ಟಿದಂಥ ವಿವೇಕಾನಂದರು ಭೌತಿಕವಾಗಿ ಬದುಕಿದ್ದುದು 39 ವರ್ಷ ದೈಹಿಕವಾಗಿ. ಆದರೆ ಅವರು ಮಾಡಿದಂಥ ಸಾಧನೆ ನಾವು ಬಹುಶಃ 3 ಜನ್ಮ ಎತ್ತಿದ್ರೂ ಸರಿಯಾಗಿ ಅರ್ಥ ಆಗ್ತದೆ ಅಂತ ಏನು ನಂಬಿಕೆ ಇಲ್ಲ. ಎಷ್ಟೋ ಸಲ ವಿಚಾರ ಮಾಡಿದ್ದೀನಿ, ಇದು ಹೇಗೆ ಸಾಧ್ಯ ಆಯಿತು? ಒಬ್ಬ ಶಂಕರಾಚಾರ್ಯರು ಬದುಕಿದ್ದು ಭೌತಿಕವಾಗಿ 32 ವರ್ಷ, ಏಸು ಕ್ರಿಸ್ತ ಬದುಕಿದ್ದು 33 ವರ್ಷ, ವಿವೇಕಾನಂದರು ದೈಹಿಕವಾಗಿ ಬದುಕಿದ್ದು 39 ವರ್ಷ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಪ್ರಭಾವವನ್ನು ಹೇಗೆ ಬಿಡೋಕ್ಕಾಯಿತು? ಆಶ್ಚರ್ಯ ಅನಿಸಲ್ವಾ? ಎಷ್ಟೋ ಜನ 39 ವರ್ಷಕ್ಕೊಂದು ಅಪ್ಲಿಕೇಶನ್ ಬರೆಯೋಕ್ಕಾಗಿರಲ್ಲ ನಮಗೆ. ಆದರೆ ಬರೆದಂಥ ರಾಜಯೋಗ ಭಕ್ತಿಯೋಗಗಳನ್ನು ಓದ್ತಾ ಇದ್ದರೆ ಅದು ಏನು ತಲಸ್ಪರ್ಶಿಯಾದಂಥ ಅಧ್ಯಯನ, ಅಧ್ಯಯನ ಜೊತೆಗೆ ಹೇಳುವಂಥ ಕಲೆ, ದೇಶದ ಬಗ್ಗೆ ಪ್ರೀತಿ, ಯಾವ ಭಾಗದಿಂದ ವಿವೇಕಾನಂದರು ನೋಡಬೇಕು? ದೇಶಪ್ರೇಮಿ ಅಂತ ನೋಡಬೇಕೆ, ಅಥವಾ ಒಬ್ಬ ಸನ್ಯಾಸಿ ಅಂತ ನೋಡಬೇಕೆ, ಒಬ್ಬ ಮಾತುಗಾರ ಅಂತ ನೋಡಬೇಕೆ, ಒಬ್ಬ ಪರಿವ್ರಾಜಕ ಬಿಡುಗಡೆಯಾಗಿ ಹೋದಂಥ ಮನುಷ್ಯ ಅಂತ? ಆದರೆ ಬಿಡುಗಡೆಯಾದಂಥ ಮನುಷ್ಯ ಸುಖ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಅಂತ ಜಯಾದಿ ಅವನು ದೂರ ಇರಲಿಲ್ಲ. ಜನರ ನೋವಿಗೆ ಸ್ಪಂದಿಸುವಂಥದ್ದನ್ನು, ತೊಂದರೆಯನ್ನು ಕಂಡಾಗ ಖಂಡಿತವಾದ ಮಾತುಗಳನ್ನು ಹೇಳುವಂಥ ಪ್ರಖರವಾದಿಯಾಗಿ ಆಗಲಿ, ಯಾವ ದೃಷ್ಟಿಯನ್ನು ನೋಡಿದ್ರೂ ಅದ್ಭುತ ಅನಿಸುತ್ತೆ. ಅವ್ರು ಸಿಟ್ಟು ಬರ್ತಿರ್ಲಿಲ್ಲ ಅಂತಲ್ಲ, ಭಾರಿ ಸಿಟ್ಟು ಬರ್ತಿತ್ತು. ಸನ್ಯಾಸಿಗಳು ಸಿಟ್ಟು ಬರಬಾರ್ದಲ್ವಾ? ಸಿಟ್ಟು ಬರೋ ಹಾಗೆ ಮಾಡಿದರೆ ಸಿಟ್ಟು ಬರ್ತದೆ ಅಂತ ಹೇಳೋರು. ಅಳು ಬರ್ತಿತ್ತು, ದುಃಖ ಬರ್ತಿತ್ತು, ಎಲ್ಲವೂ ಬರ್ತಿತ್ತು. ಅಂದರೆ ಅದೊಂಥರ ವಿಚಿತ್ರವಾದಂಥ ಸನ್ಯಾಸಿ ಆದಂಥದ್ದು, ವಿಶೇಷವಾದಂಥ ಸನ್ಯಾಸ, ವಿಚಿತ್ರ ಅನ್ನೋದಕ್ಕಿಂತ ವಿಶೇಷವಾದಂಥ ಸನ್ಯಾಸ ಅದು. ಆ ಜೀವನದ ಬಗೆಯನ್ನು ಕಂಡುಕೊಂಡು ಬಂದಾಗ ಅನಿಸುವುದು ನಮ್ಮ ಭುವನದ ಭಾಗ್ಯದಿಂದ ಆಗಾಗ ಇಂಥವ್ರು ಬರ್ತಾರೆ ಅಂತ. ಅವರು 150 ವರ್ಷ ಆಯಿತು ಅಂತ ನಂಬಕ್ಕೆ ಕಷ್ಟ ಆಗ್ತದೆ. ಅವ್ರ ಫೋಟೋ ನೋಡಿದಾಗಲೆಲ್ಲ ಇನ್ನು ಬೇಕಂದ್ರೆ ಚಿಕ್ಕವರೇ ಅಂತ ಅನಿಸುತ್ತೆ. ನಾನು ಸಾಮಾನ್ಯ ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೆ, ವಿವೇಕಾನಂದರು ಬದುಕಿದಾಗ ಅಂದರೆ 150 ವರ್ಷಗಳ ಹಿಂದೆ ಅಥವಾ 140 ವರ್ಷಗಳ ಹಿಂದೆ ಅಂತ ಇಟ್ಕೊಳ್ಳಿ, ಬಹುಶಃ ನಮ್ಮ ಅಜ್ಜನ ಅಜ್ಜ ಇದ್ದ ಕಾಲ. ನಮ್ಮ ಅಜ್ಜ ಅಂದ್ರೆ ತುಂಬ ವಯಸ್ಸಾದವರು ಅನಿಸುತ್ತೆ, ಅಜ್ಜನ ಅಜ್ಜ ಅಂದ್ರೆ ಬಹಳ ವಯಸ್ಸಾದವರು. ಆ ಕಾಲಕ್ಕಿದ್ದಂಥವ್ರು ವಿವೇಕಾನಂದರು. ಆದರೆ ವಿವೇಕಾನಂದರು ವಯಸ್ಸಾಯಿತು ಅಂತ ಅನಿಸೋದೇ ಇಲ್ಲ. ಕೆಲವರು ಈ ದೈಹಿಕವಾದ ಮಿತಿಗಳನ್ನು ದಾಟಿ ಮುಂದೆ ಹೋಗ್ತಾರೆ, ಅವರೊಳಗೆ ವಿವೇಕಾನಂದರು ಒಬ್ಬರು.

0: Radio Sarang 107.8 FM.
1: ನಾನು ಯಾವಾಗಲೂ ಅವ್ರನ್ನ ಜೀವನವನ್ನು ಗ್ರಹಿಸುವುದು ಒಂದು ಸಮಗ್ರತೆಯ ಜೀವನ ಅಂತಂದು, ಯಾವುದೋ ಒಂದು ಮುಖವಾಗಿ ಬೆಳೆದಂಥ ಜೀವ ಅಲ್ಲ ಅದು. ಆ ಚೈತನ್ಯ ಎಲ್ಲ ಮುಖಗಳಲ್ಲೂ ಹರಡಿಕೊಂಡಂಥದ್ದು, ಎಲ್ಲ ದೃಷ್ಟಿಯಲ್ಲೂ ಸಮತ್ವವನ್ನು ಸಾಧಿಸಿಕೊಂಡಂಥ ಜೀವನ ಅದು. ಸಾಮಾನ್ಯರಿಗೆ ಜೀವನದಲ್ಲಿ ಸಮನ್ವಯತೆ ಕಾಣೋದೇ ಕಷ್ಟ ಆದಾಗ ಸಮಗ್ರತೆಯನ್ನು ಕಾಣೋದು ಬಹಳ ದೂರದ ಮಾತು. ಸಮನ್ವಯತೆ ಕಾಣೋದೇ ಕಷ್ಟ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಒದ್ದಾಡ್ತಾ ಇರ್ತೀವಿ. ಎಲ್ಲರಲ್ಲೂ ಸಮನ್ವಯತೆಯನ್ನು ಸಾಧಿಸಿ ಸಮಗ್ರತೆಯತ್ತ ಹೋಗುವಂಥದ್ದು ವಿವೇಕಾನಂದರ ದೊಡ್ಡ ಜೀವನ. ಅವರ ಜೀವನ ಚರಿತ್ರೆಯನ್ನು ಓದಿದರೆ, ಅವರು ಬರೆದಂಥ ಲೇಖನಗಳನ್ನು ಓದಿದಾಗ, ಅವರ ಪತ್ರಗಳನ್ನು ಭಾಷಣಗಳನ್ನು ಓದಿದಾಗ ಅನಿಸೋದು ಅದೇನು ಚೈತನ್ಯ ಅದ್ಭುತವಾಗಿದ್ದಿದ್ದು ಅಂತ. ನಾನಾಗಲೇ ಹೇಳಿದಾಗೆ ಬದುಕಿದ್ದೇ 39 ವರ್ಷ ಆದರೂ ಕೂಡ ಮೊದಲಿನ 29 ವರ್ಷಗಳು ಯಾರಿಗೂ ಗೊತ್ತೇ ಇರಲಿಲ್ಲ. ಭಾಳ ಚೆನ್ನಾಗಿ ರೋಮಾ ರೋಲಾ ಬರೀತಾರೆ, ನೊಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಫ್ರೆಂಚ್ ದರ್ಶನಕಾರ ಅಂತ ಹೇಳ್ತಾನೆ, ನಿಜವಾದ ಇಫೆಕ್ಟಿವ್ ಲೈಫ್ ಆಫ್ ವಿವೇಕಾನಂದ ಈಸ್ ದ ಲಾಸ್ಟ್ 10 ಇಯರ್ಸ್. 29 ವರ್ಷ ಆದಾಗ ಶಿಕಾಗೋಗಿ ಹೋಗಿದ್ದು, ಅಂದರೆ 10 ವರ್ಷದಲ್ಲಿ ಏನು ಸಾಧನೆ ಆಗಿದ್ದಿತ್ತು ಅಂತ. 10 ವರ್ಷದಲ್ಲಿ ಅಡ್ಡಾಡಿದ ಜಾಗ ಇಲ್ಲ, ಬಿಡದೇ ಅಂತ ಜಾಗ ಇಲ್ಲ, ಮಾತನಾಡದಂಥ ವಿಷಯ ಇಲ್ಲ, ನೋಡದಂಥ ಜನ ಇಲ್ಲ, ಅದು ಹೇಗೆ ಸಾಧ್ಯ 10 ವರ್ಷದಲ್ಲಿ ಆದದ್ದು? ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುವಲ್ ಅಂತ ಎರಡಿದೆ. ಇಫೆಕ್ಟಿವ್ ಆ್ಯಂಡ್ ಆ್ಯಕ್ಚುವಲ್, ಈ ಫ್ಯಾನ್ ಇದೆ ಮೇಲೆ, ಅದಕ್ಕೆ 3 ಪಟ್ಟಿ ಇದ್ದಾವೆ ಗಾಳಿ ಬರೋದಕ್ಕೆ ಅಂತ. ಆ 3 ಸಣ್ಣ ಸಣ್ಣ ಪಟ್ಟಿ, ನೀವು ಫ್ಯಾನ್ ನಿಂತಾಗ ನೋಡಿ ಸಾಕಷ್ಟು ಖಾಲಿ ಜಾಗ ಉಂಟು, ಅದು ಬಳಸುವಂಥ ಜಾಗ ತುಂಬ ಸಣ್ಣದು, ಮಧ್ಯದಲ್ಲಿ ಒಂದು ಗುಂಡು ಪಟ್ಟಿ ಇದೆ, 3 ಪಟ್ಟಿ ಆ ಕಡೆ ಈ ಕಡೆ ಇದೆ, ಅಷ್ಟೇ ಅದರ ಜಾಗ. ಅದು ಆ್ಯಕ್ಚುವಲ್ ವಾಲ್ಯೂಮ್ ಅಷ್ಟೇ, ಅದರ ನಿಜವಾದ ಗಾತ್ರ ಅಷ್ಟೇ. ಸ್ವಿಚ್ ಆನ್ ಮಾಡಿ ನೋಡೋಣ, ಬೆರಳು ಹಾಕಿ ನಡುವೆ ಖಾಲಿ ಇದೆಯಲ್ಲ ಬೇಕಾದಷ್ಟು ಜಾಗ. ಆದರೆ ಅದು ನಿಜವಾದ ಆಕಾರ ಕಮ್ಮಿ ಆದರೂ ಅದರ ಇಫೆಕ್ಟಿವ್, ಅದರ ಪರಿಣಾಮಕಾರಿಯಾದಂಥ ಜಾಗ ತುಂಬ ದೊಡ್ಡದು. ಇದು ಮಹಾತ್ಮರಲ್ಲಿ ಮಾತ್ರ ಆಗುವಂಥದ್ದು. ಅವರು ಬದುಕಿರುವ ದೈಹಿಕ ಅವಕಾಶ ಸಣ್ಣದಾದರೂ ಅವರು ಮಾಡುವಂಥ ಪರಿಣಾಮಕಾರಿಯಾದಂಥ ಕೆಲಸ ಇದೆಯಲ್ಲ, ಅದು 10 ಪಟ್ಟು ಹೆಚ್ಚಾದದ್ದು. ಆ ಇಡೀ ಜಾಗ ಸುತ್ತಾಕ್ರಿ ನೀವು, ಆ ಫ್ಯಾನ್ ಹಚ್ಚಿದಾಗ ಅಷ್ಟು ಪೂರ್ತಿ ಜಾಗದಲ್ಲಿ ಬೆರಳು ಹಾಕೋಕ್ಕಾಗಲ್ಲ ನಿಮಗೆ, ಅದು ಅಷ್ಟೊಂದು ಜಾಗ ತುಂಬ್ಕೊಂಡ್ಬಿಟ್ಟಿದೆ ಅದು. ಇಫೆಕ್ಟಿವ್ ಸ್ಪೇಸ್ ಈಸ್ ಮಚ್ ಲಾರ್ಜರ್ ದ್ಯಾನ್ ದಿ ಆ್ಯಕ್ಚುವಲ್ ಸ್ಪೇಸ್. ಹಾಗಾಗಿರೋದ್ರಿಂದ ಅಷ್ಟು ಸಣ್ಣ ಸಣ್ಣ ವಯಸ್ಸಿಗೆ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾಯಿದ್ರು.

0: റേഡിയോ സാരംഗ് 107.8 FM.
1: ಬಹುಶಃ ತಾವು ರಾಮಕೃಷ್ಣ ಆಶ್ರಮಕ್ಕೆ ಹೋದರೆ, ಎಲ್ಲಿಯಾದರೂ ಹೋದೆ, ಪ್ರತಿ ತಿಂಗಳು ವಿವೇಕಾನಂದರ ಮೇಲೆ ಹೊಸದ 10 ಪುಸ್ತಕ ಆದರೂ ಬಂದಿರುತ್ತೆ. ಪ್ರತಿ ತಿಂಗಳು ಹೊಸ ಹೊಸ 10 ಪುಸ್ತಕ ಬರುತ್ತೆ. ನೋಡಿ, ಅವರ ಜೀವಿತಾವಧಿ ನಿರ್ಧಾರವಾಗಿದ್ದು ಜನವರಿ 12 1863 ಕೊಟ್ಟಿದ್ದವರು, ದೈಹಿಕವಾಗಿ ಜುಲೈ 4 1902 ದೇಹವನ್ನು ಬಿಟ್ಟದ್ದು. ಇದು ಜೀವನ ಚರಿತ್ರೆ, ಇದರಲ್ಲಿ ಬರುವಂಥದ್ದು. ಅದೇ ಜೀವನ ಚರಿತ್ರೆಯನ್ನು ಎಷ್ಟು ಜನ ಎಷ್ಟು ಮಗ್ಗಲಿಂದ ನೋಡಿದ್ದಾರೆ, ಎಷ್ಟು ಜನ ಅದ್ರ ಬಗ್ಗೆ ಲೇಖನ ಬರೆದಿದ್ದಾರೆ. ಏನು, ಪ್ರತಿ ತಿಂಗಳು ಹೋದರೆ 10 ಪುಸ್ತಕ ಹೊಸದಿರುತ್ತೆ ಅವ್ರ ಬಗ್ಗೆ. ಬಹುಶಃ ಒಬ್ಬ ವ್ಯಕ್ತಿ ಬಗ್ಗೆ, ಅದು 150 ವರ್ಷದ ಹಿಂದೆ ಇದ್ದಂಥ ಒಬ್ಬ ವ್ಯಕ್ತಿ ಬಗ್ಗೆ ಬಹು ಹೆಚ್ಚಿನ ಪುಸ್ತಕ ಬಂದಿದ್ದರೆ ಬಹುಶಃ ವಿವೇಕಾನಂದರ ಬಗ್ಗೆನೇ ಇರಬೇಕದು. ಯಾಕೆ ಬರೀತಾರೆ? ಅದೇ ಜೀವನ ಚರಿತ್ರೆ ಎಷ್ಟು ಸಲ ಓದೋದು ಅದನ್ನು? ಅವೇ ಘಟನೆಗಳು, ಬದಲಾಯಿಸೋಕ್ಕಾಗಲ್ಲ. ಅದನ್ನು ಯಾಕೆ ಓದ್ತೀವಿ ಮೇಲೆ ಮೇಲೆ ಅಂದಾಗ ಒಂದು ಹೇಳ್ತಾರೆ, ಅಂಥ ಜೀವನ ಚರಿತ್ರೆಯನ್ನು, ಅಂಥ ಲೇಖನಗಳನ್ನು ಓದ್ತಾ ಇದ್ದರೆ ಓದುವಷ್ಟು ಕಾಲ ಆದರೂ ಮನಸ್ಸು ಸುಸಂಸ್ಕೃತವಾಗಿರುತ್ತೆ ಅಂತ. ಆಮೇಲೆ ನಮ್ಮ ಕಾರ್ಪಣ್ಯಗಳು ಅಂಟ್ಕೋತಾವ ನಮ್ಮನ್ನು, ಆದರೆ ಅಷ್ಟು ಕಾಲವಾದರೂ ಮನಸ್ಸು ಪರಿಷ್ಕಾರವಾಗಿರ್ತದೆ ಅಂತ. ಇನ್ಕೊಂದ್ಸಲ ಹೇಳಿದ್ದೇನೋ ಗೊತ್ತಿಲ್ಲ ನನಗೆ, ಏನು ಮೂರ್ತಿ ರಾಯರು ಬರೆದಂಥದ್ದು ಭಾಳ ಇಷ್ಟವಾದಂಥ ಘಟನೆ ನನಗೆ. ಅವರೊಂದು ಪುಸ್ತಕದಲ್ಲಿ ಬರೀತಾರೆ, ಮೈಸೂರಲ್ಲಿ ಸುಬ್ಬಯ್ಯನ

0: रेडियो सारंग 107.8 FM।
1: ಸಂದರ್ಭ ಏನು ಬಂತು ಅಂದರೆ ಕೃಷ್ಣ ಇದು ದೂತನಾಗಿ ಬಂದಿದ್ದಾನೆ, ದುರ್ಯೋಧನ ಆಸ್ಥಾನಕ್ಕೆ ಬಂದಿದ್ದಾನೆ. ಬಂದು ಚರ್ಚೆ ಮಾಡ್ತಾ ಇದ್ದಾನೆ, ಹೇಳ್ತಾನೆ. ಅವಾಗ ದುರ್ಯೋಧನ ರೋಷ ಏರ್ಬಿಡ್ತು, ನಾನು ಕೊಡಲ್ಲ ಅಂದ. 5 ಗ್ರಾಮ ಕೊಡಪ್ಪ ಸಾಕು ಅಂತ ಹೇಳಿದ. 5 ಗ್ರಾಮ ಅಲ್ಲ, ಸೂಜಿ ಮನೆ ಹತ್ತುವಷ್ಟು ಮಣ್ಣನ್ನು ಕೂಡ ಕೊಡೋದಿಲ್ಲ ಅಂತ ದುರಹಂಕಾರದಿಂದ ದುರ್ಯೋಧನ ಮಾತಾಡಿದ. ಅದನ್ನು ಎಷ್ಟು ಚಂದವಾಗಿ ಪುರೋಹಿತರು ಹೇಳ್ತಾ ಇದ್ರು ಅಂದರೆ ಜನ ಕೂತವರೆಲ್ಲ ಮೈ ಮರೆತು ಬಿಟ್ಟಿದ್ರು. ಅಲ್ಲೊಬ್ಬರು ಮುದುಕರಿದ್ರು, ಆ ಮುದುಕರಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ದುರ್ಯೋಧನ ಅಹಂಕಾರದ ಮಾತು ಕೇಳಿದ ತಕ್ಷಣ ಎದ್ದು ನಿಂತುಬಿಟ್ರು, ಕೈ ಬಾಯಿ ಮಾಡಿ ಹೇಳೋಕೆ ಶುರು ಮಾಡಿದ್ರು. ಏ ದುರ್ಯೋಧನ, ಹಾಳಾಗಿ ಹೋಗ್ತೀಯೋ ನೀನು, ಆತ ಯಾರು ಅಂತ ತಿಳ್ಕೊಂಡಿದ್ಯಾ? ಕೃಷ್ಣ ಪರಮಾತ್ಮ

ಅವನು ಮನಸ್ಸು ಮಾಡಿದ್ದೀನಿ ಹೊಸಕಾಗ್ಬಿಡ್ತಾನೆ ನಿನ್ನ ವಂಶ ನಿರ್ವಂಶ ಆಗಿ ಹೋಗ್ತದೆ, ಸಂಧಾನ ಮಾಡ್ಕೋ, ಗಿಳಿಗೆ ಹೇಳ್ದಂಗೆ ಹೇಳ್ತಾ ಇದ್ದಾನಲ್ಲೋ ಅಂತ ಕೈ ಮಾಡಿ ಕೂಗ್ತಾ ಇದ್ರಂತೆ. ಸುತ್ತಮುತ್ತ ಇದ್ದವ್ರು ಸ್ವಾಮಿ ಕೂತ್ಕೊಳ್ಳಿ ಎಲ್ಲಿದ್ದೀರಿ ನೀವು ಅಂತ ಕೇಳಿದ್ರಂತೆ. ಅವ್ರು ನಾಚಿಕೊಂಡು ಕೂತ್ಕೊಂಡ್ರು ಅಂತ, ಭಾಳ ಚಂದ ಬರೀತಾರೆ ಏನು ಮೂರ್ತಿರೇ, ನಾಚಿಕೊಂಡು ಕೂತ್ಕೊಂಡ್ರು ಅಂತ. ಆದರೆ ಅದನ್ನು ಇನ್ನೂ ವಿಚಾರ ಮಾಡ್ತಾರೆ, ಯಾವಾಗ ಮುದುಕರಿದ ಕೈ ಬಾಯಿ ಮಾಡಿ ಬೈತಾ ಇದ್ರೋ ದುರ್ಯೋಧನನಿಗೆ, ಅವರು ದೈಹಿಕವಾಗಿ ಸುಬ್ಬಯ್ಯನ ಕೆರೆ ದಂಡೆ ಮೇಲಿದ್ರು, ಮಾನಸಿಕವಾಗಿ ದುರ್ಯೋಧನನ ದರ್ಬಾರ್ನಲ್ಲೇ ಇದ್ರು, ಧೃತರಾಷ್ಟ್ರನ ದರ್ಬಾರದಲ್ಲಿದ್ದರು. ಅದಕ್ಕಿಂತ ಮುಖ್ಯವಾಗಿ ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ ಸಿಕ್ಕಿತ್ತಲ್ಲ ಮುಂದಿನ ಸಾಲಿನ ಸೀಟು ಇವ್ರಿಗೂ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯ ಅಂದರೆ ದುರ್ಯೋಧನ ನೀ ತಪ್ಪು ಮಾಡ್ತಾ ಇದ್ದೀಯಾ, ಹಾಳಾಗಿ ಹೋಗ್ತೀಯಾ ಅಂತ ಹೇಳುವ ಧೈರ್ಯ ಯಾರಿಗೂ ಇಲ್ಲದ್ದು ಈ ಮುದುಕರಿಗೆ ಬಂದಿತ್ತು. ಅವ್ರು ಹೇಳ್ತಾರೆ, ಮೂರ್ತಿರಾಯರು ಭಾಳ ಚಂದ ಹೇಳ್ತಾರೆ, ಇದೇ ಮುದುಕರು 15 ದಿವಸದ ಹಿಂದೆ ತಮ್ಮ ದಯಾದಿಗಳಿಗೆ ಮೋಸ ಮಾಡಿದ್ದಿರಬಹುದು, ಅಥವಾ ಮುಂದೆ 15 ದಿವಸಕ್ಕೆ ಮಾಡಬಹುದು. ಆದರೆ ಅಷ್ಟು ಕೇಳುವಷ್ಟು ಸಮಯವಾದರೂ ಮನಸ್ಸಲ್ಲಿ ಒಂದು ಧರ್ಮ ಪ್ರಜ್ಞೆ ಜಾಗೃತ ಆಗಿತ್ತು, ದಯಾದಿಗಳಿಗೆ ಮೋಸ ಮಾಡಬಾರ್ದು ಅಂತ ಮನಸ್ಸು ಬಂದಿತ್ತು. ಅವ್ರು ಹೇಳ್ತಾರೆ, ಇದೇ ಘಟನೆಗಳ ಪುನರಾವರ್ತನೆ ಮೇಲೆ ಮೇಲೆ ಮೇಲೆ ಮೇಲೆ ಆಗ್ತಾ ಇದ್ರೆ ಅದು ಎಷ್ಟೊತ್ತು ಕೇಳ್ತಾ ಇದ್ರೂ ಅಷ್ಟು ಮನಸ್ಸುದ್ಧವಾಗಿರುತ್ತೆ. ಕೆಲವರು ಅಭ್ಯಾಸ ಇರುತ್ತೆ, ಬೆಳಗ್ಗೆ ಯಾವುದೋ ಒಂದು ಪ್ರೋಗ್ರಾಮ್ ನೋಡಬೇಕು, ಭಕ್ತಿ ಕಾರ್ಯಕ್ರಮ ನೋಡಬೇಕು ಅಂತಿರುತ್ತೆ, ನೋಡದೆ ಹೋದರೆ ಮನಸ್ಸು ಸಮಾಧಾನ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಅದು ನೋಡುವಷ್ಟು ಕಾಲವಾದರೂ ಮನಸ್ಸು ಶಾಂತವಾಗಿರ್ತದ? ಹಾಗೆ ಆ ಒಳ್ಳೆಯ ಘಟನೆಗಳಾಗುವಂಥದ್ದು, ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುವಂಥದ್ದು, ಆ ಘಟನೆಗಳ ಪುನರಾವರ್ತನೆ ಆಗ್ತಾ ಆಗ್ತಾ ಇದ್ದರೆ ಸುಸಂಸ್ಕೃತವ ಹೆಚ್ಚಾಗ್ತಾ ಹೋಗ್ತದೆ ಮನಸ್ಸು. ಆದ್ದರಿಂದ ವಿವೇಕಾನಂದರ ಜೀವನ ಚರಿತ್ರೆಗಳನ್ನು 10 ಸಲ ಅಲ್ಲ 100 ಸಲ ಓದಿದರೂ ಏನೂ ನಷ್ಟ ಇಲ್ಲ, ಯಾಕಂದರೆ ಅದೊಂದು ವಿಶೇಷವಾದಂಥ ಜೀವನ ಚರಿತ್ರೆ.

ಅದು ಯಾವುದೋ ಒಂದು ಘಟನೆ ನಮ್ಮನ್ನು ವಿಶೇಷವಾದ ಚಿಂತನೆ ಹಚ್ಚುತ್ತೆ. ಈ ಹೋದ ಸಲ ಓದಿದ ಘಟನೆ ತಿಳಿದಂಥ ಅರ್ಥವೇ ಬೇರೆ, ಇವತ್ತಿಗೊಂದು ಬೇರೆ ಅರ್ಥವೇ ಆಗ್ಬೋದು. ಆದ್ದರಿಂದ ಅಂಥ ಘಟನೆಗಳನ್ನು ಮೇಲಿಂದ ಮೇಲೆ ನೋಡಬೇಕು ಅಂತ ಒಂದು ಹೇಳ್ತಾರೆ. ಒಂದು ಮುಖ್ಯವಾದ ವಿಷಯ ಬರುವಂಥದ್ದು, ವಿವೇಕಾನಂದರು ಅವ್ರು ಕೊಟ್ಟಂಥ ಕರೆ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ಅನ್ನಬಹುದತ ಅಂತ ಹೇಳಿದಂಥದ್ದು. ಏಳ ಮೇಲೆ ಜಾಗೃತನಾಗು, ಗುರಿ ನಿಮ್ಮ ಮುಟ್ಟುವವರೆಗೂ ನಿಲ್ಲಬೇಡ ಅಂತ ಹೇಳಿದರು. ಅದರದ್ದು ಮುಖ್ಯವಾದಂಥ ಕರೆ ಕೊಟ್ಟಂಥದ್ದು. ಎಷ್ಟೋ ಜನ ವಿಚಾರ ಮಾಡಿದ್ದಾರೆ ಇದ್ರ ಬಗ್ಗೆ, ಗುರಿ ಮುಟ್ಟುವವರೆಗೂ ನಿಲ್ಲಬೇಡ ಅಂತ ಯಾರಿಗೆ ಹೇಳಿದರು? ಯಾರು ಗುರಿ? ಒಬ್ಬೊಬ್ಬರಿಗೊಂದೊಂದು ಗುರಿ ಇರ್ತದ ಅಂತ? ಇಡೀ ದೇಶಕ್ಕೆ ಒಂದೇ ಗುರಿ ಇರೋ ಸಾಧ್ಯ ಇದೆಯಾ? ಮತ್ತು ಯಾರಿಗೂ ಒಂದು ಗುರಿ ಅಂತ ಇರೋದೇ ಇಲ್ಲ ಜೀವನದಲ್ಲಿ, ಸಾಧ್ಯವೇ ಇಲ್ಲ. ಯಾವುದೋ ಒಂದು ಗುರಿ ಅಂತ ಹಿಡ್ಕೊಂಡು ಹೋಗ್ತೇನೆ, ಆ ಗುರಿ ಹತ್ತಿದ ತಕ್ಷಣ ಇನ್ನೊಂದು ಗುರಿ ಕಾಣಿಸುತ್ತೆ. ಹಿಮಾಲಯದ ಬೆಟ್ಟದ ಸಾಲು ಇದ್ದ ಹಾಗೆ ಅದು, ಇಲ್ಲಿ ಹೋಗಿ ನಿಂತ್ಕೋತೇನೆ, ಇನ್ನೊಂದು ಗುರಿ ಇದೆಯಲ್ಲ ಎತ್ತರದ್ದು ಅನಿಸುತ್ತೆ, ಅಲ್ಲಿ ಹೋಗಬೇಕು, ಅಲ್ಲಿಂದ ಮತ್ತೆ ಮುಂದೆ ಹೋಗಬೇಕು, ಹೀಗೆ ಗುರಿಗಳ ಸಾಲು ಸಾಲು ನಡ್ಕೊಂಡು ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ಇಷ್ಟು ಸಾವಿರಾರು ಗುರಿಗಳಿರಬೇಕಾದ್ರೆ ಇಡೀ ದೇಶಕ್ಕೆ, ಭರತಖಂಡಕ್ಕೆ ಒಂದು ಗುರಿ ಇರೋಕ್ಕೆ ಸಾಧ್ಯ ಇದೆಯಾ? ಒಂದು ಗುರಿ ಯಾವ್ದು ಹಾಕಾದರೆ ಇದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಸ್ವಾಮಿ ವಿವೇಕಾನಂದರೇ ಕೊಡ್ತಾರೆ. ತಮ್ಮ ಮೊಟ್ಟ ಮೊದಲನೇ ಶಿಷ್ಯ ಶರಶ್ಚಂದ್ರ ಗುಪ್ತ ಹತ್ರ ಮಾತಾಡಿದಾಗ ಹೇಳ್ತಾರೆ, ನನ್ನ ಗುರುಗಳು ನನಗೆ ಇದನ್ನು ವಿಧಿಸಿದ್ದಾರೆ, ನನಗೆ ಆಜ್ಞೆ ಮಾಡಿದ್ದಾರೆ, ಆ ಗುರಿ ಕಡೆಗೆ ಕೆಲಸ ಮಾಡು ನೀನು ಅಂತ ಹೇಳಿದ್ದಾರೆ. ಏನು ಗುರಿ ಅಂದರೆ, ಭಾಳ ಚಂದ ಹೇಳ್ತಾರೆ ಅವರು, ಇದು ನನಗೆ ಗುರು ಆದೇಶಿಸಿದ ಮಾತು, ನಮ್ಮ ಮಾತೃಭೂಮಿಯನ್ನು ಆಮೂಲಾಗ್ರವಾಗಿ ಜಾಗೃತಗೊಳಿಸಬೇಕು. ನಮ್ಮ ದೇಶದಲ್ಲಿ ಆಧ್ಯಾತ್ಮಿಕತೆ ಬಹಳ ಹೀನ ಮಟ್ಟಕ್ಕೆ ಇಳಿದು ಬಂದಿದೆ, ದೇಶದಲ್ಲೆಲ್ಲ ದಾರಿದ್ರ್ಯ ತುಂಬಿ ತುಳುಕಾಡುತ್ತಿದೆ. ಭರತಖಂಡ ಕಾರ್ಯೋನ್ಮುಖವಾಗಬೇಕು, ಜಗತ್ತನ್ನು ಅಧ್ಯಾತ್ಮದಿಂದ ಗೆಲ್ಲಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ದೇಶಕ್ಕಿರುವಂಥ ಗುರಿ ಜಗತ್ತನ್ನು ಅಧ್ಯಾತ್ಮದಿಂದ ಗೆಲ್ಲಬೇಕು.

0: रेडियो सारंग 107.8 एफएम।
1: केएमसी हॉस्पिटल ज्योति हागू ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಎನ್ವಿರಾನ್ಮೆಂಟಲ್ ಡ್ಯಾಮ್ನೆಸ್, ವಾಟರ್ ಬಾರ್ ಇನ್ಫೆಕ್ಷಸ್ ಏಜೆಂಟ್ಸ್, ಕೋಲ್ಡ್ ಹ್ಯುಮಿಡಿಟಿ ಕ್ಯಾನ್ ಕ್ರಿಯೇಟ್ ನ್ಯೂಮರಸ್ ಡಿಸೀಸಸ್. ಎಕ್ಸಸ್ ಮಾಯಿಶ್ಚರ್ ಅಕ್ಯುಮುಲೇಷನ್ ಡ್ಯೂರಿಂಗ್ ದಿಸ್ ಸೀಸನ್ ರಿಸಲ್ಟ್ಸ್ ಇನ್ ಫಂಗಲ್ ಇನ್ಫೆಕ್ಷನ್ಸ್. ದ ಕೋಲ್ಡ್ ಹ್ಯುಮಿಡಿಟಿ ಟ್ರಿಗರ್ಸ್ ಜಾಯಿಂಟ್ ಪೇನ್, ನಂಬ್ನೆಸ್ ಅಂಡ್ ಸ್ಟಿಫ್ನೆಸ್ ಇನ್ ದ ಬಾಡಿ. ಮಾಯಿಶ್ಚರ್ ಇನ್ ದ ಏರ್ ಇನ್ಕ್ರೀಸಸ್ ಸಸೆಪ್ಟಬಿಲಿಟಿ ಟು ಕಫ್, ಬ್ರೀತ್ಲೆಸ್ನೆಸ್ and seasonal respiratory tract infections. Human beings are in a constant battle to survive and acclimatize these ritu bhedas or seasonal variations. As a solution, Ayurvedic science highlights varsha ritu charya or seasonal regimen during rainy season, which is designed to acclimatize body and mind of individuals to nature's shift. An Ayurvedic doctor wisely treat the diseases after evaluating kala or season, agni or digestive fire, and according to yukti or logic. Ayurveda doctor understands the physiological and psychological fluctuations in human beings due to seasonal impact. Human hormone regulation, temperature regulation, circadian rhythm, and even blood circulation also will show a change due to seasonal dynamics. When our land or bhumi, water or jala, and air or vayu vitiates, human resistance declines, creating a ideal condition for seasonal epidemics and infections. Contaminated water supplies in the season leads to incidence of typhoid and jaundice. Changes in air quality and microbial load trigger viral respiratory tract infections, airway hypersensitivity, allergies and bronchitis. Mosquito proliferation in water and rat movement post the rain cause sharp surge in dengue fever, malaria, chikungunya and leptospirosis. Persistent humidity and moisture accumulation on skin surface resulting fungal infections. So this is the high time when a person determines to take care of his health. It is the time to take a pause and reflect on his jeevita charya. Sharira madhyam galu dharma sadhanam. Focus on your body with discipline. Evaluate your hunger, evaluate your digestive fire, assess your strength and immunity. Ayurvedic science have panchakarma therapy to purify the body and mind in this ideal season. Here I have Dr. Ravindra Bhatt sir, professor, Department of Kaya Chikitsa, Karnataka Ayurveda Medical College, Mangalore. Sir, from a clinical perspective, why does human immunity or bala tends to decline during rainy season? How does Ayurveda science explain and manage both prevention and treatment of various diseases?
2: ಹೌದು, ಈ ಮಳೆಗಾಲ ಏನು ಹೇಳ್ತೇವೆ ನಾವು ಅಥವಾ ರೇನಿ ಸೀಸನ್ ಅಂತ, ಈ ಟೈಮಲ್ಲಿ ದೇಹದ ಒಂದು ಬದಲಾವಣೆ ತುಂಬ ಆಗ್ತಾ ಇರ್ತದೆ. ನಾವು ಪೀಕ್ ಸಮ್ಮರ್ ಸೀಸನಿಂದ ರೇನಿ ಸೀಸನಿಗೆ ಶಿಫ್ಟ್ ಆಗುವ ಟೈಮು, ಆ ಟೈಮಲ್ಲಿ ನಮ್ಮ ದೇಹದಲ್ಲಿ ವಾರ್ಮ್ ಬಾಡಿಯಿಂದ ವೆಟ್ ಬಾಡಿ ಅಂತಂದರೆ ಒದ್ದೆ ಇದು ಎನ್ವಾರ್ಮೆಂಟಿಗೆ ನಾವು ಶಿಫ್ಟ್ ಆಗ್ತಾ ಇರ್ತೇವೆ. ಆ ಸಮಯದಲ್ಲಿ ಆಗುವಂಥ ವೇರಿಯೇಷನ್ಸು ದೇಹವನ್ನು ಅನೇಕ ರೀತಿಯ ಕಾಯಿಲೆಗಳಿಗೆ ಅಟ್ರ್ಯಾಕ್ಟ್ ಮಾಡ್ತದೆ. ಹಾಗಾಗಿ ನಾವು ರೇನಿ ಸೀಸನಲ್ಲಿ ತುಂಬ ರೆಜಿಮ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ತೇವೆ. ಆಯುರ್ವೇದದಲ್ಲಿ ಸುಮಾರು ಕ್ರಮಗಳನ್ನು ಹೇಳಿದ್ದಾರೆ, ಡಯಟ್ ಇರ್ಬೋದು ಅಥವಾ ಆ್ಯಕ್ಟಿವಿಟೀಸ್ ಇರ್ಬೋದು, ಈ ರೀತಿಯ ಅನೇಕ ರಿಸ್ಟ್ರಿಕ್ಷನ್ಸು ಫಾಲೋ ಮಾಡಿದರೆ ಈ ಮಳೆಗಾಲದ ತೊಂದರೆಗಳು, ಹೆಲ್ತ್ ಪ್ರಾಬ್ಲಮ್ಸ್ ಇದನ್ನು ಆದಷ್ಟು ಅವಾಯ್ಡ್ ಮಾಡ್ಬೋದು ಅಂತೇಳಿ ನಾವು ತಿಳ್ಕೊಳ್ತೇವೆ. ಆದರೆ ಅದರೊಟ್ಟಿಗೆ ನಾವು ಈಗ ಹೇಗೆಂದರೆ ಪ್ರಿವೆಂಟಿವ್ ಆಸ್ಪೆಕ್ಟ್ ಹೋಗುವ ಮೊದಲು, ವಿಷಯಗಳನ್ನು ತಿಳ್ಕೊಳ್ಳುವ ಮೊದಲು ಏನೆಲ್ಲ ರೋಗ ಬರ್ತದೆ ಆ ಸೀಸನಲ್ಲಿ ಈ ಮಳೆಗಾಲದಲ್ಲಿ, ಮತ್ತು ಅದನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು, ಅದರ ಮೇ ಬಿ ಅದರ ಸಿವಿಯಾರಿಟಿ ಅಂದರೆ ಅದರ ತೀವ್ರತೆಯನ್ನು ಕಡಿಮೆ ಮಾಡುವ ರೀತಿ ಆಗ್ಬೋದು, ಅಥವಾ ಬಂದಾಗ ಅದನ್ನು ಗುಣಪಡಿಸಲಿಕ್ಕೆ ಏನು ಕ್ರಮಗಳನ್ನು ಕೈಗೊಳ್ಬೋದು, ಆ ರೀತಿಯ ಆಲೋಚನೆ ಮಾಡ್ಬೋದು. ಹಾಗೆ ಯಾವ ರೋಗಗಳನ್ನು, ಕೆಲವು ಕಾಮನ್ ಆಗಿ ಬರುವ ರೋಗಗಳನ್ನು ನಾವು ಜಸ್ಟ್ ಸ್ವಲ್ಪ ಅಡ್ರೆಸ್ ಮಾಡುವ, ಅದರ ಬಗ್ಗೆ ತಿಳ್ಕೊಳ್ಳುವ, ಯಾಕೆ ಬರ್ತದೆ ಮತ್ತು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡ್ಬೋದು ಕಾಮನ್ ಮ್ಯಾನ್ ನಾವು ಪಬ್ಲಿಕ್ಕಿಗೆ ಅಂತೇಳಿ. ಅದರಲ್ಲಿ ಫಸ್ಟ್ ಆಫ್ ಆಲ್ ಸಿಂಪ್ಲೆಸ್ಟ್ ಪ್ರಾಬ್ಲಮ್ ಎಲ್ಲ ಜನರಿಗೆ ಬರುವಂಥದ್ದು ಹೇಳಿದರೆ ಕೋಲ್ಡ್ ಅಥವಾ ಶೀತ ಅಂತೇಳಿ ಹೇಳ್ತೇವೆ. ಕಾಮನ್ ಕೋಲ್ಡ್ ತುಂಬ ಕಾಮನ್ ಆಗಿದೆ. ಅಂದರೆ ಜನರು ಈಗ ನಾವು ಸ್ಕೂಲಲ್ಲಿ ನೋಡಿದರೆ ಒಂದು ಮಗುವಿಗೆ ಶೀತ ಬಂದರೆ ಆಲ್ಮೋಸ್ಟ್ ಎಲ್ರಿಗೂ ಬಂದ ಹಾಗೆ ಅಂತಲೇ ಲೆಕ್ಕ. ಮನೆಯಲ್ಲಿ ಮಗು ಶೀತ ಅಂತ ಬಂದರೆ ಎಷ್ಟು ಜನರಿಗೆ ಬಂದಿದೆ ಶೀತ ಅಂತ ಕೇಳುವಂಥ ಪರಿಸ್ಥಿತಿ. ಹಾಗೆ ಅಷ್ಟು ಫಾಸ್ಟಾಗಿ ಸ್ಪ್ರೆಡ್ ಆಗುವಂಥ ಕಂಡೀಷನ್ನು. ಹಾಗೆ ಅದನ್ನು ನಾವು ಟ್ಯಾಕಲ್ ಮಾಡಲಿಕ್ಕಾದರೆ, ಇಲ್ಲಾದರೆ ಮಗು ಶೀತ ಆಗಿ ನೆಕ್ಸ್ಟ್ ಹೈಯರ್ ಪ್ರಾಬ್ಲಮ್ಸಿಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಹಾಗಾಗಿ ಅದನ್ನು ನಾವು ಅಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಸ್ಟಾರ್ಟಿಂಗ್ ಅಂದರೆ ಪ್ರಾರಂಭದಲ್ಲಿ ಅದನ್ನು ಸ್ಟಾಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಒಳ್ಳೆಯದು. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ತಿಳ್ಕೊಳ್ಳುವ. ಈವನ್ ಚೈಲ್ಡ್ ಆಗಲಿ ಅಥವಾ ದೊಡ್ಡವರು ಅಡಲ್ಟ್ಸ್ ಆಗಲಿ, ಏನಂದರೆ ಕೋಲ್ಡ್ ಅಂತ ಹೇಳೋದರಲ್ಲಿ ಕೆಲವು ರೀತಿಯ ಕಾಸಸ್ ಇರ್ತದೆ ಕೋಲ್ಡ್ ಬರಲಿಕ್ಕೆ ಒಂದು ವ್ಯಕ್ತಿಗೆ. ಮೇ ಬಿ ಒಂದು ವೈರಲ್, ಇನ್ನೊಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಅಲ್ಲದೆ ಅಲರ್ಜಿಕ್ ರೀಸನ್ಸಿಂದ ಬರ್ತದೆ. ನಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಇದೆ ಅಂತ ಆಲ್ರೆಡಿ ಹೇಳಿದರೆ, ನೀವು ಹೇಳಿದರೆ ನಾನು ಅದನ್ನು ತಿಳಿಸಿದೆ. ಹಾಗಾಗಿ ಆ ವೇರಿಯೇಷನ್ಸಿನ ರೀಸನ್ನಿಂದಾಗಿ ಬಾಡಿಗೆ ವೈರಸ್ ಅಥವಾ ಬ್ಯಾಕ್ಟೀರಿಯಲ್ ಅಟ್ಯಾಕ್ ಆಗುವ ಚಾನ್ಸಸ್ ಜಾಸ್ತಿ ಈ ಸೀಸನಲ್ಲಿ. ಅದಲ್ಲದೆ ಅಲರ್ಜಿಕ್ ಪ್ರಾಬ್ಲಮ್ ಇರುವವರು ಸಹ, ಮೇ ಬಿ ಅಲರ್ಜಿ ಅಂತ ಹೇಳಿದರೆ ನೀವು ಸ್ಕಿನ್ ಇದ್ದು ಹಾಗೆ ಹೇಳುವಂಥದ್ದಲ್ಲ, ಡಸ್ಟ್ ಅಲರ್ಜಿ ಮಾತ್ರ ಅಲ್ಲ, ಮಾಯಿಶ್ಚರ್ ಈಸ್ ಆಲ್ಸೋ ಎ ಅಲರ್ಜನ್. ಮಾಯಿಶ್ಚರ್ ಸ್ಮಾಲ್ ವಾಟರ್ ಪಾರ್ಟಿಕಲ್ಸ್ ಅಂತ ಹೇಳ್ತೇವೆ, ಅದು ಸಹ ಅಲರ್ಜನ್ ಆಗಿ ಕೆಲಸ ಮಾಡ್ತದೆ. ಹಾಗೆ ಮೋರ್ ಮಾಯಿಶ್ಚರ್ ಇರುವಂಥ ವೆದರಲ್ಲಿ, ಮಾನ್ಸೂನ್ ವೆದರ್ ಅಂಥ ಎನ್ವೈರನ್ಮೆಂಟಲ್ಲಿ ಅಲರ್ಜಿಕ್ ಟ್ರಿಗರ್ ಆಗೋದು ಜಾಸ್ತಿ. ಹಾಗೆ ಅಲರ್ಜಿಕ್ ಕೋಲ್ಡ್ ಅಥವಾ ಅಲರ್ಜಿಯಿಂದ ಆಗುವಂಥ ಶೀತದ ತೊಂದರೆಗಳು ಸಹ ಇರ್ತದೆ. ಹಾಗಾಗಿ ನಾವು ಯಾವ ರೀತಿಯ ಶೀತ ಅಂತ ನೋಡಿ, ಕೋಲ್ಡ್ ಅಂತ ನೋಡಿ, ಅದಕ್ಕೆ ಬೇಸ್ ನಾವು ಅದನ್ನು ಮ್ಯಾನೇಜ್ ಮಾಡುವ ಮೆಥಡನ್ನು ಫಾಲೋ ಮಾಡಬೇಕು. ಫುಡ್ ರೀಸನ್ಸ್ ಇರ್ಬೋದು, ಈಸಿಲಿ ಐಸ್ ಕ್ರೀಮ್ ಟೈಪ್ ಅಥವಾ ಕರ್ಡ್ಸ್ ಜಾಸ್ತಿ ಯೂಸ್ ಮಾಡೋದು, ಕೋಲ್ಡ್ ಐಟಮ್ಸ್, ಆಯಿಲಿ ಫ್ರೈಡ್ ಐಟಮ್ಸ್ ಜಾಸ್ತಿ ಯೂಸ್ ಮಾಡೋದು ಅಂಥವರಿಗೆಲ್ಲ, ಅಥವಾ ಅಲರ್ಜಿಕ್ ಪ್ರಾಬ್ಲಮ್ ಇರೋರಿಗೆ ಈವನ್ ಚಾಕ್ಲೇಟ್ಸ್ ಟೈಪ್ ಇದ ಕೋಕೋ ಐಟಮ್ಸ್ ಅಂಥದ್ದೆಲ್ಲ ತಗೊಳ್ಳುವಾಗ ಸಮಸ್ಯೆಗಳು ಜಾಸ್ತಿ ಬರ್ತದೆ, ಶೀತದ ಸಮಸ್ಯೆ ಬರ್ತದೆ. ಅಥವಾ ಜಾಸ್ತಿ ಸ್ಪೈಸಿ ಐಟಮ್ಸ್ ತಗೊಳ್ಳುವ ಇದರಿಂದಾಗಿ ಸಹ ಕೋಲ್ಡ್ ಇಶ್ಯೂಸ್ ಬರ್ತದೆ. ಕೋಲ್ಡ್ ಅಂದರೆ ಬರೀ ಕಫ ಅಂತೇಳಿ ಹೇಳೋದಲ್ಲ, ಆಯುರ್ವೇದದ ರೀತಿಯಲ್ಲಿ ನಾವು ಹೇಳಿದರೆ ಅದು ಈವನ್ ಹಾಟ್ ಇದರಿಂದ ಸಹ, ಅಂದರೆ ಹೀಟ್ ರಿಲೇಟೆಡ್ ಇಶ್ಯೂಸಿಂದ ಸಹ ಕೋಲ್ಡ್ ಬರುವ ಚಾನ್ಸ್ ಇರ್ತದೆ. ನಾವು ಅದನ್ನು ಸ್ವಲ್ಪ ಡೀಟೇಲ್ ಆಗಿ ತಿಳಿಸೋದಾದರೆ, ಕೋಲ್ಡ್ ಬಂದಾಗ ಮೂಗು ಬಂದಾಗುವಂಥ ಪ್ರಾಬ್ಲಮ್ ಇರ್ತದೆ ಕೆಲವರಿಗೆ. ಕೆಲವರಿಗೆ ಮೂಗಲ್ಲಿ ಅರಿತಾ ಇರ್ತದೆ ಶೀತದ ಫ್ಲೂಯಿಡ್ ಅರಿತಾ ಇರುವಂಥದ್ದು, ಕೆಲವರಿಗೆ ಥಿಕ್ ಸೆಕ್ರೇಷನ್ಸ್ ಬರುವಂಥದ್ದು, ಹೀಗೆ ಮೂರು ರೀತಿಯಲ್ಲಿ ಶೀತ ಕಾಣ್ತದೆ ನಮಗೆ. ಮೂರನ್ನು ಮ್ಯಾನೇಜ್ ಮಾಡುವ ರೀತಿ ಬೇರೆ ಬೇರೆ. ಈವನ್ ಜಸ್ಟ್ ಸಿಂಪ್ಲಿ ಒಂದು ಕೋಲ್ಡಿಗೆ ಟ್ಯಾಬ್ಲೆಟ್ ಕೊಟ್ಟದಂತ ಆಗೋದಿಲ್ಲ. ಸೊ ಇಟ್ಸ್ ಯು ಟು ಅಂಡರ್ಸ್ಟ್ಯಾಂಡ್, ಅದನ್ನು ನಾವು ತಿಳ್ಕೊಳ್ಬೇಕು ಏನಂತೇಳಿ. ಆ ಬ್ಲಾಕೇಜ್ ಇರುವಂಥದ್ದು ಅಂತೇಳಿ ನಾವು ಅದನ್ನು ವಾತ ಅಂತ ಹೇಳ್ತೇವೆ. ಜನರಲ್ ಪಬ್ಲಿಕ್ ಜಸ್ಟ್ ಒಂದು ಇನ್ಫಾರ್ಮೇಷನ್ ಅಷ್ಟೇ ಅದು. ಎನಿ ಹೌ, ಕೋಲ್ಡ್ ಬಂದಾಗ ನೀವು ನಿಮ್ಮ ಆಯುರ್ವೇದಿಕ್ ಯಾರು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಕನ್ಸಲ್ಟ್ ಮಾಡಬೇಕು ಏನಂತ ಹೇಳ್ಬೋದು. ಜಸ್ಟ್ ಇನ್ಫಾರ್ಮೇಷನ್ ಅಂದರೆ ಏನು ಇರಬಹುದು ಅಂತೇಳಿ, ರೀಸನ್ ತಿಳ್ಕೊಳ್ಳಿಕ್ಕಷ್ಟೇ. ಸೊ ಬ್ಲಾಕೇಜ್ ಇರುವಾಗ ವಾತ ಅಂತ ಹೇಳ್ತೇವೆ, ಅಥವಾ ಫ್ಲೂ ತುಂಬ ಫ್ಲೋ ಇದ್ದರೆ, ಫ್ಲೂಯಿಡ್ ಆಗಿ ಮೂಗಲ್ಲಿ ಬರ್ತಾ ಇದ್ದರೆ ಅಂಥದ್ದನ್ನು ನಾವು ಪಿತ್ತ ಅಂತ, ಹೀಟ್ ರಿಲೇಟೆಡ್ ಅಂತ ಹೇಳ್ತೇವೆ. ಥಿಕ್ ಸೆಕ್ರೆಷನ್ಸ್ ತುಂಬ ಬರ್ತಾ ಇದೆ, ಥಿಕ್ ಆಗಿ ಬರ್ತಾ ಇದೆ, ಅದನ್ನು ಕಫ ಇರುವಂಥ ಶೀತ ಅಂತ ಹೇಳ್ತೇವೆ. ಹಾಗೆ ಆ ರೀತಿ ಅಪ್ರೋಚ್ ಮಾಡಿದರೆ ಶೀತವನ್ನು ಭಾರಿ ಬೇಗನೆ ಕಂಟ್ರೋಲ್ ಮಾಡ್ಬೋದು. ಮೆಡಿಸಿನಲ್ ಮ್ಯಾನೇಜ್ಮೆಂಟ್ ಇದೆ ಅದಕ್ಕಾಗಿ, ವೇರಿಯಸ್ ಮೆಡಿಸಿನ್ಸ್ ನಮ್ಮಲ್ಲಿ, ಪೌಡರ್ಸ್ ಇದ್ದಾವೆ ಅದಕ್ಕೆ, ಅಥವಾ ಟ್ಯಾಬ್ಲೆಟ್ಸ್ ಇದ್ದಾವೆ, ಲಕ್ಷ್ಮೀ ವಿಲಾಸ ರಸ ಅಂತ ಬರ್ತದೆ, ಅಥವಾ ಚಾಲಿಸಪತ್ರ, ಅತಿಚೂರ್ಣ, ವಟಕ ಅಂತ ಬರ್ತದೆ, ಸೀತೋಪಲಾದಿ ಅಂತ ಬರ್ತದೆ. ಹೀಗೆ ಮತ್ತು ಈ ನಾನು ವಾತ ಪಿತ್ತ ಕಫ ಅಂತ ಹೇಳಿದೆ ಎರಡು ಮೂರು ಶಬ್ದಗಳನ್ನು, ಅದನ್ನು ಮ್ಯಾನೇಜ್ ಮಾಡುವಂಥ ಸಪ್ರೇಟ್ ಮೆಡಿಸಿನ್ಸ್ ಆ್ಯಡ್ ಮಾಡಿ ನಾವು ಟ್ರೀಟ್ ಮಾಡ್ತೇವೆ. ಈ ಶೀತಕ್ಕೆ ಆಗುವ ಮೆಡಿಸಿನ್ ಜೊತೆಗೆ ಬಾಡಿಯ ಏನು ಬೇಸ್ ಲೈನ್ ಚೇಂಜಸ್ ಆಗಿದೆ, ಸಪೋರ್ಟಿವ್ ಆಗಿ ಹೀಟ್ ಆಗಿದೆಯಾ, ಕೋಲ್ಡ್ ಆಗಿದೆಯಾ, ಡ್ರೈ ಆಗಿದೆಯಾ ನೋಡಿಕೊಂಡು ಅದರ ಸಪೋರ್ಟಾಗಿ ಟ್ರೀಟ್ ಮಾಡಿದರೆ ಇಟ್ಸ್ ವೆರಿ ಈಸಿ ಟು ಮ್ಯಾನೇಜ್ ಕೋಲ್ಡ್. ಅದೇ ಥರ ನೀವು ಡಯಟನ್ನು ಚೇಂಜ್ ಮಾಡ್ಕೊಳ್ಬೇಕು, ಸ್ಪೈಸಿ ಐಟಮ್ಸ್ ಅಥವಾ ಫ್ರೈಡ್ ಐಟಮ್ಸು ಅಥವಾ ಕರ್ಡ್ಸ್ ಅಥವಾ ಎನಿ ಹೌ ರೈನಿ ಸೀಸನ್ ಅಂತ ಎಲ್ಲರೂ ಐಡಿಯಲ್ ಐಸ್ ಕ್ರೀಮ್ ಹೋಗೋದನ್ನು ಸ್ಟಾಪ್ ಮಾಡಬೇಕು, ಅಂದರೆ ಕಡಿಮೆ ಮಾಡಬೇಕು ಅಟ್ಲೀಸ್ಟ್. ಅಂದರೆ ಸ್ವಲ್ಪ ಕಾನ್ಷಿಯಸ್ ಆಗಿ ಅಪ್ರೋಚ್ ಮಾಡಬೇಕು ಕೋಲ್ಡ್ ಇರುವಾಗ, ಆದರೆ ಸ್ವಲ್ಪ ಬೆಟರ್ ಇದಾಗ್ಬೋದು ಅಂತ ಹೇಳ್ತದೆ. ಸ್ಪೈಸಿ ಫುಡ್ಸ್ ಇದು ಮಾಡಬೇಕು, ಅವಾಯ್ಡ್ ಮಾಡಬೇಕು. ಟೈಮ್ ಟೈಮಿಗೆ ಫುಡ್ ಮಾಡಿ ಆ ಥರ ಜಾಗ್ರತೆ ಮಾಡಿದರೆ ಕೋಲ್ಡ್ ಅವಾಯ್ಡ್ ಮಾಡ್ಬೋದು.
1: ಘೀ ಕ್ಯಾನ್ ಬಿ ಟೇಕನ್.
2: ಬಟರ್ ಆದರೆ ಅಷ್ಟು ಕೋಲ್ಡ್ ಜಾಸ್ತಿ. ಬಟ್ ಘೀ ಇಸ್ ಎ ವೆರಿ ಹೆಲ್ದಿ ಫ್ಯಾಟಿ ಐಟಮ್.
1: ಆ್ಯಂಡ್
2: ಹೌದು, ತುಪ್ಪ ಅದನ್ನು ರೆಗ್ಯುಲರ್ ಯೂಸೇಜ್ ಮಾಡೋದ್ರಿಂದ ಇಮ್ಯುನಿಟಿ ಸಹ ಜಾಸ್ತಿ ಇರ್ತದೆ, ರೆಸಿಸ್ಟೆನ್ಸ್ ಜಾಸ್ತಿ. ಹಾಗಾಗಿ ಆ ರೀತಿ ಮಾಡಿದಾಗ ಕೋಲ್ಡ್ ಬರುವ ಸಾಧ್ಯತೆ ಕಡಿಮೆ, ಅಥವಾ ಕೋಲ್ಡ್ ಬಂದರೆ ಸಹ ಮ್ಯಾನೇಜ್ ಮಾಡೋದು ಸುಲಭ. ಎರಡನೇದು ಅದರಿಂದನೇ ವೇರಿಯೇಷನ್ ಅಂತ ಹೇಳಿದ್ರೆ ಸೈನೋಸೈಟಿಸ್ ಅಂತ. ಸೈನೋಸೈಟಿಸ್ ಅಂದರೆ ಯೂಶ್ವಲಿ ಆಗುವಂಥದ್ದು ಸೈನಸ್ ಸಂಸ್ಥೆ ಇದೆ ನಮ್ಮ ಸ್ಕಲ್ ಬೋನಲ್ಲಿ ಇರುವಂಥದ್ದು, ಹೋಲ್ಸ್ಗಳಿದ್ದಾವೆ ಅವುಗಳು. ಆ್ಯಕ್ಚುಲಿ ಅವುಗಳ ಫಂಕ್ಷನ್ಸು ನಮ್ಮ ಸೌಂಡನ್ನು ರೆಸೊನೆಂಟ್ ಮಾಡೋದು ಅಂತೇಳಿ. ಅಲ್ಲಿ ಬ್ಲಾಕೇಜ್ ಆಗಿ ಅದರಿಂದ ಸೆಕ್ರೀಷನ್ಸ್ ಅಂದರೆ ಫ್ಲೂಯಿಡ್ಸ್ ಏನು ಕೆಳಗೆ ಮೂಗಿನ ಪಾರ್ಟಿಗೆ ಬರದಿದ್ದರೆ ಅವಾಗ ಆಗುವಂಥ ಇನ್ಫೆಕ್ಷನ್ನು ಅಥವಾ ಅದರ ವೇರಿಯೇಷನ್ಸ್ ಸೈನೋಸೈಟಿಸ್ ಅಂತ ಹೇಳ್ತೇವೆ. ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಬೋದು ಸೈನೋಸೈಟಿಸಲ್ಲಿ. ನಿಮ್ಮ ಕಣ್ಣಿನ ಮೇಲ್ಭಾಗದಲ್ಲಿ ನೋವಿದ್ದರೆ ಅಥವಾ ತಲೆ ಭಾರ ಇದ್ದರೆ ಆ ರೀತಿಯ ಸಮಸ್ಯೆ, ಅಥವಾ ಫೀವರಿಶ್ ಫೀಲಿಂಗ್ ಈ ಥರ ಇರುವಾಗ, ಹೆಡ್ ಏಕ್ ಸಿವಿಯರ್ ಇರುವಂಥದ್ದು ಆಗಿರುವಾಗ ಸೈನೋಸೈಟಿಸ್ ಇರಬಹುದು ಅಂತ ನೀವು ಅಂದಾಜು ಮಾಡ್ಕೊಳ್ಬೋದು. ಅದಕ್ಕಾಗಿಯೇ ನೀವು ಅಪ್ರೋಚ್ ಮಾಡಬೇಕು ಡಾಕ್ಟರ್ಸನ್ನು, ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಳ್ಬೇಕು. ಯೂಶ್ವಲಿ ಅಲರ್ಜಿ ಇರುವವರಿಗೂ ಆಗ್ತದೆ ಸೈನೋಸೈಟಿಸ್, ಸೀಸನಲ್ಲಿ ಆಗ್ಬೋದು, ಮಾನ್ಸೂನ್ ಸೀಸನಲ್ಲಿ ಆಗ್ಬೋದು, ಅಲ್ಲ ಇದ್ದರೆ ಈವನ್ ವೈರಲ್ ಇನ್ಫೆಕ್ಷನ್ಸಿಂದ ಆಗ್ಬೋದು. ಸೈನಸ್ಸಿಂದ ಏನು ಟ್ಯೂಬ್ಸ್ ಇದ್ದಾವೆ ಮೂಗಿನ ಕಡೆಗೆ ಬರುವಂಥದ್ದು, ಆ ಟ್ಯೂಬ್ಗಳು ಬ್ಲಾಕ್ ಆಗ್ತವೆ ಈ ಥರ ಇನ್ಫೆಕ್ಷನ್ಸ್ ಅಥವಾ ಅಲರ್ಜಿ ಆದಾಗ. ಆದಾಗ ಸೈನಸ್ಸಲ್ಲಿ ಕಲೆಕ್ಷನ್ಸ್ ಆಗಿ ಹೆಡ್ ಏಕ್ ಅಥವಾ ಹೆವಿನೆಸ್ಸು ಮತ್ತು ಫೀವರ್ ಎಲ್ಲ ಬರುವಂಥದ್ದು. ಹಾಗೆ ಅದು ಓಪನ್ ಅಪ್ ಆದಾಗ ಪ್ರಾಬ್ಲಮ್ಸ್ ಕಡಿಮೆ ಆಗ್ತದೆ. ಸೊ ಯೂಶ್ವಲಿ ನಾವು ಫಸ್ಟ್ ಲೈನ್ ಈ ಥರ ಪ್ರಾಬ್ಲಮ್ಸ್ ಇರುವಾಗ ಪೇಷೆಂಟ್ಸಿಗೆ ಹೇಳುವಂಥದ್ದೇ ಸ್ಟೀಮ್, ಯೂಸೇಜ್ ಆಫ್ ಸ್ಟೀಮ್ ಟು ದ ಏರಿಯಾ. ಅದು ಫ್ರಾಂಟಲ್ ಸೈನಸ್ ಇರ್ಬೋದು, ಮ್ಯಾಕ್ಸಿಲರಿ ಸೈನಸ್ ಅಂತ ಎರಡಿದ್ದಾವೆ. ಅಲ್ಲಿ ಸ್ಟೀಮ್ ಇನ್ಹೆಲೇಷನ್ ಅಥವಾ ಸ್ಟೀಮ್ ಎಕ್ಸ್ಪೋಜರ್ ಬೋತ್ ಆರ್ ರೆಕಮೆಂಡೆಡ್. ಸೊ ಆ ಥರ ಯೂಸ್ ಮಾಡಿದಾಗ ಸೈನಸ್ಸಿನ ಓಪನಿಂಗ್ಸ್ ಕ್ಲಿಯರ್ ಆಗ್ತವೆ. ಸೊ ದಟ್ ಸೈನಸ್ಸಲ್ಲಿ ಕಲೆಕ್ಟ್ ಆದಂಥ ಫ್ಲೂಯಿಡ್ ಏನಿದೆ, ಇನ್ಫೆಕ್ಟಿವ್ ಇರ್ಬೋದು ಅಥವಾ ನಾರ್ಮಲ್ ಫ್ಲೂಯಿಡ್ಸ್ ಇರ್ಬೋದು, ಅದು ಮೂಗಿನ ಕಡೆಗೆ ಫ್ಲೋ ಆಗ್ತದೆ. ಹಾಗೆ ಆದಾಗ ಪೇಯ್ನ್ ರಿಡ್ಯೂಸ್ ಆಗ್ತದೆ ಇಮಿಡಿಯೇಟ್ ಆಗಿ. ಸೊ ದ ಫಸ್ಟ್ ಥಿಂಗ್ ನಮ್ಮ ಅಪ್ರೋಚಲ್ಲಿ ಯಾವಾಗಲೂ ವಾಟ್ ಈಸ್ ಟ್ರಬಲಿಂಗ್ ಮೋಸ್ಟ್ ಅದನ್ನು ಅಟೆಂಡ್ ಮಾಡಬೇಕಂತಲೇ ನಮ್ಮ ರೂಲು ಯಾವಾಗಲೂ. ಸೊ ಹೆಡ್ ಏಕ್ ಈಸ್ ಹೆವಿ ಸಿವಿಯರ್, ಪೇಷೆಂಟ್ ಈಸ್ ಸಫರಿಂಗ್ ವಿತ್ ಹೆಡ್ ಏಕ್ ಅಂತ, ಆ ತಲೆನೋವನ್ನು ನಾವು ಕಡಿಮೆ ಮಾಡಿದರೆ ಬಾಕಿ ನೆಕ್ಸ್ಟ್ ನಮ್ಮ ವಿಲ್ ಗೆಟ್ ದ ಟೈಮ್ ಟು ಮ್ಯಾನೇಜ್ ಇನ್ಫೆಕ್ಷನ್ ಇರ್ಬೋದು, ಅಲರ್ಜಿ ಇರ್ಬೋದು, ಅದು ಮ್ಯಾನೇಜ್ ಮಾಡ್ಬೋದು. ಸೊ ತಲೆನೋವನ್ನು ರಿಡ್ಯೂಸ್ ಮಾಡೋದೇ ಫಸ್ಟ್ ಟಾರ್ಗೆಟ್. ಸೊ ಸ್ಟೀಮ್ ಇನ್ಹೆಲೇಷನ್ ಅಥವಾ ಸ್ಟೀಮ್ ಎಕ್ಸ್ಪೋಜರ್ ಎರಡು ತುಂಬ ಎಫೆಕ್ಟಿವ್ ಆಗ್ತದೆ ಇನಿಷಿಯಲ್ ಸ್ಟೇಜಲ್ಲಿ. ಧೂಮಪಾನ ಅಂತ ಪ್ರೊಸೀಜರ್ ಇದೆ ನಮ್ಮ ಇದರಲ್ಲಿ. ಇನ್ಫೆಕ್ಷನ್ ಇರುವ ಕಂಡೀಷನ್ಸಲ್ಲಿ ಓಕೆ, ಅಲರ್ಜಿ ಇರುವವ್ರಿಗೆ ಅವಾಯ್ಡ್ ಮಾಡಬೇಕಂದ್ರೆ ಸ್ಮೋಕ್ ಈಸ್ ಆಲ್ಸೋ ಎ ಅಲರ್ಜನ್. ಸೊ ಅದನ್ನು ಡಯಾಗ್ನೋಸ್ ಮಾಡಿ
1: ಎಕ್ಸ್ಪರ್ಟ್
2: ಹೌದು ಕನ್ಸಲ್ಟೇಷನಲ್ಲಿ ಅವರ ರೆಕಮೆಂಡೇಷನ್ ಪ್ರಕಾರ ನಮ್ಮ ಮೆಡಿಕೇಟೆಡ್ ಔಷಧಗಳನ್ನು ಯೂಸ್ ಮಾಡಿ ಧೂಮಪಾನ ಅಂತ ಟ್ರೀಟ್ಮೆಂಟ್ ಮಾಡ್ತೇವೆ. ಸ್ಮೋಕ್ ಇನ್ಹೆಲೇಷನ್ ಅದನ್ನು ಯೂಸ್ ಮಾಡ್ಬೋದು ಓನ್ಲಿ ಇನ್ ಇನ್ಫೆಕ್ಟಿವ್ ಕಂಡೀಷನ್ಸ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಮೋಸ್ಟ್ ವೈರಲ್ ಇನ್ಫೆಕ್ಷನ್ ಇದ್ದರೂ ಯೂಸ್ ಮಾಡ್ಬೋದು. ಅದನ್ನು ಡಯಾಗ್ನೋಸ್ ಮಾಡೋದು ಮಾತ್ರ ಡಾಕ್ಟರ್ಸೇ ಮಾಡಬೇಕಾಗ್ತದೆ, ನಿಮ್ಮ ಜನರಲ್ ಪಬ್ಲಿಕ್ ಕಷ್ಟ ಆಗ್ಬೋದು. ಸೊ ದೇ ರೆಕಮೆಂಡೇಷನ್ ಕ್ಯಾನ್ ಬಿ ಫಾಲೋಡ್ ಅಂತೇಳಿ. ಹಾಗೆ ಮೆಡಿಸಿನ್ಸು ಇದ್ದಾವೆ ಸೈನಸ್ ಇದನ್ನು ಕ್ಲಿಯರ್ ಮಾಡುವಂಥ ಮೆಡಿಸಿನ್ಸ್ ಇದ್ದಾವೆ. ಇನಿಷಿಯಲ್ ಸ್ಟೇಜಲ್ಲಿ ಈ ಥರ ಅಪ್ರೋಚ್, ಮೆಡಿಸಿನಲ್ ಅಪ್ರೋಚ್ ಮತ್ತು ಸ್ಟೀಮು ಅದೆಲ್ಲ ಮಾಡಿದರೆ ಇನ್ ದ ಲೇಟೆಸ್ಟ್ ಸ್ಟೇಜ್ ಅಂದರೆ ಈಗ ಈ ಪ್ರಾಬ್ಲಮ್ ರಿಕರೆನ್ಸ್ ಇರ್ತದೆ ಯೂಶ್ವಲಿ ಸೀಸನಲ್ಲಿ ಇರ್ಬೋದು ಅಥವಾ ಥ್ರೂ ಔಟ್ ದ ಇಯರ್. ಸೊ ರಿಕರೆನ್ಸಿ ಸ್ಟಾಪ್ ಮಾಡಬೇಕಾದ್ರೆ ಇನ್ನೊಂದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ, ನಸ್ಯಕರ್ಮ ಅಂತ ಟ್ರೀಟ್ಮೆಂಟ್ ಇದೆ, ನ್ಯಾಸಲ್ ಮೆಡಿಕೇಷನ್ ಅಂತ. ಮೆಡಿಸಿನನ್ನು ಮೂಗಿನ ಮೂಲಕ ಹಾಕಿ ಈ ಸೈನಸ್ಗಳನ್ನು ಕ್ಲೀನ್ ಮಾಡುವಂಥದ್ದು. ಸೊ ದ್ಯಾಟ್ ಟ್ರೀಟ್ಮೆಂಟ್ ಅದನ್ನು ರಿಪೀಟೆಡ್ ಆಗಿ ಮಾಡಿಸಿದಾಗ ಸೈನಸ್ ಇಶ್ಯೂಸ್ ಕಡಿಮೆ ಆಗ್ತದೆ. ಆದರೆ ಇನಿಷಿಯಲ್ ಸ್ಟೇಜಲ್ಲಿ ಮಾಡೋದಿಲ್ಲ, ನಾವು ಸಜೆಸ್ಟ್ ಮಾಡೋದು ಲೇಟೆಸ್ಟ್ ಸ್ಟೇಜಲ್ಲಿ. ಒಮ್ಮೆ ಪ್ರಾರಂಭಿಕ ಹಂತದಲ್ಲಿ ಟ್ರೀಟ್ಮೆಂಟ್ ಆದ ಮೇಲೆ ಬೆಟರ್ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಇದನ್ನು ನಸ್ಯಕರ್ಮ ಅಂತ. ಸೊ ದಟ್ ರಿಪೀಟೆಡ್ ಆಗುವಂಥ ಸೈನಸೈಟಿಸ್ ಪ್ರಾಬ್ಲಮನ್ನು ಪ್ರಿವೆಂಟ್ ಮಾಡ್ಬೋದು. ನೆಕ್ಸ್ಟ್ ಇಯರಿಗೆ ಆ ಥರದ ಸೀಸನಲ್ಲಿ ಈ ರೈನಿ ಸೀಸನಲ್ಲಿ ಪುನಃ ಬರೋದನ್ನು ನಾವು ಸ್ಟಾಪ್ ಮಾಡ್ಬೋದು. ವಿ ಕ್ಯಾನ್ ಅಡ್ವೈಸ್, ಬಟ್ ಒಂದು ಕೋರ್ಸ್ ಆಫ್ ನಸ್ಯಕರ್ಮ ಮೇಜರ್ ಟ್ರೀಟ್ಮೆಂಟ್ ಆಗಬೇಕು. ಪ್ರತಿಮರ್ಷ ಈಗ ಮರ್ಷ ಅಂತ ಎರಡು ಟೈಪ್ ನಸ್ಯಕರ್ಮ ಟ್ರೀಟ್ಮೆಂಟ್ ಇದೆ. ಒಂದು 2 drops ಯೂಸ್ ಮಾಡೋದು, ಅದು ಮನೆಯಲ್ಲೇ ಪೇಷಂಟ್ಸ್ ಯೂಸ್ ಮಾಡ್ಬೋದು, ಆದರೆ ಓನ್ಲಿ ಆಫ್ಟರ್ ರೆಕಮೆಂಡೇಷನ್, ಬಿಕಾಸ್ ಸಣ್ಣ ಡೋಸಲ್ಲಿ ಸಿವಿಯರ್ ಪ್ರಾಬ್ಲಮ್ಗೆ ಎಫೆಕ್ಟ್ ಆಗೋದು ಕಡಿಮೆ, ಸೊ ದಟ್ ಹೈಯರ್ ಡೋಸಲ್ಲಿ ಎಫೆಕ್ಟ್ ಆಗೋದು. ಹಾಗೆ 7 ಡೇಸ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮತ್ತೆ ಫ್ಯೂಚರಲ್ಲಿ ಬೇಕಿದ್ರೆ ಸ್ಮಾಲರ್ ಡೋಸ್ ಆಫ್ ನಸ್ಯ ಟ್ರೀಟ್ಮೆಂಟ್ ಯೂಸ್ ಮಾಡ್ಬೋದು. ಪೇಷಂಟ್ಸ್ ಮನೆಯಲ್ಲಿ ಹಾಕೊಳ್ಳುವಂಥದ್ದು ಮೆಥಡ್ ಸರಿಯಾಗಿ ತಿಳ್ಕೊಂಡು ಮಾಡಬಹುದು.
1: ವಿ ಹ್ಯಾವ್ ದಟ್ ಶಿರಬಲ ತೈಲ ಅಂಡ್ ಅಣು ತೈಲ ಫಾರ್ ನಸ್ಯ ಔಷಧಸ್.
2: ಎಸ್ ಎಸ್,
1: ವೆರಿ ಎಫೆಕ್ಟಿವ್.
2: ಆ ಮೆಡಿಸಿನ್ಸ್ ಗಳು ಯೂಸ್ ಮಾಡಿದ್ರೆ ಈ ತರ ಕ್ಲಿಯರ್ ಮಾಡ್ಲಿಕ್ಕೆ ಒಳ್ಳೇದು, ಸೈನಸ್ ಅನ್ನು ಕ್ಲಿಯರ್ ಮಾಡ್ಲಿಕ್ಕೆ ಒಳ್ಳೇದು. ಹಾಗೆ ನೆಕ್ಸ್ಟ್ ಸೈನಸೈಟಿಸ್ ಕೋಲ್ಡ್ ಆದ್ಮೇಲೆ ಯೂಶ್ವಲಿ ಇಟ್ ಟ್ರಾನ್ಸ್ಫರ್ ಟು ಕಾಫ್. ಇಟ್ಸ್ ಎ ನಾರ್ಮಲ್, ಅದು ನಾರ್ಮಲ್ ಆಗಿ ಆಗುವಂಥದ್ದು. ಯಾರಿಗೆ ಶೀತ ಆಗಿದೆ ಅವರಿಗೆ ಕೆಮ್ಮು ಬರ್ತದೆ ಅಂತೇಳಿ ಇರುವಂಥದ್ದು. ಓನ್ಲಿ ಫ್ಯೂ ಪೀಪಲ್ ಮೇ ಎಸ್ಕೇಪ್ ಫ್ರಮ್ ದಿಸ್ ಸೈಕಲ್. ಹೆಚ್ಚಿನವರಿಗೆ ಸಣ್ಣಕ್ಕೆ ಆದರೂ ಕೆಮ್ಮಿಗೆ ಅದು ಡ್ರಿಫ್ಟ್ ಆಗ್ತದೆ. ಸೊ ದ್ಯಾಟ್ ಆ ಸ್ಟೇಜಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಸೊ ಯೂಶ್ವಲಿ 2 ಥರದ ಕೆಮ್ಮುಗಳಿದೆ, ಒಂದು ಪ್ರೊಡಕ್ಟಿವ್ ಒಂದು ನಾನ್ ಪ್ರೊಡಕ್ಟಿವ್ ಅಥವಾ ಡ್ರೈ ಮತ್ತು ವೆಟ್ ಅಂತೇಳಿ. ಸೊ ಅದನ್ನು ನೋಡಿಕೊಂಡು ಟ್ರೀಟ್ ಮಾಡಬೇಕಾಗ್ತದೆ. ನಾವು ಇಂಡಿಪೆಂಡೆಂಟ್ ಆಗಿ ಕೋಲ್ಡ್ ಇಲ್ಲದೆ ಕಾಫ್ ಬರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅಲರ್ಜಿಕ್ ರೀಸನ್ಸಿಂದ ಅಥವಾ ಸ್ಮೋಕರ್ಸ್ ಅದೆಲ್ಲ ನಾವು, ಬಟ್ ಸೀಸನಲ್ಲಿ ಇಟ್ ಇಸ್ ಕೋಲ್ಡ್ ಆ್ಯಂಡ್ ಡೆನ್ ಕಾಫ್, ಅದೇ ಯೂಶ್ವಲ್ ಪ್ಯಾಟರ್ನ್. ಹಾಗಾಗಿ ಡ್ರೈ ಮತ್ತು ವೆಟ್ ಅದನ್ನು ನೋಡಿಕೊಂಡು ನಾವು ಟ್ರೀಟ್ಮೆಂಟ್ ಮಾಡುವಂಥದ್ದು. ಡ್ರೈ ಕಫಿಗೆ ಮಾಡುವ ಟ್ರೀಟ್ಮೆಂಟ್ ವೆಟ್ ಕಫಿಗೆ ಆಗೋದಿಲ್ಲ. ಅಥವಾ ವೆಟ್ ಕಫ್ ಇದ್ದರೆ ಅಂದರೆ ಪ್ರೊಡಕ್ಷನ್ ತುಂಬ ಕಫ ಬರ್ತಾ ಇದೆ ಅಂತ ಹೇಳೋರಿಗೆ, ಈಸಿಲಿ ತುಂಬ ಕಫ ಬರ್ತಾ ಇದೆ ಅಂತ ಹೇಳೋರಿಗೆ ಆಗೋದಿಲ್ಲ, ಆ ಟ್ರೀಟ್ಮೆಂಟ್ ನಡೆಯೋದಿಲ್ಲ. ಹಾಗೆ ಅದನ್ನು ನೋಡಿಕೊಂಡು ಟ್ರೀಟ್ ಮಾಡೋದು. ನಮ್ಮಲ್ಲಿ ಅದಕ್ಕೆ ಆಗಿ ಪೌಡರ್ಸ್ ಎಲ್ಲ ಇದ್ದಾವೆ, ಸೀತಾಫಲಾದಿ, ಹೌದು, ಸೀತಾಫಲಾದಿ ಚೂರ್ಣ ಇದೆ, ಮತ್ತು ಎಸ್ ಟಿ ಮಧು ಚೂರ್ಣ ಅಂತಿದೆ, ಈವನ್ ತಾಲಿಸಾದಿ ಚೂರ್ಣ ಇದೆ, ಮತ್ತು ಕಷಾಯಗಳು ಬರ್ತವೆ, ದಶಮೂಲ ಕಡತ್ರೆ ಕಷಾಯ, ವಾಸಾರಿಷ್ಟ, ಇಂಥ ಸುಮಾರು ಮೆಡಿಸಿನ್ಗಳಿದ್ದಾವೆ. ಬಟ್ ನಾನು ಈಗ ಮೆಡಿಸಿನ್ ಲಿಸ್ಟ್ ಹೇಳ್ತೇನಂತೇಳಿ ಡೈರೆಕ್ಟಾಗಿ ತಗೊಳ್ಳಿಕ್ಕೆ ಹೋಗಬೇಡಿ. ಆಯುರ್ವೇದ ಸೇಫು ಅಂತೇಳಿಲ್ಲ, ಆದರೆ ಮೆಡಿಸಿನ್ ಶುಡ್ ಬಿ ಎಕ್ಸಾಕ್ಟ್ ಆಲ್ವೇಸ್. ಅದನ್ನು ಒಬ್ಬರು ಎಕ್ಸ್ಪರ್ಟ್ ಕನ್ಫರ್ಮ್ ಮಾಡಿ ಯಾವುದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಿ ತಗೊಂಡ್ರೆ ನಮಗೆ ಅದರ ಇಫೆಕ್ಟ್ ಕೂಡಲೇ ಆಗ್ತದೆ. ಮತ್ತು ಆಯುರ್ವೇದ ಇಸ್ ನಾಟ್ ಸ್ಲೋ, ಇಟ್ ವಿಲ್ ವರ್ಕ್ ಫಾಸ್ಟ್. ಆದರೆ ಎಕ್ಸಾಕ್ಟ್ ಮೆಡಿಕೇಷನ್ಸ್ ಆಗಬೇಕು. ಹಾಗಾಗಿ ಹೇಳಿದ ಲಿಸ್ಟ್ ಜನರಿಗೆ ತಿಳಿವಳಿಕೆ ಬರಲಿಕ್ಕಷ್ಟೇ. ಆ ಮೆಡಿಸಿನ್ಸ್ ಡೋಸು ಅಥವಾ ಹೇಗೆ ತಗೊಳ್ಬೇಕು ಕ್ರಮಗಳು ಎಲ್ಲ ನೀವು ನಿಮ್ಮ ಫಿಸಿಷಿಯನ್ ಹತ್ರ ಕೇಳಿಕೊಂಡು, ಆಯುರ್ವೇದಿಕ್ ಫಿಸಿಷಿಯನ್ ಹತ್ರ ಕೇಳಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ಹೇಳೋದಾದರೆ, ನಾನು ಡ್ರೈ ಕಾಫಲ್ಲಿ ನಾನು ಸೀತಾಫಲಾದಿ ಚೂರ್ಣ ಅಂತಿದೆ, ಎಸ್ ಟಿ ಮಧು ಚೂರ್ಣ ಅಂತಿದೆ, ಇದನ್ನು ನಾವು ಮಿಲ್ಕಲ್ಲಿ ಕೊಡ್ತೇವೆ, ಸ್ವಲ್ಪ ಡ್ರೈ ಕಫ್ ಕ್ಲಿಯರ್ ಆದಮೇಲೆ ಅದನ್ನು ಹಾಟ್ ವಾಟ್ರಲ್ಲಿ ಕೊಡ್ತೇವೆ, ಹೀಗೆ ವೇರಿಯೇಷನ್ಸ್ ಇದೆ. ಸೊ ಇಟ್ಸ್ ಡಿಫಿಕಲ್ಟ್ ಜನರಲ್ ಪಬ್ಲಿಕ್ಗೆ ಡಿಸೈಡ್ ಮಾಡಲಿಕ್ಕೆ. ಹಾಗಾಗಿ ಫಿಸಿಷಿಯನ್ನ ಸಪೋರ್ಟ್ ಇದ್ದಾಗ ಅದನ್ನು ಎಕ್ಸಾಕ್ಟಾಗಿ ಯೂಸ್ ಮಾಡ್ಬೋದು. ಸೊ ಅದನ್ನು ಬೇಗ ಕಾಫಿಂದ ಹೊರಗೆ ಬರ್ಬೋದು ಎಲ್ಲರೂ. ಡ್ರೈ ಕಾಫ್ ಇಸ್ ವೆರಿ ಲಾಂಗ್ ಟರ್ಮ್ ಹೋಗುವಂಥದ್ದು ಯೂಶ್ವಲಿ. ಸೊ ಅದನ್ನು ಬೇಗ ಕಡಿಮೆ ಮಾಡಬೇಕಾದ್ರೆ ಈ ಥರ ಸಜೆಸ್ಟನ್.
1: ಸಮ್ ಸ್ಟೇಜಸ್ ಸಮ್ಟೈಮ್ಸ್ ವಿ ಗಿವ್ ದಶಮೂಲ ಹರಿತಕಿ ಅಗಸ್ತ್ಯ ರಸಾಯನ
2: ಕ್ರಾನಿಕ್ ಕಾಫ್ ಎಲ್ಲ ಇದ್ರೆ ನಾವು ಲೇಹ ಟೈಪಿನ ಪ್ರಿಪರೇಷನ್ಸ್ ಹೋಗ್ತೇವೆ. ಕ್ರಾನಿಕ್ ಕಾಫ್ಗಳಲ್ಲಿ ಅಂದರೆ ಮಂತ್ಸ್, ಒಂದು 1 ಮಂತ್ ಎಲ್ಲ ಆಗಿದೆ ಅಂತ ಹೇಳಿದರೆ ಯೂಶ್ವಲಿ ದ ಬಾಡಿ ವಿಲ್ ಬಿ ವೀಕ್. ಬಾಡಿ ಸ್ಟ್ರೆಂಥನಿಂಗು ಆಗಬೇಕು, ಮತ್ತು ಒಟ್ಟಿಗೆ ಈ ಕಾಫನ್ನು ರಿಲೀವ್ ಮಾಡಬೇಕಾದ್ರೆ ಅಗಸ್ತ್ಯ ರಸಾಯನ ಅಂತ ಯೂಸ್ ಮಾಡ್ತೇವೆ ಯೂಶ್ವಲಿ, ಅಥವಾ ಬೇರೆ ಲೇಹಗಳನ್ನು ಯೂಸ್ ಮಾಡ್ತೇವೆ.
1: ವಿ ಹ್ಯಾವ್ ಟು ಸೀ ದ ಡೈಜೆಸ್ಟಿಫೈಯರ್
2: ಕೆಪಾಸಿಟಿ, ಅವರನ್ನು ಡೈಜೆಷನ್ ಎಲ್ಲ ಕೆಪಾಸಿಟಿ ನೋಡಿಕೊಂಡು ಅದನ್ನು ನಾವು ಸಜೆಸ್ಟ್ ಮಾಡ್ತೇವೆ. ಹಾಗೆ ಕಾಫ್ ಆದಮೇಲೆ ಇನ್ನೊಂದು ನಿಯರ್ ಬೈ ಏರಿಯಾ ಎಫೆಕ್ಟ್ ಆಗುವಂದ್ರೆ ಫ್ಯಾರಿಂಜೈಟಿಸ್ ಅಥವಾ ಥ್ರೋಟ್ ಪೇನ್ ಅಂತ ಕಾಮನ್ಲಿ, ಅಥವಾ ಈವನ್ ಟಾನ್ಸಿಲೈಟಿಸ್ ಇನ್ ಚಿಲ್ಡ್ರನ್. ಹಾಗೆ ಅದು ಸಹ ವೆರಿ ಕಾಮನ್ ಆಗುವಂಥದ್ದು. ಫುಡ್ ವೇರಿಯೇಷನ್ಸ್ದೇ ಆಗೋದು, ಕೋಲ್ಡ್ ಐಟಮ್ಸ್ ಅಥವಾ ಫ್ರಿಜ್ಡ್ ಐಟಮ್ಸ್ ಅಥವಾ ಕರ್ಡ್ಸ್ ಎಲ್ಲ ಸೀಸನಲ್ಲಿ ತಗೊಂಡಾಗ ಆಗುವಂಥದ್ದು, ಅಥವಾ ಈವನ್ ರೈನಿ ಸೀಸನಲ್ಲಿ ವಾಟರ್ ಡೈರೆಕ್ಟ್ಲಿ ಫ್ರಮ್ ಫಿಲ್ಟರ್ ಇಫ್ ಯು ಟೇಕ್ ದೇರ್ ಇಸ್ ಎ ಪಾಸಿಬಿಲಿಟಿ, ಅದನ್ನು ಬಾಯ್ಲ್ ಮಾಡಿಯೇ ಯೂಸ್ ಮಾಡಬೇಕಂತಲೇ ನಾವು ಸಜೆಸ್ಟ್ ಮಾಡೋದು. ಈವನ್ ಇನ್ ಪಬ್ಲಿಕ್ ಹೆಲ್ತ್ ಅವೇರ್ನೆಸ್ಸಲ್ಲಿ ಅವರು ಅದನ್ನು ಹೇಳ್ತಾರೆ, ಈವನ್ ಫಿಲ್ಟರ್ ಈಸ್ ನಾಟ್ ಸೇಫ್, ಓನ್ಲಿ ಇಟ್ ಫಿಲ್ಟರ್ಸ್ ದ ಥಿಂಗ್ಸ್ ಫ್ಯೂ ಥಿಂಗ್ಸ್, ಬಟ್ ಜರ್ಮ್ಸಿಗೆ ನೀವು ಬಾಯ್ಲ್ ಮಾಡಲೇಬೇಕು ಅಂತ ನನ್ನ ಸಜೆಷನು ಅದೇ. ಈವನ್ ಫಿಲ್ಟರ್ನ ಯೂಸ್ ಮಾಡ್ತಾ ಇದ್ರು ಸಹ ಎಲ್ಲರೂ ಅಟ್ಲೀಸ್ಟ್ ರೈನಿ ಸೀಸನಲ್ಲಿ ಅದನ್ನು ಬಾಯ್ಲ್ ಮಾಡಿ ಯೂಸ್ ಮಾಡಿ, ಬಿಕಾಸ್ ಅದರಲ್ಲಿ ಲಾಟ್ ಆಫ್ ಜರ್ಮ್ಸ್ ಇರ್ಬೋದು ಈ ವಾಟರಲ್ಲಿ, ಎಲ್ಲ ಕಡೆಯಿಂದ ವಾಶ್ ಆಗಿ ಬರುವಂಥ ವಾಟರ್, ಅದನ್ನು ಫಿಲ್ಟರ್ ಮಾಡಿ ಯೂಸ್ ಮಾಡೋದು ನಾಟ್ ಓನ್ಲಿ ಇಟ್ಸ್ ಸೇಫರ್ ಮೆಥಡ್, ಒಟ್ಟಿಗೆ ಬಾಯ್ಲ್ ಮಾಡಿ ಯೂಸ್ ಮಾಡಿ, ಆಗ ಇಂಥ ಪ್ರಾಬ್ಲಮ್ಗಳನ್ನು ಅವಾಯ್ಡ್ ಮಾಡ್ಬೋದು. ಆ ಥರ ಮಾಡ್ಬೋದು, ಒಟ್ಟಿಗೆ ಬಾಡಿಯಲ್ಲಿ ಯಾವ ರೀತಿ ಇಶ್ಯೂಸ್ ಇದೆ ಹೀಟ್ ಇದ್ರೆ ಕೋರಿಯಾಂಡರ್ ಯೂಸ್ ಮಾಡೋದು, ಅಥವಾ ಗ್ಯಾಸ್ ರಿಲೇಟೆಡ್ ಇಶ್ಯೂ ಇದ್ರೆ ಜೀರಾ ಯೂಸ್ ಮಾಡೋದು, ಆ ರೀತಿ ಇದನ್ನು ಯೂಸ್ ಮಾಡ್ಬೋದು ಬಾಯ್ಲ್ ಮಾಡುವಾಗಲೇ. ಈವನ್ ಲಾವಂಚ ಅಂತ ಇದೆ, ಉಶೀರ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಮತ್ತು ಸಾರಿವ ಅಂತ ಇದೆ, ನನ್ನಾರಿ ಬೇರು ಅಥವಾ ಸುಗಂಧಿ ಬೇರು ಅಂತ ಹೇಳ್ತೇವೆ. ಇಂಥ ಹರ್ಬ್ಸನ್ನು, ಸಿಂಗಲ್ ಹರ್ಬ್ಸ್ ಅಥವಾ ಇನ್ನು ಕೇರಳ ಅಲ್ಲಿ ಒಂದು ಪ್ರಾಕ್ಟೀಸ್ ಇದೆ, ಬೇರೆ ಪ್ರಾಕ್ಟೀಸ್ ಇದೆ, ಹರ್ಬ್ಸಿನ ಕಾಂಬಿನೇಷನನ್ನು ಯೂಸ್ ಮಾಡ್ತಾರೆ. ರೆಗ್ಯುಲರ್ ಪ್ರಾಕ್ಟೀಸೇ ಅದೇ ಎಲ್ಲ ಕಡೆ, ನಿಮಗೆ ಪಬ್ಲಿಕ್ ಏರಿಯಾಗಳಲ್ಲೂ ಕಲರ್ಡ್ ವಾಟರ್ ಸಿಗ್ತದೆ ಅಲ್ಲಿ, ಹಾಟ್ ವಾಟರ್. ಸೊ ಅಡಿ ಇಟ್ಸ್ ಎ ಗುಡ್ ಕಾನ್ಸೆಪ್ಟ್, ಹಾಂ ಗುಡ್ ಕಾನ್ಸೆಪ್ಟ್, ಹೆಲ್ತಿಗೆ ಒಳ್ಳೆಯದು. ಆ ರೀತಿಯ ಮೆಡಿಕೇಟೆಡ್ ವಾಟರ್ಸ ಯೂಸ್ ಮಾಡ್ಬೋದು ಬೇಸ್ಡ್ ಆನ್ ದ ಅಡ್ವೈಸ್, ಬಟ್ ವಿಚ್ ಟೈಪ್ ಆಫ್ ವಾಟರ್ ಯು ಹ್ಯಾವ್ ಟು ಯೂಸ್ ದಟ್ ಈಸ್ ಆ ಅಡ್ವೈಸನ್ನು ಎಕ್ಸ್ಪರ್ಟ್ಸ್ ಹೇಳಬೇಕಾಗ್ತದೆ, ಆ ಬೇಸಲ್ಲಿ ಯೂಸ್ ಮಾಡಿ. ಫ್ಯಾರಿಂಜೈಟಿಸ್ ಬಂದ ಮೇಲೆ ನಾವು ಅದನ್ನು ಒಂದು ಮೆಡಿಸಿನ್ಸ್ ಹೇಗೂ ಇದೆ, ಅಲ್ಲದೆ ಕಾಮನ್ ಮ್ಯಾನ್ ನೋಸ್ ಇಟ್, ಎವ್ರಿಬಡಿ ನೋಸ್ ಇಟ್, ಸಾಲ್ಟ್ ವಾಟರ್ ಗಾರ್ಗಲ್ ಮಾಡ್ಬೋದು. ಅಲ್ಲದಿದ್ದರೆ ಮೆಡಿಕೇಟೆಡ್ ಈಗ ವಾಟರ್ಗಳಿದ್ದಾವೆ, ಈಗ ತ್ರಿಕಟು ಅಂತೆಲ್ಲ ಯೂಸ್ ಮಾಡ್ಬೋದು, ಅಂದರೆ ಕಾಳುಮೆಣಸು ಹಿಪ್ಪಲಿ ಇರುವಂಥ ಪೌಡರ್ಗಳಿದ್ದಾವೆ, ಅದನ್ನು ಯೂಸ್ ಮಾಡ್ಬೋದು ಗಾರ್ಗಲ್ ಮಾಡಲಿಕ್ಕೆ. ಇಲ್ಲದಿದ್ದರೆ ಈವನ್ ಕಾಫಿಗೆ ಕೊಡೋ ಪೌಡರ್ಗಳನ್ನು ನಾವು ಸಜೆಸ್ಟ್ ಮಾಡ್ತೇವೆ, ಸೀತಾಫಲ ಚೂರ್ಣ ಎಲ್ಲ ಸ್ವಲ್ಪ ವಾರ್ಮ್ ವಾಟರ್ಲಿ ಥ್ರೋಟಲ್ಲಿ ಇಟ್ಟು ತೊಗೊಳ್ಳುವಾಗೆ ಅಂತ, ಸೊ ದಟ್ ಇಟ್ ಅದು ಸಿಂಪ್ಟಮ್ಸ್ ರೆಡ್ಯೂಸ್ ಆಗ್ತದೆ. ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿದಾಗ ಒಳಗೆ ಇರುವಂಥ ಸ್ವೆಲ್ಲಿಂಗ್ ಇದೆ, ಇದೆ ಇನ್ಫೆಕ್ಷನಿಂದ ಆಗುವಂಥ ಸ್ವೆಲ್ಲಿಂಗ್, ಅದು ರೆಡ್ಯೂಸ್ ಆಗಿ ಪೇಯ್ನ್ ರೆಡ್ಯೂಸ್ ಆಗ್ತದೆ ಬೇಗ. ಮತ್ತು ಈವನ್ ಡಿಸ್ಇನ್ಫೆಕ್ಟೆಂಟ್ ಸಾಲ್ಟ್, ಸೊ ಆ ಇಫೆಕ್ಟ್ ಸಹ ಸಿಗ್ತದೆ. ಸೊ ಹಾಗೆ ಫ್ಯಾರಿಂಜೈಟಿಸ್ ಮ್ಯಾನೇಜ್ ಮಾಡ್ಬೋದು, ಮೆಡಿಸಿನನ್ಸ್ ಸಹ ಯೂಸ್ ಮಾಡ್ಬೋದು ಆಯುರ್ವೇದಿಕ್ ಮೆಡಿಸಿನ್ಸ್. ಅದರ ನೆಕ್ಸ್ಟ್ ಸ್ಟೇಜಲ್ಲಿ ಫೀವರ್ ಅಂತ ಹೇಳ್ಬೋದು ನಾವು, ವೇರಿಯಸ್ ಕೈಂಡ್ಸ್ ಆಫ್ ಫೀವರ್ ಈ ಸೀಸನಲ್ಲಿ ಬರುವಂಥದ್ದು. ಸಿವಿಯರ್ ಫೀವರ್ಸ್ ಆಲ್ಸೋ ಇದೆ, ಅಲ್ಲದೆ ಮೈಲ್ಡ್ ವೈರಲ್ ಫೀವರ್ಸ್ ಆಲ್ಸೋ ಇದ್ದಾವೆ. ಸೊ ವಿ ಹ್ಯಾವ್ ಟು ಗೆಟ್ ಇಟ್ ಡಯಾಗ್ನೋಸ್ಡ್. ಫೀವರ್ ಬಂದಾಗ ಮನೆಯಲ್ಲೇ ಹೋಮ್ ರೆಮಿಡೀಸ್ ಮಾಡಿ ಕೂತ್ಕೊಳ್ಬೇಡಿ ಯಾರು ಸಹ. ಯು ಹ್ಯಾವ್ ಟು ಅಪ್ರೋಚ್ ಎ ಫಿಸ್ ಡಾಕ್ಟರ್, ಗೆಟ್ ಇಟ್ ಡಯಾಗ್ನೋಸ್ಡ್ ಅಂತ. ಅಂದರೆ ಈವನ್ ವಾಟರ್ ಬಾರ್ನ್ ಫೀವರ್ಸ್ ಇದ್ದಾವೆ, ಮಾಸ್ಕಿಟೋ ರಿಲೇಟೆಡ್ ಇದ್ದಾವೆ. ಸೊ ಈಗ ಸಮ್ ಫೀವರ್ಸ್, ಈಗ ಕೆಲವು ಫೀವರ್ಸಿಗೆ ಆಲ್ರೆಡಿ ಪಬ್ಲಿಕ್ ಅವೇರ್ನೆಸ್ ಇದೆ, ಟ್ರೀಟ್ಮೆಂಟ್ಸ್ ಇದೆ ಅಂಥದ್ದಕ್ಕೆ. ಈಗ ಮಲೇರಿಯಾ ಟೈಪ್, ಮಲೇರಿಯಾ ಆಗ್ಬೋದು, ಟೈಫಾಯ್ಡ್ ಆಗ್ಬೋದು, ಇದಕ್ಕೆಲ್ಲ ಆ್ಯಕ್ಚುಲಿ ಕರೆಕ್ಟ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದ್ದಾವೆ, ಈವನ್ ಮಾಡರ್ನ್ ಸೈಡಲ್ಲಿ ನಾನು ಹೇಳೋದು. ಸೊ ದಟ್ ಅದನ್ನೇ ಅಪ್ರೋಚ್ ಮಾಡಿ ಎಲ್ಲರೂ, ಬೇರೇನೋ ಸಿಸ್ಟಮ್ ಟ್ರೈ ಮಾಡ್ತೇನೆ ಅಂತ ಹೋಗಬೇಡಿ. ಯಾವುದಕ್ಕೆ ಆಲ್ರೆಡಿ ರೆಡಿಮೇಡ್ ಟ್ರೀಟ್ಮೆಂಟ್ಸ್ ಇದ್ದಾವೆ, ಈಸಿಲಿ ಮ್ಯಾನೇಜಬಲ್, ಅಂಥದ್ದಕ್ಕೆ ಯೂಸ್ ಮಾಡಿ. ಆ್ಯಂಡ್ ವೈರಲ್ ಫೀವರ್ಸ್ ಎಲ್ಲಿ ತುಂಬ ಮೆಥಡ್ಸ್ ಇಲ್ಲ ಅಂಥ ಫೀವರ್ಸನ್ನು ಈಸಿಲಿ ಟ್ಯಾಕ್ ಮಾಡ್ಬೋದು ಆಯುರ್ವೇದದಲ್ಲಿ. ಈವನ್ ಡೆಂಗೂಲ್ಲಿ ಅಪ್ರೋಚ್ ಮಾಡರ್ನ್ ಸೈಡಲ್ಲಿ ಏನು ಹೆಚ್ಚು ಹೇಳೋದಿಲ್ಲ. ಹಾಗಾಗಿ ಅಂಥ ಕಂಡೀಷನ್ಸಲ್ಲಿ ಸಹ ವಿ ಹ್ಯಾವ್ ಸಮ್ ಅಪ್ರೋಚ್, ಟ್ರೀಟ್ಮೆಂಟ್ ಅಪ್ರೋಚ್. ಬೇಸಿಕಲಿ ನಾನು ಸಜೆಸ್ಟ್ ಮಾಡೋದೆಲ್ಲರಿಗೆ ಏನಂದರೆ ಡಯಟ್ ಆ್ಯಂಡ್ ರೆಸ್ಟ್. ಈ ವೈರಲ್ ಕಂಡೀಷನ್ಸಲ್ಲಿ ಮೇಯ್ನ್ ಎರಡು ವಿಷಯ ಇರೋದು, ಯು ರೆಡ್ ಮೇಕ್ ಎ ಲೈಟರ್ ಡಯಟ್, ಡೋಂಟ್ ಗಿವ್ ಮಚ್ ಥಿಂಗ್ಸ್ ಟು ಡೈಜೆಷನ್. ಮತ್ತು ಸ್ಟ್ರೆಂತ್ಗೆ ಏನು ಬೇಕು ಅಷ್ಟೇ ಕೊಡಿ, ಲೈಟರ್ ಫುಡ್ ಮಾಡಿಸಿ, ಆಮೇಲೆ ರೆಸ್ಟ್ ಕೊಡಿ. ಎಷ್ಟು ರೆಸ್ಟ್ ಕೊಡ್ತೀರಾ ಅಷ್ಟು ರಿಕವರಿ ಜಾಸ್ತಿ. ಅಂತ ಸಪೋರ್ಟಿವ್ ಕಷಾಯಗಳು ಅಥವಾ ವಾಟರ್ ಇದನ್ನು ಯೂಸ್ ಮಾಡ್ಬೋದು. ಆಯುಷ್ಕಾತ ಇದೆ, ಷಡಂಗ ಪಾನೀಯ ಇದೆ, ಇದೆಲ್ಲ ಡೈಜೆಷನ್ ಲೆವೆಲಲ್ಲಿ ವರ್ಕ್ ಮಾಡ್ತದೆ, ಡೈಜೆಷನ್ ಇಂಪ್ರೂವ್ ಮಾಡ್ತದೆ. ಆವಾಗ ಬಾಡಿಗೆ ವೈರಸ್ ಇರೋದನ್ನು ಟ್ಯಾಕಲ್ ಮಾಡಲಿಕ್ಕೆ ಬೆಟರ್. ಯೂಶ್ವಲಿ ನಾವು ಒಂದು ಅಬ್ಸರ್ವ್ ಮಾಡ್ಬೋದು, ಈವನ್ ಕೋಲ್ಡ್ ಟೈಮಲ್ಲಿ ನಾನು ಹೇಳಬೇಕಿತ್ತದು, ಒಂದು ಒಂದು ಚೇಂಬರಲ್ಲಿ ಒಂದಷ್ಟು ಜನ ಇದ್ದರೆ ಒಬ್ಬರು ಮೇ ಬಿ ಈಸ್ ಹ್ಯಾವಿಂಗ್ ಕೋಲ್ಡ್ ಆ್ಯಂಡ್ ಈಸ್ ಸ್ನೀಸಿಂಗ್, ಎಲ್ಲರಿಗೆ ಕೋಲ್ಡ್ ಬರೋದಿಲ್ಲ, ವಿ ಅಬ್ಸರ್ವ್ ಇಟ್. ಎಲ್ಲರೂ ಈಕ್ವಲಿ ಅಟ್ಯಾಕ್ ಆಗೋದಿಲ್ಲ ಕೋಲ್ಡಿಂದ, ಆ ವೈರಸ್ ಎಲ್ಲರನ್ನು ಟ್ರಬಲ್ ಮಾಡೋದಿಲ್ಲ. ರೀಸನ್ ಈಸ್ ಬಾಡಿ ರೆಸಿಸ್ಟೆನ್ಸ್. ಕೆಲವರಿಗೆ ಬರ್ತದೆ ಮೈಲ್ಡ್ ಆಗಿ ಹೋಗಿಬಿಡ್ತದೆ, ಕೆಲವರಿಗೆ ಮಾತ್ರ ಅದನ್ನು ಅದು ತುಂಬ ಪವರ್ಫುಲ್ ಆಗಿ ಎಫೆಕ್ಟ್ ಮಾಡ್ತದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್ ಇಮ್ಯುನಿಟಿ. ನಮ್ಮ ಆಯುರ್ವೇದದಲ್ಲಿ ಒಂದು ವಿಷಯ ಇದೆ, ಒಂದು ರೆಸಿಸ್ಟೆನ್ಸ್ ಎರಡು ರೀತಿಯಲ್ಲಿ ನಾವು ಹೇಳ್ತೇವೆ. ಒಂದು ಡಿಸೀಸ್ ಬರದಾಗಿರುವಂಥ ರೆಸಿಸ್ಟೆನ್ಸ್, ಓನ್ಲಿ ಫ್ಯೂ ಪೀಪಲ್, ನೀವು ಕೆಲವರು ನೋಡ್ಬೋದು ಜ್ವರನೇ ಬರೋದಿಲ್ಲ ಅಂತ, ಫೀವರೇ ಇಲ್ಲ ನನಗೆ, ಯಾವಾಗಲೂ ಬರೋದೇ ಇಲ್ಲ, ಕೋಲ್ಡು ಆಗೋದಿಲ್ಲ ಅಂತ. ಸೊ ಇಟ್ಸ್ ಎ ಇನ್ಬಾರ್ನ್ ರೆಸಿಸ್ಟೆನ್ಸ್, ಅದು ಒಂದು ಟೈಪ್. ಆದರೆ ಇಮ್ಯುನಿಟಿ ಹೇಗೆಂದರೆ ಡಿಸೀಸನ್ ಸಿವಿಯಾರಿಟಿಯನ್ನು ಕಡಿಮೆ ಮಾಡುವಂಥ ರೆಸಿಸ್ಟೆನ್ಸ್. ವೈರಸ್ ಬಾಡಿ ಎಂಟ್ರ್ ಆಗಿದ್ದರೂ ಸಹ ವೈರಸ್ಸಿಗೆ ಮಲ್ಟಿಪ್ಲೈ ಆಗಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಒಂದು ರೆಸಿಸ್ಟೆನ್ಸನ್ನು ನಮ್ಮ ಆಯುರ್ವೇದಿಕ್ ಇದರಲ್ಲಿ ಹೇಳಿದ್ದೇವೆ. ಸೊ ದ್ಯಾಟ್ ಇಮ್ಯುನಿಟಿ ಈಸ್ ಇಂಪಾರ್ಟೆಂಟ್. ಯಾವುದೇ ಒಂದು ಡಿಸೀಸ್ ಸ್ಟಾರ್ಟ್ ಆದರೆ ಅದು ಪ್ರೋಗ್ರೆಸ್ ಆಗಬಾರ್ದು. ಸೊ ಬಾಡಿಯಲ್ಲಿ ಮೆಕ್ಯಾನಿಸಮ್ ಹೇಗಿರಬೇಕು ಅಂದರೆ ಅಲರ್ಟ್ ಆಗಬೇಕು ಇಮಿಡಿಯೇಟ್ಲಿ. ಆ ಏನು ಚೇಂಜಸ್ ಆಗ್ತಾ ಇದೆ ಅಥವಾ ಆರ್ಗ್ಯಾನಿಸಮ್ಸ್ ಒಳಗೆ ಬಂದಿದೆ ಅದನ್ನು ಟ್ಯಾಕಲ್ ಮಾಡುವ ಸಿಸ್ಟಮ್ ಅಲರ್ಟ್ ಆಗಬೇಕು. ಆ ರೀತಿಯ ಅಪ್ರೋಚು ಅದನ್ನು ನಾವು ಇಂಪ್ರೂವ್ ಮಾಡೋದು. ಸೊ ವಾಟ್ ಎವರ್ ಈಗ ನಾನು ಹೇಳ್ತಾ ಇರೋದು ಆ ಬಾಡಿಯಲ್ಲಿ ಡಿಸೀಸ್ ಪ್ರೋಗ್ರೆಷನನ್ನು ತಡೆಯುವಂಥದ್ದು. ನೀವು ಡಯಟ್ ಚೇಂಜಸ್ ಮಾಡಿದ ಕೂಡಲೇ ಬಾಡಿಯಲ್ಲಿರುವಂಥ ರೆಸಿಸ್ಟೆನ್ಸ್ ಇಂಪ್ರೂವ್ ಆಗ್ತದೆ ಅಥವಾ ಈ
1: ವ್ಯಾಧಿಕ್ಷಮತ್ವ.
2: ಹೌದು, ವ್ಯಾಧಿಕ್ಷಮತ್ವ ಅಂತ ಆಯುರ್ವೇದದಲ್ಲಿ ಹೇಳೋದು ಇಮ್ಯುನಿಟಿಯನ್ನು. ಸೊ ಅದು ಇಂಪ್ರೂವ್ ಆಗ್ತದೆ. ಸೊ ಆ ಥರದ ಇದರಲ್ಲಿ ಡಿಸೀಸ್ ಪ್ರೋಗ್ರೆಸ್ ಆಗೋದಿಲ್ಲ ಆ್ಯಂಡ್ ಕಾಂಪ್ಲಿಕೇಶನ್ಸಿಗೆಲ್ಲ ರೀಚ್ ಆಗೋದಿಲ್ಲ. ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಫೀವರ್ ಇರುವಾಗ ಸಹ ಹಾಗೆ ಫೀವರ್ಗೆ ಮ್ಯಾನೇಜ್ಮೆಂಟ್ ಬೇರೆ ಮೆಡಿಸಿನ್ಸ್ಗಳಿದ್ದಾವೆ. ಈವನ್ ನಾವು ಅಮೃತ ಆರಿಷ್ಟ ಎಲ್ಲರಿಗೂ ಗೊತ್ತಿರುವಂಥದ್ದು, ಹಾಗೆ ಅಮೃತೋತ್ತರ ಕಷಾಯ ಅಂತಿದೆ ಅಥವಾ ಸುದರ್ಶನ ಟ್ಯಾಬ್ಲೆಟ್ಸ್ ಅವ್ರ ಪೌಡರ್ಸ್ ಇದ್ದಾವೆ ಅಮೃತ. ದೆನ್ ಈವನ್ ತ್ರಿಭುವನ ಕೀರ್ತಿ, ಹಾಗೆ ವೆರೈಟಿ ಆಫ್ ಮೆಡಿಸಿನ್ಸ್ ಇದ್ದಾವೆ. ಓನ್ಲಿ ಆಯುರ್ವೇದಿಕ್ ಫಿಸಿಷಿಯನ್ ಕ್ಯಾನ್ ಡಿಸೈಡ್ ಯಾವ ಮೆಡಿಸಿನ್ ಯಾವ ಟೈಪ್ ಫೀವರಿಗೆ ಯೂಸ್ ಆಗ್ತದೆ ಅಂತೇಳಿ. ಸೊ ಅದನ್ನು ಅಪ್ರೋಚ್ ಮಾಡಿ ಟ್ರೀಟ್ ಮಾಡಿಕೊಳ್ಳೋದು ಒಳ್ಳೆಯದು ಯಾವಾಗಲೂ. ಯಾಕಂದರೆ ಅದು ನಾನು ಅಂತ ಕೇಳಿದ ಆಗಲೇ ಸಿವಿಯರ್ ಫೀವರ್ಸ್ ಇದ್ದಾವೆ ಅದರಲ್ಲೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಅಂಥ ಸಿಚುವೇಷನಲ್ಲಿ ನಾವು ಸೆಲ್ಫ್ ಮೆಡಿಕೇಷನ್ನು ಮಾಡ್ತಾ ಹೋದರೆ ರಿಸ್ಕ್ ಜಾಸ್ತಿ. ಸೊ ಅದಕ್ಕಾಗಿ ಬೆಟರ್ ಟು ಹ್ಯಾವ್ ಎ ಎಕ್ಸ್ಪರ್ಟ್ ಕನ್ಸಲ್ಟೇಷನ್ ಆ್ಯಂಡ್ ದೆನ್ ಡಿಸೈಡ್.
1: ಯೂಶ್ವಲಿ ದ ಬಲ ವಿಲ್ ಬಿ ವೆರಿ ಲೆಸ್ ಡ್ಯೂರಿಂಗ್ ದ ವರ್ಷ ಋತು. ಸೊ ಬೇಸ್ಡ್ ಆನ್ ದಟ್ ಆಲ್ಸೋ ವಿ ಶುಡ್ ಟೇಕ್ ಟೂ ಮಚ್ ಡ್ಯೂರಿಂಗ್ ದಿಸ್ ಸೀಸನ್.
2: ಎಸ್ ಎಸ್, ಬಲ ಆ್ಯಕ್ಚುಲಿ ವೀಕ್ ಆಗಿರ್ತದೆ. ಅದೇ ನಾನು ಫಸ್ಟಿಗೆ ಹೇಳಿದಾಗೆ ವೇರಿಯಸ್ ರೀಸನಿಂದ ಟ್ರಾನ್ಸಿಷನ್ ಫ್ರಮ್ ಎ ವೆರಿ ಹಾಟ್ ಸೀಸನ್ ಟು ದ ರೈನಿ ಸೀಸನ್. ಸೊ ಡೆಫಿನೆಟ್ಲಿ ಬಲ ಕಡಿಮೆ ಇರ್ತದೆ. ಹಾಗಾಗಿ ಯು ಟು ಕನ್ಸಿಡರ್ ದ್ಯಾಟ್ ಆ್ಯಂಡ್ ಮ್ಯಾನೇಜ್.

ಆದರೆ ಶರೀರದಲ್ಲಿ ಅಥವಾ ಮೆದುಳಿಗೆ ಆದರೆ ತುಂಬ ತೀವ್ರತರ ಪರಿಣಾಮಗಳಾಗ್ತದೆ ಶರೀರದ ಆರೋಗ್ಯದ ಮೇಲೆ. ಹಾಗಾಗಿ ಅಸ್ತಮಾ ಟೈಪಿನ ಸಮಸ್ಯೆ, ಉಸಿರಾಟದ ತೊಂದರೆ ಇದೆ ಅಂತ ಅನಿಸಿದರೆ ಇಮಿಡಿಯೇಟಾಗಿ ಅದು ಎಷ್ಟು ಜೋರಿದೆ, ಅದರ ತೀವ್ರತೆ ಏನು, ಎಲ್ಲ ಒಂದು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಹೇಳಿದ ಮೆಥಡ್ಸನ್ನು ಫಾಲೋ ಮಾಡಬೇಕು. ಮೇ ಬಿ ಇಮಿಡಿಯೇಟ್ ಮೆಜರ್ ಮಾಡರ್ನ್ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳು ಆಗ್ಬೋದು, ತೊಂದರೆ ಇಲ್ಲ, ಯೂಸ್ ಮಾಡಿ. ಯಾಕಂದರೆ ಯಾವುದು ರಿಸ್ಟ್ರಿಕ್ಷನ್ಸ್ ಇಟ್ಕೊಳ್ಬೇಡಿ, ಯಾವ ಸಿಸ್ಟಮ್ ಅಂತೇಳಿ, ಎಲ್ಲಿ ಯಾವುದು ಅಗತ್ಯ ಅಂಥ ಸಿಸ್ಟಮನ್ನು ಫಾಲೋ ಮಾಡಿ. ನಾನು ಯಾವುದೇ ಇದನ್ನು ಇಲ್ಲದೆ ಹೇಳ್ತೇನೆ, ಯಾಕಂದರೆ ಎಮರ್ಜೆನ್ಸಿ ಮೆಡಿಸಿನ್ ಮಾಡರ್ನಲ್ಲಿ ಒಳ್ಳೆಯದಿದೆ, ಅದನ್ನು ಯೂಸ್ ಮಾಡಿ ಅಂಥ ಸಿಚುವೇಷನಲ್ಲಿ. ಆಮೇಲಿನ ಸಮಸ್ಯೆಯನ್ನು ಫಾಲೋ ಮಾಡ್ಬೋದು, ನಾವು ಟ್ರೀಟ್ ಮಾಡ್ಬೋದು. ಅಲ್ಲಿ ನಾವು ನೋಡುವಂಥದ್ದು ಅಲರ್ಜಿಕ್ ಟೆಂಡೆನ್ಸಿ ಜಾಸ್ತಿ, ಪ್ರೈಮರಿಯಾಗಿ ಈ ಅಸ್ತಮ ತೊಂದರೆ ಅಲರ್ಜಿಯಿಂದನೇ ಬರುವಂಥದ್ದು. ಆ ತೊಂದರೆ ಕಂಟಿನ್ಯೂ ಆದ ಕೆಲವೊಮ್ಮೆ ಸೆಕೆಂಡ್ರಿ ಇನ್ಫೆಕ್ಷನ್ ಅಂತೇಳಿ ನಾವು ನೋಡ್ತೇವೆ ಇದರಲ್ಲಿ. ಆ ರೀತಿ ಇರುವಾಗ ಮೆಡಿಕೇಷನ್ ಸ್ವಲ್ಪ ಸ್ಟ್ರಾಂಗರ್ ಬೇಕಾಗ್ತದೆ. ಇಲ್ಲದಿದ್ದರೆ ಆಯುರ್ವೇದಿಕಲ್ಲಿ ಅಸ್ತಮ ಮ್ಯಾನೇಜ್ ಮಾಡುವ ಸುಮಾರು ಮೆಡಿಸಿನ್ಸ್ಗಳಿದ್ದಾವೆ, ಕಷಾಯಗಳಿದ್ದಾವೆ, ಚೂರ್ಣಗಳಿದ್ದಾವೆ, ಟ್ಯಾಬ್ಲೆಟ್ಸ್ಗಳು ಬರ್ತದೆ, ಶ್ವಾಸಕುಟ ರಸ ಅಂತೇಳಿ ಮಿನರಲ್ ಪ್ರಿಪ್ರೇಷನ್ಸು ಇದೆ, ಆ ರೀತಿ ಮ್ಯಾನೇಜ್ ಮಾಡ್ಬೋದು. ಒನ್ ಮೋರ್ ಥಿಂಗ್ ಅಂದರೆ ಅಲರ್ಜಿಯಿಂದ ಆಗುವಂಥ ಅಸ್ತಮ ಆಗಿದ್ದರಿಂದ ಹೆಚ್ಚಾಗಿ ಕ್ಯೂರ್ ಮಾಡಬೇಕಾದ್ರೆ ನಮ್ಮ ಸಮ್ ಪ್ಯೂರಿಫಿಕೇಟ್ರಿ ಪ್ರೊಸೀಜರ್ಸ್ ಹೇಳಿದ್ದೇವೆ. ಈ ಅಲರ್ಜಿ ಅಸ್ತಮ ಅಥವಾ ಎನಿ ಅಲರ್ಜಿ ಅದನ್ನು ಕ್ಯೂರ್ ಮಾಡಬೇಕಾದ್ರೆ ರಿಪೀಟೆಡಾಗಿ ನಮ್ಮ ಬಾಡಿ ಪ್ಯೂರಿಫಿಕೇಷನ್ ಮಾಡಬೇಕಂತೇಳಿ, ಅಲ್ಲಿ ನಾವು ಕೆಲವು ಕ್ರಾನಿಕ್ ಅಂದರೆ ಹಳೆಯ ಅಸ್ತಮ ಕಾಯಿಲೆಗಳಿರುವವರಿಗೆ ಹೆಚ್ಚಾಗಿ ವಾಂತಿ ಮಾಡಿಸೋದು, ವಮನ ಚಿಕಿತ್ಸೆ ಅಂತ ಹೇಳ್ತೇವೆ, ಹಾಗೆ ವಿರೇಚನ ಅಂತೇಳಿ ಬೇದಿ ಮಾಡಿಸೋದು, ಮೆಡಿಸಿನ್ ಕೊಟ್ಟು ರೆಗ್ಯುಲೇಟೆಡ್ ಪ್ರೊಸೀಜರ್ಸ್, ಇಲ್ಲ ಯಾವುದೇ ರೀತಿಯ ಭಯ ಇಲ್ಲ ಈ ಟ್ರೀಟ್ಮೆಂಟ್ಗಳಲ್ಲಿ. ಬಾಡಿಯಿಂದ ಈ ಅಸ್ತಮಕ್ಕೆ ಸಪೋರ್ಟ್ ಇರುವಂಥ ಏನು ಅನ್ವಾಂಟೆಡ್ ಥಿಂಗ್ಸ್ ಇದೆ, ನಾವು ಕಫ ಮತ್ತು ಪಿತ್ತ ಅಂತ ಹೇಳ್ತೇವೆ, ಅದನ್ನು ಕ್ಲಿಯರ್ ಮಾಡಿದರೆ ಈ ಅಲರ್ಜಿಕ್ ಟೆಂಡೆನ್ಸಿ ಕಡಿಮೆ ಆಗ್ತದೆ. ನಾವು ಎಷ್ಟು ನೋಡಿದ್ದೇವೆ ರಿಪೀಟೆಡಾಗಿ ಮಾಡಬೇಕಾಗ್ತದೆ, ವರ್ಷ ವರ್ಷ ಅದನ್ನು ಆ ಟೈಮಲ್ಲಿ ಸೀಸನಲ್ಲಾಗಿ ಇಂಪ್ಲಿಮೆಂಟ್ ಮಾಡಬೇಕಾಗ್ತದೆ. ಸೊ ಆ ರೀತಿಯಾದಾಗ ಅಸ್ತಮ ಅಲರ್ಜಿಯ ತೊಂದರೆ ಕಡಿಮೆ ಅಂತ ನಾವು ನೋಡಿದ್ದೇವೆ. ಸೊ ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಿಳ್ಕೊಳ್ಬೋದು ಅಸ್ತಮ ಇರುವವರು ಅಪ್ರೋಚ್ ಆಗಿ. ಇದಲ್ಲದೆ ಅದರ್ ದ್ಯಾನ್ ದಿಸ್ ತುಂಬ ಕಾಮನ್ ಆಗಿರುವಂಥದ್ದು ಜಾಯಿಂಟ್ ಪೇನ್ಸ್ ಈ ಸೀಸನಲ್ಲಿ. ಸೀಸನ್ ಇಸ್ ಕೋಲ್ಡ್, ಆ ಕೋಲ್ಡಿನ ಎಫೆಕ್ಟಿಂದಾಗಿ ಜಾಯಿಂಟ್ಗಳಲ್ಲಿ ಪೇನ್ ಬರಬಹುದು. ಬಟ್ ಜಾಯಿಂಟ್ ಪೇನ್ ಅಂತ ಹೇಳಿದರೆ ಬೇರೆ ಬೇರೆ ಕಾರಣ ಇದೆ, ಒಂದೇ ರೀಸನ್ ಅಂತಲ್ಲ. ಇಟ್ ಮೇ ಬಿ ಒಂದು ಇನ್ಫೆಕ್ಷನಿಂದ ಜಾಯಿಂಟ್ ಪೇನ್ ಆಗಿರ್ಬೋದು. ಅಂಥ ಸಿಚುವೇಷನಲ್ಲಿ ಊತ ಇರ್ತದೆ, ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇರ್ತದೆ, ರೆಡ್ನೆಸ್ ರೆಡ್ ಆಗಿರ್ತದೆ, ಮುಟ್ಟಿದರೆ ಬಿಸಿ ಇರ್ತದೆ ಗಂಟು, ಆ ರೀತಿ ಇರ್ಬೋದು. ಅಲ್ಲದಿದ್ದರೆ ಜಾಯಿಂಟ್ ದೊಡ್ಡದಾಗಿರ್ತದೆ, ಆದರೆ ಆ ರೀತಿ ಯಾವ ತೊಂದರೆ ಇಲ್ಲ. ನಡೆಯುವಾಗ ಮಾತ್ರ ಸಿವಿಯರ್ ಪೇನ್ ಇರ್ತದೆ, ಸ್ಟೆಪ್ ಹತ್ತುವಾಗ, ಇಳಿವಾಗ ಅಥವಾ ಅನ್ಇವನ್ ಸರ್ಫೇಸಲ್ಲಿ ನಡೆಯುವಾಗ ಈ ಥರದ ಇದರಲ್ಲಿ ಸಿವಿಯರ್ ಪೇನ್ ಬರ್ಬೋದು. ಅದು ಸವೆತದಿಂದ ಅಂತ ಹೇಳ್ತೇವೆ, ಜಾಯಿಂಟಿನ ಸವೆತ ಅಥವಾ ಡಿಜನರೇಟಿವ್ ಚೇಂಜಸ್ ಇನ್ ದ ಜಾಯಿಂಟ್ ಅಂತ. ಜಾಯಿಂಟ್ ಒಳಗಡೆ ಏನಿದೆ ಸಾಫ್ಟ್ ಕಾರ್ಟಿಲೇಜ್ ಅಂತ ಇರ್ತದೆ ಎರಡು ಎಲುಬುಗಳ ಮಧ್ಯೆ, ಅದು ಸವೆದಾಗ ಆಗುವಂಥ ತೊಂದರೆ. ಮೂರನೇದು ಗೌಟಿ ಆರ್ಥೈಟಿಸ್ ಅಂತ ಎಲ್ಲರೂ ನೋಡಿ ಕೇಳಿರ್ಬೋದು, ಅದು ಸಹ ಒಂದು ಮೂರು ಇನ್ಫ್ಲಮೇಟರಿ ಕಂಡೀಷನ್ ಅಂದರೆ ಊತ ಇರುವಂಥ ಕಂಡೀಷನ್ನು, ಹೆಚ್ಚಾಗಿ ಹೆಬ್ಬೆರಳು ಅಥವಾ ಆ ಥರದ ಎಂಡ್ ಪಾರ್ಟ್ ಆಫ್ ದ ಬಾಡಿ ಫಿಂಗರ್ಸ್ ಟೋಸಲ್ಲಿ ಬರುವಂಥದ್ದು. ಅಲ್ಲದೆ ಇನ್ನೊಂದು ರುಮೆಟಾಯ್ಡ್ ಆರ್ಥೈಟಿಸ್ ಅಂತ ಎಲ್ರಿಗೂ ಕೇಳಿರ್ಬೋದು, ಸಾಕಷ್ಟು ಜನ ಕೇಳಿರ್ತೀರಿ, ಅದು ಆಟೋ ಇಮ್ಯೂನ್ ಟೈಪಿನ ಕಂಡೀಷನ್ನು ರುಮೆಟಾಯ್ಡ್ ಆರ್ಥೈಟಿಸ್ ಅಂತ. ಹೀಗೆ ಬೇರೆ ಬೇರೆ ಕಾರಣಗಳಿಂದ ಜಾಯಿಂಟ್ ಪೇನ್ ಬರಬಹುದು. ಸೊ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಬೇರೆ ಬೇರೆ ಇದೆ, ಆಯುರ್ವೇದದಲ್ಲೂ ಅಪ್ರೋಚ್ ಇದೆ, ಟ್ರೀಟ್ಮೆಂಟ್ಗಳಿದ್ದಾವೆ, ಬಟ್ ಅದನ್ನು ಕರೆಕ್ಟಾಗಿ ಡಯಾಗ್ನೋಸ್ ಮಾಡಬೇಕು. ಈಗ ರುಮೆಟಾಯ್ಡ್ ಆರ್ಥ್ರೈಟಿಸ್ ಅಥವಾ ಇನ್ಫೆಕ್ಟಿವ್ ಜಾಯಿಂಟ್ ಪೇನ್ಸ್ ಆದರೆ ಬ್ಲಡ್ ಟೆಸ್ಟ್ ಮಾಡಬೇಕು, ಅದಕ್ಕೆ ಸರಿಕಟ್ಟಾದದ್ದು ಏನು ಬೇಕಾದ್ರೂ ಬ್ಲಡ್ ಟೆಸ್ಟ್ ಮಾಡಿಸಬೇಕಾಗ್ತದೆ. ಡಿಜನರೇಟಿವ್ ಅಥವಾ ನಾನು ಸಂಧಿವಾತ ಅಂತೇಳಿ ಡಿಜನರೇಟಿವ್ ಕಂಡೀಷನ್ ಅಂದರೆ ಸವೆತ, ಗಂಟಿನ ಸವೆತ ಅಂತ ಹೆಚ್ಚಾಗಿ ಡಾಕ್ಟರ್ಸ್ ಹೇಳ್ತಾರೆ. ಹಾಗೆ ಆ ಕಂಡೀಷನ್ಗಳಲ್ಲಿ ನಾವು ಎಕ್ಸ್ರೇ ನೋಡಬೇಕು, ಯಾವ ರೀತಿ ಯಾವ ಸ್ಟೇಜಲ್ಲಿದೆ ಸವೆತ ಅಂತೇಳಿ ಅದನ್ನು ನೋಡಿಕೊಂಡು ಅದಕ್ಕೆ ಯಾವ ಸ್ಟ್ರೆಂತ್ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಬೇಕು ಅಂತ ನೋಡಿಕೊಂಡು ಮಾಡ್ಬೋದು. ಎಕ್ಸಾಂಪಲಾಗಿ ಹೇಳೋದಾದರೆ ಸಂಧಿವಾತ ಅಂತ ಹೇಳುವ ಕಂಡೀಷನಲ್ಲಿ ನಾವು ಹೆಚ್ಚಾಗಿ ಮೆಡಿಸಿನ್ ಜೊತೆಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ಸ್ಗಳನ್ನು ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ಗಳನ್ನು ಮಾಡ್ತೇವೆ, ಈ ಸವೆತವನ್ನು ರಿವರ್ಸ್ ಮಾಡಲಿಕ್ಕೆ ಆಗುವಂಥದ್ದು ಅಂತ. ಸೊ ಡಿಪೆಂಡ್ಸ್ ಆನ್ ಸ್ಟೇಜ್, ಅದನ್ನು ಪುನಃ ಹೇಳ್ತೇನೆ, ಅಂದರೆ
ಅಡ್ವಾನ್ಸ್ ಸ್ಟೇಜ್ ಆಫ್ ಆರ್ಥ್ರೈಟಿಸ್ ಈ ಥರ ಸವೆತದ ಕಂಡೀಷನಲ್ಲಿ ನಾವು ಟ್ರೀಟ್ಮೆಂಟ್ ಹೆಚ್ಚು ಮಾಡಲಿಕ್ಕೆ ಆಗೋದಿಲ್ಲ.

0: ಮೇ ಬಿ ಅಂದರೆ ಜಾಯಿಂಟ್ ಡಿಫಾರ್ಮಿಟಿ ಅಂತ ಹೇಳ್ತೇವೆ, ಆ ಸ್ಟೇಜ್ಗಳಲ್ಲಿ ಟ್ರೀಟ್ಮೆಂಟ್ ಹೆಚ್ಚಾಗಿ ಸರ್ಜಿಕಲ್ ತುಂಬ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ. ಇನಿಷಿಯಲ್ ಆರ್ ಮಿಡಲ್ ಸ್ಟೇಜ್ ಆಫ್ ಇದರಲ್ಲಿ ಕಂಡೀಷನ್ ಸವೆತದಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳಿದ್ದಾವೆ. ನಾವು ಜಾನುಬಸ್ತಿ ಅಂತ ಹೇಳ್ತೇವೆ, ಆಯಿಲನ್ನು ಹೋಲ್ಡ್ ಮಾಡೋದು ಜಾಯಿಂಟಿನ ಇದರಲ್ಲಿ, ಅಥವಾ ಪಿಚು ಅಂತ ಹೇಳ್ತೇವೆ, ಆಯಿಲನ್ನು ಒಂದು ಕಾಟನ್ ಪ್ಯಾಡ್ ಇಟ್ಟು ಅದರ ಮೇಲೆ ಹೋಲ್ಡ್ ಮಾಡುವಂಥದ್ದು, ಅಥವಾ ದಾರ ಅಂತ ಹೇಳ್ತೇವೆ, ಅಂದರೆ ಆಯಿಲನ್ನು ಆ ಗಂಟಿನ ಮೇಲೆ ದಾರೆ ಬಿಡುವಂಥದ್ದು. ಹಾಗೆ ಅದಲ್ಲದೆ ನಾವು ಪೇಯ್ನ್ ರಿಲೀವಿಂಗಾಗಿ ಅಗ್ನಿಕರ್ಮ ಅಂತ ಮಾಡ್ತೇವೆ, ಇನ್ಸ್ಟೆಂಟ್ ಪೇಯ್ನ್ ರಿಲೀವಿಂಗಿಗೆ ಆಗುವಂಥದ್ದು. ಎಕ್ಸಾಕ್ಟ್ ಪಾಯಿಂಟ್ ಎಲ್ಲಿ ಸಿವಿಯರ್ ಪೇಯ್ನ್ ಇದೆ ಆ ಪಾಯಿಂಟಿಗೆ ನಾವು ಕಾಟ್ರೈಸ್ ಮಾಡೋದು ಸಣ್ಣಕ್ಕೆ, ಒಂದು ಪಾಯಿಂಟ್ ಮಾತ್ರ, ತುಂಬ ಏನು ಪೇಯ್ನ್ಫುಲ್ ಕಂಡೀಷನ್ ಟ್ರೀಟ್ಮೆಂಟ್ ಅಲ್ಲ, ಸಡನ್ ಒನ್ ಸೆಕೆಂಡ್ ಆಫ್ ಟೈಮ್ ಇದು ಮಾಡ್ತಾ ಇರ್ತೇವೆ, ಅದನ್ನು ಅಗ್ನಿಕರ್ಮ ಅಂತ ಹೇಳ್ತೇವೆ. ಅಲ್ಲದಿದ್ದರೆ ಜಲೌಕ ಅಂತೇಳಿ ಲೀಚ್ ಥೆರಪಿ, ಅದು ಅಪ್ಲೈ ಆಗ್ತದೆ ಪೇಯ್ನ್ ರಿಲೀವಿಂಗ್ ಪರ್ಪಸ್. ಅಲ್ಲದೆ ನಾವು ಷಷ್ಟಿಕ ಶಾಲೆ ಪಿಂಡಸ್ವೇದ ಅಂತ ಮಾಡ್ತೇವೆ, ಅಂದರೆ ಅನ್ನವನ್ನು ಹಾಲಲ್ಲಿ ಬೇಯಿಸಿ ನರಿಷಿಂಗ್ ಟೈಪ್ ಆಫ್ ಇದು, ಅಲ್ಲಿ ಸವೆತ ಇರೋದ್ರಿಂದ ನರಿಷಿಂಗ್ ಟೈಪ್ ಆಫ್ ಟ್ರೀಟ್ಮೆಂಟ್ ಮೋರ್ ಇಫೆಕ್ಟಿವ್, ಆ ರೀತಿ ಮಾಡ್ಬೋದು. ಪೇಯ್ನ್ ರಿಲೀವಿಂಗಿಗೆ ಪತ್ರಪಿಂಡ ಸ್ವೇದ ಅಂತ ಮಾಡ್ತೇವೆ, ಪೇಯ್ನ್ ಇನ್ಸ್ಟೆಂಟ್ ರಿಲೀಫ್ ಆಗ್ತದೆ. ಅದರಲ್ಲಿ ಎಲೆಗಳನ್ನು ಲೀವ್ಸನ್ನು ಯೂಸ್ ಮಾಡಿ,
1: ಹೌದು,
0: ಲೆಮನ್ ಎಲ್ಲ ಹಾಕಿ ಮಾಡುವಂಥದ್ದು ಸ್ಪೆಷಲೈಸ್ ಆಯುರ್ವೇದಿಕ್ ಟ್ರೀಟ್ಮೆಂಟ್ಗಳು. ಇವುಗಳನ್ನೆಲ್ಲ ಮಾಡಿದಾಗ ನಿಮಗೆ ಪೇಯ್ನ್ ರಿಲೀವ್ ಆಗ್ತದೆ ಚಂದಕ್ಕೆ. ಅದೇ ಧಾರಗಳು ಇದೆ ಪೇಯ್ನ್ ರಿಲೀವಿಂಗಿಗೆ, ವೇರಿಯಸ್ ಟ್ರೀಟ್ಮೆಂಟ್ಸ್ ಇದ್ದಾವೆ, ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ದ ಇಲ್ನೆಸ್ ಅಂತ, ಯಾವ ಸ್ಥಿತಿಯಲ್ಲಿ ಇದೆ ಜಾಯಿಂಟ್ ಅದನ್ನು ನೋಡಿಕೊಂಡು ಅದಕ್ಕೆ ಅಪ್ರೋಪ್ರಿಯೇಟ್ ಯಾವ ಸ್ಟ್ರೆಂತ್ ಟ್ರೀಟ್ಮೆಂಟ್ ಬೇಕು ಅಂತೇಳಿ ಮಾಡ್ತೇವೆ. ಈವನ್ ಬಸ್ತಿ ಅಂತ ಎನಿಮಾ ಟ್ರೀಟ್ಮೆಂಟ್ ಟು ಹೋಲ್ಡ್ಸ್ ಗುಡ್ ಇನ್ ದಿಸ್ ಕಂಡೀಷನ್ಸ್. ಜಾಯಿಂಟ್ ರಿಕವರಿ ಆಗಬೇಕಾದ್ರೆ ಎನಿಮಾ ಟ್ರೀಟ್ಮೆಂಟ್ಗಳನ್ನು ಕೊಡ್ತೇವೆ, ಆಯಿಲ್ ಎನಿಮಾಸ್ ಯೂಸ್ ಮಾಡ್ತೇವೆ ಹೆಚ್ಚಾಗಿ. ಸೊ ಆಲ್ ದಿಸ್ ಅದೇ ಈ ಥರದ ಟ್ರೀಟ್ಮೆಂಟ್ಗಳಿದ್ದಾವೆ. ಬೇರೆ ಬೇರೆ ಟೈಪಿನ ಜಾಯಿಂಟ್ ಪೇನ್ಗಳಿಗೆ ಬೇರೆ ಬೇರೆ ಅಪ್ರೋಚ್.
1: ಅವರ ಚರಕಾಚಾರ್ಯ ಮೆನ್ಷನ್ ಶೂಲಹರ ದಶೇಮಾನಿ,
0: ಹಾಂ,
1: ಅ ಗ್ರೂಪ್ ಆಫ್ ಡ್ರಗ್ಸ್ ವಿಚ್ ರಿಲೀವ್ಸ್ ದ ಪೇಯ್ನ್.
0: ಹಾಂ ಅದೇ, ಆ ಥರ ಅದರಿಂದೆಲ್ಲ ಸಿಲೆಕ್ಟ್ ಮಾಡಿ ಇರುವಂಥ ಮೆಡಿಸಿನ್ಗಳು ಬರ್ತದೆ. ಹಾಗೆ ಸೊ ಅಪ್ರೋಚ್ ಡಾಕ್ಟರ್ ಆ್ಯಂಡ್ ಅದನ್ನು ಡಯಾಗ್ನೋಸ್ ಮಾಡಿಸ್ಕೊಳ್ಳಿ ಯಾವ ರೀತಿಯ ಜಾಯಿಂಟ್ ಪೇಯ್ನ್ ಸ್ಟಾರ್ಟ್ ಆಗಿದೆ ಅಂತ. ಎನಿ ಕೈಂಡ್ ಆಫ್ ಇದನ್ನು ರೈನಿ ಸೀಸನಲ್ಲಿ ಪೇಯ್ನ್ ಇಸ್ ಡೆಫಿನೆಟ್ಲಿ ಇಲ್ಲಿ ಇನ್ಕ್ರೀಸ್,
1: ಪೇಯ್ನ್ ಸ್ಟಿಫ್ನೆಸ್ ನಂಬ್ನೆಸ್,
0: ಹಾಂ, ನಂಬ್ನೆಸ್ ಎಲ್ಲ ಬರ್ತದೆ. ಹಾಗಾಗಿ ಅದನ್ನು ಯಾವ ರೀಸನಿಂದ ಅಂತ ನೋಡಿಕೊಂಡು ಅದಕ್ಕೆ ಅಪ್ರೋಪ್ರಿಯೇಟ್ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿ.
1: ಆಸ್ ಆಯುರ್ವೇದ ಡಾಕ್ಟರ್ ವಿ ಹ್ಯಾವ್ ಟು ಫೀಲ್ ದ ಪೇನ್, ಲೈಕ್ ವೇರಿಯಸ್ ಟೈಪ್ಸ್ ಆಫ್ ಪೇನ್ಸ್ ಆರ್ ದೇರ್, ಎಕ್ಸ್ಕ್ರೂಷಿಯೇಟಿಂಗ್ ಪೇನ್ ಅಂಡ್ ಪ್ರಿಕಿಂಗ್ ಪೇನ್, ರೇಡಿಯೇಟಿಂಗ್ ಪೇನ್, ಸೊ
0: ವೆರೈಟೀಸ್ ಆಫ್ ಪೇನ್, ಬೇರೆ ಬೇರೆ ರೀಸನ್ ಇಂದ ಬರುವಂತದ್ದು. ಹಾಗಾಗಿ
1: ಸೈಯಾಟಿಕ ಪೇನ್ ವಿಲ್ ಬಿ ಆಫ್ ರೇಡಿಯೇಟಿಂಗ್ ಬಿಕಾಸ್ ನರ್ವ್ ಇಸ್ ಇನ್ವಾಲ್ವ್ಡ್,
0: ಕರೆಕ್ಟ್.
1: ಅಂಡ್
0: ಹೌದು, ಹಾಗಾಗಿ ಅದನ್ನು ಡಯಾಗ್ನೋಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ಲಾಸ್ಟ್ ನೀವು ಹೇಳಿದಾಗೆ ನ್ಯೂರಲಾಜಿಕಲ್ ಕಂಡೀಷನ್ಸ್, ಅದರಲ್ಲಿ ನಾನು ಹೇಳಿದರೆ ಸಯಾಟಿಕ ಇಸ್ ವೆರಿ ಕಾಮನ್ ಕಂಡೀಷನ್, ಅಂದರೆ ಸಯಾಟಿಕ್ ಪೇನ್ ಅಂತೇಳಿ ನಿಮ್ಮ ಸೊಂಟದ ಭಾಗದಿಂದ ಪೇನ್ ಸ್ಟಾರ್ಟ್ ಆಗ್ತದೆ, ಸ್ಟಿಫ್ನೆಸ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಫುಲ್ ಲೆಂತ್ ಆಫ್ ಲೆಗ್ಗಿಗೆ ಅದು ರೇಡಿಯೇಟ್ ಆಗೋದು. ಹೌದು ಹೌದು, ಹಾಗಾಗಿ ಅಂಥ ಟೈಪಿನ ಪೇನ್ ಅಂದರೆ ಯೂಶ್ವಲಿ ಡಿಸ್ಕ್ ರಿಲೇಟೆಡ್ ಇಶ್ಯೂ ಇರ್ತದೆ, ಅಥವಾ ಎಲುಬುಗಳು ಇನ್ನು ಬೆನ್ನು ಮೂಳೆ ಎಲುಬುಗಳಲ್ಲಿ ಸವೆತ ಇರುವಾಗ, ಅಥವಾ ಡಿಸ್ಕ್ ಡಿಜನರೇಷನ್ ಆದಾಗ, ಡಿಸ್ಕ್ ಡಿಹೈಡ್ರೇಷನ್, ಎಲುಬುಗಳ ಮಧ್ಯೆ ಈ ಡಿಸ್ಕ್ ಅಂತ ಇರ್ತದೆ, ಒಂದು ಸಾಫ್ಟ್ ಸ್ಪಂಜಿನ ಟೈಪಿನ ಐಟಮ್, ಅದು ವೀಕ್ ಆದಾಗ ಅದರಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಗಿ ಡಿಹೈಡ್ರೇಷನ್ ಅಂತ ಆಗ್ತದೆ, ಅಥವಾ ಓಲ್ಡ್ ಏಜಲ್ಲಿ ಬೋನ್ ಡಿಜನರೇಷನ್ ಆದಾಗ, ಈಗೇನು ಆಸ್ಟ್ರಿಯಾರ್ಥರೈಟಿಸ್ ಅಥವಾ ಸಂಧಿವಾತ ಅಂತ ಹೇಳಿದ್ದೇನೆ, ಅದು ಯಾವುದೇ ಗಂಟಲ್ಲೇ ಆಗ್ಬೋದು. ಸೊ ಇಟ್ಸ್ ಈವನ್ ಇದರಲ್ಲಿ ಬೆನ್ನು ಮೂಳೆಯ ಸಂದುಗಳಲ್ಲಿ ಸಹ ಸವೆತ ಬರ್ಬೋದು, ಅದರಿಂದ ಸಹ ಈ ಥರದ ಸಯಾಟಿಕ್ ಪೇನ್ಗಳು ಬರ್ಬೋದು. ಆಯುರ್ವೇದದಲ್ಲಿ ಗೃದ್ರಸಿ ಅಂತ ಹೇಳ್ತೇವೆ ಅದಕ್ಕೆ, ಹೌದು. ಸೊ ಆ ಟೈಪಿನ ಪ್ರಾಬ್ಲಮ್ಗಳಿರ್ಬೋದು. ಅಲ್ಲದೆ ಸ್ಪಾಂಡಿಲೈಟಿಸ್ ಲಂಬಾರ್ ಅಂದರೆ ಇನ್ಫ್ಲಮೇಟ್ರಿ ಅಂದರೆ ಊತ ಬಂದು ಆಗುವಂಥದ್ದು, ಅದು ಸಹ ಈ ಸೀಸನಲ್ಲಿ ಬರುವ ಚಾನ್ಸ್ ಇದೆ. ಈವನ್ ನೆಕ್ ಪೇನ್ಗಳು ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಪುನಃ ಇದೇ ಥರ ಊತ ಆಗಿ ಅಥವಾ ಸವೆತ ಆಗಿ ಆಗುವಂಥ ಪೇನ್ಗಳು, ಅದು ಕುತ್ತಿಗೆಯಿಂದ ಕೈಗಳಿಗೆ ಬರುವಂಥದ್ದು, ನಾವು ವಿಶ್ವಾಚಿ ಅಂತೇಳೋ ಒಂದು ಕಂಡೀಷನ್ ಹೇಳ್ತೇವೆ. ಸಿಮಿಲರ್ ಅಂದರೆ ಸಯಾಟಿಕದ ಟೈಪು ನಿಮ್ಮ ಮೇಲ್ಭಾಗದಲ್ಲಿ ಬರುವಂಥದ್ದು ಅಷ್ಟೇ. ಆ ಎರಡು ಕಂಡೀಷನ್ಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಈ ಸೀಸನಲ್ಲಿ, ಮಾನ್ಸೂನ್ ಸೀಸನಲ್ಲಿ. ಹಾಗೆಯೇ ಸ್ಟ್ರೋಕ್ ಇಶ್ಯೂಸು, ಸ್ಟ್ರೋಕ್ ಅಂದರೆ ಪಕ್ಷವಾತ ಅಂತ ಹೇಳ್ತೇವೆ, ಪಕ್ಷಾಘಾತ, ಪಕ್ಷವಾತ ಅಂತ ಈ ಥರದ ಸಮಸ್ಯೆಗಳನ್ನು ನಾವು ಹೆಚ್ಚು ಕಾಣ್ತೇವೆ ಈ ಸೀಸನಲ್ಲಿ. ಡಾಕ್ಯುಮೆಂಟೆಡ್ ಅಲ್ಲ, ಆದರೆ ಜನರಲಿ ನಾವು ನೋಡುವಾಗ ಈ ರೈನಿ ಸೀಸನಲ್ಲಿ ಅದರ ಪಾಸಿಬಿಲಿಟಿ ಜಾಸ್ತಿ ಕಾಣ್ತದೆ. ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳಿಗೆ ಸಹ ಆಯುರ್ವೇದಿಕ್ ಟ್ರೀಟ್ಮೆಂಟನ್ನು ಮಾಡಬಹುದು. ಮೆಡಿಸಿನ್ ಸಾಲೋದಿಲ್ಲ, ಆಯುರ್ವೇದಿಕ್ ಪಂಚಕರ್ಮ ಟ್ರೀಟ್ಮೆಂಟ್ಗಳಿದ್ದಾವೆ, ಅದನ್ನು ಮಾಡಿಸ್ಕೊಂಡ್ರೆ ಬೆಟರ್. ಪ್ರಿವೆಂಟಿವ್ ಆಗಿಲ್ಲ, ಆದರೆ ಟ್ರೀಟ್ಮೆಂಟ್ ಆಗಿ ಮಾಡಿಸ್ಕೊಳ್ಬೋದು. ಈವನ್ ಏನು ಸಯಾಟಿಕ ಅಥವಾ ಅಂದರೆ ಇದರದ್ದು ವಿಶ್ವಾಚಿ ಅಂತ ಹೇಳಿದ್ದೇನೆ, ಅದು ಕುತ್ತಿಗೆಯಿಂದ ಬರುವಂಥದ್ದು. ಎರಡರಲ್ಲೂ ಗ್ರೀವಾ ಬಸ್ತಿ ಅಥವಾ ಕಟಿ ಬಸ್ತಿ ಅಂತ ಟ್ರೀಟ್ಮೆಂಟ್ ಇದೆ, ಅದನ್ನು ಮಾಡಿಸ್ಕೊಳ್ಬೋದು. ಅದೇ ಥರ ಎಲೆಗಳಿಂದ ಮಾಡುವ ಪತ್ರಪಿಂಡ ಸ್ವೇದ ಅಂತ ಹೇಳಿದೆ, ಎರಡು ಎಕ್ಸಲೆಂಟ್ ಪೇಯ್ನ್ ರಿಲೀವಿಂಗ್ ಟೆಕ್ನಿಕ್ಗಳು ಮತ್ತು ಡಿಸ್ಕಿನ ಹೆಲ್ತ್ ಇಂಪ್ರೂವ್ ಮಾಡುವಂಥ ಮೆಥಡ್. ಸೊ ದಟ್ ಅದನ್ನು ರಿಪೀಟೆಡ್ ಆಗಿ ಮಾಡಿದಾಗ, ಒಂದು 7 ಡೇಸ್ ಕೋರ್ಸ್ ಅಥವಾ 14 ಡೇಸ್ ಟ್ರೀಟ್ಮೆಂಟ್ ಮಾಡಿದಾಗ ತುಂಬ ರಿಲೀಫ್ ಆಗ್ತದೆ ಪೇಯ್ನಲ್ಲಿ. ಓಕೆ, ಒಟ್ಟಿಗೆ ಆ ಡಿಸ್ಕಿನ ಹೆಲ್ತ್ ಸಹ ಇಂಪ್ರೂವ್ ಆಗ್ತದೆ. ಓಕೆ, ನರ್ವಿನ ಮೇಲೆ ಬೀರುವ ನರದ ಮೇಲೆ ಬೀಳುವ ಒತ್ತಡ ಅದು ರಿಲೀವ್ ಆಗ್ತದೆ.
1: ಅಭ್ಯಂಗ ಅಂಡ್ ಸ್ವೇದನ,
0: ಎಸ್, ಅಭ್ಯಂಗ ಮತ್ತು ಸ್ವೇದ ಮಾಡ್ಬೋದು. ಸ್ವೇದನ ಅಂದರೆ ಸ್ಟೀಮ್ ಕೊಡುವಂಥದ್ದು, ಟ್ಯೂಬಲ್ಲಿ ಕೊಡ್ಬೋದು. ಆ ಥರ ಟ್ರೀಟ್ಮೆಂಟ್ಗಳನ್ನು ಫಾಲೋ ಮಾಡ್ಬೋದು. ಈವನ್ ನಾನು ಪಕ್ಷವಾತ ಏನು ಹೇಳಿದೆ ಅದರಲ್ಲಿ ಶಿರ ತಲೆಯ ಮೇಲೆ ಧಾರೆ ಬಿಡೋದು ಅಥವಾ ಶಿರೋಬಸ್ತಿ ಅಂತೇಳಿ ಟ್ರೀಟ್ಮೆಂಟ್ಗಳಿದ್ದಾವೆ, ಅದನ್ನು ಮಾಡ್ಬೋದು. ಎನಿಮಾ ಟ್ರೀಟ್ಮೆಂಟು, ಈಗ ಮಳೆಗಾಲದಲ್ಲಿ ನಾವು ಹೇಳುವ ಮೇನ್ ಪ್ಯೂರಿಫಿಕೇಷನ್ ಥೆರಪಿ
1: ಇಸ್
0: ಎನಿಮಾ, ಬಸ್ತಿ ಚಿಕಿತ್ಸೆ ಅಂತೇಳಿ. ಕಷಾಯ ಆಯಿಲ್ ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥ ಒಂದು ಎನಿಮಾ ಇದೆ, ಲಾರ್ಜರ್ ಡೋಸ್, ಒಂದು ದೊಡ್ಡ ಪ್ರಮಾಣದಲ್ಲಿ ಕೊಡುವಂಥದ್ದು. ಇನ್ನೊಂದು ಆಯಿಲ್ ಯೂಸ್ ಮಾಡಿ, ಫ್ಯಾಟಿ ಮೀಡಿಯಂ ಇರುವಂಥದ್ದು, ಎರಡು ಟೈಪಿನ ಎನಿಮಾಗಳನ್ನು ನಾವು ಯೂಸ್ ಮಾಡ್ತೇವೆ ಈ ಸೀಸನಲ್ಲಿ. ಅದು ಬೆಸ್ಟ್ ಟು ರಿಲೀವ್ ಮಚ್ ಆಫ್ ದ ಪ್ರಾಬ್ಲಮ್ಸ್, ವಸ್ತಿ ಕರ್ಮ ಅಂತೇಳಿ. ಸೊ ಈ ರೀತಿಯಲ್ಲಿ ನಾವು ಅನೇಕ ಮಾನ್ಸೂನ್ ಟೈಮಲ್ಲಿ ಬರುವಂಥ ಕಾಯಿಲೆಗಳನ್ನು ತಿಳಿದುಕೊಂಡು, ಅದರ ಕಾರಣ ತಿಳಿದುಕೊಂಡು, ಅದಕ್ಕೆ ಬೇಕಾಗುವ ಪ್ರಿಕಾಷನ್ಸ್, ನಮ್ಮ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಪ್ರಿವೆಂಟ್ ಮಾಡ್ಬೋದು. ಕಾಯಿಲೆ ಬಂದಾಯಿತು, ಒಂದು ಗಳಿಗೆ ಬಂದಾಯಿತು ಅಂತೇಳಿದರೆ ತಜ್ಞ ವೈದ್ಯರನ್ನು, ಆಯುರ್ವೇದಿಕ್ ವೈದ್ಯರನ್ನು ಸಂಪರ್ಕಿಸಿ ಅವರ ಒಪಿನಿಯನ್ ತಗೊಂಡು ನೀವು ಏನೇನು ಮೆಷರ್ಸ್ ತಗೊಳ್ಬೇಕು ಅದನ್ನು ಬೇಗ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅದನ್ನು ಮಾಡ್ಬೋದು.
1: ಸೊ ವಾಟ್ ಆರ್ ದ ಥೈಲಾಸ್ ವಿ ಕ್ಯಾನ್ ಯೂಸ್ ಎಕ್ಸ್ಟರ್ನಲಿ ಟು ರಿಲೀವ್ ದ ಪೇನ್ ಅಂಡ್ ಆರ್ ಪೇನ್?
0: ಅನೇಕ ವಿಧದ ತೈಲಗಳಿದ್ದಾವೆ ಆಯುರ್ವೇದದಲ್ಲಿ, ಬೇರೆ ಫಾರ್ಮ್ಗಳಲ್ಲೂ ಇದ್ದಾವೆ. ಆಯುರ್ವೇದಿಕ್ ಟೆಕ್ಸ್ಟಲ್ಲಿ ಹೇಳುವ ಫಾರ್ಮ್ ಅಂದರೆ ಬೇಸಿಕಲಿ ಎಳ್ಳೆಣ್ಣೆಯ ಬೇಸಲ್ಲಿರುವಂಥ ಆಯಿಲ್ಸ್ ಎಲ್ಲ ಪೇನ್ ರಿಲೀವಿಂಗಿಗೆ ಒಳ್ಳೆಯದು. ಅದರಲ್ಲಿ ಮಹಾನಾರಾಯಣ ತೈಲ ಇದೆ, ಧನ್ವಂತರ ತೈಲ ಇದೆ, ಕ್ಷೀರಬಲ ಇದೆ,
1: ಪಿಂಡ ತೈಲ
0: ಇದೆ. ಬೇರೆ ಬೇರೆ ನಮ್ಮ ಟೈಪಿನ ಪೇನ್ಗಳಿಗೆ, ಇನ್ಫ್ಲಮೇಟರಿ ಪೇನ್ ಆದರೆ ಬೇರೆ ಟೈಪು, ನಾನ್ ಇನ್ಫ್ಲಮೇಟರಿ ಪೇನ್ಗಳಿಗೆ ಬೇರೆ ಟೈಪು. ಬಲಾಶುಗಂಧ ತೈಲ ಅಂತಿದೆ, ಈವನ್ ಹೆಚ್ಚಾಗಿ ಸವೆತದ ಇರುವಂಥದ್ದೇ ಕೊಡೋದು, ಸಂಧಿವಾತ ಟೈಪ್ ಕಂಡೀಷನ್ಸಲ್ಲಿ ಯೂಸ್ ಆಗ್ತದೆ, ಅಥವಾ ಮಸಲ್ ಸ್ಟ್ರೆಂಥನಿಗೆ ಯೂಸ್ ಆಗ್ತದೆ. ಆ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಆಯಿಲ್ಸ್ ಇದ್ದಾವೆ. ಅದನ್ನು ಎಕ್ಸ್ಪರ್ಟ್ ಒಪಿನಿಯನ್ ತಗೊಂಡು ಯಾವುದು ಬೆಸ್ಟ್ ಆಯಿಲ್ ಫಾರ್ ಮೈ ಪ್ರಾಬ್ಲಮ್ ಅಂತೇಳಿ ತಿಳ್ಕೊಂಡು ಅದನ್ನು ಯೂಸ್ ಮಾಡಿದರೆ ಬೆಸ್ಟ್ ರಿಲೀಫ್ ಸಿಗ್ತದೆ. ಮತ್ತೆ ಮತ್ತೊಂದು ಪ್ರಾಬ್ಲಮ್ ಅಂದರೆ ವಾಟರ್ ಬಾರ್ನ್ ಗ್ಯಾಸ್ಟ್ರೋಎಂಟರೈಟಿಸ್, ಈಗಿನ ಕಾಲೆರಾ ಟೈಪ್ ಇಶ್ಯೂಸ್, ಡೈರಿಯಾ ಟೈಪ್ ಇಶ್ಯೂಸ್ ಈ ಸೀಸನಲ್ಲಿ ತುಂಬ ಕಾಮನ್ ಆಗಿ ಕಾಣ್ತದೆ. ಇದರಲ್ಲಿ ನಮ್ಮ ಪ್ರಿಕಾಷನೇ ಇಂಪಾರ್ಟೆಂಟ್. ನಾವು ವಾಟರ್ ಬಾಯ್ಲ್ ಮಾಡಿ ತಗೊಂಡ್ರೆ ಇಶ್ಯೂಸ್ ಇಲ್ಲ, ಓನ್ಲಿ ವಾಟರ್ ಬಾರ್ನ್. ಸೊ ಎಲ್ಲೆಲ್ಲಿ ನೀವು ರಾ ವಾಟರ್ ಯೂಸ್ ಮಾಡಿದ ಫುಡ್ ಐಟಮ್ಸ್ ಇರ್ಬೋದು ಅಥವಾ ಆ್ಯಸ್ ಸಚ್ ಈಗ ವಾಟರ್ ಬಾಯ್ಲ್ ಮಾಡದೇ ಇರುವಂಥ ವಾಟರ್ ಇರ್ಬೋದು, ಅವಾಯ್ಡ್ ಮಾಡಿ, ಆಗ ಸೇಫ್ ಆಗಿರ್ಬೋದು. ವಾರ್ಮ್ ಫುಡ್ಸ್ ಅಷ್ಟು ಇಶ್ಯೂಸ್ ಆಗೋದಿಲ್ಲ, ವಾರ್ಮ್ ಮಾಡದೇ ಇರುವಂಥ ಫುಡ್ ಐಟಮ್ಸಲ್ಲಿ ಯೂಶಲಿ ಈ ಥರದ ಅಲರ್ಜಿ ಜರ್ಮ್ಸ್ ಇರ್ಬೋದು. ಈಗ ಐಸ್ ಕ್ರೀಮ್ಸ್ ಅಲ್ಲಿ ಈಗ ಫ್ರಿಜ್ಡ್ ಅಂತ ಹೇಳ್ತೇವೆ, ಆದರೆ ಓಲ್ಡ್ ಇಫ್ ಇಟ್ ಇಸ್ ಕೆಪ್ಟ್ ಫಾರ್ ಮೆನಿ ಡೇಸ್, ಮಿಲ್ಕ್ ಪ್ರಾಡಕ್ಟ್ ಅದು, ಹಾಗಾಗಿ ಮಿಲ್ಕ್ ವಿಲ್ ಸ್ಪಾಯಿಲ್, ದೇರ್ ಡೆಫಿನೆಟ್ಲಿ ಇಟ್ ಇಸ್ ಸ್ಪಾಯಿಲ್. ಸೊ ಇಟ್ ವಿಲ್ ಅಟ್ರಾಕ್ಟ್ ಜರ್ಮ್ಸ್, ವೆನ್ ಎವರ್ ಯು ಆರ್ ಕೀಪಿಂಗ್ ಔಟ್ ಇಟ್ ವಿಲ್ ಅಟ್ರಾಕ್ಟ್ ಜರ್ಮ್ಸ್. ಆ ರೀತಿ ಇರುವಾಗ ಅದನ್ನು ಯೂಸ್ ಮಾಡೋದು ಸೇಫ್ ಅಲ್ಲ. ಸೊ ಫ್ರೆಶ್ಲಿ ಪ್ರಿಪೇರ್ಡ್ ಆಗಿದ್ದರೆ ಸ್ವಲ್ಪ ಮಟ್ಟಿಗೆ ಯೂಸ್ ಮಾಡ್ಬೋದು, ಇಲ್ಲ ಅಂತ ಟೋಟಲಿ ಅವಾಯ್ಡ್ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಸೊ ವಿತ್ ಕೇರ್.
1: Indigestion is very common.
0: ಹೌದು.

0: Thank you, sir. So seasons or ritus are fundamental cycle of nature. How do human beings naturally adapt to these seasonal variations for self-preservation and restoration of their health? So please explain once again and highlight our Ayurvedia Panchakarma Chikilsa during specific season, or we can say Ritu Shodhana, and how we can maintain the high quality of life throughout the year.
1: ಕಾಯಿಲೆಗಳು ಬರದ ಹಾಗೆ ಪ್ರಿವೆಂಟ್ ಮಾಡುವ ಮೆಥಡ್ಸ್, ಯಾಕೆಂದರೆ ಆಯುರ್ವೇದದ ಎರಡು ಪರ್ಪಸ್, ಒಂದು ಹೆಲ್ದಿ ಇರುವವರನ್ನು ಹೆಲ್ತನ್ನು ಪ್ರಿಸರ್ವ್ ಮಾಡೋದು, ಇನ್ನೊಂದು ರೋಗಗಳನ್ನು ನಿವಾರಣೆ ಮಾಡೋದಂತ ಎರಡು ಪರ್ಪಸ್ ಇದೆ ಆಯುರ್ವೇದದಲ್ಲಿ. ಸೊ ಫಸ್ಟ್ ಪರ್ಪಸ್ ನಾವೀಗ ಸೆಕೆಂಡ್ ಪರ್ಪಸ್ ಡಿಸ್ಕಸ್ ಮಾಡಿದ್ದೆವು, ಬೇರೆ ಬೇರೆ ಕಾಯಿಲೆಗಳಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತೇವೆ, ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು, ಪ್ರಿಕಾಷನ್ಸ್ ಏನು ತಗೊಂಡ್ರೆ ಕಾಯಿಲೆ ಸಿವಿಯಾರಿಟಿಯನ್ನು ಕಡಿಮೆ ಮಾಡ್ಬೋದು ಅಂತ. ಈ ಫಸ್ಟ್ ಪರ್ಪಸ್ ಆ್ಯಕ್ಚುಲಿ ಪ್ರಿವೆನ್ಷನ್, ಕಾಯಿಲೆ ಬರದಾಗ ಏನು ಮಾಡ್ಬೋದು ಅಂತೇಳಿ. ಅದರಲ್ಲಿ ಮೇಯ್ನ್ ಆಸ್ಪೆಕ್ಟನ್ನು ನಾನು ಕವರ್ ಮಾಡ್ತೇನೆ, ಏನಂದರೆ ಬಾಡಿಯಲ್ಲಿ ಎಕ್ಯುಮುಲೇಟ್ ಆಗುವಂಥ ಡಿಸೀಸ್ ಪ್ರೊಡ್ಯೂಸಿಂಗ್ ಆಸ್ಪೆಕ್ಟ್ಸ್, ಅದನ್ನು ಟ್ಯಾಕಲ್ ಮಾಡುವಂಥದ್ದು. ಅಲ್ಲಿ ಬರುವಂಥದ್ದು ಬಾಡಿ ಪ್ಯೂರಿಫಿಕೇಟ್ರಿ ಮೆಷರ್ಸ್, ಅದು ಸಹ ಹೇಳಿರುವಂಥದ್ದು ಪರ್ಟಿಕ್ಯುಲರ್ ಸೀಸನಿಂದ. ಪರ್ಟಿಕ್ಯುಲರ್ ಸೀಸನಲ್ಲಿ ಅಂದರೆ ಎನ್ವಾರ್ಮೆಂಟ್, ಅದು ಈ ವಾತಾವರಣಕ್ಕೊಂದು ಬಾಡಿಯ ಮೇಲೆ ಎಫೆಕ್ಟ್ ಮಾಡುವ ಕೆಪಾಸಿಟಿ ಇದೆ. ಹಾಗಾಗಿ ಆ ಇದರಿಂದಾಗಿ ಎನ್ವಾರ್ಮೆಂಟ್ ಚೇಂಜ್ ಆದಾಗೆ ಬಾಡಿಯಲ್ಲಿ ಅದೇ ರೀತಿಯ ಚೇಂಜಸ್ ಆಗ್ತಾ ಇರ್ತದೆ. ಸೊ ನಾವು ಇಲ್ಲಿ ಸ್ವಲ್ಪ ಆಯುರ್ವೇದಿಕ್ ವಿಷಯ ಹೇಳ್ತೇನೆ, ಏನಂದರೆ ವಾತ ಪಿತ್ತ ಕಫ ಅಂತ ಈ ಮೂರು ಬಾಡಿಯನ್ನು ತ್ರಿದೋಷ ಅಂತ ಹೇಳೋದು, ಬಾಡಿಯನ್ನು ಮೇಂಟೈನ್ ಮಾಡುವ ಫಂಕ್ಷನಲಿ ಹೆಲ್ದಿ ಇಡುವಂಥ ಮೂರು ಫಂಕ್ಷನಲ್ ಎಂಟಿಟೀಸ್. ಇವುಗಳ ಹೆಲ್ದಿ ಸಿಚುವೇಶನ್ ಅಥವಾ ಹೆಲ್ದಿ ಕಂಟೆಂಟ್ ಕಾಂಪೋಸಿಷನ್ ಅಥವಾ ಹೆಲ್ದಿ ವರ್ಕಿಂಗ್ ಕಂಡೀಷನ್ ಇದ್ದರೆ ಬಾಡಿ ವಿಲ್ ಬಿ ಹೆಲ್ದಿ, ರೆಸಿಸ್ಟೆನ್ಸ್ ವಿಲ್ ಬಿ ಗುಡ್, ಅಂದರೆ ಕಾಯಿಲೆಗಳು ಬರದಾಗೆ ತಡೀಬಹುದು. ಬಟ್ ಸೀಸನಲ್ಲಿ ಸಮ್ ಚೇಂಜಸ್ ಆಗ್ತದೆ ಈ ವಾತ ಪಿತ್ತ ಕಫದಲ್ಲಿ. ಎಕ್ಸಾಂಪಲ್ ಹೇಳೋದಾದರೆ ಈ ರೈನಿ ಸೀಸನ್, ಈಗ ಈ ಟೈಮಲ್ಲಿ ವಾತ ಅಂತ ಹೇಳುವ ಆಸ್ಪೆಕ್ಟ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ, ಅದರಲ್ಲಿ ಅದು ಹೆಲ್ದಿಯಾಗಿ ವರ್ಕ್ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸೀಸನಲ್ಲಿ ನಾವು ಹೇಳುವಂಥದ್ದು ಬಸ್ತಿ ಚಿಕಿತ್ಸೆ ಅಂತ. ಇದು ಯಾರಿಗೆ ಅಂದರೆ ಹೆಲ್ದಿ ಪೀಪಲ್ಸಿಗೆ, ಡಿಸೀಸ್ ಬರೋದಾಗಿ ಪ್ರಿವೆಂಟ್ ಮಾಡಲಿಕ್ಕೆ. ಸೊ ಬಸ್ತಿ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ. ಅದರಲ್ಲಿ ನಾನಾಗಲೇ ಹೇಳಿದಾಗೆ ಕಷಾಯ ಡಿಕಾಕ್ಷನ್ ಮತ್ತು
0: ಕಷಾಯ ವಸ್ತಿ,
1: ಅದೇ ಡಿಕಾಕ್ಷನ್ ಮತ್ತು ಆಯಿಲ್ಸ್ ಎಲ್ಲ ಯೂಸ್ ಮಾಡಿ ಮಾಡುವಂಥ ಒಂದು ಎನಿಮಾ ಇದೆ. ಅಲ್ಲದೆ ಆಯಿಲ್ ಯೂಸ್ ಮಾಡಿ ಸಪ್ರೇಟಾಗಿ ಇಂಡಿವಿಜುವಲಿ ಆಯಿಲ್ ಮಾತ್ರ ಯೂಸ್ ಮಾಡಿ ಕೊಡುವಂಥ ಬಸ್ತಿ, ತೈಲ ಬಸ್ತಿ ಅಂತ ಹೇಳ್ತಾರೆ. ಇದು ಎರಡು ಬಸ್ತಿಗಳಿದ್ದಾವೆ. ಇದನ್ನು ಒಂದು ಟೈಮ್ ನೋಡಿ ಕರೆಕ್ಟಾಗಿ 8 days ಅಥವಾ 15-16 days ಈ ಥರ ಯೂಸ್ ಮಾಡಿದರೆ ವಾತ ಅಂತೇಳುವ ಒಂದು ಇದನ್ನು ಡಿರೇಂಜ್ಮೆಂಟ್ ಆಗೋದು, ಅಂದರೆ ಅದರಲ್ಲಿ ಸಮಸ್ಯೆಗಳು ಬರೋದನ್ನು ಕಡಿಮೆ ಮಾಡ್ಬೋದು. ಅದೇ ರೀತಿ ನಾವು ಬಾಡಿಯನ್ನು ಪ್ರಿಪೇರ್ ಮಾಡಬೇಕು ಕಮಿಂಗ್ ಸೀಸನಿಗೆ ಅಂತಾದರೆ. ಈಗ ರೈನಿ ಸೀಸನ್ನು ನಾನು ಹೇಳಿದ ಕೋಲ್ಡ್ ಕಾಫ್ ಇದೆಲ್ಲ ಕಫ ಇರುವಂಥ ಸಮಸ್ಯೆ, ಮತ್ತು ಅಲರ್ಜಿ ಇರುವವರಿಗೆ ಹೀಟ್ ಇರ್ತದೆ ಅಂತ ಆಗಲೇ ಹೇಳಿದ್ದೇನೆ. ಸೊ ಇದು ಎರಡನ್ನು ನಾವು ಮೊದಲೇ ಬಾಡಿಯಲ್ಲಿ ಟ್ಯಾಕಲ್ ಮಾಡಿದರೆ ಆವಾಗ ಈ ಮಾನ್ಸೂನ್ ಸೀಸನಲ್ಲಿ ಬರುವ ಕಾಯಿಲೆಗಳು ಕಡಿಮೆ ಆಗ್ತದೆ. ಸೊ ಅದಕ್ಕಾಗಿ ರೈನಿ ಸೀಸನ್ನ ಎಂಡಿಗೆ ಶರದ್ ಋತು ಅಂತ ಹೇಳ್ತೇವೆ, ಈವನ್ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್, ಆವಾಗ ಬಾಡಿಯಲ್ಲಿ ಹೀಟಿನ ಅಂಶ ಪಿತ್ತದೋಷ ಅದು ತುಂಬ ಹೈ ಕ್ವಾಂಟಿಟಿಯಲ್ಲಿ ಇರ್ತದೆ. ಸೊ ಆ ಟೈಮಲ್ಲಿ ನಾವು ಆ ಆಸ್ಪೆಕ್ಟನ್ನು ಬಾಡಿಯಿಂದ ಹೊರಗೆ ಹಾಕಿದರೆ, ಕ್ಲೀನ್ಸಿಂಗ್ ಮೆಷರ್ಸ್ ಯೂಸ್ ಮಾಡಿದರೆ ಆವಾಗ ಕಮಿಂಗ್ ಟೈಮಲ್ಲಿ ಅವರಿಗೆ ಈ ಹೀಟ್ ರಿಲೇಟೆಡ್ ಇಶ್ಯೂಸ್, ಪಿತ್ತದಿಂದ ಆಗುವಂಥ ಅಲರ್ಜಿ ಆಗ್ಬೋದು, ಆರ್ ಎನಿ ಅದರ್ ಪ್ರಾಬ್ಲಮ್ಸ್, ಎನಿ ಡಿಸೀಸ್, ಅದೆಲ್ಲ ಪ್ರಿವೆಂಟ್ ಆಗ್ತದೆ. ಈವನ್ ಮಾನ್ಸೂನ್ಸ್ ಡಿಸೀಸ್ ಆಲ್ಸೋ ಪ್ರಿವೆಂಟ್ ಮಾಡ್ಬೋದಾಗ. ಹಾಗೆ ವಿರೇಚನ ಅಂತ ಹೇಳುವ ಒಂದು ಪ್ರೊಸೀಜರ್, ಔಷಧಿ ಕೊಟ್ಟು ಭೇದಿ ಮಾಡಿಸೋದು, ಆ ಪ್ರೊಸೀಜರಿಂದ ನಾವು ಪಿತ್ತ ಹೇಳುವ ಹೀಟ್ ಆಸ್ಪೆಕ್ಟನ್ನು ಬಾಡಿಯಿಂದ ತೆಗಿಲಿಕ್ಕೆ ಆಗ್ತದೆ. ಸೊ ಎವ್ರಿ ಹೆಲ್ದಿ ಪರ್ಸನ್ ಕ್ಯಾನ್ ಅಪ್ರೋಚ್ ಈ ಟ್ರೀಟ್ಮೆಂಟಿಗೆ. ಹೆಚ್ಚಾಗಿ ಈ ಆಯುರ್ವೇದಿಕ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಾವು ಶರತ್ ವಿರೇಚನ ಅಂತ ಹೇಳೋ ಒಂದು ದೊಡ್ಡ ಪ್ರೋಗ್ರಾಮೇ ಮಾಡ್ತೇವೆ ಆ ಸೀಸನಲ್ಲಿ, ಹೆಲ್ದಿಯಾಗಿ ಒಂದು ಬಾಡಿಯನ್ನು ಕ್ಲೀನ್ಸಿಂಗ್ ಮಾಡಲಿಕ್ಕೆ ಪ್ರೋಗ್ರಾಮ್ಸ್ಗಳಿರ್ತವೆ ಎಲ್ಲ ಕಾಲೇಜುಗಳಲ್ಲಿ. ಎಲ್ಲರೂ ಆ ಟೈಮಲ್ಲಿ ಅಪ್ರೋಚ್ ಆದರೆ ಅದನ್ನು ಮಾಡಿಸ್ಕೊಳ್ಬೋದು, ಸೊ ದಟ್ ಹೀಟ್ ಅಥವಾ ಪಿತ್ತ ರಿಲೇಟೆಡ್ ಇಶ್ಯೂಸನ್ನು ಅವಾಯ್ಡ್ ಮಾಡ್ಬೋದು. ಹಾಗೆ ಇನ್ನೊಂದು ಅಂದರೆ ಕಫ, ಮೂರನೇದ್ದು ಈ ಸೀಸನಲ್ಲಿ ಆಗುವಂತ ಹೌದು ವಸಂತ ಋತುವಿನಲ್ಲಿ ಕಫವನ್ನು ತೆಗೆಯುವಂತ. ವಸಂತ ಋತು ಅಂದರೆ ಆಲ್ಮೋಸ್ಟ್ ಫೆಬ್ರವರಿ ಎಂಡಿಗೆ, ಫೆಬ್ರವರಿ 15th ಮಾರ್ಚ್ ಅರೌಂಡ್ ಆಗಿ ಬರ್ತದೆ. ಆ ಟೈಮಲ್ಲಿ ಕಫವನ್ನು ತೆಗೆಯೋದಂತ. ಕಫವನ್ನು ತೆಗೆಯುವ ಮೆಥಡ್ ಅಂದರೆ ಎಮಿಸಿಸ್, ವಾಂತಿ ಮಾಡಿಸೋದು, ವಮನ ಥೆರಪಿ ಅಂತ ಹೇಳ್ತಾರೆ. ಸೊ ಈ ಮೆಥಡಿಂದ ನಾವು ಕಫವನ್ನು ಕ್ಲೀನ್ ಮಾಡ್ಬೋದು. ಎಕ್ಸೆಸ್ ಕಫ ಇದ್ದರೆ ಅಥವಾ ಅದರದ್ದು ಪ್ರಾಪರ್ಟೀಸ್ ಚೇಂಜಸ್ ಆಗಿದ್ದರೆ ಅದನ್ನು ಕ್ಲೀನ್ ಮಾಡಿದಾಗ ಕಮಿಂಗ್ ಸೀಸನಲ್ಲಿ ಕಫದಿಂದ ಆಗುವಂಥ ತೊಂದರೆಗಳು ಕಡಿಮೆ ಆಗ್ತದೆ. ಸೊ ದಿಸ್ ವೇ ಅದು ಹೆಲ್ದಿ ಪರ್ಸನ್ಸ್ಗೆ ಇರುವಂಥದ್ದು.
0: ಈವನ್ ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಸ್ ಸ್ವಸ್ಥ ಸ್ಕ್ಯಾನ್ ಡೂ ಪಂಚಕರ್ಮ ಋತು ಶೋಧನ.
1: ಹೌದು ಹೌದು, ಎವ್ರಿ ಒನ್ ಕ್ಯಾನ್ ಡೂ ಇಟ್ ಸೋ ದಟ್ ಅದರ್ ಸೀಸನಲ್ಲಿ ಬರುವ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಮಾಡಬಹುದು ಅಥವಾ ಇಲ್ಲದಾಗೆ ಮಾಡಬಹುದು.
0: ಕಂಡಕ್ಟೆಡ್ ವಸಂತ ವಾಮನ ಕ್ಯಾಂಪ್ ಇನ್ ಆವರ್ ಹಾಸ್ಪಿಟಲ್.
1: ರೆಗ್ಯುಲರ್ಲಿ ಆಯುರ್ವೇದಿಕ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಮಾಡ್ತಾರೆ, ಬಾಕಿ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೂ ಮಾಡ್ತಾರೆ. ಪ್ರಿವೆನ್ಷನ್ ಇಸ್ ಮೇನ್. ನಾವು ನಮ್ಮ ಎಫರ್ಟೇ ಪ್ರಿವೆನ್ಷನಿಗೆ ಇರಬೇಕು, ಯಾಕಂದರೆ ಪ್ರೆಸೆಂಟ್ ಡೇ ಹೆಲ್ತಿಗೆ ಡಿಸೀಸ್ ಮ್ಯಾನೇಜ್ಮೆಂಟ್ಗಾಗಿ ತುಂಬ ಎಕ್ಸ್ಪೆನ್ಸ್ ಪ್ರತಿಯೊಬ್ಬನು ಮಾಡ್ತಾ ಇರ್ತಾರೆ. ಸೊ ದಟ್ ಪ್ರಿವೆಂಟ್ ದಟ್ ಎಕ್ಸ್ಪೆನ್ಸ್ ಆ್ಯಂಡ್ ಜಾಬ್ ರಿಲೇಟೆಡ್ ಆಬ್ಸೆನ್ಸಸ್ ಎಲ್ಲ ಇರ್ತದೆ ಹೆಲ್ತ್ ಇಶ್ಯೂಸಿಂದಾಗಿ. ಸೊ ಯು ಕ್ಯಾನ್ ಪ್ರಿವೆಂಟ್ ಇಟ್, ಪ್ರೊಡಕ್ಟಿವ್ ಲೈಫ್ ಆಗ್ತದೆ, ತುಂಬ ಇಂಪ್ರೂವ್ ಆಗ್ತದೆ. ಹೆಲ್ತ್ ಇಂಪ್ರೂವ್ ಆದಾಗೆ ನಮ್ಮ ಆಲೋಚನೆಗಳು, ನಮ್ಮ ಆ್ಯಕ್ಟಿವಿಟಿ ಕೆಪ್ಯಾಸಿಟಿ ಎಲ್ಲ ಇಂಪ್ರೂವ್ ಆಗ್ತದೆ. ಸೊ ದಟ್ ಅಲ್ಟಿಮೇಟ್ಲಿ ಎವ್ರಿಬಡಿ ವಿಲ್ ಬಿ ಬೆನಿಫಿಟೆಡ್ ವೆನ್ ಬಾಡಿ ಇಸ್ ಹೆಲ್ದಿ ಆ್ಯಂಡ್ ಮೈಂಡ್ ಇಸ್ ಹೆಲ್ದಿ.
0: ದಿಸ್ ಹ್ಯಾವ್ ಅ ಸೈಕೊಲಾಜಿಕಲ್ ಎಫೆಕ್ಟ್ ಆಲ್ಸೋ.
1: ಡೆಫಿನೆಟ್ಲಿ ಡೆಫಿನೆಟ್ಲಿ, ಬಾಡಿ ಆ್ಯಂಡ್ ಮೈಂಡ್ ಎರಡು ಕನೆಕ್ಟೆಡ್ ಅಲ್ಲ. ಹಾಗಾಗಿ ಬಾಡಿ ಕ್ಲೀನ್ಸ್ ಮಾಡಿದಾಗೆ ಮೈಂಡಿಗೆ ಕ್ಲಾರಿಟಿ ಬಂದೇ ಬರ್ತದೆ. ಸೊ ದಟ್ ವಿ ವಿಲ್ ಗೆಟ್ ಎ ಬೆಟರ್ ವೇ ಆಫ್ ಥಿಂಕಿಂಗ್, ಈಸಿ ನ್ಯೂ ನ್ಯೂ ಐಡಿಯಾಸ್. ಎಸ್ ಎಸ್, ವಿ ಕ್ಯಾನ್ ಈಸಿಲಿ ಥಿಂಕ್ ಬೆಟರ್, ಇಮೋಷನ್ ಆಲ್ಸೋ ಬ್ಯಾಲೆನ್ಸ್ ಆಗ್ತೇವೆ, ವಿ ಕ್ಯಾನ್ ಹ್ಯಾಂಡಲ್ ಸ್ಟ್ರೆಸ್ ಬೆಟರ್. ಸೊ ಮೈಂಡ್ ಆಲ್ಸೋ ವಿಲ್ ಬಿ ಮೋರ್ ಸ್ಟ್ರಾಂಗರ್ ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿದಾಗ. ಸೊ ದಟ್ ಓವರ್ಆಲ್ ಹೆಲ್ತ್, ಮೈಂಡ್ ಆ್ಯಂಡ್ ಬಾಡಿ ಬೋತ್ ವಿಲ್ ಬಿ ಮಚ್ ಸ್ಟ್ರಾಂಗರ್. ಹಾಗಾಗಿ ಈ ಟ್ರೀಟ್ಮೆಂಟನ್ನು ಎವ್ರಿ ಹೆಲ್ದಿ ಪರ್ಸನ್ ಕ್ಯಾನ್ ಡೂ ಇಟ್.
0: ಥ್ಯಾಂಕ್ ಯು ಡಾಕ್ಟರ್ ರವೀಂದ್ರ ಭಟ್ ಸರ್, ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಕಾಯ ಚಿಕಿತ್ಸಾ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್, ಫಾರ್ ನ್ಯಾರೇಟಿಂಗ್ ದ ಪರ್ಸ್ಪೆಕ್ಟಿವ್ಸ್ ಆರ್ ಯುವರ್ ವಿಷನ್ ಇನ್ ಆಯುರ್ವೇದಿಕ್ ಸೈನ್ಸ್ ಆ್ಯಂಡ್ ಕವರಿಂಗ್ ಆಲ್ ದ ಪಾಯಿಂಟ್ಸ್ ಆ್ಯಂಡ್ ಥೀಮ್ಸ್ ಇನ್ ದ ಮನ್ಸೂನ್ ಸೀಸನ್. ವಿ ಆಲ್ಮೋಸ್ಟ್ ಕವರ್ಡ್ ಆಲ್ ದ ಕ್ಲಿನಿಕಲ್ ಡಿಸೀಸಸ್ ಆ್ಯಂಡ್ ಇಟ್ ವಿಲ್ ಬಿ ವೆರಿ ಮಚ್ ಬೆನಿಫಿಷಿಯಲ್ ಫಾರ್ ದ ಸೊಸೈಟಿ. ಒಬ್ವಿಯಸ್ಲಿ ದೇ ವಿಲ್ ಫಾಲೋ ದ ಸೀಸನಲ್ ರೆಜಿಮನ್ ಪ್ರಿಸ್ಕ್ರೈಬ್ಡ್ ಇನ್ ಆಯುರ್ವೇದಿಕ್ ಸೈನ್ಸ್ ಆ್ಯಂಡ್ ದೇ ವಿಲ್ ಬಿ ಮೋರ್ ಡಿಸಿಪ್ಲಿನ್ಡ್ ಬೈ ಚೂಸಿಂಗ್ ದಿಸ್ ಲೈಫ್ ಸೈನ್ಸ್. ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು.
0: ನೌ ವಿ ವಿಲ್ ಹೈಲೈಟ್ ಸಮ್ ಪಾಯಿಂಟ್ಸ್ ಆನ್ ನ್ಯೂಟ್ರಿಷನಲ್ ಆಸ್ಪೆಕ್ಟ್ಸ್. ಸೊ ಲೆಟ್ಸ್ ಡಿಸ್ಕಸ್ ವಾಟ್ ಆರ್ ದ ಫುಡ್ಸ್ ವಿಚ್ ಕ್ಯಾನ್ ಬಿ ಟೇಕನ್ ಆ್ಯಂಡ್ ನಾಟ್ ಟೇಕನ್, ಪಥ್ಯ ಆ್ಯಂಡ್ ಅಪಥ್ಯ ಅಕಾರ್ಡಿಂಗ್ ಟು ಆಯುರ್ವೇದ ಸೈನ್ಸ್. ಫಂಡಮೆಂಟಲ್ ಕಾರ್ನರ್ ಸ್ಟೋನ್ ಆಫ್ ಮನ್ಸೂನ್ ವೆಲ್ನೆಸ್ ಈಸ್ ಮ್ಯಾನೇಜಿಂಗ್ ಆರ್ ಕರೆಕ್ಟಿಂಗ್ ಅಗ್ನಿ. ಅಗ್ನಿ ಮೀನ್ಸ್ ಇಂಡಿವಿಜುವಲ್ಸ್ ಡೈಜೆಸ್ಟಿವ್ ಫೈರ್. ಡ್ಯೂರಿಂಗ್ ದ ರೈನಿ ಸೀಸನ್ ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಅ ಸ್ಲಗ್ಗಿಶ್ ಆರ್ ಸ್ಲೋ ಡೈಜೆಷನ್. ಸೊ ಆಲ್ವೇಸ್ ಇನ್ಕಾರ್ಪೊರೇಟ್ ಸ್ಪೈಸಸ್ ಇನ್ ಫುಡ್ ವೆರಿ ಜನರಸ್ಲಿ. ಫ್ರೆಶ್ ಜಿಂಜರ್, ಬ್ಲ್ಯಾಕ್ ಪೆಪ್ಪರ್, ಲಾಂಗ್ ಪೆಪ್ಪರ್, ಹಿಂಗ್, ಜೀರಾ, ಗಾರ್ಲಿಕ್, ದೀಸ್ ಹೆಲ್ಪ್ಸ್ ಟು ಆಕ್ಟಿವೇಟ್ ದ ಡೈಜೆಸ್ಟಿವ್ ಎನ್ಸೈಮ್ಸ್. ಬಾಯಿಲ್ ಡ್ರಿಂಕಿಂಗ್ ವಾಟರ್ ಆಸ್ ಸಾರ್ ಟೋಲ್ಡ್ ಆಲ್ರೆಡಿ, ಥರೋಲಿ ಆ್ಯಂಡ್ ಕನ್ಸ್ಯೂಮ್ ಇಟ್ ಲೂಕ್ವಾರ್ಮ್. ಇನ್ಫ್ಯೂಸ್ ದ ವಾಟರ್ ವಿತ್ ಡ್ರೈ ಜಿಂಜರ್ ಓರ್ ಕೊರಿಯಾಂಡರ್ ಸೀಡ್ಸ್ ಅಕಾರ್ಡಿಂಗ್ ಟು ಯುವರ್ ಬಾಡಿ ಫಿಸಿಯಾಲಜಿ. Even a healthy person should focus on improving his digestive fire and immunity. We call it as deepana and pachana, as the digestion will be very sluggish in this rainy season. So we have hingoshtaka churna, panchakola churna, hinku vachadi churna. These are excellent medicines to counteract agni mantya or sluggish digestion. Rajanyadi churna, balamrita, can be administered by children to improve immunity after consultation with the expert doctor. In Hingoshtaka Churna, the ingredients are pepper, dried ginger, hing, jeera, ajamota and salt. These ingredient profile improves combinative strength of the body. When we mix Ashta Churna with ghee or tuppa along with food, it culminates, it absorbs very fast, it acts very fast and helps to attain more intelligence and immunity. So there is a special medicated drink that is traditionally practiced in Kerala to prevent stomatitis and indigestion. It's known as mukkudi. This is especially practiced in the rainy season. So pepper, jeera and some other medicines will be pasted together and boiled. After that, we will add turmeric, salt and buttermilk. This is known as mukkudi preparation. Daily consumption of dashamula rishta, ashwagandha rishta, dhanundhara rishta after consultation with your expert doctor can improve immunity. Another special nutrition regimen during rainy season is the consumption of dashapushpa swarasa or juice extracted from dashapushpa. There are 10 herbal extracts that can be used along with your food with ghee. And another popular recipe in Kerala is that you collect leaves of 10 types of herbs. These 10 herbal leaves can be stir-fried in ghee with spices and consumed. These leaves are the reservoir of calcium, iron, glucose, fiber and vitamins. The leaves are of pumpkin, palak, cucumber, ash gourd, etc. It's known as pattila toran. Medicated porridge during rainy season we can prepare in the home. We'll share around two recipes. So the first recipe is take shashtika shali or nyavara rice, brown rice, mix it with our trikattu churna, dashamula churna, dashapushpa churna and prepare it the ganji with coconut milk, jaggery and jeera powder. First we boil dashamula churna with 10 gram water and boil it. Then add 100 gram nyavara rice. Second recipe, take nyavara rice, add fenugreek powder, prepare ganji by adding dashapushpa juice and coconut milk. Let's describe what are the pathyaharas during the rainy season. Always consume brown rice, fenugreek, green gram, wheat, ragi, etc. Those who are vegetarians, consume excess quantity of wheat and green gram during this rainy season. Consume ash gourd, pumpkin, palak, beans, leaves. Eat bitter gourd, gooseberries and green chilies. Always rely on boiled and cooled water. Apathyas are salted food items, too much cold beverages, too much spicy foods, fried products. You should avoid moringa leaves during the rainy season. You can have meat soup, but you should avoid curd and meat preparations. You can indulge in the meat soup. One more recipe of medicated ganji, I would like to say. Collect 100 gram of nyavara rice or barley or wheat. Boil with dashamula churna and dashapushpa churna 10 gram each. Add fenugreek powder, hing and jaggery. Another wonderful Ayurvedic nutraceutical is Ayush Kwatha Panaka. During COVID pandemic, Ministry of Ayush launched Ayush Kwatham through the research to enhance immunity of individuals. So those who have consumed Ayush Kwatha never reported breathlessness, cough, rhinitis, etc. Their digestive strength got improved than earlier. One of the interesting factors with evidence of blood reports, we could find Ayush Kwatha regular consumption reflected blood sugar control. So it's an anti-diabetic medicine too. Instead of tea and coffee, we can prescribe Ayush Kwatha Panaka to diabetic individuals. Ingredients of Ayush Kwatha are cinnamon, tulasi, pepper and dried ginger. 3 gram Ayush Kwatha Churna, boil with 150 ml water and filter it out. Once it cools down, you can add dried grapes or ghee along with it. We recognize the potential of Ayush Kwatha Churna, which is not only an immunomodulator but also used in the treatment of so many lifestyle diseases. Another wonderful Ayurvedic medicinal drink is Shadanga Paniya. This helped to relieve fever, cough, rhinitis and other respiratory tract infections. After the professional consultation, you can adopt. There is another traditional dessert practiced during rainy season. It is made of brown rice and jaggery. It's a halwa without refined sugar. It's enriched with vitamin A and vitamin B, which is designed to reduce numbness and pain, especially practiced in rainy season. After expert physician's consultation, Once the person achieves his digestive strength, we can prescribe him to take rasayanas. Ajashwagandha dilehya can improve vitality. Chyavanaprasha have broad spectrum metabolic and respiratory immune support. Vitarya dilehya is deeply nourishing for fatigued individuals. Dietary choices like medicated ganji must always align with digestive strength. Warm, light, well-spiced foods keep the digestive fire balanced throughout the day. Human survival and self-preservation have always depended on harmony with our ecosystem and environment. In Ayurvedic science, the reciprocal relation between the individual and environment forms the foundation for quality of life and dirghayu or longevity. The knowledge rooted in Vedic wisdom and transmitted across generations of empirical practice, this traditional knowledge or science offers a scientific framework for holistic health, living in rhythm with seasonal cycles or ritubhedas.

0: നിക്കളിക്കുന്നു റേഡിയോ സാരംഗ് 107.8 FM. ഇന്നത്തെ തുളു കാര്യക്രമകു നിക്കളിക്ക് മാത്രിഗ്ല മോക്കിതിഞ്ച് സൊൽമെലു. ഇഞ്ചിപ്പ സന്ത അലോഷ്യസ് പരിഗണിത വിശ്വവിദ്യാനിലയ മുൽപ തുളുക്കൂട്ട അട്ടനെ മൽത്തിന ആട്ടിത പൊലബു. ഈ ലേസിഡ് പാത്തിർന്ന ബിന്നർ ഡോക്ടർ ഗണേഷ് അമിൻ സംഗമാർ തുളു ജനപദ വിദ്വാംസര് അർണ പാത്തിരന്ന് കേനൊന്ന് ബർക്ക
1: ബാരി പൊരുളുടു ഉദിപ്പനാണ്ട് തുളുക്കൂട്ട അലോഷ്യസ് തുളുക്കൂട്ട ಆ ಯಾನ ಮೂಲೊಂಜಿ ಇರುವ ವರ್ಷ ಉಪ್ಪುನಗಲ ಎಡ್ಡೆ ರೀತಿದ ಬೇಲೆ ಮಲ್ತೊಂದಿತ್ತಂಡು ವರ್ಷ ವರ್ಷ ಪೊಸ ಪೊಸ ಜವನೇರನೆಕ್ಕೆ ಆ ಬರ್ಪೇರು ಅಲ್ಪ ಎದುರುಡು ಬನ್ನಗನೇ ಉರಬಡುತುಂಡು ಉರಬಡುತುಯ್ಯ ಎಂಕುಲು ಬೊಕ್ಕ ನಮ್ಮ ತುಳುವೇರು ಉಪಯೋಗ ಮಲ್ಪುನಂಚಿನ ಕೃಷಿ ಬದುಕಿಡು ಎಂಚೆಂಚಿನ ಉಪಯೋಗ ಮಲ್ಪುಡು ಅಂಚಿತ್ತಿನೇನು ಮಾತ್ರ ಅಲ್ಪ ಎದುರುಡು ಪೊಗ್ಗುನಗನೇ ದೀತಾರೆ ಮುಲ್ಪ ಪೊಗ್ಗುನಗ ಬೆಲ್ಲ ನೀರು ಕೊರಿಯರು ಅಲ್ಪದಾದನ ಮತ ಉಂಡು ಯಾನೇ ನೀ ಪನೋಡಾಯಿನ ದಾದಂದ್ಕೇಂಡ ನಿಕುಲೊಂಜಿ ಮನಸ್ಸುಡೊಂಜಿ ಪ್ರಶ್ನೆ ಪಾಡೋ ನೋಡು. ಒವ್ವೇ ಒಂಜಿ ಸಂಸ್ಕೃತಿಡು ಒಂಜಿ ಸಂಪ್ರದಾಯೋಡು ಒಂಜಿ ಆಚರಣೆ ಒಂಜಿ ಪರ್ಬ ಅವೇನು ಮಲ್ಪುನೆತ್ತ ಉದ್ದೇಶದಾದ ಪನ್ಪಿನೇನ ನಿಕಲ್ಲ ಮನಸ್ಸುಡು ನಿಕುಲು ಎನ್ನೋ ನೋಡು. ಯಾನೊಂಜಿ 4 ವರ್ಷದ ಪಿರವು ಮುಲ್ಪನೆ ಬೆಸೆಂಟ್ಗೆ ಒಂಜಿ ತುಳುಕೂಟದ ಆಟಿಗೆ ಲೆತ್ತುತ್ತೇರು. ಅವಳು ಸ್ಟಾಲ್ ಇತ್ತು ಪೂರ ಬೆತ್ತ ಬೇತ ರೀತಿದ ಉಣ್ಪಿನ ತಿನ್ಪಿನ ಪೂರ ಪುಲ್ಕಟ್ಟೆ ನೋಕಟ್ಟೆ ಹಿಡಿದು ಪತಿನ ಚೆಣ್ಣೆ ಮಣ್ಣೆ ಹಿಡಿದು ಪತಿನ ಪತ್ರಟ್ಟೆ ಹಿಡಿದು ಪತಿನ ಪೂರ ತುಳುಟು ಕೆರೆಂಗದ ಪೂಲು ಹಿಡಿದು ಪತಿನ ಪೂರ ಸ್ಟಾಲ್ ಮಲ್ತದ್ದು ಇದು ಐಕ್ ಮಿನಿಚರ್ ಪಾಡ್ದು ಬರೀ ಪುರ್ಲು ಮಲ್ತದ್ದು ಬುಲ್ಪು ಬತ್ತಾದದ್ದು ಇದಿತ್ತೇರು. ಒಂಜಿ ಸ್ಟಾಲ್ಗೆ ಪೋದು ಇಂಚೆನೆ ಆನಿದ ಅಕಲ್ನ ಕಾನ್ಸೆಪ್ಟ್ ದಾದಕೇಂಡ ಇನ್ನಿ ಕಲ್ನ ಆಟಿದ ಪೊಲಬು ಪೊಲಬು ಪಂಡದಾದ ಪರಿಚಯ ಅಕಲ್ನ ಆನಿದ ಕಾನ್ಸೆಪ್ಟ್ ಬ್ಯೂಟಿ ಆಫ್ ಆರ್ಟಿ. ಯಾನ್ ಇಂಚಿನೇ ಒಂಜಿ ಸ್ಟಾಲ್ಡ್ ಪೋದು ಕೇಂಡೆ ವಾಟ್ ಯು ನೋ ಅಬೌಟ್ ಆರ್ಟಿ. ಐಕ ಆ ಪೊಣ್ಣು ಒಂಜಿ ಪಂಡ್ ಪೊಣ್ಣು ಮಗಲ್ ಆರ್ಟಿ ಮೀನ್ಸ್ ಆರ್ಟಿ ಸರ್ ಆರ್ಟಿ ಮೀನ್ಸ್ ಆರ್ಟಿ ಇತೇ ಪಂಡ ತಂದೆ ಎರಡು ಮೂರು ಸರ್ತಿ ಬೋಕ ಆರ್ಟಿ ಪಂಡ ದಾದ ಅಂದು ಪಣ್ಣಾರ ಐಕ ಆಯ್ಚ. ಯಾನ್ ಐಕ ಹತ್ರ ನಿಕಳ್ದ ಕೇನು ದಾದ ಕೇಂಡ ನಮೈನಿ ಮಡಲ್ ಕಟ್ಟುವ ತಟ್ಟಿ ಕುಡುಪು ಕಟ್ಟುವ ಬೆತ ಬೇತ ತಿಂಡಿ ಮಲ್ಪುವ ತಿನ್ಪ ಪತ್ತುವ ಪೂರ ಮಲ್ಪುವ ಐತ ಪಿರ ಉಡ್ದು ಐತ ಅರ್ಥದಾದ ಪನ್ಪಿನೇ ನಮ್ಮ ತೆರಿಯೊಂಜಂದಾಂಡ ನಮ್ಮ ಮಲ್ತಿನಂಚಿನ ಆಚರಣೆಗೆ ಬೆಲೆ ಉಪ್ಪುಜಿ. ಇನಿತ್ತ ಜೋಕುಲೆಗೆ ಆಟಿ ಬಂಡದಾದ ಸೋಣ ಬಂಡದಾದ ಅಂದು ಗೊತ್ತು ಜಿದಾಯಿಂದ ಬಂದಾಗ ಇಲ್ಲಡವೇನು ಕಲ್ಪಾದಿಜಿರು ಇಲ್ಲಡವೇನು ಕಲ್ಪಾದಿಜಿರು ಅಂಚ ಆ ಬ್ಯೂಟಿ ಆಫ್ ಆಟಿ ಅತ್ತವು ನಿಜವಾದ ಆಟಿ ಬ್ಯೂಟಿ ಆವರೆ ಅಪ್ಪಲ ಸಾಧ್ಯ ಆಟಿ ತುಳುವೆರೆನ ಒಂಜಿ ತಿಂಗುಲು ತುಳುವೆರೆನ ಒಂಜಿ ತಿಂಗುಲು ಆ ಒಂಜಿ ತಿಂಗುಲ್ನು ಇನಿದಾದಾತನಂದು ಕೇಂಡ ಆಟಿ ಮಲ್ಲ ಪರ್ಬದ ಲೆಕ್ಕ ಮಲ್ಲ ತೊಂದುಲ್ಲೇರು ಆಟಿ ಪಂಡ ಬಾರಿ ಮಲ್ಲ ಪರ್ಬ ಅಂದು ಇನಿ ಆಟಿ ಬಡಿಮುಟ್ಟಾತನಂದು ಕೇಂಡ ಒಂಜಿ ಕಾಲೋಡು ಎಂ ಪಂಪಿ ನೇನು ಸರಿ ಕೇನ್ಲೆ ಒಂಜಿ ಕಾಲೋಡು ಮುಳಿತ ಮಾಡಿಡು ಉಂಡ್ಯದ ಮಾಡಿಡು ಉಂಡ್ಯ ಬಂಡೆಂಚಿನ ಬೈತ ಮಾಡು ಬೈ ಮುಳಿ ಬೇತಿನ ಮಾಡಿಡು ಮರಿಯಲೋಡು ಆಟಿ ತಿಂಗಳು ಮೂಜಿ ದಿನ ಕರ ದಿಕ್ಕೆಲಿಗೆ ಪೋವಂದಿನಂಚಿನ ಇಲ್ಲಲೇಡು ಮೂಜಿ ದಿನ ಅವಳು ಅಟಿಲು ಮಲ್ದಿನ ಮಲ್ಪಂದಿನಂಚಿನ ಇಲ್ಲಲೇಡು ಇತ್ತಿನಂಚಿನ ಆಟಿ ಅವು ಎಂಚಿನ ಅಂದು ಕೇಂಡ ಅಕಲಿಗೆ ಒಣಸಿಗೆ ಅರಿಜ್ಜ ಪಗ ಉನರೆ ಅರಿಜ್ಜಿ ಇನಿತ್ತ ನಿಕಲಿಗಿತ್ತ ಅರಿ ಬಂಡ ಅರಿ ಒಲ್ತು ಬರ್ಪಿನಿಂದ ನಿಕಲೆ ಗೊತ್ತು ಪಂದು ಅರಿ ಆಪಿನಂಚಿನ ಆ ಮೂಲ ಎಂಚಿನ ಅಂದ ನಿಕಲೆ ಗೊತ್ತದ ಅಂತಿನಂಚಿನ ಕಾಲೋಗು ನಮ್ಮ ಬೈದ ಅಕುಲು ಮೂಜಿ ದಿನ ಅಟಿಲು ಮಲ್ಪಂದಿನಂಚಿನ ಆ ಕಾಲೋಡು ಪೆಲಕೈ ತಿಂದದು ರಚ್ಚ ತಿಂದದು ಗೂಂಜಿ ತಿಂದದು ತೊಪ್ಪು ತಿಂದದು ತೊಜಂಕ್ ತಿಂದದು ಕೆರೆಂಗೆ ತಿಂದದು ಬದುಕೊಂದಿತ್ತಿನಂಚಿನ ಕಾಲ ಬಂಗದ ಕಾಲ ಆಂಡ ಯಾನೊಂಜಿ ನಿಕಂಡ ಒಂಜಿ ಪ್ರಶ್ನೆಕೇನುವೆ ಬದುಕಡು ಸುಖ ಪಂಡದಾದ ಸಂತೋಷ ಪಂಡದಾದ ಪಂಡ ಏರೆಗೆ ಸರಿಯಿಟ್ಟು ಬಡವಾಪುಡು ಆ ಬಡವು ಏ ಆಪಿನಾತ್ ಆಯನಾತ್ ಮಲ್ಲ ಆ ಸುಖತ್ತಾಯ ಬೇರೆ ಬೇತೆಯರ್ಲೈಚಿ ಏರೆಗೆ ಬಡವ ಆಪುಜಿ ಆಯನಾತ್ ಮಲ್ಲ ದರಿದ್ರದಾಯ ಬೇತೆಯರ್ಲೈಚಿ ಇನಿ ಏರೆಗಲ ಬಡವುಜ್ಜಿ ತುಲೆಗೆ ಮಾತ್ರ ತಿಂದು ಬದುಕು ನ ಕುಲೆ ಉಪ್ಪು ನೀನು ಮಾತ್ರ ಬಯ್ಯಡ ಈತು ಮಾತ್ರ ಕಾಂಡೆ ಈತು ಮಾತ್ರ ದಾಯಗ ಶುಗರ್ಗ ಬಿ ಪಿಗ ಐಕ್ ನೆಕ್ ಒಟ್ಟುಗು ಮಾತ್ರ ದೆತ್ತೊಂದೇ ಬದುಕು ನಂಚಿನ ಆ ಕಾಲೋಡು ನಮ ಇನಿ ಉಪ್ಪುನಗ ಈ ಆಟಿದ ಆಚರಣೆ ಒಂದೊಂಜಿ ಆಚರಣೆ ಅತ್ತು ಯಾನ್ ನಿಕಲೇಪನ ಒಂದುಲ್ಲೇ ಒಂದು ಆಚರಣೆ ಅತ್ತು ಆಟಿ ಪನ್ಪಿನವು ಒಂಜಿ ಬದುಕು, ಒಂಜಿ ಕಾಲದ ಬದುಕು ಬೊಕ್ಕೊಂಜಿ ಕಾಲುಗಾನಗ ಆಚರಣೆ ಆಪುಂಡು, ಅವೊಂಜಿ ಫ್ಯಾಷನ್ ಆಪುಂಡು. ಇನಿ ಅಂಚ ಆತಿನಂಚಿನ ಪೊರ್ತುಡು ಇಂಚಿತ್ತಿನ ಶಾಲೆ ಲೇಡು ಯೂನಿವರ್ಸಿಟಿ ಲೇಡು ನಮ್ಮ ಜಾಗ್ರತೆ ಮಲ್ಪುಡು ಇಂಚಿನ ಅಂದ್ಕೇಂಡ ನಮ್ಮ ಸಂಸ್ಕೃತಿ ಹಾಳಾವಂದಿಲೆಕ ತೂವನ್ನವು ನಮ್ಮ ಕೆಲಸ. ಅವು ತುಳು ಬದುಕಾದುಪ್ಪು, ಕೊಂಕಣಿ ಬದುಕಾದುಪ್ಪು, ಅತ್ರ ಬೊಕ್ಕೊಂಜಿ ಭಾಷೆದಾದುಪ್ಪು. ಒಂಜಿ ಕಡೆಟ್ಟೆ ಭಾಷೆ, ಬೊಕ್ಕೊಂಜಿ ಕಡೆಟ್ಟೆ ಸಂಸ್ಕೃತಿ. ಭಾಷೆ ಬೊಕ್ಕ ಸಂಸ್ಕೃತಿ ಒಂಜೇ ರೀತಿಡವು ಪೋಪಿನ. ಇನಿ ನಮ್ಮ ಐತ ಜವಾಬ್ದಾರಿ ನೀನು ನಿಕುಲು ಮಲ್ತೊಂದುಲ್ಲಾರೆ, ಜೋಕುಲು ಒಟ್ಟುಗು ಸೇರಿದ ತುಳುಕೂಟದ ಕುಲು ಆ ಜವಾಬ್ದಾರಿ ನೀನು ಮಲ್ತೊಂದುಲ್ಲಾರೆ. ನಮ್ಮ ಆಟಿಡು ದಾದ ಮಲ್ಪೋಲಿ ಒಂಜಿ ತಿಂಗಳು, ಒಂಜಿ ತಿಂಗಳದ ಆಟಿಡು ಪತ್ತು ದಿನ ನಂಜಿ ಕಳೆಪಿನಂಚಿನ ಬೇಲೆನು ಮಲ್ಪುಣಿಗೆ. ಆ ಆಟಿದ ಆ ಅಕುಲು ತಿನ್ನೊಂದಿತ್ತಿನಂಚಿನ ತೊಪ್ಪು ತೊಜಂಕ ಪೂರ ನಮ್ಮ ಜೂವದ ನಂಜಿನ ದೆಪ್ಪುಣಿಗೆ ಪತ್ತು ದಿನ. ಬೊಕ್ಕ ಪತ್ತು ದಿನ ಬಡವಾಪಿನಂಚಿನ ಫುಡ್ ಲೇನು ಉಣ್ಪು ತಿನ್ಪುನ ಅಕುಲು ದಿತ್ತೊಂದಿತ್ತೇರಿ ಬಡವಾವುಡು ಜೂವಗು ಸರಿ ಬಡವಾವುಡು. ಅಕೇರಿದ ಪತ್ತು ದಿನ ಮುಪ್ಪದಿನೊಟ್ಟು ಅಕೇರಿದ ಪತ್ತು ದಿನ ಜೂವಗು ದಾತು ಕೂಡು ನಂಚಿನ ರೋಗ ನಿರೋಧಕ ಶಕ್ತಿ ಸೇರು ನಂಚಿನ ಜೀವಶಕ್ತಿ ದಿಂಜಾವು ನಂಚಿನ ಫುಡ್ಡು ನಕುಲು ದೆತೊನೊಂದಿತ್ತೇರಿ. ಈ ಮುಪ್ಪ ದಿನೊಟ್ಟು ಅಂಚಿನ ಬೇಲೆ ಅಲ್ಪ ಆವೊಂದಿತ್ತಂಡು ಅಂಡ ಇನಿ ನಮ್ಮ ದಾದ ಮಲ್ಪುವ ಪನ್ಲಿಗೆ ಆ ಮುಪ್ಪ ದಿನ ದೆತೊನೊಂದಿತ್ತಿನಂಚಿನ ಆ ಫುಡ್ಡುನು ಆಟಿದ ಒಂಜಿ ದಿನ ಮಲ್ತದ ಆಟಿದ ಪೊಲಬು ಮಲ್ತದ. ಆ ಮುಪ್ಪ ದಿನೊಟ್ಟು ಒಂಜಿ ಅಯ್ಯವ ಅಜಿಪ್ಪ ಬಗೆ ಆಕಲು ಪಲ್ಲೋಡಿ ಹಿಡ್ದು ಪತಿನ ಅವು ಪತ್ರೊಡ್ಡೆ ಮುಟ್ಟ ಅಜಿಪ್ಪ ಬಗೆತ್ತ ರೀತಿದ ಉಣ್ಪು ತಿಂಪುನು ಮಲ್ತದ ತಿನ್ನೊಂದಿತ್ತೀರಿ. ಆ ವೈಟ್ ಕಜಿಪ್ಪು ಬರು, ಆ ತೀಪೆದಡ್ಡೆ ಬರು, ಗಂಜಿ ಬರು, ಒಂದು ಪೂರ ಬರ್ಪುಂಡ ಐಟ್ ಅಂಡ ಇನಿ ನಮ್ಮ ಆ ಅಜಿಪ್ಪ ಬಗೆ ಒಂಜೇ ದಿನ ಮಲ್ತದ ತಿಂದದ ಮನದಾನಿ ಬೊಕ್ಕ ಆಗಿ ಪಿದಡ್ರಿಚ್ಚಿ ಆಗ ಲೂಸ್ ಮೋಷನ್ ಶುರು ಆಪುಂಡು ಆಟಿದ ಕೂಟೋಗು ಪೋದು ಐಗ ಅಜಿಪ್ಪ ಬಗೇನು ಇಂಚಿಡ್ದು ಮೆತ್ತದ ಗಂಜಿಲ ತಿನ್ಪೆ, ಆ ಮೆತ್ತದ ಗಂಜಿ ತಿನ್ಪೆ, ಪತ್ರಡ್ಡೆ ತಿನ್ಪೆ, ಪುಲ್ಕಟ್ಟೆ ತಿನ್ಪೆ, ನೋಕಟ್ಟೆ ತಿನ್ಪೆ, ಕೆರೆಂಗದ ಪೂಲ್ ತಿನ್ಪೆ, ಅಂಚಿಡ್ದು ಒಂಜಿ ನಾಲ್ ಬಗೆ ಎತ್ತ ಕೋರಿದ ಐಟಮ್ ಕೂಡ ಮಾತೇನು ಒಟ್ಟುಗು ತಿಂದದಾನಾಗ ಒಂದು ಇಂಚಿನ ಬಂಜ ಕಂಜ. ಆ ಬಂಜಿ ಒಟ್ಟುಗು ಹಾಳಾದ ಹಾಳಾಪಿನಂಚಿನ ಪರಿಸ್ಥಿತಿಗೆ ನಿಭಾಯಿದಣ್ಣ ಎಂಕಲ್ನ ಊರುಡು ಮುಲುಕಿ ಸುರತ್ಕಲ್ ಆ ಪ್ರದೇಶದಲ್ಲಿಡ ಮಲಮಲ್ಲ ಆಟಿ ಮೂಜಿ ಸಾವಿರ ಜನ ಸೇರು ನಂಚಿನ ಮೂಜಿ ಸಾವಿರ ಜನ ಸೇರುಣು ಕುಡುತ್ತ ಸಾರು ಐಟು ಕೂಡ ಪಾಡುಣು ಮೆನು ಪಾಡುಣು ಒಂಜಿ ಮುಪ್ಪ ಬಗೆತ್ತ ಮೆನು ಆ ಕುಡುತ್ತ ಸಾರಿಡ್ದು ಪತಿನ ಒಂದೇ ಕುಡುತ್ತ ಚಟ್ನಿ ಮುಟ್ಟ ಉರ್ಪೆಲ ರೀತ ನುಪ್ಪು ಮುಟ್ಟ ಪೂರ ಐಟು ಪಾಡ್ನಾಗ ಬಾಯ್ಡು ನೀರು ಬರ್ಪುಡು ರಚ್ಚದ ಗುಂಜಿದ ಚಟ್ನಿ ಇಂದು ಬಂದಾಗ ಬಾಯ್ಡು ನೀರು ಬರ್ಪುಡು ತಿಮರೆ ಚಟ್ನಿ ಬಂದಾಗ ಬಾಯ್ಡು ನೀರು ಬರ್ಪುಡು ನೀರು ಬರ್ಪುಣು ಒಂದು ಪೋದು ಅವಳು ತಿಂದದು ಬತ್ತಿನ ಮನದಾನೆ ಉಂಡತ್ತ ಮುಕುಲು ತೊಜಂಕ್ ತೊಪ್ಪು ಒಂದು ಮಲ್ದಿನಿ ಹೆಂಚಿನ ಗಿಜಿ ಗಿಜಿ ತಪ್ಪುದ ತೊಪ್ಪು ಕಂತದ ಕಜಿಪ್ ಮಲ್ದಿನಿ ಏರ ಕಂತು ಕೊರ್ಪೇರು ಏರ ಇಲ್ಲಾಡ್ದು ಮಲ್ತ ಕಂತು ಕೊರ್ಪೇರು ಆ ಗಿಜಿ ಗಿಜಿ ತಪ್ಪುದ ತೊಪ್ಪು ನಿತ್ಯ ಮಿನಿ ಯಾನಿ ನೀ ತಿಂದದು ಪಾಯಡ ಬೊಕ್ಕ ಹಿಂಗ ನಾಲ್ ದಿನ ಪಿದಡ್ರಿಚ್ಚಿ ಆ ರೀತಿದ ಪರಿಸ್ಥಿತಿ ಬರ್ಪುಡು ಐಕಬೋಡಾದ ನಮ್ಮ ಆನೆ ಹಾಕಲು ಮಲ್ದಿನಂಚಿನ ಹೆಂಚಿನ ಮತ ಹಾಕಲು ತಿನ್ನೊಂದಿತ್ತೇರು ಅವೇನು ಹಾಕಲು ಆರೋಗ್ಯಗೂ ಬೋಡ ಅದು ತಿನ್ನೊಂದಿತ್ತೀರಿ. ನನ್ನೊಂಜಿ ಅಗತ್ಯದ ಪಾತ್ರದಾದ ಕೇಂಡ ತುಳುವೇರು ಮಲ್ಪು ನಂಚಿನ ಪ್ರತಿಯೊಂಜಿ ಆಚರಣೆಡೆ ಆ ಜನಪದ ಆಚರಣೆಡೆ ವಿಜ್ಞಾನ ಉಂಡಾಯ್ತು ಮನೋವಿಜ್ಞಾನ ಉಂಡು ವಿಜ್ಞಾನ ಉಂಡು ಮನೋವಿಜ್ಞಾನ ಉಂಡು ಜನಪದ ಉಂಡು ಭಾಷೆ ಉಂಡು ಆಯ್ತ ಒಟ್ಟುಗೂ ನಂಬಿಕೆ ಉಂಡು ಈ ಐನೇನು ಪತೊಂದು ಅಕುಲು ಪೋವೊಂದುಲ್ಲೇರಿ ಅಕುಲಾನಿ ಪಾಲೆದ ಕೆತ್ತದ ಕಷಾಯ ಪೊಕ್ಕಡೆ ಬರ್ತಿಜೇರೆ ಐಟೊಂಜಿ ವಿಜ್ಞಾನ ಉಂಡು ಖಾಲಿ ಪಾಲೆದ ಕೆತ್ತದ ಆಟಿದ ಮಾಸೆದಾನಿದ ಪಾಲೆದ ಕೆತ್ತದ ಒಂಜಿ ಪಾತೆರು ಉಂದಾಂಡ ಒಂಜಿ ಗಂಟೆ ಪೊರ್ತುಬೋಡು ಯಾನ್ನಿಗಲೇ ಸೂಕ್ಷ್ಮವಾದ ಪನಿಪುಣು ಉಂದಾಂಡ ಪ್ರತಿಯೊಂಜಿಯನ್ನ ಅಕುಲು ಜೀವ ವಿಜ್ಞಾನ ಹೊಡೆದು ಪತಿನ ಮನೋವಿಜ್ಞಾನ ಮುಟ್ಟ ಯೋಚನೆ ಮಲ್ತದೆ ಅಕುಲು ಆಚರಣೆ ಮಲ್ತೊಂದಿತ್ತೇರಿ ಅಕಲೆಗವು ಆಚರಣೆ ಅತ್ ಅಕಲೆಗವು ಮರ್ದ್ ಆಟಿ ತಿಂಗೋಲು ಪನ್ಪಿನವು ಒಂಜಿ ಮರ್ದ್ ಇತ ನಮ್ಮ ಮುಸ್ಲಿಂ ಸಮುದಾಯಡು ಉಪವಾಸ ಕೊಲ್ಲುವೇರು ಪಾಸ ಕೊಲ್ಲುವೇರು ಹಿಂದುಲೇಡಿ ಕೆಲವು ದಿನ ಪಾಸ ಕೊಲ್ಲುವೇರು ದಾಯದು ಪಾಸ ಕೊಲ್ಲುವೇರು ಅಂದ್ಕೊಂಡು ಆರೋಗ್ಯಗೂ ಬೋಡ ಅದು ಪಾಸ ಕೊಲ್ಲುವೇರು ಆರೋಗ್ಯಗೂ ಬೋಡ ಅದು ಪಾಸ ಕೊಲ್ಲುವೇರು ಒಂಜಿ ದಿನ ಪಾಸ ಕೊಳ್ಳು ಉಪವಾಸ ಕೊಳ್ಳು ನಾಂಡ ಬೊಕ್ಕ ಜೀವಗು ಎಡ್ಡೆ ಧಾತು ಕೂಡುಣು ರೋಗ ನಿರೋಧಕ ಶಕ್ತಿ ಹೆಚ್ಚಮಲ್ಪರೆ ಆಪುಣು ಅಪಗ ಆಟಿ ಒಂಜಿ ತಿಂಗಳು ವರ್ಷದ ಪದರಾಡು ತಿಂಗೊಲುಗು ಬೋಡುತ್ತಿನಂಚಿನ ಜೀವಸತ್ವನು ಕೊರ್ಪಿನಂಚಿನ ತಿಂಗೊಲು ಆಟಿ ತಿಂಗೊಲಾದಿತ್ತಂಡು. ಆ ಒಂಜಿ ತಿಂಗೊಲ್ದ ಉಪವಾಸ ಅಕಲೆಗೆ ಅವು ಅನಿವಾರ್ಯ ಉಪವಾಸ. ಅಕ ಅಪಗ ಬಂಜಿಗೆ ದಾಂತಿನೇಕ್ಕೆ ಬೋಡಾದ ಕುಲ್ ತೊಪ್ಪು ತಿಂತೀನಿ, ಬಂಜಿಗೆ ದಾಂತಿನೇಕ್ಕೆ ಬೋಡಾದ ಕುಲ್ ಪೆಲಕಾಯಿ ತಿಂತೀನಿ. ಈತನೇಲೆ ಒಂಜಿ ತುಳುವೆ ಪೆಲಕಾಯಿ ಕಂತದ್ದು ಒಂಜಿ ಅರಿತ ಮುಡಿತಂಚಿನ ತುಳುವೆ ಪೆಲಕಾಯಿ ಹಳೆಂಗಡಿ ಹಿಡ್ದು ಪಾವಂಜೆ ಮುಟ್ಟ ಚೇಳಾರ ಮುಟ್ಟ ತುಂಬೊಂದು ಬತ್ತದು ಇಲ್ಲಡೆ ಬನ್ನಾಗ ಎನ್ನ ಕಣ್ಣು ತೋಜು ಇಡೆ ಮುಟ್ಟ ಪೂರ ಮುರ್ಕುದಿತ್ತು ನಾವು ತುಳುವೆ ಪೆಲಕಾಯಿ ಮಂಡೆ ಉಲಾಯಿ ಬೋತುನಾಯ್ತ. ಅವು ಸಾಧಾರಣ ಒಂಜಿ ವಾರ ಮುಟ್ಟ ಯಾವುಂಡು ಗಟ್ಟಿ ಮಲ್ತದ ಗಾರಿಯ ಮಲ್ತದ ತಿಂದದು. ಇನಿಮಿನಿ ಆ ತುಳುವೆ ಪೆಲಕಾಯಿನ ತಿಂದಾಂಡ ಎಂಕೆ ತಿಂದಾಂಡ ಎಲ್ಲ ಆಸ್ಪತ್ರೆಗೆ ನೋಡಾವು ದಾಯಗೆ. ಇನಿತ್ತ ನಮ್ಮ ಆ ಸಾಮಾಜಿಕ ಆ ಜೀವನದ ವ್ಯವಸ್ಥೆ ಅಂಚ ಅದು ಪೋತುಂಡು. ಕೃಷಿ ಬದುಕಡು ಬದುಕೊಂದಿತ್ತಿನಂಚಿನ ಆ ತುಳುವೇರೆ, ನಂಬಿಕೆದ ಪ್ರಪಂಚದ ನಡುಟ್ಟು ಬದುಕೊಂದಿತ್ತಿನಂಚಿನ ತುಳುವೇರೆ, ಈ ರೀತಿದ ಸಂಪ್ರದಾಯಡು ಬುಲೆಯದು ಬೈದೇರು. ನೆಟ್ಟು ತುಳುವೇರು ಎಂದು ಬನ್ನಾಗ ಅವು ಜಾತಿ ಮತ ಧರ್ಮನು ಮೀರ್ದಿ ನಂಚಿನ ಒಂಜಿ ವ್ಯವಸ್ಥೆ. ಮಾತೆರ್ಲ ತುಳುವೇರು, ಮಾತೆರ್ಲ ತುಳುವೇರು, ಒಂಜಿ ಧರ್ಮಗೂ ಸೇರಿದಿಜಿ ಈ ಮಣ್ಣು ಐಕ್ ಒಂಜಿ ಧರ್ಮದ ಆ ಬಣ್ಣ ಇಜ್ಜಿ ನಂಗೆ ಬೀಜುನ ಗಾಳಿ ಪೊತ್ತುನ ಅರಳುನ ತೂ ಅತ್ತಂದಾಂಡ ನಮ್ಮ ತಿನ್ಪಿನಂಚಿನ ನುಪ್ಪು ಅವು ಮಣ್ಣಿಡ್ದೇ ಬರ್ಪಿನಿ. ಅವಂಜಿ ಪೊರ್ಬುಲಾದುಪ್ಪು ಸಾಯ್ಬೇರಾದುಪ್ಪು ಭಟ್ರಾದುಪ್ಪು ಅಕುಲು ಮಲ್ತಿನಂಚಿನ ಆ ಬೇಲೆ ಅವು ಇಡೀ ಆ ಮಣ್ಣದ ಬೇಲೆ ಮಣ್ಣದ ಸತ್ವನ ಅಕುಲು ದೆತ್ತದ ಕೊರ್ಪಿನವು ಅಂಚಾದು ಜಾತಿ ಮತ ಧರ್ಮ ಉನೇನು ಬುಡ್ದು ಮೀರ್ದಿನಂಚಿನವು ನಮ್ಮ ತುಳು ಬದುಕು ಆ ಪನ್ಪಿನೇನು ನಮ್ಮ ಹಿರಿಯರಿನಂಕ ತ್ವಜಪ್ಪಾದು ಕೊಡ್ತೇವೆ.

ಮತ್ತೆ ಆಟಿಡ ನಿಕುಲು ಆಟಿದ ಆಚರಣೆ ಎಂದು ಪನ್ಪಾರ. ಆಟಿಡ ಮುಖ್ಯವಾದ ಒಂದು ಆಟಿದ ಅಮಾಸೆಯನ್ನು ನಮ್ಮ ಆಚರಣೆ ಮಲ್ಪುವ, ಆನಿ ನಮ್ಮ ಪಿತೃಪೂಜೆಯನ್ನು ಆಚರಣೆ ಮಲ್ಪುವ, ನಮ್ಮ ಹಿರಿಯರಿಗೆ ಅಗೆಯಲು ಬಳಸುವ. ಗೊತ್ತಾಪಡತ್ತ ನಿಕಲೆ, ಅರ್ಥ ಪಡತ್ತ? ಹಿರಿಯರಿಗೆ ಅಗೆಯಲು ಬಳಸುವ ಆಟಿಡ ಬಲಿಚಕ್ರವರ್ತಿನ ಅಪ್ಪೆ ತುಳುನಾಡಿಗೆ ಬತ್ತದು ಪೋಪೋಲು ಪಂಪಿನಂಚಿನ ನಂಬಿಕೆ ಉಂಡು. ಆಟಿದ ದೊಂಬುಡು ಆನೆದ ಬೆರಿಪುಡ ಉಂಡು. ಆಟಿದ ದೊಂಬುದ ಗುಟ್ಟು ಚರ್ಮ ನುಂಗಾವುನ ಸಮಗಾರಗ ಗೊತ್ತು ಒಂದು ಪನ್ಪಿನಂಚಿನ ಗಾದೆಲು ಉಂಡು. ಆಟಿದ ಬಾಲೆ ತುಲುವೆ ಪೆಲೆ ಕೈದ ಬೋಲೆ ಎಂದು ಪನ್ಪೇರಿ. ಆಟಿ ಆಡೊಂದು ಬರ್ಪುಂಡು ಸೋಣ ಓಡೊಂದು ಪೋಪುಂಡು ಒಂದು ಪನ್ಪೇರಿ. ಆಟಿಡು ಇಲ್ಲದ ಮರ್ಮಲೇನು ಅಪ್ಪೆಲ್ಲಡೆ ಕಡಪುಡ್ನಂಚಿನ ಒಂಜಿ ಪದ್ಧತಿ ಉಂಡು. ಆಟಿ ಪಿದೈಪಾಡು ನಂಚಿನ ಪದ್ಧತಿ ಉಂಡು. ಒಂದು ಮಾತ ನೆಕ್ ಪ್ರತಿ ಒಂಜಕ್ಕಲ ವೈಜ್ಞಾನಿಕ ಕಾರಣ ಉಂಡು. ನಿಕಲು ತೈಕ್ ನಿಕಳೊಂಜಿ ನೂದು ಪ್ರಶ್ನೆ ಬತ್ತಂಡ, ಆ ನೂದು ಪ್ರಶ್ನೆಗೆ ಉತ್ತರ ಏನಡುಂಡು. ಯಾನ್ ನಿಕಳ್ಡ ಕೇನೂನು ಒಂದು ಪನ್ನಾಗ, ಯಾನ್ ಆಟಿಡು ವಿಜ್ಞಾನ ಉಂಡು ಒಂದು ಪಂಡೆ. ಆಟಿಡು ತುಳುವೇರಿನ ಆಚರಣೆ ಇಡು ವಿಜ್ಞಾನ ಉಂಡು ಒಂದು ಪಂಡೆ. ಒವ್ವೇ ಒಂಜಿ ರೀತಿದ ಅಕಲು ಆಸ್ಪತ್ರೆ ದಾಂತಿನಂಚಿನ ಕಾಲೋಡು, ಒವ್ವೇ ಒಂಜಿ ಡಾಕ್ಟರ್ ದಾಂತಿನಂಚಿನ ಕಾಲೋಡು, ಖಾಲಿ ಭೂಮಿಡು ಬುಲೆವುನಂಚಿನ ತೊಪ್ಪು ತೊಜಂಕ್ ತುಳಸಿದಂಚಿನ ತಿಮರೆದಂಚಿನ ಆ ಇರೆಕ್ಕಲೇನು ಪತೊಂದಾಕುಲು ಎಂಚ ಬದುಕದೇರಿ. ಇನಿ ಒಂಜಿ ಪೆದ್ದೋಡು ಅಂಡ ಒಂಜಿ ಬಾಲ ಪೆದ್ದೋಡು ಅಂಡ ಒಂಜಿ ಒರ್ಮ ತಿಂಗಳು ಒಂಜಿ ಪತ್ತು ಸರ್ತಿ ಅಂಡಲ ಚಕ್ಕಪ್ಪುಗು ಪೋಪೇರು ಮುಲ್ಪ ಬೆದ್ದು ದಿನಾಕುಲು ಕೆಲವರು ಉಪ್ಪೇರು. ಒರ್ಮ ತಿಂಗಳು ಒಂಜಿ ಪತ್ತು ಸರ್ತಿ ಅಂಡಲ ಚಕ್ಕಪ್ಪು ಪೋಪೇರು. ಅವ್ಳು ಚಕ್ಕಪ್ಪು ಪನ ಡಾಕ್ಟರ್ ದಾದ ಬನ್ಪೇರು ಆಲ್ವಿಂಡೆ ಸರ. ಹಾ ಉಂದು ಗರ್ಭ ಉಂತದುಂಡು ಪಂದರೆ ಬಲ್ಲಿ ನನ್ನ ಪಂದರೆ ಬಲ್ಲಿ ಒಂಜಿ ಚೊಂಬು ನೀರು ದರ್ಪರೆ ಬಲ್ಲಿ ಬೆಡ್ ರೆಸ್ಟ್ ನನ್ನ ಬೆಡ್ ರೆಸ್ಟ್ ಎಂದು ಬನ್ಪೇರು. ಕಂಡನೆ ಲಗಾಡಿ ಪೋಯಿ ಪೂರ ಅಟಿಲ್ದ ಬೇಲೆ ಪೂರ ಬೊಕ್ಕ ಆಯನೆ ಮಲ್ಪು ಆಂಡ ತೂಲೆ ಯೋಚನೆ ಮಲ್ಪಲೆ ನಿಕುಲು. ದುಂಬುದ ಕಾಲುಡು ಒಂಜಿ ಅಜ್ಜಿ ಸಾಧಾರಣ 5 ವರ್ಷ ಮುಟ್ಟ ಒಂಜಿ ಪದ್ನಾಜಿ ಪೆದ ದಿನ ಅಜ್ಜಿಯಲ್ಲೇನೆ ಅಂತೂತೆ. ಪದ್ನಾಜಿ ಪದ್ನಾಜಿ ಬಾಲ್ಯದ ಅಪ್ಪೆ ಎಂಚ ತಾಂಗ್ ಕೊಡ ಕಲ್ ತೂಲೆ ಎಂಚ ಪೆದ್ದೋಡು ವರ್ಷ ಬಂಜಿ ವರ್ಷ ಗೊಂಜಿ ಪೆದ್ದು ವರ್ಷ ಗೊಂಜಿ ಪೆದ್ದು ವರ್ಷ ಗೊಂಜಿ ಪೆದ್ದು ನಾಯ್ಕಿ ನಿಧಿ ಲೆಕ್ಕ ಆಂಡಲ ಅಕುಲು ತಾಂಗ್ ಹೊಂದಿತ್ತೇರಿ. ಅತ್ತ ದಾಖಲೆಗೆ ಡಾಕ್ಟ್ರು ಬಡ್ಚಿ ಡಾಕ್ಟ್ರ್ ಬಡ್ಚಿ ಅಕುಲು ಆತ ಶೋಕುಡು ಪೆದ ಹೊಂದಿತ್ತೇರಿ. ದಾಹಿಗಿಂದ ಬಂದಾಗ ಅಕುಲು ಬೇಲೆ ಮಲ್ತು ಹೊಂದಿತ್ತೇರಿ. ಎನ್ನ ಅಮ್ಮ ಪಣೆಟ್ಟು ನೀರು ಎಂಗಲೇ ಮೂಜಿ ಪಣೆ ಎತ್ತಂಡು ಪಣೆ ಪಂಡೆ ಹೆಂಚಿನ ಆ ಕಂಡೋಗು ನೀರು ಬಿಟ್ರೆ ಪಂಪುದ ಬದಲಿಗೆ ದುಂಬು ಪಣೆ ಎತ್ತಂಡು ಪಣೆ ಇತ್ತುಂಡು ಪಣೆ ಬಣ್ಣಾಗ ಒಂಜಿ ಅವು ನೀರು ಮಗಪ್ಪು ನಂತ ನಿಕಲೇವಿನ ತೊಜಪ್ಪ ಉಡೆ ಅವು ಪಣ್ಣಿಂಡ ಅರ್ಥ ಒಂದು ಆ ಆ ಪಣೆ ಬಣ್ಣ ಬ್ಯಾಲೆನ್ಸ್ ಅವು ವಿಜ್ಞಾನ ಪನೆತ್ತಾತ್ಮಲ್ಲ ವಿಜ್ಞಾನ ಬೊಕ್ಕೊಂಜಿಚ್ಚಿ ಕಡ್ಪುನ ಕೊಟ್ಟುಗಳ ಒಂಜಿ ಪನೆ ಉಂಡು. ಎರ್ಲೇನು ಕಟ್ಟು ನಂಚಿನ ನುಗ ದೀಪಿನೆಕ್ಕಲ ಒಂಜಿ ಪನೆ ಉಂಡು ಅವಳ ಒಂಜಿ ವಿಜ್ಞಾನ ಒಕ್ಕಡ್ಯಾಪುಜ್ಜಿ ಒಂಜೇ ಒಂಜಿ ಮಿಷಿನರಿದಂತೆ ಯಂತ್ರದಂತೆ ಅಕುಲು ನೂದು ಮುಡಿ ಕಂಡ ಸಾಗೋಳಿ ಮಲ್ತೊಂದಿತ್ತೇರಿ. ಫ್ರಿಜ್ಜಿದ ಅಂತೆ ಆತು ಪೊರ್ಲುಡು ಮಣ್ಣದ ಬಾಜನುಡು ಮಲ್ತದ ತಿನ್ನೊಂದಿತ್ತೇರಿ. ಅಕಲಿಗಪ್ಪಗ ಆರೋಗ್ಯ ಇತ್ತುಂಡು ಅಕಲಿಗಪ್ಪಗ ಆರೋಗ್ಯ ಇತ್ತುಂಡು ಅಂಚ ಆತು ಜೋಕುಲೇನು ಅಕಲು ಎಂಚ ಪೆದೊಂದಿತ್ತೇರಿ ಎಂದು ಕೇಂಡ. ಎನ್ನ ಅಮ್ಮ ಪನೆಟ್ಟು ನೀರು ಹೋಯ್ತದ ಬತ್ತದ ಎನ್ನ ಮೆಗ್ದಿನ ಪೆದುದೇರಿ. ಪನೆಟ್ಟು ನೀರು ಹೋಯ್ತು ಬೇದೇರಿ ಲಾಸ್ಟ್ ಮೂಮೆಂಟ್ ಮುಟ್ಟ ಲಾಸ್ಟ್ ಮೂಮೆಂಟ್ ಮುಟ್ಟ ಒರ್ಮ ತಿಂಗಳು ಒರ್ಮ ದಿನ ಒರ್ಮ ಗಳಿಗೆ ಇನಿತ್ತ ಕಲೆಗಿಜ್ಜ ಅವು ಗಳಿಗೆ ತತ್ತದ ಗಳಿಗೆ ತತ್ತದ ಅಗಲೇ ಗುಳಿಗೆ ಆತ ನಾವು ದಾಯಿಗೆ ಜನವರಿ ಫಸ್ಟ್ಗೆ ಕುತ್ತದು ದೆಪ್ಪು ಬಾಲಿನ ಆಪರೇಷನ್ ಮಲ್ಪುನು ಡಾಕ್ಟರ್ ನಕಲಿಗೆ ಕಾಸು ಕೊಡ್ದು ಇಂಚ ಪೂರ ಮಲ್ಪುನಂಚಿನ ಕಾಲ ಏನಿ ಬೈದಿನ ಅಪಗ ಅಂಚತ್ತ ನಾರ್ಮಲ್ ಡೆಲಿವರಿ ಆ ಬೇಲೆ ಮಲ್ತೊಂದು ಇತ್ತುಂಡ ದಾದ ಅಂದಕೇಂಡ ನಾರ್ಮಲ್ ಡೆಲಿವರಿ ಆ ಒಂದು ಇತ್ತುಂಡು. ಆ ತುಳು ಬದುಕದ ಉಲಾಯಿ ಅಡುಪಿಲ್ಲು ತುಲೆ ಅಡುಪಿಲ್ಲು ನಿಕಲ್ನ ಕಿಚನ ಇನಿತ್ತ ಕಿಚನ್ ಅತ್ತು ಇನಿತ್ತ ಕಿಚನ್ ಸರ್ತ ಬೋಪಿನ್ ಸರ್ತ ಬರ್ಪಿನ್ ಸರ್ತ ಬೋಪಿನ್ ಸರ್ತ ಬರ್ಪಿನ್ ಅಪಗದ ಕಿಚನ್ ಅಂಚತ್ತು ಮಿತ್ತು ಅಕಲು ಹುಗೆ ಪಲಾಯಿಗೆ ಕೈಪಾಡೋಡು ದಿಕ್ಕೆಲ್ಲಿಡ್ದು ಕರನ್ ದೆತ್ತದ ಇಂಚ ಮಿತ್ತದಿ ಓಡು ಏತುಮಲ್ಲ ಕರ ಇನಿತ್ತ ಪೊಂಜುವೆಲೆಗೆ ಅವನು ದೆತ್ತೇರಿಂದ ಅಣ್ಣ ಮೂಲು ಡಿಸ್ಕ್ ತತ್ತದು ಬೋವು ಆತುಮಲ್ಲ ಕರನ್ ದೆತ್ತದ ಅಕಲು ತಿರ್ತು ಮಿತ್ತು ದಿವೊಂದಿತ್ತೇರಿ ಗಂಜಿ ಕಬಡಿ ಒಂದಿತ್ತೇರಿ ಬೊಕ್ಕ ಹಿಂಗೆ ನೆರವೇರು ಅಕಲು ಆ ಕಬಡಿ ಒಂದಿತ್ತೇರಿ ಅಪಗ ಅಕಲು ಅಕಲನ ಜೀವನ ಪದ್ಧತಿ ಹಿಡಿದು ಆದೈತನ ಎಂದು ಬಂದಾಗ ಒಂಜಿ ರೀತಿದ ವಿಜ್ಞಾನ ಇತ್ತುಂಡು ಆ ಜನಪದ ಇತ್ತುಂಡು ನಂಬಿಕೆ ಇತ್ತುಂಡು ಯೋಗ ಇತ್ತುಂಡು ವ್ಯಾಯಾಮ ಐಟಕಲೆಗೆ ವ್ಯಾಯಾಮ ತಿಕೊಂದಿತ್ತುಂಡು ಅಕಲ್ ಮಲ್ಪುನ ಬೇಲೆಡಕಲೆಗೆ ವ್ಯಾಯಾಮ ತಿಕೊಂದಿತ್ತುಂಡು. ಇನಿ ಓಡೆ ಮುಟ್ಟ ಅಂದು ಪನ್ನಗ ಈ ನಮ್ಮ ಪ್ರಕೃತಿ ವಿಕೃತಿ ಆಪಿನೆತ್ತ ಒಂಜಿ ರೂಪ ಒಂದು ಆನಿದ ಸ್ವಚ್ಛಂದ ಬದುಕು ಇನಿಜ್ಜಿ ಅಪಗದ ತುಳು ಬದುಕು ಎಂಚೆತ್ತನಂದು ಕೇಂಡ ಮುಕ್ತವಾದಿತ್ತುಂಡು.
ಯಾನಿಕಲಿನೊಂದು ಅರ್ಥ ಮಲ್ಪಾದ ಪನರ ಆತ ಬಂಗಂಡು ದಯಬಂಡ ಇನಿ ನಮ್ಮ ಆತ ಮಿತ್ತು ಬತ್ತದ ಆತನು ಆತ ಮಿತ್ತು ಬತ್ತದ ಆತನು ದುಮ್ಮದ ಕಾಲೋಡು ಆಟಿ ತಿಂಗಳು ಇಲ್ಲಡೆ ಪನೊಂದಿತ್ತೇರಿ ಕೀರಿ ಕಟ್ಟಿ ಬರ್ಸದಾನೆ ಕೂರಿ ಕುಟ್ಟಿ ಪನ್ಪುಂಡು ಸೈತಿನ ಕಲೆ ತಿಂಗೊಲೊಂಜಿ ಆಟಿದಾನೆ ಪನ್ಪುಂಡೋ

0: ಬೇರೆ ಯಾರ ಯಾರ ಪನ್ಪೇರು ಅಕಿರಿ ಕಟಿ ಬರ್ಸದಾನೆ ಕೂರಿ ಕುಟ್ಟಿ ಪನ್ಪುಂಡು ಸೈತಿನ ಕಲೆ ತಿಂಗೋಲೊಂಜಿ ಆಟಿದಾನೆ ಪನ್ಪುಂಡು. ಒಂದು ಬಂಜಿಗ ದಾಂತಿನಂಚಿನ ಪುರ್ತುಗು ಇಲ್ಲಡಕಲು ಪಾಡ್ದನ ಪನ್ಪಿನಿ ಆತು ಬರ್ಸ ಬರೋಂದುಂಡು ಪುನರಸು ಒಂದೇ ಬರ್ಸನ್ನು ಲೆಕ್ಕ ತುಂಡ ದುಮ್ಮದ ಕಾಲೋಡು ಪಿದಾಯಿ ಬರಂದಿನಂಚಿನ ಬರ್ಸ ಇಲ್ಲು ಪೂರ ತೋರುಂಡು ಇಲ್ಲಡು ಪರಬೇರಿತ್ತೇರಿಂದಕುಲು ಸೈಪಿನಿ ಆಟಿ ಸೈತಿನ ಕಲೆ ತಿಂಗಳು ದಾಯ ಪಂತೇರಿಂದ ಕೇಂಡ ಆಟಿಡು ಬಂಜಿಗದಂತೆ ಸೈದಿನ ಕಾಲ ಇತ್ತಂಡು ಚಲಿಪತದ ಸೈದಿನ ಕಾಲ ಇತ್ತಂಡು ಇನಿ ಆಟಿವು ಸೋಣವು ನಂಕು ಗೊತ್ತಾಂದಿನಂಚಿನ ಕಾಲ ಇನಿ ಅಂಡ ಅವಿನ ನೆಂಪು ಮಲ್ಪು ನೆಟ್ಟು ದಾಲ ತಪ್ಪು ಜೀನಿ ನಾವೇನು ನಮ್ಮ ನೆಂಪು ಮಲ್ಪುಡು ಇತ್ತೆ ಇನಿ ಸೇರ್ದಿನ ಮುಲ್ಪದ ಒಂಜಿ ಅಜಿಪ್ಪ ಜನ ಜೋಕುಲು ನಿಕುಲು ಮುಲು ಮಡಲ್ ಕಟ್ಟಿಂಡ ಯಾವಂದು ತಟ್ಟಿ ಗುಡುಪು ಕಟ್ಟಿಂಡ ಯಾವಂದು ಒಂಜಿ ದಿನ ಅಣ್ಣ ನಿಜವಾದ ದುಂಬುದಕುಲು ಒಂಜಿ ತುಳಸಿನ ದಾಯಗೆ ಉಪಯೋಗ ಮಲ್ತೊಂದಿತ್ತೇರಿ ತೇವನು ದಾಯ ತಿನ್ನೊಂದಿತ್ತೇರಿ ಪಾಲದ ಕೆತ್ತದ ಮರ್ದ ದಾಯ ಪರೊಂದಿತ್ತೇರಿ ಪಾಲದ ಕೆತ್ತದ ಮರ್ದ ಕನಾರೆ ಪೋನಾಗ ದಾಯಗೆ ಬತ್ತಲೆ ಪೋಡು ಪುರ ವಿಚಿತ್ರ ದುಂಬುದ ಕೆಲವು ಆಚರಣೆಯಲ್ಲಿ ಬಾರಿ ವಿಚಿತ್ರ ಉಂಡು ಆಟಿ ಕಳಂಜಿ ದಾಯ ಬರೊಂದಿತ್ತೆ ಇನಿ ನಮ್ಮ ಕಾಲೇಜಿಡ ಕೆಲವು ಕೌನ್ಸಿಲರ್ನ ಕೊಲುಲೇರು ಅಂದ ಚೂರು ಮಂಡೆ ಹಾಳಾತಿನ ಜೋಕ್ಲೇನ್ ಸರಿ ಮಲ್ಪರೆ ಕೌನ್ಸಿಲರ್ನ ಕೊಲ್ಬೋಡಿನಿ ಮನೋರೋಗ ತಜ್ಞರು ಬೋಡು ಅಂಡ ದುಂಬು ತೂಲೆಗೆ ದುಂಬು ಅಂಚಿನ ವ್ಯವಸ್ಥೆನೆ ಇತ್ತೀಚಿ ದಾಯಗೆ ಇಲ್ಲಲೆಡೆ ಕೌನ್ಸಿಲಿಂಗ್ ಆವೊಂದಿತ್ತುಂಡು ದುಂಬು ದುಂಬು ಇಲ್ಲಲೆಡೆ ಕೌನ್ಸಿಲಿಂಗ್ ಆವೊಂದಿತ್ತುಂಡು ಅಮ್ಮೇರ್ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ತಮ್ಮಲೆ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಜ್ಜೇರ್ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಮಾಮಿ ಅಪ್ಪೆ ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಕಲೆಗೆ ಒಂಜಿ ಪೊಣ್ಣು ಮದುಮಲ ಅನಗ ಇಲ್ಲದ ಹಿರಿಯರು ಅಲೆಗೊಂಜಿ ಜವಾಬ್ದಾರಿಯನ್ನು ಪಂಡುಗೊರ್ಪಿನಂಚಿನ ಬೇಲೆಯನ್ನು ಮಲ್ತೊಂದಿತ್ತೇರು ಒಂದು ದಾದಾಂದು ಪನ್ನಾಗ ಅಕಲೆಗೆ ಅವಳು ಕೌನ್ಸಿಲಿಂಗ್ ಮಲ್ತೊಂದಿತ್ತೇರು ಅಂಡ ಇನಿ ನಮ್ಮ ಅರ್ಥ ಮಲ್ತು ನೋಡು ನಮ್ಮತ್ತೆ ಇನಿ ಮುಲ್ಪನಿಕುಲು ಸೇರ್ದಾರೆ ಹಿರಿಯರೇನು ಪೂರ ಸೇರಾದರೆ ಆ ಆಟಿದ ಆಚರಣೆದ ಮಹತ್ವದಾದ ಪನ್ಪಿನೇನು ತೆರಿಯರನ್ನಾಂಡ ದುಂಬುದ ಮರ್ದಲೇನು ನಮ್ಮ ತಿನ್ಪಿನಂಚಿನ ವ್ಯವಸ್ಥೆ ಮಲ್ತನಾಂಡ ನಂಕ ಆರೋಗ್ಯ ತಿಕ್ಕು ನಂಕ ಆರೋಗ್ಯ ತಿಕ್ಕೊಂಡು ಆನಿದ ಕಲೆಗೆ ನೂದು ವರ್ಷ ಅಕಲು ದಾಯ ಬದುಕೊಂದಿತ್ತೇರಿ ಎಂದು ಪನ್ನಾಗ ಅಕಲು ಅಂಚಿತ್ತಿನ ಫುಡ್ಡು ದೆತೊನೊಂದಿತ್ತೇರಿ ಅಂಚಿತ್ತಿನ ಕೆಲಸ ಮಲ್ತೊಂದಿತ್ತೇರಿ ಇನಿ ನಂಕ ಆ ಕೆಲಸ ಮಲ್ಪುನ ವ್ಯವಸ್ಥೆ ಅಜ್ಜಿ ಇನಿ ನಮ್ಮ ಎ ಸಿ ರೂಮುಡು ಕೊಲ್ಲುವ ಪೂರ ಫಾಸ್ಟ್ ಫುಡ್ಡು ತಿನ್ಪ ಫಾಸ್ಟ್ ತೈಪ ನಮ್ಮ ಆತೆ ನಂಕ ಆಯುಷ್ಯ ಕಮ್ಮಿ ಆತಣಿನಿ ಔಷ ಕಮ್ಮಿ ಆತಂಡ ಭವಿಷ್ಯನೇ ಇಜ್ಜ ಆತಂಡ ದುಂಬು ಆಟಿ ತಿಂಗಳು ನಂಕ ಆಯುಷ್ಯ ಕೊರ್ತುಂಡು ಭವಿಷ್ಯ ಕೊರ್ತುಂಡು ಆಟಿ ಕಳಂಜಿ ಅಪಗ ಬರೊಂದಿತ್ತೆ ಮಾಂತ್ರಿಕ ಶಕ್ತಿಯಾದ ಆಟಿ ಕಳಂಜಿ ಬರೊಂದಿತ್ತೆ ಅಪಗ ದಾಯಗೆ ಊರುದ ಮಾರಿನ ಕಳೆವರೆ ಬೋಡಾದ ಆಟಿ ಕಳಂಜಿ ಬರೊಂದಿತ್ತೆ ಆಟಿ ಕಳಂಜಿ ಎಂಚ ಬರೊಂದಿತ್ತೆ ದುಂಬು ಇಲ್ಲಡ ಆಟಿ ತಿಂಗಳು ಪೇನ್ ತೊಯ್ತೊಂದಿತ್ತೆ ರವಿನೊಂಜಿ ಪಂಡದ್ಯಾನ ಉಂತವೆ ದಾಯಿಗೆ ಪೇನ್ ತೊಯ್ತೊಂದಿತ್ತೇರಿ ಎಂದು ಕೇಂಡ ಪೇನ್ ತೊಯ್ಪು ನೆಂಚಿನ ಹೇನು ಹೆಕ್ಕುದು ಊರನೆಡು ಪೇನ್ ತೊಯ್ತೊಂದಿತ್ತೇರಿ ಆ ಪೇನ್ ತೊಯ್ಪುನಾಗ ಅಕಲೊಂಜಿ ಪದ ಪನೊಂದಿತ್ತೇರಿ ಎಂಚ ಪನೊಂದಿತ್ತೇರಿ ಓ ಮಿತ್ತಲ್ಲಾಡೆ ಕೊರೆಯಡ್ತೇರೆ ತಿರ್ತಲ್ಲಾಡೆ ಕೊರಂಗಡ್ತೇರೆ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಬದುಕು ಬೊಕ್ಕ ಅಕಲ್ನ ಪದಕ್ಕೂ ಸಂಬಂಧ ಉಂಡು ಓ ನಡಿಲ್ಲಾಡೆ ಚೆನ್ನೆಗೊಬ್ಬುಂಡೋ ಅಡಿಲ್ಲಾಡೆ ಬೊಣ್ಣಗೊಬ್ಬುಂಡೋ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಓ ತಟ್ಟಿಸಲೆಡ ಅಟ್ಟಿದಡ್ಡೆ ದಿಕ್ಕೆದ ಮಿತ್ ಗೆಂಡದಡ್ಡೆ ಜಪ್ಪು ಗುಡ್ಡು ಜಪ್ಪು ಜಪ್ಪು ಗುಡ್ಡು ಜಪ್ಪು ಪನೊಂದಿತ್ತೇರಿ ಪಂಡ ಪೇನ್ ತೊಯ್ಪು ನಗಲ ಅಕಲು ಪದ ಪನೊಂದಿತ್ತೇರಿ ಪಂಡ ಅಕಲ್ನ ಸಂತೋಷ ಒಲ್ಪೆತ್ತನೆಂದು ಕೇಂಡ ಇಲ್ಲದ ಉಲಯೇ ಬಂಜಿಗಿಜ್ಜಿಡಲ ಮಾತೆರ್ನ ಒಟ್ಟುಗೋ ಆ ಕುಟುಂಬ ಸಂಸಾರ ಒಟ್ಟುಗ ಅಕಲು ಬದುಕೊಂದಿತ್ತಿನೆಟ್ಟ ಹತ್ರ ಉಂಡು ಇನಿ ಅಂಚತ್ ಇನಿ ಒಂಜಿ ಬುಡದಿ ಒಂಜಿ ಬಾಲೆ ಕಂಡನೆ ಈತೆ ಅಕಲ್ನ ಲೈಫ್ ಆತಂಡು ಅಂಚಿತ್ತಿನ ಕಾಲೋಡು ನಮ್ಮ ತಾಂತ್ರಿಕ ಬದುಕಿಡ್ದು ವಿಜ್ಞಾನದ ಬದುಕಿಡ್ದ ಹತ್ರ ನಮ್ಮ ಬದುಕು ಎಲ್ಲಿ ಆಗೊಂದು ಬೈದಂಡು ಐಕು ಬೋಡಾದು ನಮ್ಮ ಹಿರಿಯರನ್ನ ತುಳುತ್ತ ಬದುಕು ನಮ್ಮ ನೆನಪು ಮಲ್ಪುಗ ಅಂದು ಪಂಡೊಂದು ಏನೀ ಪೊರ್ತುಡು ಬತದು ಆಟಿದ ಕೂಟದ ಹೊಲಬು ಮಲ್ಪಾರೆ ಅನುಮಲ್ತು ಕೋರಿನಂಚಿನ ನಮ್ಮ ಫಾದರ್ ಬೊಕ್ಕ ನಮ್ಮ ಕುಲಸಚಿವರು ಕುಲಪತಿಲು ಅಂಚೆನೆ ಮಾತ ಶಿಕ್ಷಕ ಬಂಧುಲೆಗೆ ಜೋಕುಲೆಗೆ ಜವನೇರಿಗೆ ಇನಿ ಜವನೇರಿಗೆ ಬೆತೆ ಬೆತೆ ಕಡೆಟ್ಟು ಆ ರೇಡಿಯೋ ಸಾರಂಗಡೆ ಎನ್ನ ತುಳುತ್ತ ಆಟಿದ ಆ ಭಾಷಣ ಬೋಡ್ತಿನಾತ ಉಂಡು ಅವಿನೊಂಚೂರು ಕೇನ್ಲೆ ಮೂಲು ಪಾತೇರ್ನ ಪೊರ್ತತ್ ಪನ್ಪಿನೇನು ಪಂಡೊಂದು ದುಮ್ಮದ ಕಾಲೋಡು ಆಟಿ ಕಳಂಜೆ ಬರೊಂದಿತ್ತೆ ಎಜ್ಜ ಬರೊಂದಿತ್ತೆ
1: ಕಳಂಜ ಕಳಂಜೆ ಕಳಂಜ
0: பெருமேறு களஞ்சகு அப்ப பெருமேறு களஞ்சகு அம்மே பெருமேறு ஓ ஆச்சிடுபத்தேனா களஞ்சே மாறி கிடப்பேனா சோனுடுபத்தேனா களஞ்சே சோலு கிடப்பேனா பாக்கிலு பாக்கிலு ஒப்பெனே களஞ்சே மாறி கிடப்பேனா நாயுத குத்தாண்டா களஞ்சே ஒஞ்சொடுதேனா புச்சத குத்தாண்டா களஞ்சே

0: ಈತನೇಟ ಇಂಚಿಪ್ಪ ಸಂತ ಅಲೋಶಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ ಮುಲ್ಪ ತುಳುಕೂಟ ಅಟ್ಟಣೆ ಮಲ್ತಿನ ಆಟಿದ ಪುಲಬು ಈ ಲೇಸಿಡ್ ಪಾತೆರ್ನ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್ ತುಳು ಜನಪದ ವಿದ್ವಾಂಸರ್ ಅರ್ನ ಪಾತೆರನ್ನು ಕೇನೊಂದು ಬತ್ತರ್ ಇಡಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪುಲೆ ರೇಡಿಯೋ ಸಾರಂಗ 7.8 FM ಒಂದು ರಂಗ ರಂಗದ ಬದುಕ.
1: ರೀ ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೆ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
3: ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ August 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.
4: ಸಾಹಿತ್ಯ ಸಮ್ಮೇಳನದ ಮೊದಲ ವಿಶೇಷ ಉಪನ್ಯಾಸ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದವರು ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್.
5: ನನ್ನ ಸೀಮಿತ ಜ್ಞಾನದ ಪರಿಧಿಯ ಒಳಗೆ

ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿರುವಂಥದ್ದನ್ನು ನಾವೆಲ್ಲ ತಿಳ್ಕೊಂಡಿದ್ದೇವೆ. ಈ ಎಲ್ಲ ಕೃತಿಗಳ ಮಧ್ಯೆ ಮೇಲ್ಪಂಕ್ತಿಯನ್ನು ನಾವೆಲ್ಲ ಕಂಡವರು ಮಂಕುತಿಮ್ಮನ ಕಗ್ಗದ ಮೂಲಕ. ಅವರ ಕಗ್ಗದ ಕೃತಿ ಆರಂಭದಲ್ಲಿ ಅದರ ಸಂಪಾದಕ ತಾನು ಅಂತ ಹೇಳಿ ಮಾತ್ರ ಉಲ್ಲೇಖ ಮಾಡುತ್ತಾರೆ. ಮತ್ತೆ ಮುಂದಿನ ದಿನಗಳಲ್ಲಿ ಎರಡನೇ ಮುದ್ರಣ ಬಂದಾಗ ಅದು ತಾನೇ ರಚಿಸಿದ್ದು ಅನ್ನುವಂಥದ್ದನ್ನು ಅವರ ಅತ್ಯಂತ ಸಮೀಪವರ್ತಿಗಳ ಒತ್ತಾಯದ ಮೇರೆಗೆ ಒಪ್ಪಿಕೊಳ್ತಾರೆ. 1942-43 ಕಾಲಘಟ್ಟದಲ್ಲಿ ಅವರು ರಚಿಸಿದ ಕೃತಿಯ ಸಂದರ್ಭದಲ್ಲಿದ್ದಂತಹ ವಾತಾವರಣ ಮತ್ತೆ ಇವತ್ತಿನ ವಾತಾವರಣವನ್ನು ನೆನಪಿಸುವ ಹಾಗೆ ಕಗ್ಗದಲ್ಲಿ ಒಂದಷ್ಟು ಮಾತುಗಳನ್ನು ಅವರು ನೆನಪಿಸ್ತಾರೆ. ಅವರು ಕಗ್ಗದ ಆರಂಭದಲ್ಲಿ ಒಂದು 4 ಸಾಲುಗಳಲ್ಲಿ ಹೇಳ್ತಾರೆ, ಮುತ್ತಿರುವುದೆಂದು ಭೂಮಿಯನ್ನದೊಂದು ದುರ್ದೈವ, ಮೃತ್ಯು ಕುಣಿಯು ತಲೆಯನು ಕೇಕೆ ಹಾಕುತ್ತಲೇ, ಸುತ್ತಿಬದು ತಲೆಯನನು ದಿನದ ಲೋಕದ ವಾರ್ತೆ. ಇವತ್ತಿನ ಕಾಲಮಾನದಲ್ಲಿ ನಾವು ಗಮನಿಸುವಂಥದ್ದು, ಮುತ್ತಿರುವುದೆಂದು ಭೂಮಿಯನದೊಂದು ದುರ್ದೈವ, ಮೃತ್ಯು ಕುಣಿಯು ತಲೆಯನು ಕೇಕೆ ಹಾಕುತ್ತಲೇ, ಸುತ್ತಿಬದು ಅನುದಿನವು ಈ ಲೋಕದ ವಾರ್ತೆ ಎತ್ತಲಿದಕ್ಕೆಲ್ಲ ಕಡೆ. ಇದಕ್ಕೆಲ್ಲ ಯಾವಾಗ ಮುಕ್ತಾಯ ಸಿಗ್ತದೆ ಅನ್ನುವಂಥದ್ದನ್ನು ಕಗ್ಗದ ಆರಂಭದಲ್ಲಿ ಉಲ್ಲೇಖ ಮಾಡಿದ್ರು. ಇವತ್ತು ನಾವು ಅದೇ ಪ್ರಾರ್ಥನೆಯನ್ನು ಮಾಡುವ ಹಂತದಲ್ಲಿ ಇದ್ದೇವೆ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆ ಇವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹಾಗೆ. ಇವತ್ತಿನ ಕಾಲಮಾನದಲ್ಲಿ ಕಾಣುವಂಥದ್ದು, ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವನರೆ ಇವರು ಬಾಷ್ಪ ಸಲುವುದಿರೇ, ಏನು ಹಾಗೆ ಏನು ಧಗೆ ಏನು ಹೊಗೆ. ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ, ಕಟುಕನ ಕಟ್ಟೆಯಾಯಿತು ಅಂತ. ಇವತ್ತು ವ್ಯವಸ್ಥೆಯನ್ನು ಕಂಡಾಗ ನಮ್ಮೆಲ್ಲರನ್ನು ಎಚ್ಚರಿಸುವಂತಹ ಒಂದು ಕಗ್ಗದ ಸಾಲುಗಳು ಅಲ್ಲೂ ಪ್ರತಿಧ್ವನಿಸ್ತವೆ. ಸ್ವಾತಂತ್ರ್ಯ ಅಂದ್ರೆ ಏನು ಅನ್ನುವಂಥದ್ದನ್ನು ಡಿ ವಿಜಿ ಅಲ್ಲಿ ಕೇಳಿದ್ದಾರೆ. ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು, ಧರಣಿಗನು ದಿನವು ರಕ್ತಾಭಿಷೇಚನೆಯೇ, ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಕರವಾಲ ಅಂದ್ರೆ ಖಡ್ಗ, ಖಡ್ಗವನ್ನು ಪುಷ್ಪಸರ ಅಂತ ಹೇಳಿ ಸೆಳೆದಾಡಿದ್ರೆ ಪರಿಮಳ ಕೊಡ್ಲಿಕ್ಕಿಲ್ಲ, ಅದು ರಕ್ತದ ವಾಸನೆಯನ್ನು ಕೊಟ್ಟು ಬಿಟ್ಟಿತು. ಇವತ್ತಿನ ಎಲ್ಲ ಸ್ಥಿತಂತ್ರಗಳಿಗೂ ಬಹಳ ಬೇಗ ಮುಕ್ತಾಯ ಸಿಗಲಿ, ವಿಶ್ವಶಾಂತಿಯನ್ನು ನಾವೆಲ್ಲ ಪ್ರಾರ್ಥಿಸೋಣ ಅಂತ ಹೇಳಿ ಆರಂಭದಲ್ಲೇ ಸಂಪ್ರಾರ್ಥಿಸ್ತಾ ಶ್ರೀ

ಎಲ್ಲ ಕೃತಿಗಳ ಹಾಗೆ ಆರಂಭದಲ್ಲಿ ದೇವತಾ ಪ್ರಾರ್ಥನೆಯ ಮೂಲಕ ಪೂಜ್ಯ ಡಿ ವಿಜಿಯವರು ಕಗ್ಗವನ್ನು ಆರಂಭಿಸ್ತಾರೆ. ಪೂಜ್ಯ ಡಿ ವಿಜಿಯವರ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ನಮ್ಮ ಬುದ್ಧಿಗೆ ಆವರಿಸಿಕೊಂಡಿರುವಂತಹ ಮಂಕನ್ನು ದೂರ ಮಾಡುವ ಕೃತಿ ಅದು. ಆ ಕೃತಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಎಚ್ಚರಿಸುವಂತಹ ಕೃತಿ ಮಂಕುತಿಮ್ಮನ ಕೃತಿ. ಅದು ಜೀವನ ಸಾರ್ಥಕ್ಯ ದರ್ಶನವನ್ನು ಮಾಡುವಂತಹ ಕೃತಿ. ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಕೃತಿ ಜೀವನದ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ಮುನ್ನಡಿ ಇಡುವಂತಹ ಪ್ರೇರೇಪಣೆ ಕೊಡುವಂತಹ ಕೃತಿ. ಪೂಜ್ಯ ಡಿ ವಿಜಿಯವರು ಕಗ್ಗದ ರಚನೆಯಲ್ಲಿ ಅಂತಿಮ ಭಾಗದಲ್ಲಿ ಹೇಳ್ತಾರೆ, ಈ ಕೃತಿ ರಚನೆ ಮಾಡಿರುವಂಥದ್ದು ಸಾಮಾನ್ಯಾತಿ ಸಾಮಾನ್ಯ ಜನರಿಗೋಸ್ಕರ. ಸಾಮಾನ್ಯ ಜನರ ಮನೆಯ ಬೆಳಕಿಗೆ ಒಂದು ತುತ್ತು ಎಣ್ಣೆಯಾಗಿ ಈ ಕೃತಿ ಉಪಯೋಗಕ್ಕೆ ಬಂದರೆ ಅದರಷ್ಟು ದೊಡ್ಡ ಧನ್ಯತೆ ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಹೇಳೋದಿಲ್ಲ ಅವರು. ಕಾಲಕಾಲಕ್ಕೆ ಪರಿಷ್ಕರಣೆ ಮಾಡುವಂತಹ ಅವಕಾಶ ಈ ಕೃತಿಯಲ್ಲಿದೆ. ಬೇಕಾದವರು ಬೇಕಾದ ಸಂದರ್ಭದಲ್ಲಿ ಇದನ್ನು ಸ್ವೀಕಾರ ಮಾಡಿಕೊಂಡು ಅನುಸಂಧಾನ ಬೇಕಿದ್ರೆ ಮಾಡಬಹುದು ಅಂತ. ಸಂದೇಹವೀ ಕೃತಿಯೊಳಿನ್ನಿಲ್ಲವೆಂದಲ್ಲ, ಇಂದು ನಂಬಿಹುದೆ ಮುಂದೆಂದು ಮೆಂದಲ್ಲ. ಈ ಕೃತಿಯಲ್ಲಿ ಸಂದೇಹ ಇಲ್ಲ ಅಂತ ಅಲ್ಲ, ಇದೇ ಪಾರಮಾರ್ಥಿಕವಾಗಿ ಇದೇ ಕಟ್ಟಕಡೆಯ ಸತ್ಯ ಅಂತ ಹೇಳಿ ಅಲ್ಲ. ತಿದ್ದಿಕೊಳ್ಳಿಕ್ಕೆ ಮನಸ್ಸಿದ್ದವರಿಗೆ ಬೇಕಾದ ಸಂದರ್ಭದಲ್ಲಿ ತಿದ್ದುಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಕಗ್ಗದ ಕವಿ ಕೃತಿಯಲ್ಲೇ ಕೊಟ್ಟು ಬಿಟ್ಟಿದ್ದಾರೆ. ಇದು ಪೂಜ್ಯ ಡಿ ವಿಜಿಯವರಿಗಿದ್ದಂತಹ ಕಳಕಳಿ. ಕಗ್ಗದಂತಹ ಕೃತಿ ಅದು ಸಾರ್ವಕಾಲಿಕವಾದಂತಹ ಕೃತಿ. ಒಬ್ಬ ವ್ಯಕ್ತಿ ಹೇಗೆ ಬದುಕಿದ್ದಾನೆ ಆ ಬದುಕನ್ನು ಕೃತಿಯಲ್ಲಿ ಇಳಿಸಿದಾಗ ಮಂಕುತಿಮ್ಮನ ಕಗ್ಗದಂತಹ ಕೃತಿಗಳು ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತವೆ. 140 ವರ್ಷಗಳ ಹಿಂದೆ ಜನ್ಮ ತಾಳಿದಂತಹ ಪೂಜ್ಯ ಡಿ ವಿಜಿಯವರು

82 83 ವರ್ಷಗಳ ಹಿಂದೆ ಬರೆದಂತಹ ಕೃತಿ ಇವತ್ತಿಗೂ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿನಿತ್ಯ ಅನೇಕ ಭಾಗಗಳಲ್ಲಿ ಇದರ ಚಿಂತನ ಮಂಥನಗಳು ನಡೀತಾ ಇವೆ ಅಂತ ಹೇಳಿದ್ರೆ ಈ ಕೃತಿಯ ಎತ್ತರ ಎಷ್ಟು ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮಹಾಭಾರತ ಕಾಲ, ರಾಮಾಯಣ ಕಾಲ, ಅದರ ಹಿಂದೆ ಕೃತಕಾಲ, ಆ ಎಲ್ಲ ಕಾಲಗಳನ್ನು ಸೇರಿಸಿಕೊಂಡು ಇವತ್ತು ನಾವು ಈ ಕಾಲಘಟ್ಟದಲ್ಲಿ ಬದುಕಿದ್ರೂ ನಮಗೂ ಆ ಕಾಲಕ್ಕೂ ಎಲ್ಲೋ ಒಂದು ಸಂಬಂಧ ಇದೆ ಅನ್ನುವಂಥದ್ದನ್ನು ನೆನಪಿಸ್ತಾರೆ. ರಾಮ ನಡೆಯಿಟ್ಟ ನೆಲ, ಭೀಮನು ಸುರಿದ ಗಾಳಿ, ವ್ಯೋಮದೆ ಭಗೀರಥಂ ತಂದ ಸುರತಟಿನಿ, ಸೋಮನಂ ಪೆತ್ತ ಕಡಲಿ ಪುರಾತನಗಳಿರೇ, ನಾಮೆಂತೂ ಹೊಸ ಬರೆಲೋ ಮಂಕುತಿಮ್ಮ. ಶ್ರೀರಾಮಚಂದ್ರ ಓಡಾಡಿದ ನಾಡು ಇದು. ರಾಮನಡಿ ಇಟ್ಟ ನೆಲ, ಭೀಮ ಉಸುರಿದ ಗಾಳಿ, ಯಾವ ಭೀಮ ಶ್ವಾಸೋಚ್ಛ್ವಾಸ ಮಾಡಿ ಉಸಿರಾಡಿಬಿಟ್ಟ ಗಾಳಿ ಇಲ್ಲಿತ್ತೋ ಅದೇ ಗಾಳಿಯನ್ನು ನಾವು ಇವತ್ತು ಶ್ವಾಸೋಚ್ಛ್ವಾಸ ಮಾಡ್ತಾ ಇದ್ದೇವೆ. ಸಮುದ್ರ ಮಥನದ ಕಾಲದಲ್ಲಿ ಯಾವ ಚಂದ್ರ ಉದ್ಭವಗೊಂಡಿದ್ದನೋ ಅದೇ ಚಂದ್ರ ಇವತ್ತಿಗೂ ನಮಗೆ ಬೆಳಕನ್ನು ಕೊಡ್ತಾ ಇರುವಂಥದ್ದು. ಅಂಥದ್ರಲ್ಲಿ ನಾವು ಹೊಸಬರು ಅನ್ನುವಂತಹ ಭಾವ ನಮಗಿದ್ರೆ ನಮ್ಮಷ್ಟು ಮೂಢರು ಯಾರೂ ಇಲ್ಲ. ಹಿಂದೆ ಅನೇಕ ತಲೆಮಾರಿನವರು ಈ ಪರಂಪರೆಯನ್ನು ಸಂರಕ್ಷಿಸಿಕೊಂಡು ಬಂದಿದ್ದಾರೆ. ನಮ್ಮ ಜವಾಬ್ದಾರಿ ಹಿಂದಿನ ಆ ಪರಂಪರೆಯನ್ನು ಉಳಿಸಿ ಬೆಳೆಸಿ ಮತ್ತೆ ಮುಂದಿನ ತಲೆಮಾರಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ನಾವೆಷ್ಟು ಕಟಿಬದ್ಧರಾಗಿದ್ದೇವೆ ಅನ್ನುವಂತಹ ಎಚ್ಚರ ನಮಗೆ ಬೇಕು ಅನ್ನುವಂಥದ್ದನ್ನು ಸೂಚಿಸ್ತಾರೆ. ಪ್ರತಿಯೊಬ್ಬರಿಗೂ ಕಗ್ಗದ ಮಾತುಗಳು ನಮಗೆ ಯಾಕೆ ಬೇಕು ಅಂತ ಕೇಳಿದ್ರೆ, ಕಗ್ಗದ ಒಂದೊಂದು ಪದ್ಯಗಳು 945 ಮೌಕ್ತಕಗಳು ಇವೆ. ಆ ಬಿಡಿ ಬಿಡಿಯಾದ ಪದ್ಯಗಳು ಅಂತ ನಾವು ಭಾವಿಸಿದ್ರೆ ಒಂದೊಂದು ಕಗ್ಗವನ್ನು ಸ್ವೀಕಾರ ಮಾಡಿಕೊಂಡು ನಮಗೆ ಬೇಕಾದ ಸಂದರ್ಭದಲ್ಲಿ ಅದನ್ನು ಅಧ್ಯಯನ ಮಾಡಬಹುದು. ಸುಮ್ಮನೆ ಒಂದು ಬಾರಿ ಓದಿ ಮರೆತು ಬಿಡುವಂತಹ ಕಗ್ಗದ ಸಾಲುಗಳಲ್ಲ. ಮರುಳಮುನಿಯನ ಕಗ್ಗದಲ್ಲಿ ಅವರು ವರ್ಣಿಸ್ತಾರೆ, ಬಿನದ ಕಥೆಯಲ್ಲ ರುದ್ರಸದ ನಿರ್ಜರಿಯಲ್ಲ, ಮನನಾನುಸಂಧಾನ ಕಾದುದಿ ಕಗ್ಗ, ನೆನೆ ನೆನೆಯು ತೊಂದೊಂದು ಪದ್ಯವನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಕಗ್ಗದ ಸಾಲುಗಳು ಒಂದು ಬಾರಿ ಓದಿದಾಗ ಒಂದು ರೀತಿಯ ಅರ್ಥ ಕೊಟ್ರೆ ಮತ್ತೊಮ್ಮೆ ಓದಿದಾಗ ಅದರ ಅರ್ಥ ವೈಶಾಲ್ಯ ಮತ್ತಷ್ಟು ಎತ್ತರಕ್ಕೆ ಇರ್ತದೆ. 16 ಬಾರಿ ಓದಿದಾಗ ನಮಗೆ ಕೊಡುವಂತಹ ಅರ್ಥವೇ ಅದು ಮತ್ತೂ ಮೇಲ್ಮಟ್ಟದ್ದಾಗಿರ್ತದೆ. ಈ ಹಿನ್ನೆಲೆಯಲ್ಲಿ ಕವಿ ವಿಜ್ಞಾಪನೆ ಮಾಡ್ತಾರೆ, ಯಾವ ರೀತಿ ಮಗುವಿಗೆ ಒಂದು ಪೆಪ್ಪರ್ ಮಿಂಟ್ ಕೊಟ್ರೆ ಅದನ್ನು ಆಸ್ವಾದಿಸ್ತಾ ಆ ಮಗು ಆನಂದವನ್ನು ಅನುಭವಿಸ್ತದೋ, ದೊಡ್ಡವರಿಗೆ ಒಂದು ಚಾಕ್ಲೇಟೋ ಪೆಪ್ಪರ್ ಮಿಂಟೋ ಕೊಟ್ರೆ ಹೇಗೆ ತಿಂತಾರೆ ಒಂದು ಬಾರಿ ಕಲ್ಪಿಸಿಕೊಳ್ಳಿ. ನಮಗೆ ಯಾರಾದರೂ ಚಾಕ್ಲೇಟ್ ಕೊಟ್ರೆ ಬಾಯಲ್ಲಿ ಹಾಕಿ ಕಟಕಟ ಅಂತ ತಿಂದು ಬಿಡ್ತೇವೆ. ವ್ಯವಧಾನ ನಮ್ಮಲ್ಲಿಲ್ಲ, ಅನುಭವಿಸುವಂತಹ ವ್ಯವಧಾನ ಇಲ್ಲ. ಹಾಗಲ್ಲ, ಕಗ್ಗವನ್ನು ಹಾಗೆ ಮಾಡಿ ಆಚೆ ಇಟ್ಟು ಬಿಡುವಂತಹ ಕೃತಿ ಅಲ್ಲ, ಅದನ್ನು ಅನುಭವಿಸಿ ಚಪ್ಪರಿಸೋ. ಒಂದೊಂದು ಕಗ್ಗವನ್ನು 16 ಬಾರಿ ಓದ್ತಾ ಓದ್ತಾ ಅನುಭವಿಸಬೇಕು. ಕಗ್ಗದಲ್ಲಿ ಅದರ ರಚನೆಯ ಹಿಂದೆ ಅವರು ತೊಡಗಿಸಿಕೊಂಡ ರೀತಿಯನ್ನು ವರ್ಣಿಸ್ತಾರೆ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವ, ನುಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು, ನಿಸದವಂಗ್ರಂಥಾನುಭವಗಳಿಂದಾರಿಸುತ್ತೆ ಹೊಸೆದೆ ನೀ ಕಗ್ಗವನು ಮಂಕುತಿಮ್ಮ. ಅನೇಕ ಗ್ರಂಥಗಳನ್ನು ಅಧ್ಯಯನ ಮಾಡುವುದರ ಮೂಲಕ, ವೇದಾಂತ ಅಧ್ಯಯನ, ಪಾಶ್ಚಿಮಾತ್ಯ ತತ್ವಶಾಸ್ತ್ರಗಳ ಅಧ್ಯಯನ, ಇವೆಲ್ಲವುಗಳನ್ನು ಅಧ್ಯಯನ ಮಾಡಿ ತನ್ನಲ್ಲೇ ಒಂದು ಸಿದ್ಧಾಂತವನ್ನು ರೂಪಿಸಿ ಆ ಸಿದ್ಧಾಂತಕ್ಕೆ ರೂಪ ಕೊಟ್ಟಾಗ ಜನ್ಮ ತಾಳಿರುವಂಥದ್ದೇ ಮಂಕುತಿಮ್ಮನ ಕಗ್ಗ ಅನ್ನುವಂತಹ ಮೇಲ್ಕೃತಿ. ಈ ಕೃತಿಯನ್ನು ರಾಷ್ಟ್ರಕವಿ ಕವಿಂಪು ಅವರು ನೋಡಿ ಉದ್ಗರಿಸಿದ ಮಾತು ಈ ಕೃತಿಯ ಮಹತ್ವವನ್ನು ಹೇಳಿಕೊಡ್ತದೆ. ರಾಷ್ಟ್ರಕವಿ ಕುವೆಂಪುರವರು ಹೇಳ್ತಾರೆ, ಮಂಕುತಿಮ್ಮನ ಕಗ್ಗವನ್ನು ನೋಡಿ ಹಸ್ತಕ್ಕೆ ಬರೆನಕ್ಕೆ ಓದುತ್ತ ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ, ವಿಸ್ತರದ ದರ್ಶನದ ತುತ್ತ ತುದಿಯಲ್ಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಮಂಕುತಿಮ್ಮ ಅಂತ ಹೇಳಿ ಸೇರಿಸಿ ಅವರ ಧಾಟಿಯಲ್ಲೇ ಒಂದು ಕಗ್ಗವನ್ನು ಅವರಿಗೆ ಇಟ್ಟು ಬಿಡ್ತಾರೆ. ಅರ್ಥಾತ್ ಆ ಕಗ್ಗ ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು ಚಿನ್ನಪ್ಪಗೌಡರು ಉದ್ಧರಿಸಿದ್ರು, ಶೈಕ್ಷಣಿಕವಾಗಿ ನಾವು ಅನೇಕ ಕೃತಿಗಳನ್ನು ಸೇರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. ನನಗೆ ಗೊತ್ತಿಲ್ಲ, ಶಾಲಾ ಮಾಧ್ಯಮದಲ್ಲಿ ಶಾಲಾ ಪ್ರಾಥಮಿಕ ಶಾಲೆಯಲ್ಲೋ ಪ್ರೌಢಶಾಲೆಯಲ್ಲೋ ಕಗ್ಗದ ಎಷ್ಟು ಸಾಲುಗಳು ಬರ್ತವೆ ಅಂತ ನನಗೆ ಗೊತ್ತಿಲ್ಲ. ಇವತ್ತು ಕಗ್ಗ ಯಾರಿಗೆ ಅಂತ ಕೇಳಿದರೆ ವಯಸ್ಸಾದವರಿಗೆ ಬೇಕಾದ ಕೃತಿಯಾಗಿದ್ದರೂ
ಕಗ್ಗ ಅಧ್ಯಯನ ಮಾಡಬೇಕಾದಂತಹ ಅಧಿಕಾರಿಗಳು ಯಾರು ಅಂತ ಕೇಳಿದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅಧ್ಯಯನ ಮಾಡಬೇಕು ಅಂತ ಹೇಳುವ ಬಯಕೆ, ವಿದ್ಯಾರ್ಥಿಗಳಿಗೆ ಕಗ್ಗದ ಸಾಲುಗಳಲ್ಲಿ ಸಿಗುವಂತಹ ಪ್ರೇರೇಪಣೆ, ಧರೆಯ ಬದುಕೇನದರ, ಒಂದಷ್ಟು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದಾರೆ ಆ ಕಾರಣಕ್ಕೋಸ್ಕರ ಉಲ್ಲೇಖ ಮಾಡಬೇಕು. ಧರೆಯ ಬದುಕೇನದರ ಗುರಿಯೇನು ಫಲವೇನು, ಬರಿ ಬಳಸು ಬರಿ ದಾಟ ಬರಿ ಪರಿಭ್ರಮಣೆ, ತಿರು ತಿರುಗಿ ಹೊತ್ತು ಹೊರಗೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಮನುಷ್ಯ ಏನನ್ನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾನೆ, ಜೀವನದಲ್ಲಿ ಒಂದು ಗುರಿ ಇಟ್ಟುಕೊಳ್ಳಬೇಕಾದಂತಹ ಜವಾಬ್ದಾರಿ ಅದು ಪ್ರತಿಯೊಬ್ಬನ ಜವಾಬ್ದಾರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಪ್ರೌಢಾವಸ್ಥೆ ವಯಸ್ಸಾದವರಿಗೂ ನಮ್ಮ ಜೀವನದ ಗುರಿ ಏನು ಅನ್ನುವಂತಹ ಎಚ್ಚರ ನಮಗಿದ್ದಾಗ ಆ ಗುರಿಯನ್ನು ತಲುಪುವಲ್ಲಿ ನಾವೆಲ್ಲ ಶ್ರಮ ವಹಿಸಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳು ನಾವು ಏನನ್ನು ನಮ್ಮ ಜೀವನದಲ್ಲಿ ಪಡಿಲಿಕ್ಕೆ ಹೊರಟಿದ್ದೇವೆ ಅನ್ನುವಂತಹ ಎಚ್ಚರ ನಮಗಿದ್ರೆ ಆ ಗುರಿಯತ್ತ ನಮ್ಮ ಪಯಣವನ್ನು ಸಾಗಿಸಲಿಕ್ಕೆ ಸಾಧ್ಯವಾಗ್ತದೆ. ಸುತ್ತಿ ಸುತ್ತುವ ಖಗವ ಗೂಡನೆ ಬೆಳೆಯುವುದು, ಗೊತ್ತು ನೂಲ್ ಪಿಡಿದಿಹುದು ಧನವ ಬಯಲಿನಲ್ಲಿ.

ನಮ್ಮ ಜೀವನ ಅನ್ನುವಂಥದ್ದು ಕಿತ್ತಲ್ಪಟ್ಟಂತಹ ಗಾಳಿಯ ಪಟವಾಗಬಾರದು. ಗಾಳಿಯ ಪಟದ ದಾರ ಎಲ್ಲಿಯವರೆಗೆ ನಮ್ಮ ಕೈಯಲ್ಲಿರ್ತದೋ ಅಲ್ಲಿಯವರೆಗೆ ಗಾಳಿಪಟದ ಮೇಲಿನ ನಿಯಂತ್ರಣ ನಮ್ಮ ಕೈಯಲ್ಲಿರ್ತದೆ. ವಿದ್ಯಾರ್ಥಿಗಳು, ನಮ್ಮ ಜೀವನದ ಗಾಳಿಪಟದ ದಾರ ನಮ್ಮ ಕೈಯಲ್ಲಿರಬೇಕು ಅನ್ನುವಂಥ ಎಚ್ಚರ ನಮಗಿರಬೇಕು. ಸುತ್ತಿ ಸುತ್ತುವ ಖಗವ ಗೂಡ ನೆನೆಪೆಳೆಯುವುದು, ಎಲ್ಲಿ ಸುತ್ತು ಹಾಕಿದ್ರೂ ಒಂದು ಹಕ್ಕಿಗೆ ಅದು ಎಲ್ಲಿ ಹೋಗಿ ಸೇರಬೇಕು ಅನ್ನುವಂಥ ಎಚ್ಚರ ಸದಾ ಇರ್ತದೆ. ಗೊತ್ತು ನೂಲ್ ಪಿಡಿದಿಹುದು ದನವ ಬಯಲಿನಲ್ಲಿ, ಬಯಲಿನಲ್ಲಿ ಕಟ್ಟಿ ಹಾಕಿದ ಒಂದು ದನಕ್ಕೆ ಅದು ಎಷ್ಟು ದೂರಕ್ಕೂ ಹೋದರೂ ಆ ಗೂಟಕ್ಕೆ ಕಟ್ಟಲ್ಪಟ್ಟಂತಹ ಹಗ್ಗದ ಮೂಲಕ ಆ ಗೂಟದಿಂದ ಬಲದೂರ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಒಂದು ಗೂಟಕ್ಕೆ ಕಟ್ಟಿ ಹಾಕಬೇಕು. ಪೂಜ್ಯ ಡಿ ವಿ ಜಿಯವರ ಮಾತುಗಳು ಎಂಥ ಅದ್ಭುತ ಮಾತುಗಳು ಅಂತ ಕೇಳಿದರೆ, ಪ್ರತಿಯೊಂದನ್ನು ಅವರು ಸಂಯೋಜಿಸಿ ಪ್ರಕೃತಿ ಒಟ್ಟಿಗೆ, ಅವರು ಪ್ರಕೃತಿಯಿಂದ ಯಾವೆಲ್ಲ ಪಾಠಗಳನ್ನು ನಾವು ಕಲಿತುಕೊಳ್ಳಬಹುದು ಅದನ್ನು ಕಗ್ಗದ ಸಾಲುಗಳಲ್ಲಿ, ಅವರ ಮಾತಿನ ತಾತ್ಪರ್ಯ ಅದು ಅತ್ಯಪೂರ್ವವಾದದ್ದು. ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಡುತೆಗಳಿಂ ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರ ದಿಂ ಪಸರಿಪಾನಯ ಸುಖವೋ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಗ್ಗದ ಮಾತು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಪ್ರಕೃತಿಯಲ್ಲಿ ಹೂವನ್ನು ನೋಡಿದರೆ ಆ ಹೂವನ್ನು ನಾವು ಹಾಗೆ ನೋಡಿ ಆಚೆ ಹೋಗಿಬಿಡ್ತೇವೆ. ಕವಿ ಹಾಗೆ ಮಾಡಲಿಲ್ಲ. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ. ಒಂದು ಹೂ ಗಾಳಿಗೆ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ಅಲ್ಲಾಡ್ತಾ ಇದೆ ಅಂತಂದರೆ ಅಲ್ಲಾಡಲಿಕ್ಕೆ ಸಾಧ್ಯವಾದದ್ದು ಬಿಗಿಯಾದ ಬಿಗಿತ ಇದೆ ಗಿಡದ್ದು. ಎಸಳಿನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗುತೆ ಬಿಗ್ಡುತೆಗಳಿ. ಆ ಹೂವಿನ ಮೇಲಿನ ಕ್ಷೇಮ ಆ ಗಿಡಕ್ಕೆ ಇದೆ. ಆ ಹೂ ಮೊಗ್ಗು ಅರಳಬೇಕು, ಅಲ್ಲರಿವಂತಹ ಸುಗಂಧ ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಬಿಗುತೆಯು ಬೇಕು, ಆ ಬಿಡುತೆಯು ಬೇಕು. ಕುಶಲ ಸೌರಭವ ನಿರ್ಯತ್ನ ಸ್ವತಂತ್ರ ದಿಂ, ಸ್ವತಂತ್ರವಾಗಿ ತನ್ನಲ್ಲಿರುವಂತಹ ಸುಗಂಧವನ್ನು ಆ ವಾತಾವರಣದಲ್ಲಿ ಪಸರಿಸಬೇಕು. ಆ ಹೂ ಜೀವನಕ್ಕೆ ಒಂದು ಪಾಠವನ್ನು ಹೇಳಿಕೊಡ್ತಾರೆ. ನಮ್ಮ ಯಾವುದೇ ಬೆಳವಣಿಗೆಗಳು ಭದ್ರವಾದ ಅಡಿಪಾಯದ ಮೇಲೆ ನಿಂತಾಗ ಮಾತ್ರ ನಮ್ಮ ಜೀವನ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಒಂದು ತತ್ವಕ್ಕೆ ಬದ್ಧವಾಗಿದ್ದುಕೊಂಡು ನಾವು ಜೀವನ ನಿರ್ವಹಣೆ ಮಾಡಿದಾಗ ಮಾತ್ರ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಆ ಬಿಗುತೆ ಇಲ್ಲ ಅಂತಾದರೆ ಜೀವನದಲ್ಲಿ ಯಶಸ್ಸು ನಮ್ಮದಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಹಾಗೆ ಯೋಚನೆ ಮಾಡಬೇಕು. ನಮ್ಮ ಮಕ್ಕಳನ್ನು ಬೆಳೆಸುವಂತಹ ರೀತಿ, ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತೇವೆ, ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ಕೊಟ್ಟು ಬಿಡ್ತೇವೆ. ಕೇಳಿದ್ದು ಕೊಡಲಿಲ್ಲ ಅಂತಾದರೆ ಮಗು ಮತ್ತೇನೋ ಮಾಡ್ತದೆ ಅನ್ನುವಂತಹ ಭಾವನೆ ಸಹಜವಾಗಿ ಪೋಷಕರಲ್ಲಿ ಇರುವಂಥದ್ದನ್ನು ನಾವು ಗಮನಿಸ್ತೇವೆ. ಆ ಬಿಗುತೆ ಬೇಕು, ಬಿಡುತೆ ಬೇಕು, ಸ್ವಾತಂತ್ರ್ಯ ಬೇಕು. ಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಆ ತತ್ವಕ್ಕೆ ಅಂಟಿಸಿಕೊಳ್ಳುವಂತಹ ಎಚ್ಚರಿಕೆಯೂ ಬೇಕು ಅನ್ನುವಂಥದ್ದನ್ನು ಎಷ್ಟು ಸೊಗಸಾಗಿ ವರ್ಣಿಸ್ತಾರೆ. ಪ್ರಕೃತಿ ಇಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ ಸ್ವಕೃತಿ ಎಂದವನೆನ್ನುವುದವಳಿರದೊಡಿರದು ಸುಕೃತವೆನಿಸುವುದವಳೆ ನಿಮ್ಮ ವಶಕ್ಕೆ ಕೊಳ್ಳುವ ನಯ ವಿಕೃತಿಗೆಡೆಯಾಗದಿರು ಮಂಕುತಿಮ್ಮ. ಎಂತಹ ಕಳಕಳಿ ವಿಕೃತಿಗೆ ಎಡೆ ಮಾಡಿ ಕೊಡಬೇಡಪ್ಪ. ಆ ನಾಲ್ಕು ಸಾಲುಗಳಲ್ಲಿ ಅವಳು ಕೊಡುವಂತಹ ಆ ವಿಜ್ಞಾಪನೆ ಏನು, ಆ ಕಳಕಳಿ ಏನು, ಆ ಎಚ್ಚರ ಏನು? ಪ್ರಕೃತಿ ಎಂಪೊರಗಿರುವ ನರನಾರು ಸೃಷ್ಟಿಯಲ್ಲಿ. ಪ್ರಕೃತಿಯಿಂದ ಹೊರಗಿರ್ಲಿಕ್ಕೆ ಯಾವನಿಗೂ ಸಾಧ್ಯ ಇಲ್ಲ. ಏನು ಪ್ರಕೃತಿಯಲ್ಲಿದೆ ಅದು ಇಲ್ಲಿರುವಂಥದ್ದು, ಇಲ್ಲಿ ಏನಿದೆ ಅದು ಪ್ರಕೃತಿ.

ಹೊರಗೆ ಇದ್ದದ್ದು ಒಳಗೆ, ಒಳಗಿರುವಂಥದ್ದು ಹೊರಗೆ ಇರುವಂಥದ್ದು ಬೇರೆ ಅಲ್ಲ. ಸಮುದ್ರದ ನೀರಿನಲ್ಲಿ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕು, ಮನುಷ್ಯನ ದೇಹದಲ್ಲೂ ಉಪ್ಪಿನ ಅಂಶ ಎಷ್ಟಿರಬೇಕೋ ಅಷ್ಟೇ ಇರಬೇಕಾಗ್ತದೆ. ಇವತ್ತು ಏನಾದರೂ ಹಿರಿಯರು ಪಕ್ಕನೆ ಸ್ವಲ್ಪ ಮಾತು ಆಚೆ ಈಚೆ ಆದ ಕೂಡಲೇ ಕರ್ಕೊಂಡು ಬಂದ ಪೇಷಂಟ್ಗಳು ಅಥವಾ ಆ ಪರಿಚಾರಕರು ಹೇಳಿಬಿಡ್ತಾರೆ, ಸೋಡಿಯಂ ಒಂದು ನೋಡಿಬಿಡಿ ಡಾಕ್ಟ್ರೆ ಅಂತ. ಇವತ್ತು ಪೇಷಂಟ್ಗಳು ಅಷ್ಟು ಹುಷಾರಾಗಿಬಿಟ್ಟಿದ್ದಾರೆ, ಸೋಡಿಯಂ ಏರುಪೇರಾದರೆ ಆರೋಗ್ಯ ಏರುಪೇರಾಗ್ತದೆ ಅಂತ. ಎಷ್ಟು ಬಗೆ ಯಂತ್ರಗಳೊಳೆಷ್ಟು ರಸ ಮಿಶ್ರದಿಂ, ಎಷ್ಟಾದಿಭೂತಗಳ ಪರಿಪಾಕ ಒಂದೇ, ಒಟ್ಟು ಸೇರಿ ಹವು ನರನೆಂಬ ಸಿದ್ಧಿಯೊಳದನು, ಸೃಷ್ಟಿ ಶೈಲದ ಶಿಖರ ಮಂಕುತಿಮ್ಮ. ಸೃಷ್ಟಿ ಅತ್ಯಂತ ಶ್ರೇಷ್ಠವಾದ್ದು, ಸೃಷ್ಟಿಯಲ್ಲಿ ಮನುಷ್ಯನ ಸೃಷ್ಟಿ ಅಂತ ಹೇಳಿದ್ರೆ ಅದು ಶಿಖರಪ್ರಾಯವಾದದ್ದು. ಎಂಥ ಅದ್ಭುತ ಕಗ್ಗದ ಮೂಲಕ ನಮ್ಮ ಮಹತ್ವವನ್ನು ಎತ್ತಿ ತೋರಿಸ್ತಾರೆ. ಹಾಗಿರುವಾಗ ನಾವು ಯೋಚನೆ ಮಾಡಬೇಕಾದ್ದು ಸೀಮಿತ ಪರಿಧಿಯಲ್ಲಿ ಕಗ್ಗವನ್ನು ಪರಿಪೂರ್ಣವಾಗಿ ಪರಿಚಯಿಸುವಂಥದ್ದು ಸಾಧ್ಯ ಇದ್ದರೆ ಅದು ಡಿ ಬಿ ಜಿ ಅಂಥವರಿಗೆ ಮಾತ್ರ, ಅಥವಾ ಶತಾವಧಾನಿ ಆರ್ ಗಣೇಶ್ ಅಂಥವರಿಗೆ ಮಾತ್ರ. ನಮ್ಮಂಥವ್ರು ಏನು ಮಾಡ್ಬೋದು? ಕಗ್ಗದ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ಡಿ ವಿ ಜಿ ಅವರ ಓರ್ವ ಅಭಿಮಾನಿಯಾಗಿದ್ದುಕೊಂಡು, ನಮ್ಮ ಯಥಾಮತಿ ನಾವೇನು ಅಧ್ಯಯನ ಮಾಡುವಾಗ ದಕ್ಕಿಸಿಕೊಂಡಿದ್ದೇವೆ ಅಷ್ಟು ಮಾತ್ರ ಹೇಳ್ಬೋದೇ, ಬಿಟ್ಟರೆ ಅದಕ್ಕಿಂತ ಆಚೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಟ್ಟರ್ಥದಲ್ಲಿ ಕಗ್ಗು ನಮಗೆ ತಿಳಿಸಿಕೊಡುವಂಥದ್ದೇನು ಅಂತ ಕೇಳಿದರೆ, ನಾವು ಹೇಗೆ ಬದುಕಬೇಕು, ಮನುಷ್ಯನ ಬದುಕು ಹೇಗಿರಬೇಕು, ಯಾವ ರೀತಿ ಬದುಕಿದ್ರೆ ಮನುಷ್ಯನ ಜನ್ಮ ಸಾರ್ಥಕ್ಯವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ, ಯಾಕಾಗಿ ನಾವು ಈ ಭೂಮಿಯಲ್ಲಿ ಜನ್ಮ ತಾಳಿ ಬಂದಿದ್ದೇವೆ. ಮನುಷ್ಯ ಜನ್ಮ ಹಾಳು ಮಾಡಬೇಡಿ ಹುಚ್ಚಪ್ಪಗಳಿರ ಅಂತ ಎಚ್ಚರಿಸ್ತಾರೆ. ನಾವು ಅದನ್ನು ನೆನಪಲ್ಲಿಟ್ಟುಕೊಳ್ಬೇಕಲ್ಲ. ಕ್ಷಮೆ ದೋಷಿಗಳಲ್ಲಿ ಕೆಚ್ಚೆದೆ ವಿಧಿಯ ಬಿರುಬಿನಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲಿ, ಶಮವನಿಂಗಳಿಸಲಿ ನಾಲ್ಕು ತಪಗಳೇ ಸಾಕು, ಭ್ರಮೆಯೊಮ್ಮಿಕ್ಕೆಲ್ಲ ತಪ ಮಂಕುತಿಮ್ಮ. ಕಗ್ಗದ ಸಾಲು ನಮಗೇನು ಕಲಿಸಿಕೊಡ್ತದೆ ಅಂತ ಹೇಳಿದ್ರೆ, ನೋಡಪ್ಪ ನಿನ್ನ ಜೀವನದಲ್ಲಿ ನೀನು ಹೇಗಿರಬೇಕು ಅಂತ ಸಂದೇಹ ಬಂದ್ರೆ ಹೀಗಿರಪ್ಪ, ಕ್ಷಮೆ ದೋಷಿಗಳಲ್ಲಿ ಯಾರಾದರೂ ತೊಂದರೆ ಮಾಡಿದ್ರೆ ಕ್ಷಮೆ ಕೊಟ್ಟು ಬಿಡು, ಕೆಚ್ಚೆದೆ ವಿಧೇಯ ಬಿರೋಬಿನಲ್ಲಿ ಧೈರ್ಯವಾಗಿ ಬದುಕನ್ನು ಎದುರಿಸಪ್ಪ. ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ನಷ್ಟ ಬಂದರೂ, ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವ ಸಾಧಯೇ, ಆತ್ಮೈವ ಹ್ಯಾತ್ಮನೋ ಬಂಧೋ ಆತ್ಮೈವರೆ ಪುರಾತ್ಮನಃ. ನಿನ್ನ ಉದ್ಧಾರ ಅದು ನಿನ್ನ ಕೈಯಲ್ಲಿದೆ ಅಂತ ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಏನು ಹೇಳಿದ್ನೋ ಅದನ್ನ ಅರ್ಥ ಮಾಡಿಕೊಳ್ಬೇಕು. ಕೆಚ್ಚದೆ ವಿಧಿಯ ಬಿರೋಬೆನಲ್ಲಿ ಹೋರು ಧೀರತೆಯಿಂದ ಮೊಂಡುದನದಿಂಬೇಡ, ಎಂಥ ಮೌಲ್ಯಗಳನ್ನು ಹೇಳಿಕೊಡ್ತಾರೆ. ವೈರ

0: ಧರ್ಮ, ಉದಾತ್ತ ಭಾವನೆಯಿಂದ ಜೀವನದಲ್ಲಿ ಹೋರಾಟ ಮಾಡಪ್ಪ. ಕೆಚ್ಚದೆ ವಿಧಿಯ ಬಿರುಬಿದಲ್ಲಿ, ಸಮತೆ ನಿರ್ಮತ್ಸರತೆ ಸೋಲ್ಗೆಲುವುಗಳಲ್ಲಿ, ಸೋಲ್ಗೆಲುವುಗಳು ಬಂದಾಗ ಯಥಾಮತಿ ಅದನ್ನು ಸ್ವೀಕಾರ ಮಾಡಿಬಿಡ್ಬೇಕ, ಅದು ಜೀವನ. ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದ್ದಲ್ಲ ಪೂಜ್ಯ ಡಿ ವಿ ಜಿಯವರು. ಡಿ ವಿ ಜಿಯವರ ಬದುಕು ಅನ್ನುವಂಥದ್ದು, ಅವರು ಹೇಗೆ ಬದುಕಿದ್ದಾರೋ ಆ ಬದುಕನ್ನು ಅಕ್ಷರ ರೂಪಕ್ಕೆ ಇಳಿಸಿದಂತಹ ಮಹಾನ್ ದಿವ್ಯ ಚೇತನ. ಆ ಕಾರಣಕ್ಕೋಸ್ಕರ ಇವತ್ತಿಗೂ ಡಿ ವಿ ಜಿಯವರನ್ನು ಪ್ರತಿಯೊಬ್ಬರು ಅಧ್ಯಯನ ಮಾಡ್ತಾರೆ. ಒಬ್ಬ ಬರವಣಿಗೆ ಆತ ಬರದಂತೆ ಬದುಕಬೇಕಾ, ಅಥವಾ ಬದುಕು ಮತ್ತು ಬರವಣಿಗೆ ಬೇರೆ ಬೇರೆಯಾ? ಇದನ್ನು ವಿಶ್ಲೇಷಣೆ ಮಾಡಿದಾಗ ಪೂಜ್ಯ ಡಿ ವಿ ಜಿಯವರು ಅದಕ್ಕೆ ಉತ್ತರ ಕೊಡ್ತಾರೆ. ಬರವಣಿಗೆ ಹಾಗೆ ಬದುಕು ಬೇಕಾ, ಅಥವಾ ಬೇರೆ ರೀತಿಯಲ್ಲೂ ಬದುಕಬಹುದಾ ಅಂತ. ಡಿ ವಿ ಜಿಯವರು ಬರವಣಿಗೆ ಹಾಗೆ ಬದುಕಿದಂತಹ ಮಹಾನ್ ವ್ಯಕ್ತಿತ್ವ. ತನ್ನ ಇಡೀ ಜೀವನದಲ್ಲಿ ಅನೇಕ ಆದರ್ಶಗಳನ್ನು ತಪಸ್ಸನ್ನಾಗಿ ಆಚರಿಸಿದಂತಹ ಮಹಾನ್ ಚೇತನ. 1970 ಇಸವಿಯಲ್ಲಿ ಯಾವಾಗ ಬೆಂಗಳೂರು ಪುರಭವನದಲ್ಲಿ ಅವರಿಗೆ ಪೌರ ಸನ್ಮಾನ ನಡೆಯುತ್ತದೋ, ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸನ್ಮಾನ ಸ್ವೀಕಾರ ಮಾಡ್ತಾರೆ. ಆ ವೇದಿಕೆಯಲ್ಲಿ ಆ ಕಾಲದಲ್ಲಿ ನೆನಪಿಸಬೇಕು, 1970 ಜನವರಿ ತಿಂಗಳ 18 ತಾರೀಕಿಗೆ ಕಾರ್ಯಕ್ರಮ ನಡೀತದೆ. ಲಕ್ಷಕ್ಕಿಂತಲೂ ಮಿಕ್ಕ ಮೊತ್ತದ ಧನ ಸಮರ್ಪಣೆ ಆಗ್ತದೆ. ಅದನ್ನು ಎಷ್ಟಿದೆ ಅಂತ ನೋಡಲಿಲ್ಲ, ಹಾಗೆ ಗೋಖಲೆ ಸಂಸ್ಥೆಗೆ ಕೊಟ್ಟು ಬಿಡ್ತಾರೆ. ಘಟನೆ ನೆನಪಿಸಬೇಕು. ಮರುದಿನ ಅವರ ಮನೆಯ ಪಕ್ಕದಲ್ಲಿರುವಂತಹ ಒಂದು ಅಂಗಡಿ ಬಳಿಯಲ್ಲಿ, ಆ ಸಂದರ್ಭದಲ್ಲಿ ಸುಧಾವಾರ ಪತ್ರಿಕೆಯ ಸಂಪಾದಕರಾಗಿದ್ದಂತಹ ಇ.ಆರ್. ಸೀತಾರಾಮ್ ಅವರು ಆ ಅಂಗಡಿಯ ಹೊರಭಾಗದಲ್ಲಿ ಕೂಳ್ತಿದ್ರಂತೆ. ಧೂಮಪ್ಪನ ಸೇತ ಸ್ನೇಹಿತರವರಿಗೆ ಕೂತಿದ್ರು. ಆ ಸಂದರ್ಭದಲ್ಲಿ ಅಂಗಡಿಗೆ ಡಿ ವಿ ಜಿಯವರ ಮನೆಯ ಕೆಲಸದ ಆಳು ಬಂದು ಒಂದು ಚೀಟಿ ಕೊಡ್ತಾರಂತೆ. ಕುತೂಹಲ ಆಯಿತು ಸೇತುರಾಮರವರಿಗೆ. ಆ ಚೀಟಿಯಲ್ಲಿ ಏನಿದೆ ಅಂತ ನೋಡ್ತಾರೆ, ಪಕ್ಕನೆ ಬಗ್ಗಿ. ಆ ಚೀಟಿಯಲ್ಲಿ 2 ಬರ್ದಿತ್ತು, ಆಕಸ್ಮಿಕವಾಗಿ ಮನೆಗೆ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ, ಕಾಪಿ ಪುಡಿ ಸಕ್ಕರೆ ಇಲ್ಲ, ನಿಮ್ಮ ಅಂಗಡಿಯಿಂದ ಉದ್ದರಿಯಾಗಿ ಕಾಪಿ ಪುಡಿ ಸಕ್ಕರೆ ಕೊಟ್ಟಲ್ಲಿ ನಾಳೆ ದಿನ ಬಂದು ಲೆಕ್ಕ ಚುಕ್ತಾ ಮಾಡ್ತೇನೆ ಅಂತ. ಇ.ಆರ್. ಸಿತಾರ ಸೇತುರಾಮ್ ಹೇಳ್ತಾರಂತೆ, ನಿನ್ನೆ ದಿನ 1 ತನಗೆ ಸಿಕ್ಕಿದ್ದು, ಇದು ತನ್ನದಲ್ಲ ಅಂತ ಹೇಳುವ ಭಾವದಿಂದ ಸಮರ್ಪಣೆ ಮಾಡ್ತಾರಲ್ಲ, ಈ ವ್ಯಕ್ತಿಗೆ 3 ಊಟಕ್ಕೂ ಕಷ್ಟಪಡುವಂತಹ ಸ್ಥಿತಿಯಲ್ಲಿದ್ದಾಗ ಈ ನಿಸ್ಪೃಹ ಭಾವದಲ್ಲಿ ಬದುಕುವಂತಹದ್ದು ಇದೆಯಲ್ಲ, ಇದು ಶ್ರೇಷ್ಠತೆ. ವಿಸ್ತಾರದಲ್ಲಿ ಬಾಳು ವೈಶಾಲ್ಯದಿಂಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರನ ಅನುಗ್ರಹವೇ ನೂತನ ಜೀವನ ಸತ್ವ, ಮೃತ್ಯು ನಿನಗಲ್ಪತೆಯೋ ಮಂಕುತಿಮ್ಮ ಹೇಳ್ತಾರೆ. ಗೌರವಿಸು ಜೀವನವ ಗೌರವಿಸು ಚೇತನವ, ಆರದೋ ಜಗವೆಂದು ಭೇದವೆಣಿಸದಿರು, ಓರವದೆ ಜೀವನ ಸಮೃದ್ಧಿ ಗೋಸುಗೆ ನಿನಗೆ ದಾರಿಯಾತ್ಮೋನ್ನತಿಗೆ ಮಂಕುತಿಮ್ಮ. ಜೀವನವನ್ನು ಗೌರವಿಸು. ಇಳೆಯಿಂದ ಮೊಳಕೆ ಯುಗವೆಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ತುಟಿ ಹೊಲಿದು ಬಿಡಪ್ಪ, ಕೆಲಸ ಮಾಡು ಹಾಗೆ. ಹೆಸರು ಹೆಸರೆಂಬುದೇ ಕಸುರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ, ಹಸುವಾಗು ನಿಮ್ಮನದಿ ಶಿಶುವಾಗು ಸಸಿಯಾಗು ಕಸಬೊರಕೆಯಾಗಿಳಗೆ. ಮನೆಯಲ್ಲಿ ಕಸಬೊರಕೆ ಇಲ್ಲದೇ ಇದ್ರೆ ಮಾತ್ರ ಗೊತ್ತಾಗ್ತದೆ, ಕಸಬೊರಕೆ ಮನೆಯಲ್ಲಿ ಇದ್ರೆ ಆ ಕಸಬೊರಕೆ ತಾನು ಇದೆ ಅಂತ ತೋರಿಸಿಕೊಡುವುದಿಲ್ಲ, ಮನ ಸ್ವಚ್ಛವಾಗಿದ್ರೆ ಕಸಬೊರಕೆ ಇದೆ ಅಂತ ಅರ್ಥ, ಅದೆಲ್ಲೋ ಮೂಲೆಯಲ್ಲಿ ಇದ್ದು ಬಿಡ್ತದೆ. ನೀನು ಹಾಗೆ ಇದ್ದು ಬಿಡಪ್ಪ, ಈ ರೀತಿಯಲ್ಲಿ ಬದುಕುವಂಥದ್ದು ಅದು ನಮ್ಮ ಜೀವನದ ಪರಮಧ್ಯೇಯವಾಗಬೇಕು ಅನ್ನುವಂತಹ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ, ಚನ್ನಪ್ಪಗೌಡರು ಹೇಳಿದಾಗೆ ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ಇಂತಹ ಕಗ್ಗಗಳ ಸಾಲುಗಳನ್ನು ಸರ್ಕಾರ ಇನ್ನು ಮುಂದೆಯಾದರೂ ತಿಳಿಯಕೊಡಿಸುವಂತಹ ಪ್ರಯತ್ನ ಮಾಡಿದರೆ ಸುಸಂಸ್ಕೃತವಾದ ಸಮಾಜ ನಿರ್ಮಾಣಕ್ಕೆ ಪೂಜ್ಯ ಡಿ ವಿ ಜಿಯವರ ಆಶೆ ಏನಿತ್ತು ಅದು ಸಾಕಾರಗೊಳ್ಳುವಲ್ಲಿ ಖಂಡಿತವಾಗಿ ಸಾಧ್ಯವಾದೀತು ಅಂತ ಹೇಳ್ತಾ, ಶರಣು ವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ, ಶರಣು ಜೀವನ ಬಸುಮವೆನಿ ಪ್ರಯತ್ನದಲ್ಲಿ, ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ, ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ ಮಂಕುತಿಮ್ಮ. ಅವಕಾಶಕ್ಕಾಗಿ ವಂದಿಸ್ತಾರೆ ಬಂದರೆ
1: ಡಾಕ್ಟರ್ ಪ್ರದೀಪ್ ಆಟಿಕುಕ್ಕೆ ನಾವೂರ್. ಕಗ್ಗದ ಏನು ರಸಧಾರೆಯುಂಟ ಅದನ್ನು ತಿಳಿಯಪಡಿಸಿದ ಮುಖಾಂತರ ನೀವು ಅದನ್ನು ತೋರ್ಪಡಿಸಿದ್ದೀರಿ, ಅತ್ಯದ್ಭುತವಾಗಿ ತಮ್ಮ ಕಾರ್ಯನಿರ್ವಹಣೆಯನ್ನು ಮಾಡಿದ್ದೀರಿ ಸರ್.

ಕೆಎಂಸಿ ಹಾಸ್ಪಿಟಲ್ ಜ್ಯೋತಿ ಹಾಗೂ ರೇಡಿಯೋ ಸಾರಂಗ್ ಸಹಯೋಗದಲ್ಲಿ ಮೂಡಿಬರುತ್ತಿರುವ ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅವಿನಾಶ್ ಕೃಷ್ಣ ಚರ್ಚಿಸುವ ವಿಷಯ ಹೊಟ್ಟೆಯ ಆರೋಗ್ಯ. ತಪ್ಪದೆ ಕೇಳಿ ಆಗಸ್ಟ್ 14 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಪ್ರಸಂಗ ಕೌರವ ಪೌರುಷ. ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳ. ಚೆಂಡೆ ಚೈತನ್ಯ ಕೃಷ್ಣ ಪದ್ಯಾಣ. ಮದ್ದಳೆ ಪ್ರಕಾಶ್ ಉಳಿತಾಯ. ಪಾತ್ರವರ್ಗ ಕೌರವ ವಾಸುದೇವ ರಂಗಭಟ್. ಸಂಜಯ ಪವನ್ ಕಿರಣಕೆರೆ. ಭೀಮ ಕದ್ರಿ ನವನೀತ ಶೆಟ್ಟಿ. ಈಗ ಕೌರವ ಪೌರುಷ ಈ ಯಕ್ಷಗಾನದ 5ನೇ ಕಂತು.
1: ಓ ಪಡವಿ ಪಾಲಕ
2: ಸಂಜಯ,
1: ರಿಪುಗಳ ಬಡಿವನೆಂಬ ಅಚಲ ಅಡಗಿತೆ ಅಂತ ಅಡಿಯನ್ನು ನೋಡುವುದಕ್ಕೆ ತೊಡಗಿದ್ರೆ ಹೀಗಿತ್ತೋ ಪ್ರಭು ನಿನ್ನ ಅಡಿ. ಆನೆ ಸಾಗುತ್ತಾ ಹೋದದ್ದು ದಾರಿಯಾಗಿ ಮತ್ತು ಉಳಿದವರಿಗೆ ಕಾಣಿಸಿಕೊಳ್ತದಂತೆ. ದಂತಿಪುರದ ಪ್ರತಿ ರಾಜ ದಂತಿ ಪ್ರಭು ನೀನು. ನೀ ಸಾಗಿದ ದಾರಿಯಲ್ಲಿ ನಿನ್ನ ಅನುಜರನ್ನು ಸೇರಿಸಿಕೊಂಡು ನಿನ್ನ ಅನ್ವಯವೇ ಸಾಗಿ ಬರಬಹುದಾದಂತಹ ಸ್ಥಾನದಲ್ಲಿದ್ದವ ಪ್ರಭು.
2: ದಂತಿಪುರದ ಅರಗುವರನಾಗಿ ನನಗೆ ಕಾಣುವುದು, ನಡೆಯುವ ಮೊದಲು ನಡೆಯಬಹುದಾದ ದಾರಿ ಕಾಣುವುದು ಆನೆಗೆ ಮಾತ್ರ
1: ಅಲ್ಲವೋ?
2: ಆನೆ ನಡೆದ ಮೇಲೆ ಲೋಕಕ್ಕೆ ಕಾಣುತ್ತದೆ ಇದು ದಾರಿ
1: ಅಲ್ಲವೋ? ಕಾಣದೇ ಹೋದಂತಹ ದಾರಿ, ಕಾಣಬಹುದಾದ ಲಕ್ಷ್ಯ, ಗಮ್ಯವನ್ನು ಅನುಲಕ್ಷಿಸಿ ದಾರಿ ತನಗೆ ಮಾತ್ರ ಕಾಣಿಸ್ತಾ ಸಾಗುತ್ತಾ ಹೋಗುತ್ತದೆ ದಂತಿ. ಲಕ್ಷ್ಯವೂ ತಿಳಿದಿರುವುದಿಲ್ಲ, ದಾರಿಯೂ ಕಾಣಿಸುವುದಿಲ್ಲ, ಉಳಿದವರಿಗದು ಪ್ರಶ್ನೆಯಾಗಿ ಕಾಣಿಸ್ತದೆ ಪ್ರಭು. ಆರ್ಯಾವರ್ತದ ಮಂಡಲಾಧಿಪರೆನಿಸಿಕೊಂಡವರ ಮಂಡೆಯಿಂದ, ಅವರ ಮುಕುಟದಿಂದ ಪಾದಕ್ಕೆ ಮಂಗಳ ನೀರಾಜನವನ್ನು ಬೆಳಗಿಸಿಕೊಂಡಂತಹ ಪಾದ ಅದು. ಅಗರು ಚಂದನ ಗಂಧ ಕಸ್ತೂರಿ ಮೊದಲಾದಂತಹ ಸುಲೇಪನದಿಂದ ಸುವಾಸಿತವಾಗಿ, ಹಾಸಿದ ರತ್ನಗಂಬಳಿಯ ಮೇಲೆ ಚೆಲ್ಲಿದ ಮಲ್ಲಿಕಾದಿ ಪುಷ್ಪಗಳ ಮೇಲೆ ಹೆಜ್ಜೆಯನ್ನಿಡುತ್ತಾ ಅಡಿಯನ್ನಿಡುತ್ತಾ ಪ್ರತಿ ದಂತಿಯಂತೆ ದಂತಿಪುರದ ಸಮ್ರಾಟನಾಗಿ ನೀ ಸಭಾವಲಯವನ್ನು ಪ್ರವೇಶ ಮಾಡುತ್ತಾ ಇದ್ದ ಬಗೆ. ಕಪ್ಪ ಒಪ್ಪಿಸುವುದಕ್ಕೆ ನಿಂತಂತಹ ಸಾಮಂತರಲ್ಲಿದ್ದಂತಹ ಧನ್ಯತಾ ಭಾವ, ಅವರು ಬಾಗಿದ ಕಾಲಕ್ಕೆ ನಿನ್ನ ಅಡಿ ಬೆಳಗುತ್ತಿದ್ದಂತಹ ಪ್ರಭಾವಳಿಯನ್ನು ಕಂಡು ಪುಳಕಿತರಾಗುತ್ತಾ ಇದ್ದಂತಹ ನಾನು ನನ್ನಂತಹ ಅನೇಕರು ಪ್ರಭು. ಈ ಕಾಲಕ್ಕೆ ಕಾಲ್ಗೆರಗಿ ಕೈ ಮುಗಿದು ನೋಡುತ್ತಾ ಇದ್ದೇನೆ. ಮಜ್ಜೆ ಮಾಂಸಗಳಿಂದ ರಕ್ತದಿಂದ ತೊಯ್ದು ತೆಯ್ದು ರುದಿರಮಯವಾದಂತಹ ಪಾದಗಳು, ನಿನಗಾಗಿ ಪ್ರಾಣವನ್ನು ತೆತ್ತವರ ಕಳೇವರದ ಮೇಲೆ ಅಡಿಯನ್ನಿರುತ್ತ, ನಿನಗೊದಗಿದ ಬವಣೆಗಳಿಗೆ ನಾವು ಉತ್ತರಿಸ್ತೇವೆ ಅಂತ ಆಡಿದವರ ಹೆಣದ ಬಣವೆಯನ್ನು ಉತ್ತರಿಸ್ತ, ಅವರೆಲ್ಲರ ಮುಖದಲ್ಲಿ ಮೂಡಿದ ಪ್ರಶ್ನೆಗೆ ಉತ್ತರವಾಗಿ ಉತ್ತರಿಸ್ತೇನೆ ಅಂತ ಇಂದ್ರದಿಶಾಗಮನನಾಗಿ ಉತ್ತರವನ್ನೇ ಉತ್ತರಿಸುವುದಕ್ಕೆ ಬೇಕಾಗಿ ಸಾಗತಾ ಸಾಗತಾ ಸಾಗತಾ ಇರುವಂತಹ ನಿನ್ನದು ಈ ಸ್ಥಿತಿಯಲ್ಲಿ ಕಾಣುತ್ತೇನೆ ಅಂತ ಯೋಚಿಸಿಲ್ಲದೆ ಇದ್ದದ್ರಿಂದ ಆಘಾತವಾಗಿ ಗೋಚರಿಸುವುದು ಪ್ರಭು. ಯಾಕೆ ನಿನ್ನ ಈ ವರ್ತನೆ ನನಗೆ ಅರ್ಥವಾಗುತ್ತಾ ಇಲ್ಲ. ಸದಾ ಕಾಲವು ನಿನ್ನ ಹಿಂದೆ ಘೋಷಣಾವಾಕ್ಯವನ್ನು ಕೂಗುತ್ತಾ ನಿನ್ನ ಸಾಧನೆಯನ್ನು ಮತ್ತೆ ಮತ್ತೆ ಮತ್ತೆ ಮತ್ತೆ ಪ್ರಚುರಪಡಿಸ್ತಾ ಸಾಗಬಹುದಾದಂತಹ ಬಟ್ಟಂಗಿಗಳೆಷ್ಟು ಮಂದಿ, ಛತ್ರ ಚಾಮರಗಳನ್ನು ಹಿಡಿದು ಬೀಸುತ್ತಾ ಬರುತ್ತಾ ಇದ್ದಂತಹ ನಿನ್ನ ಮುಂದೆ ಹಗಲಿನಲ್ಲಿಯೂ ಸೂರ್ಯ ಸದೃಶವಾಗಿ ಬೆಳಗಬಹುದಾದಂತಹ ನಿನ್ನ ಮುಖಮಂಡಲಕ್ಕೆ ಪ್ರತ್ಯೇಕವಾದ ಬೆಳಕಿನ ವ್ಯವಸ್ಥೆಯನ್ನು ಮಾಡುತ್ತಾ ಸಾಗಿದಂತಹ ದೀವಟಿಗೆಯನ್ನು ಹಿಡಿದು ಸಾಗಿದಂತಹ ಮಂದಿಗಳೆಷ್ಟು. ಒಬ್ಬ ಅರಸನ ಆಗಮನವಾಗುವ ಮೊದಲೇ ಅವ ಬರ್ತಾನೆ ಎಂಬ ಸೂಚನೆ, ತರುವಾಯ ಅವನನ್ನು ಕರೆತರುವುದಕ್ಕೆ ಬೇಕಾದಂತಹ ಮಂದಿ ಮಾಗದರು ಪ್ರಭು. ಬಳಗ ಸಹಿತವೇ ಸಾಗುತ್ತಾ ಸಾಗುತ್ತಾ ಸಾಗುತ್ತಾ ಬಳಗವನ್ನೇ ಕೂಡಿಕೊಂಡು ಬಳಗವನ್ನು ಉತ್ತರಿಸುವುದಕ್ಕೆ ನಾ ಉತ್ತರಾಧಿಕಾರಿ ಅಂತ ಆಡಿದಂತಹ ನೀನು ಓರ್ವನೇ ಸಾಗುತ್ತಾ ಇರುವಂತಹ ಸ್ಥಿತಿ. ನಿನ್ನ ಇಕ್ಕೆಲಗಳಲ್ಲಿ ಯಾರೂ ಇಲ್ಲ, ಪಥದರ್ಶನವನ್ನು ಮಾಡಿಸುವುದಕ್ಕೆ ಮುಂದೆ ಯಾರೂ ಇಲ್ಲ. ನೀ ಸಾಗಿದ್ದ ನಿನ್ನನ್ನು ಅನುಸರಿಸಿ ನಾವು ನಿನ್ನೊಂದಿಗೆ ಬರುತ್ತೇವೆ ಅಂತ ಹೇಳುವುದಕ್ಕೆ ನಿನ್ನ ಹಿನ್ನೆಲೆಯಲ್ಲಿ ಯಾರೂ ಇಲ್ಲ. ಏಕಾಂಗಿಯಾಗಿ ಸಾಗತಾ ಇದ್ದೆ, ಒಬ್ಬನೇ ಸಾಗಬಹುದಾದ ದುಸ್ಥಿತಿ ಅಂತ ನನಗೆ ಕಾಣಿಸ್ತಾ ಇರುವುದು. ಈ ಸ್ಥಿತಿಯನ್ನು ನೀ ಹೊಂದುವುದಕ್ಕೆ ಕಾರಣ ಏನು ಅಂತಾದ್ರೂ ಒಮ್ಮೆ ಯೋಚಿಸಿ ನೋಡಿದ್ದೆ?
2: ಅರ್ಥ ಆದರೆ ನೀ ಕೇಳುವುದಕ್ಕಿಲ್ಲ, ಕೇಳಿದ್ದೀಂತಂದ್ರೆ ಅರ್ಥ ಆಗದೆ ಕೇಳ್ತಿ ಅಂತ ನಾ ತಿಳಿಯಲ.
1: ಇಂದಿನ ನಿನ್ನ ಈ ಸ್ಥಿತಿಗೆ ನಾ ಆಡಲೋ ಬಾಯ್ತಿರೋದು ಪ್ರಭು.
2: ಹೇಳು
1: ಏನು?

0: ಚಕ್ರೇಶ್ವರ ಚಲದಂಕನಾಗಿ ಬಟಿವೆ ರಿಪುಗಳನೆಂಬ ಚಲವನ್ನು ಹಿಡಿದು ಅಡಿಗಡಿಗೂ ಅದನ್ನೇ ಪ್ರತಿಷ್ಠಾಪಿಸ್ತಾ ಸಾಗಿದಂತಹ ನೀವೇ ಓರ್ವನಾಗಿ ಏಕಾಂಗಿಯಾಗಿ ನೀ ಗದಾದಂಡವನ್ನು ಧರಿಸಿ ಸಾಗುತ್ತಾ ಇರುವ ಬಗೆಯನ್ನು ಕಂಡ್ರೆ ಒಮ್ಮೆ ಪ್ರಪಂಚಕ್ಕೆ ಕಾಣಿಸಬಹುದು ಪ್ರಭು. ಇದನ್ನು ಕೇಳಿದವರೋ ಕಂಡವರೋ ಇದ್ರೆ ಭಾವಿಸಿ ಯಾರು ರಣಕ್ಕೆ ಬೆದರಿ ಸಾಗುತ್ತಾ ಇದ್ದಾನೆ ಕೌರವ ಅಂತ. ನನಗಾಗಿ ಕಾಣಿಸುವುದಕ್ಕಿಲ್ಲ ಪ್ರಭು. ಈಗಲೂ ಕನಕಲತಾಂಕಿತವಾದಂತಹ ಗದಾದಂಡನಿನ ಹೆಗಲ ಮೇಲಿದೆ ಅಂತಾದ್ರೆ ರಣವಿಮುಖನಾದವನಲ್ಲ ಎಂಬುದೇ ಕಲ್ಪನೆ. ಆದರೆ ಪ್ರಭು, ಬಡಿವೆ ರಿಪುಗಳನೆಂಬ ಚಲವನ್ನು ಧರಿಸಿದಂತಹ ಗದಾದಂಡ ಭೂತ ವೇತಾಳವನ್ನು ಕಾಕ ಗೂಕಗಳನ್ನು ಓಡಿಸುವುದಕ್ಕೆ ಬೇಕಾಗಿ ಗದಾದಂಡವನ್ನು ಜಳಪಿಸಬೇಕಾದ ಸ್ಥಿತಿ. ಅದಲ್ಲ, ಹೆಣದ ಬಣವೆಗಳನ್ನೇ ಸರಿಸಿ ಪಥವನ್ನೇ ಮಾಡಿಕೊಳ್ಳುತ್ತಾ ಪಥವನ್ನು ತೋರಿಸಬೇಕಾದ ನೀ ಪಥವನ್ನು ಅನುಸರಿಸಿ ಸಾಗಬೇಕಾದ ದುಸ್ಥಿತಿ. ನಾನು ಆಡಬಾರದು ಮಗು, ಸಲುಗೆಯಿಂದ ನಾ ಶಬ್ದವನ್ನು ಪ್ರಯೋಗಿಸಿದ್ರೂ ಸನ್ನಿಧಾನಕ್ಕೆ ಅಪಚಾರವಾದೀತು ಎಂಬ ಕಲ್ಪನೆ ಇರುತ್ತಾ ಆಡ್ತಾ ಇದ್ದೇನೆ. ಕಳಕೊಂಡೆಯಲ್ಲ ಮಗು, ಇಂದು ವಂಶದ ಇಂದುವೆನಿಸಿಕೊಂಡವ ನೀನು. ಮಂದಮತಿಯನ್ನು ತೋರಿಸಿದೆಯೋ ಅಂತ ಕಾಣಿಸ್ತದೆ ಮಗು. ಅದಲ್ಲದೆ ಹೋದ್ರೆ ನಿನ್ನ ಪಕ್ಷೀಯರಾಗಿ ನಿನ್ನ ಇಕ್ಕೆಲದಲ್ಲಿ ನಿನಗೆ ಬಲವಾಗಿ ಬೆಂಬಲವಾಗಿ ನಿಂತವರು ಎಂತೆಂಥವರು ಮಂದ. ಎಲ್ಲರನ್ನೂ ಕಳಕೊಂಡೆ, ಸಂದರೆಲ್ಲರೂ ಉಳಿದೆ ಓರ್ವನೆ. ಕಳಕೊಂಡದ್ರ ಮೌಲ್ಯ ನಿನಗೆ ಅರಿವಿಲ್ಲ ಅಂತಲ್ಲ ಮಗು, ನಾ ತಿಳಿದ ಕಾರಣ ಅದನ್ನು ಸ್ಫುಟವಾಗಿ ಆಡುತ್ತಾ ಇದ್ದೇನೆ. 800 ವರ್ಷದ ಸುದೀರ್ಘ ಜೀವನವನ್ನು ಕಂಡ ಆಚಾರ್ಯ ಭೀಷ್ಮರು ಬದುಕಿನುದ್ದಕ್ಕೂ ನೋವನುಂಡದ್ದೇ ಹೆಚ್ಚು ನಲಿವಿಗಿಂತ. ಹೊಂದಬೇಕಾದ್ದನ್ನು ಹೊಂದುವುದಕ್ಕಿಂತ ತ್ಯಾಗ ಮಾಡುತ್ತಾ ಸಾಗಿದ ಬದುಕಿನ ಬಗ್ಗೆ 800 ವರ್ಷದಲ್ಲಿ ಎಂತೆಂಥದ್ದನ್ನು ತ್ಯಾಗ ಮಾಡಿದ್ರೂ ಪ್ರಾಣ ತ್ಯಾಗ ಮಾಡಬೇಕು ಎಂಬ ಭಾವ ಅವರಲ್ಲಿ ಹುಟ್ಟಿರಲಿಲ್ಲ ಮಗು. ನಿನ್ನ ಸೇನಾಧಿಪತಿಯಾಗಿ ನಿನ್ನ ದಂಡಾಧಿಕಾರಿ ಎನಿಸಿ ಕುರುಕ್ಷೇತ್ರದ ದಾರುಣಿಯಲ್ಲಿ ಯುದ್ಧಮುಖರಾದ ಕಾಲಕ್ಕೆ ಪ್ರಾಣವನ್ನೇ ತ್ಯಾಗ ಮಾಡಬೇಕು ಅಂತ 10ನೇ ದಿವಸಕ್ಕೆ ಅವರಿಗೆ ಕಾಣಿಸ್ತದೆ. ಮರಣವನ್ನು ಇಚ್ಛೆಯಾಗಿಸಿಕೊಂಡವರಿಗೆ ಮರಣವೇ ಬೇಕೆಂಬ ಇಚ್ಛೆ ಮೂಡಿಸಿದಂತಹ ಕಾರ್ಯ ಕಾರಣ ನಿನ್ನಿಂದ ಆಗಿದೆ ಮಗು. ಕಳಕೊಂಡೆ ಭೀಷ್ಮರನ್ನು, ದೂರ್ಜಟಿಯ ಪ್ರತಿಯಾಗಿ ನಿತ್ತರೂ ಅವರನ್ನು ಮುಖಾಮುಖಿಯಾಗಿ ಎದುರಿಸುವ ಮುಖೇನವಾಗಿ ವಿಜಯವನ್ನು ಸಾಧಿಸಬಹುದಾದ ಸಾಮರ್ಥ್ಯವನ್ನು ಹೊಂದಿದಂತಹ ಆಚಾರ್ಯ ದ್ರೋಣರು, ಒಡಲಲ್ಲಿ ಹುಟ್ಟಿದಂತಹ ಮಗುವಿಗೆ ಹಿಟ್ಟನ್ನೇ ಕಲಸಿ ಅರೆದು ಹಾಲು ಅಂತ ಉಣಿಸಬಹುದಾದ ದಾರಿದ್ರ್ಯದ ತುತ್ತ ತುದಿಯಲ್ಲಿದ್ದವರಿಗೂ ಸಾವು ಬೇಡ ಅಂತ ಕಾಣಿಸಿಕೊಂಡಿತ್ತು, ಬದುಕಬೇಕೆಂಬ ಛಲವಿತ್ತು. ಆದರೆ ಸೇನಾಧಿಪತಿಯಾಗಿದ್ದ ಕಾಲಕ್ಕೆ ಜಮದಗ್ನಿಯೋ ವಿಶ್ವಾಮಿತ್ರರಂತವರು ಅಂಬರ ಪಥದಲ್ಲಿ ನಿಂತು ದ್ರೋಣ ನೀ ತುಳಿದ ಮಾರ್ಗ ತಪ್ಪು ಅಂತ ಆಡಿದ್ರು. ಆ ಕಾಲಕ್ಕೆ ತನಗೀ ಬದುಕು ಸಾಕು ಅಂತ ಅವರಿಗೂ ಕಂಡಿತು. ಬದುಕಬೇಕೆಂಬ ಬದುಕಿನ ಮುಂದಿನ ಬದುಕೆ ಸಾಕೆಂಬ ಭಾವ ಹುಟ್ಟುವ ಹಾಗೆ ಕಳಕೊಂಡೆ ಮಗು ದ್ರೋಣರನ್ನು. ಊಟವೋ ಆಟವೋ ಕೂಟವೋ ನೋಟವೋ ಸರ್ವವೋ ಕೌರವನ ಕೂಡೆ ಅಂತ ಆಡಿದ ಕರ್ಣನನ್ನು ಕಳಕೊಂಡೆ ಮಗು. ಮಾವ ಶಕುನಿಯನ್ನು ಕಳಕೊಂಡೆ. ಮಂಡಲಾಧೀಶ್ವರರಾಗಿ ಬಂದಂತಹ ಕಾಂಬೋಜ ನರೇಶನನ್ನು ವಾಹ್ಲೀಕನನ್ನು ಹೆಸರಿಸ್ತಾ ಹೋದ್ರೆ ಅಸಂಖ್ಯಾತ ಮಂದಿಗಳನ್ನು ಅಕ್ಷೋಹಿಣಿ ಸಂಖ್ಯೆಯ ಸೇನಾಜಾಲವನ್ನು ಕಳಕೊಂಡೆ ಮಗು. ಏಕಾಂಗಿಯಾಗಿ ಉಳಿದೆ, ಅಳಿದವರ ನಡುವೆ ಉಳಿದು ಈಗಲೂ ಗದಾದಂಡವನ್ನು ಹಿಡಿದು ಯಾಕೋ ಕುರುಕ್ಷೇತ್ರದಿಂದ ಅಭಿಮುಖನಾಗಿ ಸಾಗುತ್ತಾ ಇದ್ದೆ ಮಗು. ಕುರುವಂಶದಲ್ಲಿ ಆಗಿ ಹೋದ ಅಸಂಖ್ಯಾತ ಮಂದಿಗಳಿಗೆ ಸಿಕ್ಕದೇ ಇದ್ದ ಹೆಸರು ನಿನಗೆ ಲಭ್ಯವಾಗಿದೆ. ಕೌರವ ಅಂತ ಚರಿತ್ರೆಯಲ್ಲಿ ಹೆಸರಿಸಬಹುದಾದ ವ್ಯಕ್ತಿತ್ವವಿದ್ರೆ ಸುಯೋಧನನಿಗೆ ಮಾತ್ರ. ಕುರುವಂಶೀಯರಾದ ಎಲ್ಲರೂ ಕೌರವರೇ. ಆದರೆ ಕೌರವನಾಗಿ ಒಂದು ಸಾಧನೆಯನ್ನು, ಕೌರವನಾಗಿ ಒಂದು ಅಗ್ರಸ್ಥಾನವನ್ನು ಚರಿತ್ರೆಯ ಪುಟದಲ್ಲಿ ಸೇರಿಸುವುದಕ್ಕೆ ಹೊರಟಂತಹ ಧೀಮಂತ ವ್ಯಕ್ತಿ ಮಗು. ವಿಮುಖನಾದರ ಕಾರಣವನ್ನು ಸ್ಪಷ್ಟವಾಗಿ ನಿನ್ನ ಮುಂದೆ ಕೇಳುವುದಕ್ಕಿಂತ ಪೂರ್ವದಲ್ಲಿ ನನಗೆ ಕಾಣಿಸುವುದೇನು ಗೊತ್ತ? ನಿನ್ನಂತಹ ಒಬ್ಬ ನರೇಶನ ಆಡಳಿತದಲ್ಲಿ, ನಿನ್ನಂತಹ ಚಕ್ರವರ್ತಿಯ ಜೊತೆಯಲ್ಲಿ ಮಗುವಾಗಿ ಮಡಿಲೇರಿದ ಮಗುವೇ ಸಮ್ರಾಟನಾಗಿ ಆರ್ಯಾವರ್ತವನ್ನು ವಿಜೃಂಭಿಸುವ ಕಾಲದಲ್ಲಿ ಅದನ್ನು ಕಾಣುವ ಸುಯೋಗದಿಂದ ವಂಚಿತರಾದ ನಾವು ಮಂದಭಾಗ್ಯರು ಮಗು. ನಮ್ಮ ಪುಣ್ಯ ಫಲವೇ ಇಷ್ಟು ಅಂತ ಕಾಣಿಸ್ತದೆ. ಬೆಳಗೊಡೆಯ ಅಡಿಯಲ್ಲಿ ನಿನ್ನನ್ನು ಕಾಣಬೇಕು ಅಂತ ಹಂಬಲಿಸಿದ ಕಣ್ಣಿಗೆ ರಣಾಭಿಮುಖನಾಗಿ ಸಾಗುತ್ತಾ ಇರುವ, ರಣಕ್ಕೊಮ್ಮೆ ಬೆನ್ನು ಹಾಕಿದ ಹಾಗೆ ಕಾಣಿಸ್ತಾ ಇರುವ ಕೌರವನನ್ನು ಕಾಣುವ ದುರ್ಯೋಗ, ಇದು ನಮ್ಮ ಮಂದಭಾಗ್ಯ. ಹೇಳು ಮಗು, ಜಾನಾಮಿ ಧರ್ಮ ಅಂತ ಆಡಿದಂತಹ ನೀನೇ ಧರ್ಮ ಜನ ಧರ್ಮದ ನಿಲುವಿಗೆ ಹೆದರಿದೆಯೋ? ಗಾಂಡೀವಾಹುತಿಯಿಂದ ಆಹವದಲ್ಲಿ ಸರ್ವರನ್ನು ಸೂರ್ಯಗೊಳ್ತೇನೆ ಅಂತ ಆಡಿದ ಕೋದಂಡ ಸದೃಶವಾದ ಪಾರ್ಥನ ಗಾಂಡೀವಕ್ಕೆ ಅಂಜಿದೆಯೋ? ರುಧಿರೋದ್ಗಾರಿ ಗದೆಯನ್ನೇ ಜಳಪಿಸ್ತಾ ಸುಯೋಧನನ ಶಿರವನ್ನೇ ಚಂಡಾಡುತ್ತೇನೆ ಅಂತ ಆಡಿದ ಮರುತಾತ್ಮಜನಾದ ಭೀಮನಿಗೆ ಬೆದರಿದೆಯೋ? ಕುಶಾಗ್ರಮತಿ ಎನಿಸಿದ ನಕುಲನ ಬುದ್ಧಿಗೆ ಹೆದರಿದೆಯೋ? ಭವಿಷ್ಯ ಜ್ಞಾನವನ್ನು ಹೊಂದಿದ ಸಹದೇವನ ಜಾಣ್ಮೆಗೆ ಅಂಜಿದೆಯೋ? ಅದಲ್ಲ, ಪಂಚಪಾಂಡವರನ್ನು ಪ್ರಾಣದೋಪಾದಿಯಲ್ಲಿ ಸಾರಥ್ಯದಿಂದ ನಡೆಸ್ತೇನೆ ಅಂತ ಹೊರಟು ನಿಂತ ಕೃಷ್ಣನಿಗೆ ಹೆದರಿದೆಯೋ? ಇದಲ್ಲ, ಈ ಆರನ್ನೂ ಮೀರಿದ ಮತ್ತೊಂದಕ್ಕಾಗಿ ನೀ ಸಾಗತಾ ಇದೆಯೋ? ಹೇಳು ಮಗು, ನಿನ್ನ ಬಗೆ ಏನು? ಹೇಳು ಮಗು, ನೀ ಹೊರಟ ಕಾರಣ ಏನು? ಹೇಳು ಮಗು, ನಿನ್ನ ನಿಲುವೇನು?
1: ಸಂಜಯ, ಭೂತವೇತಾಳಗಳ ಶಾಕಿನಿ ಡಾಕಿನಿಯರ
0: ಹೌದು
1: ನಾಯಿನರಿಗಳ ಆಹಾರಕ್ಕಾಗಿಯೇ ಅಪೇಕ್ಷಿಸಿ ಹೆಣಗಳ ರಾಶಿಯೇ ಬಿದ್ದಿರುವ ರಣಮಂಡಲದಲ್ಲಿ ಸುತ್ತು ಬರ್ತಾ ಇರಬಹುದು.
0: ಕಾಣುತ್ತಾ ಉಂಟು
1: ಅವುಗಳಿಗೆ, ಅದು ಸಹಜವು. ಬಿದ್ದ ಹೆಣಗಳೇ ಆವರಿಸಿದಂತಹ ರಣಮಂಡಲದಲ್ಲಿ ಒಬ್ಬಾತ ಎದ್ದು ನಡೆಯುವಾಗ ಅವನ ಮೇಲೂ ಮೇಲಿನಿಂದ ಹದ್ದೋ ಕೆಳಗಿನಿಂದ ನರಿನಾಯಿಗಳು ಹೆಣ ಅಂತಲೇ ಭಾವಿಸಿ ಮುಗಿ ಬೀಳಬಹುದು. ಅದು ಅವುಗಳಿಗೆ ಸಹಜ ಇರಬಹುದು.
0: ಸರಿ,
1: ಆದರೆ ಜೀವ ಉಂಟು ಎಂಬ ಒಂದೇ ಒಂದು ಕಾರಣಕ್ಕೆ ಸತ್ತು ಬಿದ್ದವುಗಳು ತಮ್ಮನ್ನೊಪ್ಪಿಸಿದಂತೆ ಈತ ಒಪ್ಪಿಸಿಕೊಳ್ಳುವಂತಿಲ್ಲ, ನಿವಾರಿಸಬೇಕಾಗುತ್ತದೆ. ಅವರನ್ನು ನಿವಾರಿಸ್ತಾ ಬರುವಾಗ ಎದುರಾಗಿ ನೀ ಬಂದೆ ಸಂಜಯ. ಆಡಿದ ಮಾತು, ಕುಕ್ಕಿದ ವಿಧಾನ ನನಗೆ ಅರ್ಥ ಆಗ್ತದೆ. ಆದರೆ
0: ಆದರೆ
1: ಆ

0: ನಿನ್ನಲ್ಲಿ ಏನು ತೋಡಿಕೊಳ್ಳಬೇಕು ಅಂತಲೇ ಅರ್ಥ ಆಗುವುದಿಲ್ಲ ನನಗೆ.
1: ಸಂಜಯನೇ
0: ಕೇಳ್ತೀಯ ನೀನು?
2: ಹೇಳು ಪ್ರಭು.

0: ಬೇಕಾಗಿದ್ದಂತದ್ದನ್ನು ಕೆದಕಿದರೆ ಮೂಲ ಸಿಗ್ತದಪ್ಪ.
1: ಸುಕೃತ ವಿಷ
0: ಬೆಳವಣಿಗೆಯೋ ಕಮರಿ ಹೋದದ್ದು ಕಾರಣ ಏನು ಅಂತ ಅರಿವಿಗೆ ಬರಬೇಕಾದ್ರೆ ತೊಡಗಿದಲ್ಲಿಂದಲೇ ನಾವು ತೊಡಗಬೇಕು.

0: ಮಾಡ್ತಾರೆ.
1: ಆದರೆ
0: ಮಾತಿನಿಂದ ಚಿಂತನೆಯಿಂದ ಕುಕ್ಕುತ್ತಾ ಇದ್ದರು. ರುಚಿಗೆ ಹೇಳುವ ಪ್ರಚೋದನೆ ನಿನ್ನ ಮಾತಿನಿಂದ ಲಭ್ಯವಾಗುತ್ತಾ ಇದ್ದರು. ಒಂದು ಹಂತದ ನಿರುದ್ವಿಗ್ನ ಭಾವದಿಂದಲೇ ನಿನ್ನ ಅಷ್ಟೂ ಮಾತುಗಳಿಗೆ ಕಿವಿಯಾದದ್ದು ಯಾಕೆ ಬಲ್ಲಯ್ಯ?
1: ಸೋಜಿಗವಾಯಿತು ಪ್ರಭು.
0: ನೀ ಬರುವ ಕಾಲದಲ್ಲಿ, ಕಾಣಿಸಿಕೊಂಡ ಕಾಲದಲ್ಲಿ ನನ್ನ ಮನಸ್ಥಿತಿ ಹೇಗಿತ್ತೋ ಅದು ಅದೇ ನಿಮಿತ್ತವಾಗಿ ನಿನ್ನಲ್ಲಿ ನಾ ಪ್ರಚೋದಿತನಾಗಲಿಲ್ಲ, ಉದ್ರಿಕ್ತನಾಗಿ ಖಂಡಿಸಲಿಲ್ಲ.
1: ಅಂದ್ರೆ
0: ಹೇಳ್ಬೇಡ, ಮಾತಾಡಬೇಡ, ನಡೆಯಾಚೆ ಅಂತ ಆಡ್ಲಿಲ್ಲ. ಪ್ರತಿಯೊಬ್ಬರು ಮಾಡುವುದಕ್ಕೂ ಆಡುವುದಕ್ಕೂ ಸ್ವೇಚ್ಛೆಗೆ ವಿರುದ್ಧವಾಗಿ ಅವರನ್ನು ನಿರ್ಬಂಧಿಸುವ ಅಂಶಗಳು ಬದುಕಿನಲ್ಲಿ ಪ್ರತ್ಯೇಕವಾಗಿ ಇರುವುದು ಸಾಧ್ಯ ಅಂತ ಸ್ವಾನುಭವದಿಂದ ಅವಗತವಾಗಿಸಿಕೊಂಡ ಮೇಲೆ, ಸಹಾನುಭೂತಿಯಿಂದ ಪ್ರತಿಯೊಬ್ಬರನ್ನು ಕಾಣುವುದಕ್ಕಾಗುತ್ತದೆ ಅಂತ ಬದುಕಿನ ಪಾಠವನ್ನು ರಣವನ್ನೇ ಗುರುವಾಗಿಸಿಕೊಂಡು ಕಲಿತ ಸುಯೋಧನನಿಗೆ ಕಾಣಿಸಿಕೊಂಡ ಭೃತ್ಯ ಸಂಜಯ ಅಂತಂದ್ರೆ.
1: ಓಹೋ,
0: ಆದ್ದರಿಂದಲೇ ನೀನು ಏನು ಆಡು ಇಷ್ಟಲ್ಲ, ಸರ್ವನಾಶಕ್ಕೆ ಹೇತುವಾದವನು ಅಂತ ನಿಂದ್ಯವಾದದ್ದನ್ನು ತುಚ್ಛವಾಗಿಯೇ ಹೇಳಿದ್ರು ರೊಚ್ಚಿಗೇಳುವುದಿಲ್ಲ. ವ್ಯಾಸ ಶಿಷ್ಯ.
1: ಹೌದು ಪ್ರಭು.
0: ನನ್ನ ಅಪ್ಪನಿಗೆ ಕಣ್ಣಿನ ದೃಷ್ಟಿಯಾಗಿ ಒದಗಿದವನು, ಒಂದರ್ಥದಲ್ಲಿ ವಿಧಿಯನ್ನು ವಿಸ್ತರಿಸಿಕೊಟ್ಟವನು ಹಸ್ತಿನೆಯ ಪಾಲಿಗೆ ನೀನು. ಜನ್ಮಾಂಧನಾಗುವುದು ನನ್ನ ಅಪ್ಪನಿಗೆ ವಿಧಿ, ಆದರೆ ಒಂದರ್ಥದಲ್ಲಿ ಅದನ್ನು ಸಡಿಲಗೊಳಿಸಿ ವಿಸ್ತಾರಗೊಳಿಸಿ ವ್ಯಾಸಾನುಗ್ರಹ ನಿನ್ನ ರೂಪದಿಂದ ಲಭ್ಯವಾದದ್ದರಿಂದಲೇ ಕಾಣದ್ದನ್ನರಿಯುವಂತಾಯ್ತವ. ಅಂತಸ್ಥವಾದ ಭಾವವನ್ನು ಗ್ರಹಿಸದೆ ಸಂಕಲ್ಪಕ್ಕೆ ಪ್ರತಿಬಂಧವನ್ನು ಒದಗಿಸ್ತಾ ಇದ್ದ ಅಪ್ಪನನ್ನು ವಂಚಿಸಿದ್ದೇನೆ ಸಂಜಯ. ಅಮ್ಮ ಪ್ರತಿರೋಧದ ವಚನಗಳನ್ನು ಆಡ್ತಾ ಇದ್ದರೆ ತಲೆ ಕೆಳಗಾಗಿ ಮುಂದೆ ಹೋಗಿದ್ದೇನೆ.
1: ಹೌದು,
0: ಸಭಾ ಮಧ್ಯಕ್ಕೆ ಬಂದು ಆನತಮಸ್ತಕಳಾಗಿ ಸೆರೆಗೊಡ್ಡಿ ಅಂಗಲಾಚಿದ ಸತಿಯನ್ನು ಧಿಕ್ಕರಿಸಿ ಮುಂದೆ ಹೋಗಿದ್ದೇನೆ.
1: ಮಾಡಿದ್ದೆ,
0: ಈ ಬಾರಿಲ್ಲ. ಸಂಕಲ್ಪ ಸಾಧಿಸುವಲ್ಲಿ ಯಾರನ್ನು ವಿರೋಧಿಸಿದ್ರು, ಯಾರನ್ನು ವಿವಂಚನೆಗೊಳಪಡಿಸಿದ್ರು, ಯಾವ ವ್ಯಾಸ ಸಂಕಲ್ಪದಿಂದ ಈ ಸುಯೋಧನ ಲೋಕದ ಬೆಳಕನ್ನು ಕಾಣುವಂತಾಯಿತೋ ಅವರಿಂದ ನೀ ಬೆಳಕಾಗುವಂತ ನಿರ್ದೇಶಿಸಲ್ಪಟ್ಟ ಸಂಜಯನಿಗೆ ನಾನು ವಂಚನೆ ಮಾಡುವುದಕ್ಕಿಲ್ಲ.
1: ಧನ್ಯ ಅಂತ ತಿಳಿಯುತ್ತೇನೆ.
0: ಪೌರುಷವೇ.
1: ಹೌದು,
0: ವಿಧಿಗೆ ಶರಣಾದಿಯೋ? ವಿಧಿಗೆ ಶರಣಾದಿಯೋ? ಒಂದು ಹಂತದಲ್ಲಿ ಹೌದು.
1: ಹೌದೇ,
0: ಯಾವುದು ವಿಧಿ? ಮನುಷ್ಯನಾಗಬೇಕೆಂಬುದು ವಿಧಿ, ಧಾರ್ತರಾಷ್ಟ್ರ ನೆನೆಸು ಎಂಬುದು ವಿಧಿ, ಹಸ್ತಿನಾವತಿಯಲ್ಲಿ ಭವಿಷ್ಯದ ಉತ್ತರಾಧಿಕಾರಿ ಅಂತ ಜನ್ಮದಿಂದ ಬಿಂಬಿತರಾಗು ಎಂಬುದು ವಿಧಿ. ನಮಗೆ ಬೇಕಾದ್ದನ್ನು ವಿಧಿ ಅಂತ ಸ್ವೀಕರಿಸಿ ನಮಗೆ ಬೇಡವಾದ್ದು ನಮ್ಮ ವಿಧಿ ಅಲ್ಲ ಅಂತ ಅದು ಹೇಗೆ? ಹುಟ್ಟಿನಿಂದ ಸಿದ್ಧವಾದದ್ದು ನನ್ನ ವಿಧಿ, ಅದೇ ಸಾಧ್ಯವಾಗುವುದಕ್ಕೆ ಶ್ರಮಿಸುವುದು ನಮಗೆ ಯುಕ್ತವಾದ ಕರ್ತವ್ಯ ಕರ್ಮ. ತೊಡಗಿಸಿಕೊಂಡೆ, ಹೇಳು, ನೋಡಿದವನಲ್ಲೋ ಧುರವನ್ನು.
1: ನೋಡಿದ್ದೇನೆ.
0: ಪ್ರಯತ್ನದಲ್ಲಿ ವಿಫಲನಾಗಿಯೋ ಸುಯೋಧನ ಸೋತದ್ದು, ತನುಷ್ಠೇಕಾರ ಮಾತ್ರದಿಂದ ಗಂಧರ್ವ ಲೋಕವನ್ನು ಗಡಗುಟ್ಟಿ ನಡಗಿಸುವವ ಭೀಷ್ಮರು, ಪಾರ್ಥನಗೆ ತನ್ನ ಪ್ರಯೋಗಗಳು ಘಾತವೆಸಗದಂತೆಯೇ ಚಾತುರ್ಯದಿಂದ ಚಮ್ಮಟಿಕೆಯನ್ನು ಹಿಡಿದು ರಥವನ್ನು ಮುನ್ನಡೆಸಬಲ್ಲ ಕೃಷ್ಣನಿಗೆ ಹೊಡೆಯಬಲ್ಲ ಭೀಷ್ಮರು, ಪೆಟ್ಟು ತಿಂದು ಮಲಗಿದ ಸ್ಥಿತಿಯಲ್ಲಿದ್ದಾರಲ್ಲ,
1: ಕಾಣುತ್ತಾ ಉಂಟು.
0: ಯಾವ ತಂತ್ರದ, ಸುಯೋಧನ ತಂತ್ರದ ವೈಫಲ್ಯದಿಂದ ಆದದ್ದೇಳು?
1: ಪಾರ್ಥ ನಂಬಿಕೆ ನೊಂದೆ ನಕಟ ಅಂತ ಆಡಿದ್ರು.
0: ಈಗ ನನ್ನ ವೈಫಲ್ಯ ಎಂಥದ್ದು? ಪೌರುಷ ಪ್ರತಿಪಾದನೆಯಲ್ಲಿ ಸುಯೋಧನನ ವೈಫಲ್ಯ ಎಂಥದ್ದು? ಯೋಧ ನ್ಯಾಯ ಹೋರಾಡ್ತಾ ಇದ್ದವರು ಯೋಗ ಶರೀರಿಗಳಾಗಿ ರಣಮಧ್ಯದಲ್ಲಿ ಕುಳಿತು ಕತ್ತರಿಸುವವರಿಗೆ ಶಿರ ಮುಕ್ತವಾಗುಂಟು ಅಂತ ಆಹ್ವಾನ ಕೊಟ್ಟು ದೃಷ್ಟದ್ಯುಮ್ನಿಂದ ಛೇದಿಸಲ್ಪಟ್ರಲ್ಲ ದ್ರೋಣರು. ಯಾವ ಪೌರುಷವಾದಿಗೂ ರಣಮಂಡಲದಲ್ಲಿ ಸೇನಾಧಿಪತಿ ಹಾಗೆ ಕುಳಿತರೆ ಏನು ಮಾಡುವುದಕ್ಕಾಗ್ತದೆ?
1: ಸಾಧ್ಯ ಇಲ್ಲ.
0: ಕಲಿತ ಮಂತ್ರಗಳೋ ಮಂತ್ರಾಸ್ತ್ರಗಳೋ ಮರೆತು ಹೋಗಿ ರಥ ಒಂದು ದ್ವೈರಥದಲ್ಲಿ ಹುದುಗಿ ಹೋದರೆ ಏಳಿಸ್ತಾ ಇರುವವನು ವೀರೋಚಿತ ಅಪೇಕ್ಷೆಯನ್ನು ಮುಂದಿರಿಸಿ ರಥದ ಚಕ್ರವನ್ನು ಮೇಲೆತ್ತುತ್ತಾ ಇರುವಾಗ ಹಿಂದಿನಿಂದ ಘಾತವಾಗುತ್ತದೆ. ಏನು ಪೌರುಷವಾದಿ ಬೆನ್ನಿಗೆ ಕೈ ಕಟ್ಟಿಕೊಡ್ಬೇಕಿತ್ತು? ಆರ್ತಾಯನಿಗಳೆನಿಸಿದಂತಹ ಶಲ್ಯರು ಅವರಿಗೆ ಬೇಕಾದ ಸರ್ವ ಸಂಪನ್ನತೆಯನ್ನು ಒದಗಿಸಿಕೊಟ್ಟ ಮೇಲೆ ಹೋದ್ರು. ಎತ್ತದಲ್ಲೇನಾದರೂ ಕೊರತೆ ಆಯ್ತು, ಬೇಡ, ನನ್ನ ಸಂಕಲ್ಪವನ್ನು ಸಮರ್ಥಿಸುವುದಕ್ಕಾಗಿ ತೊಡಗಿದ ಯುದ್ಧದಲ್ಲಿ ಅವರಿಗೆ ಬೇಕಾದ ಎಲ್ಲವನ್ನೂ ಕೊಟ್ಟು ಅವರನ್ನು ತೊಡಗಿಸಿಕೊಂಡು ಅವರವರಿರುವ ಸ್ಥಾನಮಾನಕ್ಕನುಗುಣವಾಗಿ ಬಳಸಿಕೊಂಡ್ರೂ ನನಗೆ ದಕ್ಕದೇ ಹೋದದ್ದು ಬೇಡ, ಬದಿಗಿಡು. ಹಸ್ತಿನಾವತಿ ವಿಭಜಿತವಾಗಬಾರದೆಂಬ ಆ ಏಕಮೇವಾದ್ವಿತೀಯವಾದ ಆಶಯದಿಂದ ಬ್ರಹ್ಮಚರ್ಯದ ಪ್ರತಿಜ್ಞೆ ಮಾಡಿ ಸಿಂಹಾಸನ ತ್ಯಾಗ ಮಾಡಿದವರು ರಾಜ್ಯ ವಿಭಜನೆ ಮಾಡಿ ಅಂತ ಹೇಳುವ ಸ್ಥಿತಿ ಬಂತಲ್ಲ. ಕೌರವ ಏನು ಬೇಕಾದರೂ ಮಾಡಿರಲಿ, ಕೌರವನದನ್ನು ಬದಿಗಿಡುವ ಮಧುರೇಣೆ ಇವ ರಾಜ್ಯ ಸತೇಶಾಮ್ ಅರ್ಧಂ ಪ್ರದೀಯತಾಂ, ಅರ್ಧ ಅರ್ಧ ಮಾಡಿ ಮಾಧುರ್ಯ ಪೂರ್ಣವಾಗಿ ಕೌರವರಿಗೆ ಅರ್ಧ ಪಾಂಡವರಿಗೆ ಅರ್ಧ ಕೊಡಲ್ಪಡಲಿ ಅಂತ ಹೇಳಿದ್ರಲ್ಲ,
1: ಹೌದು.
0: ಹಾಗೆ ಏಕಛತ್ರದಡಿಯಲ್ಲಿ ಹಸ್ತಿನೇಯ ಸಿಂಹಾಸನ ಇರಬೇಕು ಅಂತ ಸಂಕಲ್ಪಿಸಿದ ಭೀಷ್ಮರ ಬಾಯಿಯಿಂದ ಮಾತು ಹೊರಡಿಸಿದ್ದು ಯಾವ ಶಕ್ತಿ? ಏಕಲವ್ಯನಿಗಾಗುವಾಗ ಹೇಳ್ತಾರೆ, ಕಲ್ತದ್ದು ಯಾವುದಕ್ಕೆ ಅಂತ ಕಲಿಯುವಾಗ ಸ್ಪಷ್ಟ ಇರಬೇಕು. ಬೇಟೆಯಾಡುವ ನೀನು ಮಂತ್ರಾಸ್ತ್ರಗಳನ್ನು ವಶೀಕರಿಸುವುದಕ್ಕೆ ಹೊರಟದ್ದು ಅಸಮಂಜಸವಾದದ್ದರಿಂದ ಹೆಬ್ಬೆರಳು ಗುರುದಕ್ಷಿಣೆಯಾಗುತ್ತದೆ ಮಗು. ಅದರ ಸಂದೇಶ ಏನು? ನೀನು ಏನು ಮಾಡುವುದಕ್ಕಿದ್ಯೋ ಅದಕ್ಕೆ ಬೇಕಾದದ್ದನ್ನು ಕಲಿ, ಕಲಿತದ್ದನ್ನು ಬಳಸಿ ನೀ ಮಾಡಬಾರದ್ದನ್ನು ಮಾಡುವುದಕ್ಕೆ ಹೊರಟ್ರೆ ಬೆರಳು ಹೋಗುತ್ತದೆ ಅಂತ.
1: ಮೀರಿದ್ರೆ ಕೊರಳು ಹೋಗುತ್ತದೆ.
0: ಹೋಯ್ತಲ್ಲ, ಕಲಿಸುವುದಕ್ಕೆ ಹೊರಟವರು ಕಲಿತದ್ದನ್ನು ಪ್ರದರ್ಶಿಸುವಂತಾದದ್ದು ನನ್ನಿಂದಲ. ದ್ರೋಣ ಪಾಂಚಾಲರ ವಿರೋಧ ಪ್ರವೃತ್ತವಾದದ್ದು ಒಬ್ಬ ಸುಯೋಧನನಿಂದಲ. ಆ ವಿರೋಧವೇ ನಿಮಿತ್ತವಾಗಿ ಪಾಂಚಾಲ ದೃಪತಿಯೋ ಅವರ ಮಕ್ಕಳು ಪಾಂಡವ ಪಾಳೆಯದಿಂದ ಬಂದಾಗ ತಾನು ಧನುಷ್ಪಾಣಿಯಾಗಿ ಭೀಷ್ಮನನ್ನು ಅನುಸರಿಸುವವರು ಅಂತ ತೋರಿಸಿಕೊಳ್ಳುತ್ತಾ ದುರಕ್ಕ ಪ್ರವೃತ್ತರಾದದ್ದು ನನ್ನಿಂದಲಾಗ್ಯೋ. ಬಳಸಿಕೊಂಡ ಕೌರವನಲ್ಲಿ ತಪ್ಪು ಹೇಳಿ, ಬಳಸಿಕೊಳ್ಳುವಂತ ಒದಗಿ ಬಂದದ್ದು ಯಾರ ವಿಧಿ? ಹುಟ್ಟಿದ ತಾಯಿಯಲ್ಲಿ ತ್ಯಾಗ ಮಾಡಿ ಅಂತ ಹೇಳಿದ್ದು ನಾನಲ್ಲ, ತೇಲಿ ಬಂದು ಅಧಿರಥನಿಗೆ ಸಿಕ್ಕುವಂತೆ ಮಾಡಿದ್ದು ನಾನಲ್ಲ, ಹಸ್ತಿನೇ ರಾಜಾಂಗಣದಲ್ಲೇ ರಾಜಾಂಗಣವನ್ನೇ ಆಡಂಬಲವಾಗಿಸಿ ಬೆಳೆದು ನಿಲ್ಲಿಸಿದ್ದು ನಾನಲ್ಲ ಕರ್ಣನನ್ನು, ದ್ರೋಣರೇ ಪ್ರಾಥಮಿಕವಾಗಿ ವಿದ್ಯಾಭ್ಯಾಸ ಹೇಳಿಕೊಡಿ ಅಂತ ಹೇಳಿದ್ದು ನಾನಲ್ಲ, ಅವರಾಗಿ ಹೇಳಿಕೊಟ್ಟದ್ದು. ನಿರಾಕರಿಸುವುದಕ್ಕೆ ಪ್ರಚೋದನೆಯು ಕೌರವನದ್ದಿಲ್ಲ. ಛಲದಿಂದ ಹೋಗಿ ಸಿಕ್ಕಲ್ಲಿಂದ ವಿದ್ಯೆ ಕಲಿತು ಆರ್ಯಾವರ್ತದಲ್ಲಿ ಪಾರ್ಥ ಏವ ಧನುರ್ಧರ ಎಂಬ ಘೋಷಣೆಗೆ ಪ್ರತಿಯಾಗಿ ಎದ್ದು ನಿನ್ನು ಅಂತಾದದ್ದು ಕೌರವನಿಂದಲೂ ಅಲ್ಲ, ಎದ್ದು ನಿಂತವನನ್ನು ಬಳಸಿಕೊಂಡದ್ದು ನಾನು. ಏನು ಬೇಕು ಅಂತ ಕೇಳಿದಾಗ ಯಾವುದನ್ನಾದರೂ ಕೇಳಬಹುದಾದವನು. ನಿನ್ನ ಜೊತೆಗಿನ ಅಬಾಧಿತವಾದ ಸಖ್ಯವು ಪಾರ್ಥನ ಜೊತೆಗಿನ ದ್ವಂದ್ವವು. ಕೌರವನಿಗೆ ಪಾರ್ಥನ ಜೊತೆಗೆ ಯುದ್ಧ ಉಂಟು ಅಂತ ನಿರ್ಣಯ ಆಗದ ಕಾಲದಲ್ಲಿ ಕರ್ಣನ ಬಾಯಿಯಿಂದ ಆ ಮಾತು ಹೇಳಿಸಿದ್ದು ಯಾವ ವಿಧಿ? ಕೌರವನನ್ನು ಕರ್ತೃವಾಗಿಸುವುದಕ್ಕೆ ಸುಲಭ, ಕಾಣಬಲ್ಲ ದೃಷ್ಟಿಕೋನ ಉಂಟು, ಅದಕ್ಕೆ ಬೆಳಕುಂಟು, ಋಷಿ ಸಂಕಲ್ಪ ವ್ಯಾಸ ಸಂಕಲ್ಪ ಅದರ ಹಿಂದೆ ಉಂಟು ಎಂಬುದರಿಂದ ಕೌರವರಿಗೆ ಹೇಳ್ತಾ ಇರುವುದು. ತಪ್ಪು ನನ್ನದಾಗಿದ್ರೆ ನನ್ನದೇ.
2: ಇದುವರೆಗೆ ಕೌರವ ಪೌರುಷ ಈ ಯಕ್ಷಗಾನದ 5ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೆ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
3: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ಕೊನೆಯ ನಾದ ಕೊನೆಯ ವೇದ ಪ್ರೀತಿ ಪ್ರೀತಿ ಪ್ರೀತಿ ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ಸಾರನ್ 107.8 ಎಫ್ಎಂ ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕಟ್ಟಿದೆ ಕಟ್ಟಲೆ ಕಟ್ಟಿದೆ ಕಟ್ಟಲೆ ಕಟ್ಟಿದೆ ಕಟ್ಟಲೆ.
1: ರೇಡಿಯೋ ಸಾರಾ 107.8 FM.

ಒಂಚೂರು ಇಂಚಿ ಗೆಲ್ಲೆಗೆ ಯಾರು ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಲ್ಲೇ 107.8 ಇನ್ಮಾ FM ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡು.

ಯಾನ್ ಶಶಿಧರ ಆಳ್ವೆ, ನಾಟಕ ಕಲಾವಿದೆ, ಒಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ್, 107.8 FM, ಬಣ್ಣ ಬಣ್ಣದ ಬದುಕು.

0: ಸುಸ್ತಿರಿಟ ತುಳು ಪ್ರಸಾರಕ್ಕೆ ಏನೊಂದಿತ್ತರು ಇಡಗು ಈ ಕಾರ್ಯಕ್ರಮ ಮುಗಿಂಡು. ನನ್ನ ದುಂಬುದ ತುಳು ಪ್ರಸಾರ ಕಾರ್ಯಕ್ರಮ ತಿಕ್ಕುಗ ಆತನೇಟ ಮೋಕೆ ಉಪ್ಪಡು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗು ರಂಗದ ಬದುಕು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡಬಂಡದ ಬದುಕು.

0: ಜನಪದ ಗಮ್ಮತ್ತು.
1: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
2: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM.